ಆಕಾಶವಾಣಿ ಮಂಗಳೂರು. ಇಂದು ಮಂಗಳವಾರ, 1948ನೇ ರಾಷ್ಟ್ರೀಯ ಶಕವರ್ಷ, ವೈಶಾಖ ಮಾಸದ 31ನೆಯ ದಿನ, ಅಂದರೆ 2026ನೆಯ ಇಸವಿ, ಮೇ ತಿಂಗಳ 21ನೇ ತಾರೀಖು. ಈಗ ಸಮಯ ಸರಿಯಾಗಿ 5:58:45. ತರಂಗಾಂತರ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಶ್ರೋತೃ ಬಾಂಧವರಿಗೆಲ್ಲ ನಿಲಯದ ಪರವಾಗಿ ಅರುಣಾ ನಾಯಕ್ ಮಾಡುವ ನಮಸ್ಕಾರ ಮತ್ತು ಕೋರುವ ಸುಪ್ರಭಾತ.

ಮುಂದೆ ಕೇಳಿ ಆರ್ ವಿಶ್ವೇಶ್ವರ ಮತ್ತು ಬಿ ರಾಜಲಕ್ಷ್ಮಿ ಹಾಡಿರುವ ಆಸೂರಿ ರಾಮಸ್ವಾಮಿ ದಾಸರ ರಚನೆ ತುಂಗಾತೀರ ಪ್ರಭಾಕರ ಶೃಂಗಾರ.

0: ವಂದನಾ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಚಿಂತನ ಚಂದ್ರಕಲಾ ನಂದಾವರ ಅವರಿಂದ.
1: ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಇದು ಕವಿ ಎಂ ಗೋಪಾಲಕೃಷ್ಣ ಅಡಿಗರ ಕವಿತೆಯ ಸಾಲು. ಜೊತೆಗೆ ಇದೊಂದು ಜೀವನ ಮೌಲ್ಯವೂ ಹೌದು. ಮನುಷ್ಯರ ಬದುಕಿನಲ್ಲಿ ಹುಟ್ಟು ಸಾವುಗಳ ನಡುವಿನ ಅವಧಿಯಲ್ಲಿನ ತುಡಿತವೇ ಅವರವರ ಜೀವನ ಶೈಲಿ. ಈ ಜೀವನ ಶೈಲಿ ಪ್ರಪಂಚದಲ್ಲಿ ಎಷ್ಟು ಮನುಷ್ಯರಿದ್ದಾರೋ ಅಷ್ಟು ಭಿನ್ನತೆಗಳೂ ಸಹಜ. ಭಿನ್ನತೆಯು ಒಂದು ಕುಟುಂಬದೊಳಗಣ ಒಬ್ಬೊಬ್ಬ ವ್ಯಕ್ತಿಯಿಂದ ತೊಡಗಿ ರಾಜ್ಯ ದೇಶಗಳಂತೆಯೇ ಸಮುದಾಯ ಜಾತಿ ಧರ್ಮಗಳ ನೆಲೆಯಲ್ಲಿಯೂ ಭಿನ್ನವಾಗಿದ್ದರೂ ಆ ಒಬ್ಬೊಬ್ಬರೂ ಬದುಕುವುದಕ್ಕಾಗಿ ಹೋರಾಡುವ ಅಥವಾ ಅವರವರ ಬದುಕಿನಲ್ಲಿ ಬೇಕಾಗಿರುವ ಸುಖಕ್ಕಾಗಿ ಹಂಬಲಿಸುವ ಅಥವಾ ಅವರು ಭಾವಿಸುವ ಯಶಸ್ಸಿನ ಹಿಂದಿನ ಪ್ರಯತ್ನಗಳಿಗೆಲ್ಲ ಬೇಕಾದ ಮೂಲ ದ್ರವ್ಯವೆಂದರೆ ಜೀವನೋತ್ಸಾಹ. ಒಂದರ್ಥದಲ್ಲಿ ಬದುಕಿನ ಬಗೆಗೆ ಅವರಿಗಿರುವ ಪ್ರೀತಿ. ಈ ಪ್ರೀತಿ ಉತ್ಸಾಹಗಳು ಆಯಾಯ ವ್ಯಕ್ತಿಯಲ್ಲಿ ಸಹಜವಾಗಿ ಉಂಟಾಗುವ ಅಂತರಂಗದ ಜೀವ ಪ್ರಕ್ರಿಯೆಯಂತೆಯೇ

0: ಹೊರ ಜಗತ್ತಿನ ಪ್ರಭಾವಕ್ಕೂ ಒಳಪಡುವಂತಹುದು. ಬಾಲ್ಯದಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ನೆರೆಹೊರೆಯವರ ಪ್ರೀತಿ ವಾತ್ಸಲ್ಯಗಳಿಂದ ತುಂಬಿ ಜೀವನಕ್ಕೆ ಬೇಕಾದ ಉತ್ಸಾಹದ ಗಳಿಕೆ ಆರಂಭವಾಗುತ್ತದೆ. ಹಾಗೆಯೇ ಅದೇ ಬಾಲ್ಯದಲ್ಲಿ ಅವೇ ವ್ಯಕ್ತಿಗಳ ಕಾರಣದಿಂದ ಉತ್ಸಾಹದ ಬದಲು ಅಸಹನೆ ಮತ್ಸರ ದ್ವೇಷ ಸಿಟ್ಟು ಸೆಡವುಗಳು ಜೀವಿಸಲು ಬೇಡವಾದರೂ ಅವುಗಳೂ ಸೇರಿಕೊಳ್ಳುತ್ತವೆ. ಇನ್ನು ಹುಟ್ಟಿನಿಂದ ಯಾವುದೇ ರೀತಿಯ ದೈಹಿಕ ಮಾನಸಿಕ ತೊಂದರೆಗಳು ಇದ್ದಲ್ಲಿ ಪರಾವಲಂಬಿತನದೊಂದಿಗೆ ಕನಿಕರ ಅನುಕಂಪ ಸಹಾನುಭೂತಿಗಳು ಜೀವನಕ್ಕೆ ಬೇಕಾದವುಗಳಾಗಿ ಸಿಗುತ್ತಿರುತ್ತವೆ ಅಥವಾ ಸಿಗದೆಯೂ ಇರಬಹುದು. ಈ ಎಲ್ಲ ಹಿನ್ನೆಲೆಯಲ್ಲಿ ಜೀವನೋತ್ಸಾಹ ಎನ್ನುವುದು ಯಾವುದೇ ಭೌತಿಕ ವಸ್ತುಗಳಿಂದ ದೊರೆಯುವಂಥವುದಲ್ಲ ಮಾತ್ರವಲ್ಲ, ಅದು ಜೀವಿಸಲು ಬೇಕಾದ ಮನಸ್ಸಿನ ಅಂತರಂಗದ ನಿರಂತರ ಕ್ರಿಯೆಗೆ ಬೇಕಾದ ಜೀವದ್ರವ್ಯ ಎನ್ನುವುದು ಸಾಬೀತಾಗುತ್ತದೆ. ಈ ಮನಸ್ಸು ಎಲ್ಲಿರುತ್ತದೆ, ಮಿದುಳಿನಲ್ಲಿಯೇ ಹೃದಯದಲ್ಲಿಯೇ ಎಂಬ ಕಾಲಾತೀತವಾದ ಪ್ರಶ್ನೆಗೆ ವಿಜ್ಞಾನ ಇಂದು ಮಿದುಳಿನಲ್ಲಿದೆ ಎಂದು ಸಾಬೀತುಪಡಿಸುವ ದಿಕ್ಕಿನಲ್ಲಿ ನಾವಿದ್ದೇವೆ. ಹಾಗೆಯೇ ಮಿದುಳಿನಲ್ಲಿ ಮನಸ್ಸು ಎನ್ನುವುದರೊಂದಿಗೆ ಬುದ್ಧಿಯೂ ಇದೆ. ಇದು ಮನಸ್ಸನ್ನು ನಿಯಂತ್ರಿಸುತ್ತದೆ ಎನ್ನುವ ಅನುಭವಗಳೊಂದಿಗೆ ಮನಸ್ಸು ಬುದ್ಧಿಯನ್ನೂ ಮೀರಿ ವರ್ತಿಸುತ್ತದೆ ಎನ್ನುವುದು ಕೂಡ ನಮ್ಮ ಅನುಭವಕ್ಕೆ ದೊರಕುವ ಸತ್ಯವೂ ಹೌದು. ಆದ್ದರಿಂದಲೇ ಇಂದಿನ ವರ್ತಮಾನ ಕಾಲದಲ್ಲಿ ಜೀವನೋತ್ಸಾಹವನ್ನು ಉಳಿಸಿಕೊಳ್ಳಬೇಕು ಎಂಬ ಮಾತು ಎಲ್ಲೆಡೆ ಕೇಳಿಬರುತ್ತಿದೆ. ಈ ಬಗ್ಗೆ ಇರುವ ಮಾಹಿತಿಗಳು, ಸಾಕ್ಷಿಗಳು, ಅನುಭವಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಹಂಚಿಕೆಯಾಗುತ್ತಿವೆ. ಹಾಗಾದರೆ ಇಂದಿನ ವರ್ತಮಾನದಲ್ಲಿ ಜೀವನೋತ್ಸಾಹ ಎನ್ನುವುದು ಕಡಿಮೆಯಾಗುತ್ತಿದೆ ಎಂದಂತಾಯಿತು. ಯಾರಲ್ಲಿ ಜೀವನೋತ್ಸಾಹ ಕಡಿಮೆಯಾಗುತ್ತಿದೆ ಎಂದು ಒಂದಿಷ್ಟು ಯೋಚಿಸೋಣವೇ. ಬಹಳ ಆತಂಕದ ವಿಷಯ ಅಂದರೆ ನಮ್ಮ ಎಳೆಯ ಪೀಳಿಗೆಯಲ್ಲಿ ಜೀವನೋತ್ಸಾಹ ಕಡಿಮೆಯಾಗಿರುವುದು. ಕಷ್ಟದ ಅರಿವಿಲ್ಲದ, ಕೌಟುಂಬಿಕ ಸಂಬಂಧಗಳ ಬಗೆಗೆ ಗೌರವವಿಲ್ಲದ, ಇನ್ನೊಬ್ಬರು ನೀಡುವ ಪ್ರೀತಿ ವಿಶ್ವಾಸಗಳನ್ನು ಅರ್ಥೈಸಿಕೊಳ್ಳಲಾಗದ ಮನಸ್ಥಿತಿಯ ಎಳೆಯರು ಸಣ್ಣಪುಟ್ಟ ಕಷ್ಟಗಳನ್ನು ನೋವುಗಳನ್ನು ಸಹಿಸಲಾಗದೆ ಆತ್ಮವಿಶ್ವಾಸ ಕಳೆದುಕೊಳ್ಳುತ್ತಾರೆ. ಆತ್ಮವಿಶ್ವಾಸ ಇಲ್ಲವಾದಾಗ ಅವರನ್ನು ಏಕಾಂಗಿತನ ಕಾಡುತ್ತದೆ, ಜೊತೆಗೆ ಅನುಮಾನಗಳು ಹೆಚ್ಚಾಗುತ್ತವೆ. ಇದರಿಂದ ಹೊರಬರಲಾಗದ ಅವರಲ್ಲಿ ಜೀವನದ ಕುರಿತಾದ ಉತ್ಸಾಹವೇ ಇಲ್ಲದೆ ಆತಂಕಕ್ಕೆ ಖಿನ್ನತೆಗೆ ಒಳಗಾಗಿ ಕೊನೆಗೆ ಆತ್ಮಹತ್ಯೆಗೆ ಪ್ರಯತ್ನಿಸುವುದನ್ನು ಕಾಣುತ್ತೇವೆ. ಇಂತಹ ಎಳೆಯರಿಗೆ ತಮ್ಮ ಕಷ್ಟಗಳ ಕೋಟೆಗಳನ್ನೇ ಏರಿ ತಮ್ಮ ದೈಹಿಕ ತೊಂದರೆಗಳನ್ನು ಮೀರಿ ಜೀವನ ಪ್ರೀತಿಯಿಂದ ಬದುಕಿನ ಯಶಸ್ಸಿಗೆ ಉತ್ಸಾಹದಿಂದ ಪ್ರಯತ್ನಿಸುವ ಮತ್ತು ಯಶಸ್ವಿಗಳಾದವರ ಬಗೆಗಿನ ತಿಳುವಳಿಕೆ ನೀಡಬೇಕು. ಅವರ ಜೀವನದಿಂದ ಉತ್ಸಾಹವನ್ನು ಸ್ಫೂರ್ತಿಯನ್ನು ಪ್ರೇರಣೆಯಾಗಿ ಪಡೆದು ಅವರ ಜೀವನಾನುಭವಗಳನ್ನು ಮನದಟ್ಟು ಮಾಡಿಕೊಂಡಾಗ ಖಿನ್ನತೆಯ ಚಕ್ರವ್ಯೂಹದಿಂದ ಹೊರಬರಲು ಸಾಧ್ಯವಾಗುತ್ತದೆ. ಜೊತೆಗೆ ಅವರ ಮನಸ್ಥಿತಿಯನ್ನು ಸರಿಪಡಿಸುವಲ್ಲಿ ವೈದ್ಯಕೀಯ ಚಿಕಿತ್ಸೆಯೂ ಬೇಕಾಗುತ್ತದೆ. ಮಾತ್ರವಲ್ಲ, ಅನೇಕ ಬಾರಿ ಅವರು ಇರುವ ಕೌಟುಂಬಿಕ ವಾತಾವರಣವನ್ನು ಕೂಡ ಬದಲಾಯಿಸಬೇಕಾದ, ಅಂದರೆ ಅವರ ಕುಟುಂಬಿಕರು, ಸ್ನೇಹಿತರು, ನೆರೆಹೊರೆಯವರು, ಶಿಕ್ಷಕರು ಇವರೆಲ್ಲರೂ ಅವರ ಕುರಿತಾಗಿ ತೋರುವ ಧೋರಣೆಗಳನ್ನು ಕೂಡ ಬದಲಾಯಿಸುವ ಸಂದರ್ಭಗಳು ಇವೆ. ಒಟ್ಟಿನಲ್ಲಿ ಜೀವನದ ಯಾವುದೇ ಹಂತದಲ್ಲಿ ಆಗಲಿ ಜೀವನೋತ್ಸಾಹವನ್ನು ಕಳಕೊಳ್ಳದಂತೆ ನಾವು ಇರಬೇಕಾದರೆ ಬದಲಾವಣೆಯ ಅನಿವಾರ್ಯತೆಯನ್ನು ಒಪ್ಪಿಕೊಂಡು ಹೊಂದಿಕೊಂಡು ಬಾಳುವ ಧನಾತ್ಮಕ ಮನೋಧರ್ಮವನ್ನು ಬೆಳೆಸಿಕೊಳ್ಳಲೇಬೇಕು.
1: ಚಂದ್ರಕಲಾ ನಂದಾವರ ಅವರಿಂದ ಚಿಂತನ ಕೇಳಿದಿರಿ.

ಆಕಾಶವಾಣಿ ಮಂಗಳೂರು ಕೆಳಗರೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸರಿತಾ ಟಿ, ರೈತರಿಗೆ ಸಲಹೆ 6:50, 7:15 ಸುಗಮ ಸಂಗೀತ, 7:45 ಚಿತ್ರಗೀತೆಗಳ ರಾಗರಂಜನಿ, 8:30 ಚಿತ್ರಗೀತೆಗಳು, 9:00 ಕೆಂಪು ಕಳವೆ, ಕೆಟಿ ಗಟ್ಟಿ ಅವರ ಕಾದಂಬರಿ ಆಧಾರಿತ ಬಾನುಲಿ ಧಾರಾವಾಹಿ, 35ನೆಯ ಹಾಗೂ ಕೊನೆಯ ಕಂತು, 9:30 ಹಿಂದಿ ಚಿತ್ರಗೀತೆಗಳು, 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಹೃದಯರಾಗ, ಕೇಳುಗರ ನೆಚ್ಚಿನ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಅವರ ಹಾಡುಗಾರಿಕೆ, 12:05 ವನಿತಾ ವಿಹಾರ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸುವುದರ ಮಹತ್ವ ಹಾಗೂ ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು ಈ ಕುರಿತು ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್, ಲೇಖಕರು ಹಾಗೂ ನಿವೃತ್ತ ಪ್ರಾಂಶುಪಾಲರು, ಸಹ್ಯಾದ್ರಿ ಕಾಲೇಜು ಶಿವಮೊಗ್ಗ, ಇವರೊಂದಿಗೆ ಸಂದರ್ಶನ. ಸಂದರ್ಶಕರು ಶಿಲ್ಪಾ ಎಚ್ಎಂ. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ ಇದು.

12:35ಕ್ಕೆ ಆರೋಗ್ಯ ಕಾರ್ಯಕ್ರಮ. ಅಧಿಕ ರಕ್ತದೊತ್ತಡ ಹೈಪರ್ ಟೆನ್ಷನ್ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರಗೌಡ ಬಿ ಹೊಸಗೌಡರ್ ಅವರೊಂದಿಗೆ ಸಂದರ್ಶನ. ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ ಇದು. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ, ಪ್ರಧಾನಮಂತ್ರಿ ಆತ್ಮನಿರ್ಭರ್ ಯೋಜನೆ ಕುರಿತು ಮಾತನಾಡುತ್ತಾರೆ ದೊಡ್ಡಹುಂಡಿ ರಾಜಣ್ಣ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು. 1:20ಕ್ಕೆ ಸ್ವರಮಾಧುರ್ಯದಲ್ಲಿ ನಳಿನಿ ಎಸ್ ಕಾಮತ್ ಹಾಡಿರುವ ವಚನಗಳು. 1:30ಕ್ಕೆ ಸಂಯೋಜಿತ ಚಿತ್ರಗೀತೆಗಳು. 2:15ಕ್ಕೆ ಹಿಂದಿ ಚಿತ್ರಗೀತೆಗಳು. 2:40ಕ್ಕೆ ಕನ್ನಡ ಚಿತ್ರಗೀತೆಗಳು. ಕೆಳಗುರಿ ಇಂದು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಜನಪದ ಸಂಗೀತ, ಸಂಗೀತಾ ಎ ಕೇಶವ ಅವರು ಹಾಡಿರುವ ಜನಪದ ಗೀತೆಗಳು. 5:30ದಿಂದ ಕನ್ನಡ ಚಿತ್ರಗೀತೆಗಳು. 6 ಗಂಟೆಗೆ ತುಳು ಸುದ್ದಿ ಸಾರಾಂಶ. 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ. ಕಿಸಾನ್ ವಾಣಿಯಲ್ಲಿ 6:50ಕ್ಕೆ ಸಾವಯವ ಕೃಷಿಯಲ್ಲಿ ರೈತರು ಎದುರಿಸುವ ಸವಾಲುಗಳ ಕುರಿತು ಮಂಗಳೂರಿನ ಸೂರಜ್ ರಾವ್ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45ಕ್ಕೆ ಹಿಂದಿ ಚಿತ್ರಗೀತೆಗಳು. 8 ಗಂಟೆಗೆ ಯುವವಾಣಿ. ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು, ಇಲ್ಲಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 8:30ಕ್ಕೆ ಕೊಂಕಣಿ ಕಾರ್ಯಕ್ರಮ. ಎಂ ದೇವದಾಸ್ ಪೈ ಉಡುಪಿ ಇವರಿಂದ ಲಘು ದಾಟೆಯ ಭಾಷಣ. ವಿಷಯ ಸುಮತ್ ಮೈಯಲ ಸೂಣೆ. 9:15ಕ್ಕೆ ಸ್ಪಾಟ್ಲೈಟ್. 9:30ಕ್ಕೆ ಕನ್ನಡ ಭಾರತಿ. ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕರು, ಹಿರಿಯ ಸಾಹಿತಿ ಹಾಗೂ ಜಾನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಇದು. 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಬಿ ದೇವೇಂದ್ರಪ್ಪ ಅವರ ಹಾಡುಗಾರಿಕೆ. 10:30ಕ್ಕೆ ಹಿಂದಿ ಚಿತ್ರಗೀತೆಗಳ ನಿಶಾಗೀತ್. 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆ. ಕೇಳುಗರೆ, ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ 6:40. ಈಗ ತತ್ವಪದವೊಂದನ್ನು ಕೇಳೋಣ. ಸಿ ಅಶ್ವಥ್ ಹಾಡಿರುವ ಶಿಶುನಾಳ ಶರೀಫರ ರಚನೆ.

0: ಸಿ ಅಶ್ವಥ್ ಅವರು ಹಾಡಿದ ತತ್ವಪದವನ್ನು ಕೇಳಿದಿರಿ.
1: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ವ್ಯಸನ, ಅದರ ಕಾರಣಗಳು. ಪ್ರಸ್ತುತಿ ಡಾಕ್ಟರ್ ಸರಿತಾ ಟಿ.
2: ವ್ಯಸನ ಅಂದರೆ ಶರೀರ ಮತ್ತು ಮನಸ್ಸಿಗೆ ಹಾನಿಕಾರಕ ಪದಾರ್ಥಗಳು, ಅಂದರೆ ಅದು ಧೂಮಪಾನ ಆಗಿರ್ಬೋದು, ಮದ್ಯ ಆಗಿರ್ಬೋದು, ಗಾಂಜದಂತಹ ಮಾದಕ ವಸ್ತುಗಳಾಗಿರ್ಬೋದು, ಈಗ ಸ್ಕ್ರೀನಿಂಗ್ ಟೈಮ್ ಎಲ್ಲ ಜಾಸ್ತಿ ಆಗ್ತಿದೆ, ಗೇಮಿಂಗ್ನಂತಹ ನಶಾವಳಿಯ ಅಭ್ಯಾಸಗಳಿರ್ಬೋದು, ಇದನ್ನೆಲ್ಲ ನಾವು ವ್ಯಸನ ಅಂತ ಹೇಳ್ತೇವೆ. ಸೊ ಇದರ ಅಭ್ಯಾಸಗಳು ಮತ್ತು ಇದರ ಮೇಲೆ ಅವಲಂಬಿತವಾಗುವುದು, ಇದನ್ನು ನಾವು ವ್ಯಸನ ಎಂದು ಕರೆಯಲಾಗ್ತದೆ. ವ್ಯಸನಗಳು ಯೂಶುವಲಿ ಎಲ್ಲ ವಯಸ್ಸಿನ ಜನರ ಮೇಲೆ ಪರಿಣಾಮ ಬೀಳ್ತದೆ, ಆದರೆ ಹೆಚ್ಚಾಗಿ ಇದಕ್ಕೆ ಯುವ ಪೀಳಿಗೆಗಳು, ಪ್ರೌಢಾವಸ್ಥೆಯಲ್ಲಿರುವವರು ಹೆಚ್ಚಾಗಿ ಇದಕ್ಕೆ ಆಕರ್ಷಿತರಾಗ್ತಾರೆ. ಯಾಕಂದರೆ ಅವರಿಗೆ ಅನುಭವ ಸಹ ಇರುವುದಿಲ್ಲ, ಅನುಭವಹೀನರಾಗಿರ್ತಾರೆ, ಮತ್ತು ಒಂದು ಒತ್ತಡೆಯಿಂದ ಅಥವಾ ತೀವ್ರತೆಯಿಂದ ಅದಕ್ಕೆ ತ್ವರಿತ ನಿರ್ಧಾರಗಳನ್ನು ತಗೊಂಡುಕೊಂಡು ಇದನ್ನು ಪ್ರಾರಂಭ ಮಾಡಿ ನಂತರ ಅವರು ವ್ಯಸನಕ್ಕೆ ಒಳಗಾಗುವುದುಂಟು. ಮೊದಲಿಗೆ ಒಂದು ಗೆಳೆಯರ ಸಂಘದೋಷ ಇರ್ಬೋದು, ಯಾಕಂದರೆ ಸ್ಕೂಲಲ್ಲಿ ಅಥವಾ ಹೈಸ್ಕೂಲಲ್ಲಿ ಪಿ ಯು ಸಿಯಲ್ಲಿ ನಾವು ನೋಡ್ತೇವೆ, ಯಾವುದೋ ಒಂದು ಫ್ರೆಂಡ್ ಸ್ಟಾರ್ಟ್ ಮಾಡಿರ್ತಾರೆ, ಆ ಫ್ರೆಂಡ್ ಸ್ಟಾರ್ಟ್ ಮಾಡಿದಾಗ ಅವರ ಫ್ರೆಂಡ್ಸಿಗೆ ಹೇಳೋದುಂಟು, ಇದರಲ್ಲಿ ಕಿಕ್ ಸಿಗ್ತದೆ, ದಮ್ ಸಿಗ್ತದೆ, ಒಮ್ಮೆ ಪ್ರಯತ್ನ ಮಾಡಿ ನೋಡು ಅಂತ. ಆಗ ಅವರು ಕ್ಯೂರಿಯಾಸಿಟಿಗೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಇದು ಸಹ ಆಗಿರ್ಬೋದು, ಅಥವಾ ನಮ್ಮ ಫ್ಯಾಮಿಲಿಯಲ್ಲೇ ಇರ್ತಾರೆ, ಅಪ್ಪ ಸ್ಮೋಕ್ ಮಾಡ್ತಾ ಇರ್ಬೋದು ಅಥವಾ ಕುಡಿತಾ ಇರ್ಬೋದು, ಅಂಕಲ್ಸ್ ಆಂಟಿ ಅಥವಾ ಅಜ್ಜ ಈ ಥರ ಯಾರಾದರೂ ಒಂದು ವ್ಯಸನಕ್ಕೆ ಒಳಗಾಗಿರ್ಬೋದು, ಅವರನ್ನು ನೋಡಿ ಸಹ ಮಕ್ಕಳು ಕಲಿಯೋದುಂಟು. ಇದು ಮಾತ್ರ ಅಲ್ಲ, ನಾವು ಈಗ ಫಿಲ್ಮ್ ಎಲ್ಲ ನೋಡ್ತೇವೆ, ಅದರಲ್ಲಿ ಹೀರೋ ಹೀರೋಯಿನ್ಸ್ ಸ್ಮೋಕ್ ಮಾಡೋದುಂಟು ಅಥವಾ ಅವರದ್ದು ಯಾರು ಫೇವ್ರೇಟ್ ಹೀರೋ ಕುಡಿಯೋದುಂಟು, ಇದಕ್ಕೋಸ್ಕರ ಸಹ ಸ್ಟಾರ್ಟ್ ಮಾಡಿರ್ಬೋದು. ಸೊ ಒಂದು ಕ್ಯೂರಿಯಾಸಿಟಿಯಿಂದ ಅಥವಾ ಸಂಘದೋಷದಿಂದ ಅಥವಾ ಒಂದು ಮಾಡೆಲ್ ಅವರನ್ನು ನೋಡಿ ನಾವು ಪ್ರೇರೇಪಣೆಯಾಗಿ ಅಥವಾ ನಮಗೆ ಇದರಲ್ಲಿ ಏನೋ ಒಂದು ದಮ್ ಕೊಡ್ತದೆ, ಕಿಕ್ ಕೊಡ್ತದೆ, ಒಮ್ಮೆ ಯೂಸ್ ಮಾಡಿ ನೋಡುವ ಅಂತ ಈ ಥರ ಅವರು ಪ್ರಯತ್ನ ಮಾಡೋದುಂಟು. ಈ ವ್ಯಸನದಲ್ಲಿ ಎಲ್ಲರೂ ಇದನ್ನು ಈಗ ಒಂದು 10 ಜನ ಹುಡುಗರು ಸ್ಟಾರ್ಟ್ ಮಾಡಿದ್ರೆ ಒಟ್ಟಿಗೆ, ಅದರಲ್ಲಿ ಎಲ್ಲರೂ ಇದಕ್ಕೆ ಅಡಿಕ್ಷನ್ಗೆ ಒಳಗಾಗುದಿಲ್ಲ. ಅಂದರೆ ಒಂದು 10 ಜನರಲ್ಲಿ ಒಂದು 8 ಜನ ಒಕೇಶನಲ್ ಯೂಸರ್ಸ್ ಇರ್ತಾರೆ. ಅಂದರೆ ಈಗ ನಾನು ಎಕ್ಸಾಂಪಲ್ ಆಲ್ಕೋಹಾಲ್ ಅದು ಹೇಳೋದಾದರೆ 10 ಜನ

0: ಸ್ಟಾರ್ಟ್ ಮಾಡಿರ್ತಾರೆ, ಒಂದು ಬಿಯರಿಂದ ಸ್ಟಾರ್ಟ್ ಮಾಡಿರ್ತಾರೆ. ಅದರಲ್ಲಿ ಕೆಲವರು ಅಪರೂಪಕ್ಕೊಮ್ಮೆ ಅಂದರೆ ಒಂದು ಫಂಕ್ಷನ್ ಇದ್ದಾಗ ಮಾತ್ರ, ಈಗ ಯೂಶುವಲ್ ಇರ್ತದೆ ಮೆಹೆಂದಿ ಫಂಕ್ಷನ್ ಅಥವಾ ಕ್ರಿಸ್ಮಸ್ ಅಥವಾ ನ್ಯೂ ಇಯರ್ ಈ ತರ ಮಾತ್ರ ಒಕೇಶನಲ್ ಡ್ರಿಂಕರ್ಸ್ ಆಗಿರ್ತಾರೆ. ಅದೇ ಕೆಲವರು ಏನು ಮಾಡ್ತಾರೆ, ಇದರದ್ದು ಅಂದರೆ ಫ್ರೀಕ್ವೆನ್ಸಿಯನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಮೊದಲಿಗೆ 6 ತಿಂಗಳಿಗೆ 1 ವರ್ಷಕ್ಕೆ ಇದ್ದದ್ದು ಮತ್ತೆ 6 ತಿಂಗಳಿಗೊಮ್ಮೆ, ಮತ್ತೆ 3 ತಿಂಗಳಿಗೊಮ್ಮೆ, ಮತ್ತೆ 1 ತಿಂಗಳಿಗೊಮ್ಮೆ, ಮತ್ತೆ ವಾರಕ್ಕೊಮ್ಮೆ, ಇದೇ ಕ್ರಮೇಣವಾಗಿ ಅವರಿಗೆ ಇದರದ್ದು ಆ ಕಿಕ್ ದಮ್ ಅಂತ ಹೇಳ್ತೇವೆ ಅದು ಸಾಕಾಗೋದಿಲ್ಲ. ಅದಕ್ಕೆ ಅವರು ಡೈಲಿ ಸ್ಟಾರ್ಟ್ ಮಾಡೋದುಂಟು. ಮತ್ತೆ ಆ ಡೈಲಿ ಈಗ 30 ml ಕುಡಿಬಹುದು ಅಥವಾ 60 ml ಕುಡಿಬಹುದು, ಅದು ಅವರಿಗೆ ಮುಂಚಿನ ಕಿಕ್ ಸಿಕ್ಕಿರುವುದಿಲ್ಲ. ಆ ಕಿಕ್ ಸಿಗ್ಲಿಕ್ಕೋಸ್ಕರ ಅವರು ಕ್ವಾಂಟಿಟಿಯನ್ನು ಜಾಸ್ತಿ ಮಾಡೋದುಂಟು. 30 ml ಇದ್ದದ್ದು 60 ml, 60 ml ಇದ್ದು 90 ml, ಬಿಯರ್ ಇದ್ದದ್ದು ವೈನ್ ಈ ತರ ಅವರು ಸ್ಟಾರ್ಟ್ ಮಾಡೋದುಂಟು. ಮತ್ತೆ ಅದರಲ್ಲೂ ಸಹ ಜಾಸ್ತಿಯಾಗಿ ನಾವು ಐ ಓಪನರ್ ಹೇಳ್ತೇವೆ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಅವರಿಗೆ ಬೇಕು, ಅದಕ್ಕೆ ಅಷ್ಟೊಂದು ಅವಲಂಬಿತವಾಗಿ ಬಿಡ್ತಾರೆ. ಇದೇ ರೀತಿ ಅದು ಧೂಮಪಾನಕ್ಕೂ ಆಗ್ತದೆ. ಅಪರೂಪಕ್ಕೆ ಇಳಿತಿದ್ದವರು ದಿನ ಇಳಿಲಿಕ್ಕೆ ಹಿಡಿಯುದು, ದಿನ ಇಳಿತಿದ್ದವರು ದಿನಕ್ಕೆ 2-3 ಅಥವಾ 4-5 ಮತ್ತೆ ಅದೇ 10 ಮತ್ತೆ 1 packet ಈ ತರ ಫ್ರೀಕ್ವೆನ್ಸಿ ಮತ್ತೆ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡಿ ಅದಕ್ಕೆ ಅವಲಂಬಿತರಾಗ್ತಾರೆ.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ವ್ಯಸನ ಅದರ ಕಾರಣಗಳು. ಪ್ರಸ್ತುತಿ ಡಾಕ್ಟರ್ ಸರಿತಾ ಟಿ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

0: ಆಕಾಶವಾಣಿ ಮಂಗಳೂರು. ಈಗ ಕೇಳಿ ರೈತರಿಗೆ ಸಲಹೆ.
1: ಸೌತೆಕಾಯಿ ನಮ್ಮ ಜನಪ್ರಿಯ ತರಕಾರಿಗಳಲ್ಲಿ ಒಂದು. ಇದನ್ನ ಎಳೆಯ ಕಾಯಿ ಇರುವಾಗಲೇ ಕಟಾವು ಮಾಡಿ ತಾಜಾ ರೂಪದಲ್ಲಿ ಕೂಡ ತಿನ್ನಲು ಬಳಸಲಾಗುತ್ತದೆ. ಇದನ್ನ ಉಪ್ಪಿನಕಾಯಿ ತಯಾರಿಸಲು ಕೂಡ ಬಳಸುತ್ತಾರೆ. ಇದು ಎ ಹಾಗೂ ಸಿ ಅನ್ನಾಂಗಗಳನ್ನು ಹೊಂದಿದೆ. ಮರಳು ಮಿಶ್ರಿತ ಗೋಡುಮಣ್ಣು ಅಥವಾ ಮರಳು ಮಣ್ಣು ಇದಕ್ಕೆ ತುಂಬ ಸೂಕ್ತ. ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಗೋಡುಮಣ್ಣು ಅಥವಾ ಜಂಬಿಟ್ಟಿಗೆ ಮಣ್ಣಿನಲ್ಲಿ ಕೂಡ ಇದನ್ನು ಬೆಳೆಸಬಹುದು. ಸಾಮಾನ್ಯವಾಗಿ ಇದರಲ್ಲಿರುವಂತಹ ತಳಿಗಳೆಂದರೆ ಚೈನಾ, ಪಾಯಿನ್ಸೆಟ್, ಸ್ಟ್ರೇಟ್, ಜಪಾನೀಸ್ ಲಾಂಗ್ರೀನ್ ಮುಂತಾದವುಗಳು. ನಮ್ಮ ಕರಾವಳಿ ಪ್ರದೇಶಗಳಿಗೆ ಜಪಾನೀಸ್ ಲಾಂಗ್ರೀನ್, ಸ್ಟ್ರೇಟ್, ಚೈನಾ, ಮುಳ್ಳು ಸೌತೆ, ಸಾಂಬಾರು ಸೌತೆಗಳನ್ನು ಬೆಳೆಸಲು ಶಿಫಾರಸು ಮಾಡಿದೆ. ಭೂಮಿಯನ್ನು 2-3 ಸಾರಿ ಉಳುಮೆ ಮಾಡಿ ಚೆನ್ನಾಗಿ ಹದ ಮಾಡಬೇಕು. 1.5-2 ಮೀಟರ್ ಅಂತರದಲ್ಲಿ ಹರಿಗಳನ್ನು ತೆಗೆಯಬೇಕು. ಚೆನ್ನಾಗಿ ಕಳೆತ ಸಾವಯವ ಗೊಬ್ಬರವನ್ನು ಮಣ್ಣಿನಲ್ಲಿ ಸೇರಿಸಬೇಕು. ಬಿತ್ತನೆಯ ಪೂರ್ವದಲ್ಲೇ 50% ಸಾರಜನಕ ಪೂರ್ಣ ಪ್ರಮಾಣದ ರಂಜಕ ಹಾಗೂ ಪೊಟ್ಯಾಷನ್ನು ಒದಗಿಸಬೇಕು. ಸುಮಾರು 75-90 ಸೆಂಟಿಮೀಟರ್ ಅಂತರದಲ್ಲಿ ಪ್ರತಿ ಗುಣಿಗೆ 3-4 ಬೀಜಗಳನ್ನು ಬಿತ್ತಬೇಕು. ಬಿತ್ತಿದ 15 ದಿನಗಳಲ್ಲಿ ಸಸಿಗಳು ಬರುತ್ತವೆ. 1-2 ಸಸಿಗಳನ್ನು ಬಿಟ್ಟು ಉಳಿದವನ್ನು ನಾವು ತೆಗೆದುಹಾಕಬೇಕು. ಬಳ್ಳಿಗಳು ಬೇಗ ಹೂ ಬಿಟ್ಟು ಬೇಗ ಕಾಯಿಗಳು ಕೊಯ್ಲಿಗೆ ಬರುವಂತೆ ಮಾಡಲು, ಹೆಚ್ಚಿನ ಇಳುವರಿಯನ್ನು ಪಡೆಯಲು 250 ppm ಸಾಂದ್ರತೆಯ ಇಥೆರಲ್ ದ್ರಾವಣವನ್ನು ಬಳ್ಳಿಗಳಿಗೆ 2-4 ಎಲೆಗಳು ಬಂದ ನಂತರ 15 ದಿವಸಗಳ ಅಂತರದಲ್ಲಿ 2 ಸಾರಿ ಸಿಂಪಡಣೆ ಮಾಡಬೇಕು. ಬಿತ್ತಿದ 4 ವಾರಗಳ ನಂತರ 50% ಸಾರಜನಕ ರಾಸಾಯನಿಕ ಗೊಬ್ಬರವನ್ನು ಮಣ್ಣಿನಲ್ಲಿ ಬೆರೆಸಿ ಏರುಮಡಿಗಳಾಗಿ ಮಣ್ಣನ್ನು ವಿಸ್ತರಿಸಬೇಕು. ಪ್ರತಿ 4-5 ದಿನಕ್ಕೊಮ್ಮೆ ನೀರು ಪೂರೈಸುವುದು ಅಗತ್ಯ. ಪ್ರತಿ ಹೆಕ್ಟೇರಿಗೆ 2-3 ಜೇನುಪೆಟ್ಟಿಗೆಗಳನ್ನು ಇಡುವುದರಿಂದ ಇದರ ಇಳುವರಿಯನ್ನು ಹೆಚ್ಚಿಸಬಹುದು. ಮುಖ್ಯವಾಗಿ ಇದಕ್ಕೆ ಬರುವಂತಹ ಕೀಟಗಳೆಂದರೆ ಕೆಂಪು ಕುಂಬಳದುಂಬಿ, ಹಣ್ಣುನೊಣ, ರಂಗೋಲಿ ಹುಳು, ಹಾಗೆ ಕತ್ತರಿಸುವ ಹುಳು. ಬರುವ ರೋಗಗಳು ಚಿಬ್ಬು ರೋಗ, ಬೂದಿ ರೋಗ, ಬೇರುಗಂಟು ರೋಗ, ಜಂತು ರೋಗ, ದುಂಡಾಣು ರೋಗ ಮುಂತಾದವುಗಳು. ಬಿತ್ತನೆಯ ಬೀಜಗಳನ್ನು 1% ಕಾರ್ಬನ್ ಡೈಜಿಮ್ ದ್ರಾವಣದಲ್ಲಿ 15 ನಿಮಿಷಗಳವರೆಗೆ ನೆನೆಸಿ ನಂತರ ಬಿತ್ತಬೇಕು. ಹೆಣ್ಣು ನೊಣದ ನಿಯಂತ್ರಣಕ್ಕಾಗಿ 2 ml ಮೆಲಾಥಿಯಾನ್ ಮತ್ತು 1 g ಬೆಲ್ಲವನ್ನು ಪ್ರತಿ ಲೀಟರ್ ನೀರಿನ ಒಡನೆ ಬೆರೆಸಿ ಸಿಂಪಡಿಸಬೇಕು. ಅರ್ಕ ಮಾಣಿಕ್ ತಳಿ ಚಿಬ್ಬು ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಸುಳಿ ಕೊನೆ ನಂಜು ರೋಗವನ್ನು ತಡೆಗಟ್ಟಲು ರೋಗ ಬಂದ ಗಿಡಗಳನ್ನು ಕಿತ್ತು ನಾಶಪಡಿಸಿ ಹರಡದಂತೆ

0: ನಿಯಂತ್ರಿಸಲು 1 ಮಿಲಿಲೀಟರ್ ಪೆಪ್ರಾನಿಲ್ ಅಥವಾ 1.5 ಗ್ರಾಂ ಅಸಿಫೇಟ್ನ ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪಡಿಸಬೇಕು. ನಾಟಿಕೆ ಮೊದಲು ಬೇವಿನ ಹಿಂಡಿಯ ಪುಡಿಯನ್ನು ಸಾಲಿನಲ್ಲಿ 250 ಕಿಲೋಗ್ರಾಂ ಪ್ರತಿ ಹೆಕ್ಟೇರಿಗೆ ಹಾಕುವುದು ಬೇರು ಗಂಟು ಜಂತು ರೋಗಕ್ಕೆ ಒಳ್ಳೆಯದು. 5-10 ಗ್ರಾಂ ಕಾರ್ಬೋಫಿರಾನ್ ಅಥವಾ ಫ್ಲೋರೇಟ್ ಹರಳನ್ನು ಗಿಡದ ಸುತ್ತ ಉದುರುಗಿಸಿ ಮಣ್ಣಿನಿಂದ ಮುಚ್ಚಬಹುದು. ಬಿತ್ತಿದ 45-60 ದಿನಗಳಲ್ಲಿ ಕಟಾವಿಗೆ ಇದು ಸಿದ್ಧವಾಗ್ತದೆ. ಸಾಮಾನ್ಯವಾಗಿ ಇಳುವರಿ ಪ್ರತಿ ಹೆಕ್ಟೇರಿಗೆ 15,000-20,000 ಕಿಲೋಗ್ರಾಂವರೆಗೆ ಇರುತ್ತದೆ. ಇದು ಬೇರೆ ಬೇರೆ ತಳಿಗಳನ್ನು ಅವಲಂಬಿಸಿದೆ. ಸೌತೆಕಾಯಿಯನ್ನು ಸೌತೆಕಾಯಿಯ ಸಾಂಬಾರ್, ಸೌತೆಕಾಯಿಯ ಸಿಹಿ ಹುಳಿ, ಸೌತೆಕಾಯಿ ಸಾಸಿವೆ, ಸೌತೆಕಾಯಿ ರೊಟ್ಟಿ, ಸೌತೆಕಾಯಿ ದೋಸೆ, ಸೌತೆಕಾಯಿ ಉಪ್ಪಿಟ್ಟು ಮುಂತಾದ ಖಾದ್ಯಗಳಲ್ಲಿ ಬಳಸಲಾಗುತ್ತದೆ.
1: ರೈತರಿಗೆ ಸಲಹೆ ಕೇಳಿದಿರಿ.
2: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
3: ನಹುಷ ವಿಮೋಚನೆ ನಡೆಸಿಕೊಡುತ್ತಾರೆ ಅಜಪುರ ಯಕ್ಷಗಾನ ಸಂಘ ಬ್ರಹ್ಮ ಅವರ ಇಲ್ಲಿನ ಸದಸ್ಯರು.
4: ಅಯ್ಯ ನಹುಷ ಮಹಾರಾಜ,
5: ಸುರಗುರುಗಳೇ,
4: ಪುಣ್ಯ ಕುಲದಲ್ಲಿ ಹುಟ್ಟಿ ಪುಣ್ಯ ಕಾರ್ಯಗಳನ್ನೇ ಮಾಡಿ ಪುಣ್ಯಾತ್ಮರಾದ ನೀನು ಗಳಿಸಿದ ಪುಣ್ಯಕ್ಕೆ ಮತ್ತಷ್ಟು ಪುಣ್ಯವನ್ನು ಕೂಡಿಸಬೇಕೆಂಬ ಸತ್ಸಂಕಲ್ಪದಿಂದ ಒಂದಲ್ಲ ಎರಡಲ್ಲ 100 ಹಯಮೇಧಗಳನ್ನು ಮುಗಿಸಿ ಪುಣ್ಯ ನಿಧಿ ಎರಿಸಿಕೊಂಡಿರುವೆ ನೀನು.
5: ಹೌದೇ,
2: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30

0: ಆಕಾಶವಾಣಿ ಮಂಗಳೂರು. ಸಮಯ 6:55 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶುರುಯಂತಾಂ ಪ್ರವಾಚಕ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಪಂಚರಾಷ್ಟ್ರ ಯಾತ್ರಾಯಾಃ ಪಂಚಮಂ ಅಂತಿಮಂ ಪ್ರಚರಣಂ ಸಫಲತೆಯ ಸಂಪಾದ್ಯ ಇಟಲಿ ದೇಶಾತ್ ನವದಿಲ್ಲೀಂ ಪ್ರತ್ಯಾಗತವಾನ್. ಹ್ಯಃ ಭಾರತ ಇಟಲಿ ದೇಶಯೋಃ ಮಧ್ಯೆ ವಿಶೇಷ ರಣನೈತಿಕ ಸಹಯೋಗ ರೂಪೇಣ ಸ್ವಸಂಬಂಧಸ್ಯ ಉನ್ನಯನಸ್ಯ ಘೋಷಣಾ ಅಭವತ್. ಕೃಷಿಃ ಮಹತ್ವಪೂರ್ಣ ಖನಿಜಾಃ ಆಯುರ್ವೇದಃ ವಿಜ್ಞಾನಂ ತಂತ್ರಜ್ಞಾನಂ ಇತ್ಯಾದಿಷು ಅನೇಕೇಷು ಕ್ಷೇತ್ರೇಷು ದ್ವಯೋಃ ದೇಶಯೋಃ ಮಧ್ಯೆ ಅನೇಕಾಃ ಸಂಧಯಃ ಹಸ್ತಾಕ್ಷರಿತಾಃ. ಕರ ಅಪರಾಧಾನಾಂ ಧನಶೋಧನಸ್ಯ ಆತಂಕ ವಿತ್ತಪೋಷಣಸ್ಯ ಚ ನಿವಾರಣಾರ್ಥಂ ಅಪಿ ರಾಷ್ಟ್ರದ್ವಯೇನ ಜ್ಞಾಪನಪತ್ರೇಷು ಹಸ್ತಾಕ್ಷರಂ ಜಾತಂ. ಇಟಲಿ ದೇಶಸ್ಯ ಪ್ರಧಾನಮಂತ್ರಿಣ ಜಾರ್ಜಿಯಾ ಮೆಲೋನಿ ಇತ್ಯನೆಯ ಸಹ ರೋಮ್ ನಗರೆ ಸಂಯುಕ್ತ ವಕ್ತವ್ಯೆ ಪ್ರಧಾನಮಂತ್ರಿಣ ಶ್ರೀ ನರೇಂದ್ರ ಮೋದಿನ ಉಕ್ತಂ ಯತ್ ಉಭೌ ದೇಶೌ ನೌಕಾವಹನ ಕ್ಷೇತ್ರೇಷು ನೌಕಾಪತ್ತನಾನಾಂ ಆಧುನಿಕೀಕರಣೆ ರಸದ ಕ್ಷೇತ್ರೇ ನೀರ ಅರ್ಥವ್ಯವಸ್ಥಾಯಾಂಚ ಮಿಲಿತ್ವಾ ಕಾರ್ಯಂ ಕರಿಷ್ಯತಃ.
2: दोनों देशों के स्टार्टअप्स, रिसर्च सेंटर्स और उद्योगों को आपस में जोड़ने के लिए हम इंडिया इटली इनोवेशन सेंटर पर काम कर रहे हैं. हमारी सेनाओं के साथ साथ दोनों देशों के रक्षा उद्योगों के बीच भी सहयोग बढ़ रहा है. मैरिटाइम पावर्स के रूप में भारत और इटली के बीच करीबी सहयोग स्वाभाविक है. हम मिलकर शिपिंग पोर्ट्स मॉडर्नाइजेशन लॉजिस्टिक और ब्लू इकोनॉमी पर काम करेंगे.
1: ಇಟಲಿ ದೇಶಸ್ಯ ಪ್ರಧಾನಮಂತ್ರಿ ಜಾರ್ಜಿಯಾ ಮೆಲೋನಿ ಇತ್ಯೇಷ ಅವದತ್ ಯತ್ ಭಾರತ ಇಟಲಿ ದೇಶಯೋ ಸಂಬಂಧಃ ವಿಶೇಷ ಸಾಮರಿಕ ಸಹಭಾಗಿತ್ವ ರೂಪೇಣ ವರ್ಧಮಾನಃ ಅಸ್ತಿ ಅಪಿ ಚ ಉಭೌ ದೇಶೌ ಉನ್ನತ ನಿರ್ಮಾಣಸ್ಯ ಆಧಾರಭೂತ ಸಂರಚನಾಯಃ ಊರ್ಜಾಯಾಃ ಅರ್ಥವ್ಯವಸ್ಥಾಯಾಃ ರಕ್ಷಾಯಾಃ ಚ ಕ್ಷೇತ್ರೇಷು ಪರಿಶ್ರಮೇಣ ಕಾರ್ಯಂ ಕುರ್ವಂತೌ ಸ್ತಃ. ಭಾರತಂ ಇಟಲಿ ಚ ಸಾಂಸ್ಕೃತಿಕ ವಿನಿಮಯಂ ಪ್ರವರ್ಧಯಿತುಂ ಪ್ರಾಚೀನ ಸಭ್ಯತಾನಾಂ ಮಧ್ಯೆ ಸಂವಾದಂ ಸುದೃಢಂ ಕರ್ತುಂ ಚ ದ್ವಿಸಹಸ್ರಾಬ್ದಸ್ಯ ಸಪ್ತವಿಂಶತಿತಮಂ ವರ್ಷಂ ಸಂಸ್ಕೃತೇಃ ಪರ್ಯಟನಸ್ಯ ಚ ವರ್ಷರೂಪೇಣ ಆಚರಿಷ್ಯತಃ. ಇಟಲಿ ದೇಶಸ್ಯ ಪ್ರಧಾನಮಂತ್ರಿ ಜಾರ್ಜಿಯಾ ಮೆಲೋನಿ ಇತ್ಯನೆಯ ಉಕ್ತಂ ಯತ್ ಏಷಃ ಉಪಕ್ರಮಃ ದ್ವಯೋಃ ದೇಶಯೋಃ ಮಧ್ಯೆ ಪರಸ್ಪರಂ ಅವಗಮನಂ ಗಭೀರಂ ಕರ್ತುಂ ಸಾಂಸ್ಕೃತಿಕ ಕೂಟನೀತಿಂಚ ಅಧಿಕಂ ಸುದೃಢ

ಆಕಾಶವಾಣಿ ಮಂಗಳೂರು. ಸಮಯ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು. ಸರಿಯಾಗಿ 7:05 ಪ್ರದೇಶ ಸಮಾಚಾರ ಕೇಳುವಿರಿ.

ಕಾರ್ಯಕ್ರಮ ಸರಣಿ ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ

0: ಶ್ರೇಯಾ. ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾಹಾಹಾ, ನಮ್ ದೇವರ್ ಸತ್ಯ, ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉನ್ನತ ಮಟ್ಟದ ಸಭೆ, ಕೆಪಿಎಸ್ ಯೋಜನೆಗೆ ಜೂನ್ 1 ಚಾಲನೆ ನೀಡಲು ನಿರ್ಧಾರ. ಧಾರವಾಡ ಪ್ರತ್ಯೇಕ ಪಾಲಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದ ನಿಯೋಗದಿಂದ ರಾಜ್ಯಪಾಲರಿಗೆ ಮನವಿ. ಇ-ಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸುವ ದಿಸೆಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಸ್ವಚ್ಛ ಸರ್ವೇಕ್ಷಣ ಅಭಿಯಾನ. ಈಗ ವಾರ್ತೆಗಳ ವಿವರ. ಜೂನ್ 1 ಶಿವಮೊಗ್ಗದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಚಾಲನೆ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಹಾಗೂ ಮೂಲಸೌಕರ್ಯ ವಿಸ್ತರಣೆಗೆ ಸಂಬಂಧಿಸಿದಂತೆ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಭೆಯಲ್ಲಿ ಈ ವಿಷಯ ತಿಳಿಸಿದ ಅವರು, ಪ್ರತಿ ಕೆಪಿಎಸ್ ಶಾಲೆಯಲ್ಲಿ 1,200 ವಿದ್ಯಾರ್ಥಿಗಳಿಗೆ ಪ್ರವೇಶ ಅವಕಾಶ ಕಲ್ಪಿಸಲಾಗಿದ್ದು, ಎಲ್ಕೆಜಿಯಿಂದ ಪಿಯುಸಿವರೆಗೆ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ನೀಡಲಾಗುವುದು ಎಂದರು. ಮುಂದಿನ 2 ರಾಜ್ಯದ ಎಲ್ಲಾ 800 ಕೆಪಿಎಸ್ ಶಾಲೆಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾರಂಭ ಮಾಡಬೇಕು. ಈ ವರ್ಷವೇ 800 ಶಾಲೆಗಳ ಆರಂಭಕ್ಕೆ ಟೆಂಡರ್ ಪ್ರಕ್ರಿಯೆ ತ್ವರಿತಗೊಳಿಸುವಂತೆ ನಿರ್ದೇಶನ ನೀಡಲಾಗಿದೆ ಎಂದು ಅವರು ಹೇಳಿದರು. ರಾಜ್ಯದಲ್ಲಿ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದ ಪ್ರಸ್ತಾವನೆಯನ್ನು ತಕ್ಷಣ ಆರ್ಥಿಕ ಇಲಾಖೆಗೆ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆಗೆ ಸಂಬಂಧಿಸಿದಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದ ನಿಯೋಗ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ನಿನ್ನೆ ಭೇಟಿ ಮಾಡಿ ಮನವಿ ಸಲ್ಲಿಸಿತು. ರಸ್ತೆ, ಕುಡಿಯುವ ನೀರು, ಒಳಚರಂಡಿ, ಸ್ವಚ್ಛತೆ ಸೇರಿದಂತೆ ಹಲವು ಮೂಲಸೌಕರ್ಯ ಸಮಸ್ಯೆಗಳು ಧಾರವಾಡ ನಗರವನ್ನು ಕಾಡುತ್ತಿದ್ದು, ಜೋಡಿ ನಗರಗಳ ಸಮಗ್ರ ಆಡಳಿತ ವ್ಯವಸ್ಥೆಯಲ್ಲಿ ಧಾರವಾಡ ಭಾಗಕ್ಕೆ ನಿರೀಕ್ಷಿತ ಮಟ್ಟದ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ಆದ್ಯತೆ ಸಿಗುತ್ತಿಲ್ಲ ಎಂಬ ಸಾರ್ವಜನಿಕ ಅಸಮಾಧಾನವನ್ನು ನಿಯೋಗ ರಾಜ್ಯಪಾಲರ ಗಮನಕ್ಕೆ ತಂದಿದ್ದು, ಮನವಿ ಆಲಿಸಿದ ರಾಜ್ಯಪಾಲರು ವಿಷಯವನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಕಾನೂನುಬದ್ಧ ಹಾಗೂ ಆಡಳಿತಾತ್ಮಕ ಅಂಶಗಳನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಈ ಮಧ್ಯೆ

0: ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ರಚನೆ ಪ್ರಸ್ತಾವಕ್ಕೆ ಅನುಮೋದನೆ ನೀಡಬೇಕು ಎಂದು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ. ಇ ಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ನಿನ್ನೆ ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಇ ಫಾರ್ಮಸಿ ವ್ಯವಸ್ಥೆಯನ್ನು ಖಂಡಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಒಕ್ಕೂಟ ದೇಶವ್ಯಾಪಿ ಬಂದ್ಗೆ ಕರೆ ನೀಡಿತು. ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ದಾವಣಗೆರೆ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗದೆ ಸಂಪೂರ್ಣ ವಿಫಲವಾಯಿತು. ಚಾಮರಾಜನಗರ ಜಿಲ್ಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡದೆ ಕೇವಲ ನೈತಿಕ ಬೆಂಬಲ ಮಾತ್ರ ವ್ಯಕ್ತಪಡಿಸಿ ಔಷಧಾಲಯಗಳನ್ನು ತೆರೆಯಲಾಗಿತ್ತು. ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಎಂದಿನಂತೆ ಮೆಡಿಕಲ್ ಶಾಪ್ಗಳು ಕಾರ್ಯನಿರ್ವಹಿಸಿದವು. ಇ ಫಾರ್ಮಸಿ ಹಾಗೂ ಆನ್ಲೈನ್ ಮೂಲಕ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ್ದ ದೇಶವ್ಯಾಪಿ ಬಂದ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಔಷಧಿ ಅಂಗಡಿಗಳನ್ನು ಕೆಲಕಾಲ ಸ್ಥಗಿತಗೊಳಿಸುವ ಮೂಲಕ ಔಷಧಿ ವ್ಯಾಪಾರಿಗಳು ಬೆಂಬಲ ವ್ಯಕ್ತಪಡಿಸಿದರು. ಆನ್ಲೈನ್ ಮೂಲಕ ಔಷಧ ಮಾರಾಟ ವ್ಯವಸ್ಥೆಗೆ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿ ವಿವಿಧ ಸಂಘಟನೆಗಳು ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ ಕರೆಗೆ ಗದಗ್ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಜಿಲ್ಲೆಯ ಔಷಧ ಅಂಗಡಿಗಳ ಮಾಲೀಕರು ಬಂದ್ ಕರೆಗೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು. ಭಾರತ ಸರ್ಕಾರದ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸುವ ದಿಸೆಯಲ್ಲಿ ಸ್ವಚ್ಛ ಸರ್ವೇಕ್ಷಣ ಅಭಿಯಾನ ಹಮ್ಮಿಕೊಂಡಿದೆ. ಈ ಕುರಿತು ಮಾಹಿತಿ ನೀಡಿರುವ ಪಾಲಿಕೆಯ ಪರಿಸರ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಹನುಮಂತ್ ಕಲಾದಗಿ, ಸ್ವಚ್ಛತೆಗೆ ಪ್ರಥಮ ಆದ್ಯತೆ ನೀಡುವ ನಗರ ಪಾಲಿಕೆಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಬಹುಮಾನ, ಸ್ಟಾರ್ ರ್ಯಾಂಕಿಂಗ್ ಕೊಡುವ ಸಂಪ್ರದಾಯವನ್ನು ಸಹ ಸರ್ಕಾರ ಹೊಂದಿದೆ. ಇಂತಹ ಉತ್ತಮ ಉದ್ದೇಶ ಹೊಂದಿರುವ ಅಭಿಯಾನದಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಪಾಲ್ಗೊಂಡಿದೆ ಎಂದರು. ಈಗಾಗಲೇ ಅಭಿಯಾನದಲ್ಲಿ ಪಾಲ್ಗೊಂಡು ನಗರದ ಸುಮಾರು 16,000 ಜನ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಕಸ, ಶೌಚಾಲಯ ನಿರ್ವಹಣೆ ಸೇರಿದಂತೆ ಒಟ್ಟು 5 ಪ್ರಶ್ನೆಗಳ ಸರಣಿ ಇದ್ದು, ಅಭಿಯಾನದ ಆಪ್ ಮೂಲಕ ಸ್ಕ್ಯಾನ್ ಮಾಡಿ ಪ್ರಶ್ನೆಗಳಿಗೆ ಉತ್ತರಿಸಿ ತಮ್ಮ ಅಭಿಪ್ರಾಯ ತಿಳಿಸಬಹುದು ಎಂದು ಅವರು ಹೇಳಿದರು. ದೇಶದಲ್ಲಿ ವಿದ್ಯುತ್ ಚಾಲಿತ ಬಸ್ಸುಗಳು ಹಾಗೂ ಇ ಟ್ರಕ್ಗಳ ಬಳಕೆಯನ್ನು ವೇಗವಾಗಿ ವಿಸ್ತರಿಸುವ ಉದ್ದೇಶದಿಂದ ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ HD ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ನಿನ್ನೆ ಉನ್ನತ ಮಟ್ಟದ ಸಮಾಲೋಚನಾ ಸಭೆ ನಡೆಸಿದರು. ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಾರಿಗೆ ಸಂಸ್ಥೆಗಳ ನಿರ್ವಾಹಕರು, ಎಗ್ರಿಗೇಟರ್ಗಳು, ಹಣಕಾಸು ಸಂಸ್ಥೆಗಳು, ಲೀಸಿಂಗ್ ಕಂಪನಿಗಳು ಹಾಗೂ ಎಲೆಕ್ಟ್ರಿಕ್ ವಾಹನ ಕ್ಷೇತ್ರದ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಚಿವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸುಸ್ಥಿರ ಅಭಿವೃದ್ಧಿ, ನಾವೀನ್ಯತೆ ಮತ್ತು ಜವಾಬ್ದಾರಿಯುತ ಆಡಳಿತದ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇದೇ 23 ಮತ್ತು 24ರಂದು ಧಾರವಾಡ ಜಿಲ್ಲಾ ಮಟ್ಟದ ಮಾವು ಮೇಳ ಹುಬ್ಬಳ್ಳಿಯಲ್ಲಿ ನಡೆಯಲಿದ್ದು, ಎಪಿಎಂಸಿ ವಿವಿಧೋದ್ದೇಶ ವಸ್ತು ಪ್ರದರ್ಶನ ಆವರಣದಲ್ಲಿ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ತೋಟಗಾರಿಕಾ ಇಲಾಖೆ ಮೇಳ ಆಯೋಜಿಸಿದೆ. 23ರಂದು ಬೆಳಗ್ಗೆ 11:30 ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಶಾಸಕ ಮಹೇಶ್ ತೆಂಗಿನಕಾಯಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇಂದ್ರ ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಪಾಲ್ಗೊಳ್ಳಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ವ್ಯವಸ್ಥಿತವಾಗಿ ಮತ್ತು ಯಶಸ್ವಿಯಾಗಿ ಜರುಗಲು ರಾಜಕೀಯ ಪಕ್ಷಗಳ ಸಹಕಾರ ಅಗತ್ಯ ಎಂದು ಜಿಲ್ಲಾ

0: ಚುನಾವಣಾ ಅಧಿಕಾರಿಯೂ ಆಗಿರುವ ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಈಗಾಗಲೇ ಮತದಾರರ ಮ್ಯಾಪಿಂಗ್ ಕಾರ್ಯ ಪ್ರಗತಿಯಲ್ಲಿದ್ದು, ಪೂರ್ಣ ಪ್ರಮಾಣದ ಪ್ರಗತಿ ಸಾಧಿಸಲು ಬಿಎಲ್ಎಗಳು ಬಿಎಲ್ಒಗಳಿಗೆ ಸಹಕರಿಸಬೇಕು ಎಂದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ 20 ವರ್ಷಗಳ ನಂತರ ಜರುಗುತ್ತಿದೆ. ಚುನಾವಣೆಗಳಿಗಾಗಿ ಮತದಾರರ ಪಟ್ಟಿಯ ಸಮಗ್ರತೆಯನ್ನು ಕಾಪಾಡಿಕೊಳ್ಳುವುದು ಅವಶ್ಯವಾಗಿದ್ದು, ಮರಣ, ಪುನರಾವರ್ತನೆಯಾದ ಮತದಾರರ ಹೆಸರುಗಳು, ವಿದೇಶಿ ಮತದಾರರ ಹೆಸರುಗಳನ್ನು ತೆಗೆದುಹಾಕಲು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಸಹಕಾರಿ ಎಂದು ಜಿಲ್ಲಾಧಿಕಾರಿ ಹೇಳಿದರು. ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಮಳೆ ಕೊರತೆ ಉಂಟಾಗಿದ್ದು, ಮಳೆ ಸರಿಯಾಗಿ ಬಾರದಿದ್ದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಯೋಜನೆ ರೂಪಿಸಬೇಕು ಎಂದು ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಜಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಅಣೆಕಟ್ಟಿನಲ್ಲಿ ಲಭ್ಯವಿರುವ ನೀರಿನ ಆಧಾರದ ಮೇಲೆ ಜುಲೈ ತಿಂಗಳವರೆಗೆ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ತೊಂದರೆಯಾಗುವುದಿಲ್ಲ. ಆದರೆ ಈಗಿನಿಂದಲೇ ಮಿತವಾಗಿ ನೀರನ್ನು ಬಳಸಿ ಕುಡಿಯುವ ನೀರು ಪೋಲಾಗದಂತೆ ಎಚ್ಚರಿಕೆ ವಹಿಸಬೇಕಿದೆ ಎಂದರು. ಕುಡಿಯುವ ನೀರಿನ ತೊಂದರೆಯಾಗುವ ಸ್ಥಳಗಳನ್ನು ಗುರುತಿಸಿ ಸದರಿ ಸ್ಥಳಗಳಲ್ಲಿ ಇರುವ ಖಾಸಗಿ ಬೋರ್ವೆಲ್ಗಳ ಪಟ್ಟಿ ಮಾಡಿಕೊಂಡು ಅವಶ್ಯಕ ಸಂದರ್ಭದಲ್ಲಿ ನೀರು ಪಡೆಯಲು ಸ್ಥಳೀಯ ಸಂಸ್ಥೆಗಳು ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಸೂಚನೆ ನೀಡಿದರು. ವಿಶೇಷವಾಗಿ ಮಳೆಗಾಲದಲ್ಲಿ ಕಂಡುಬರುವ ಅಪಾಯಕಾರಿ ಡೆಂಗಿ ತಡೆಗಟ್ಟಲು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಡೆಂಗಿ ನಿಯಂತ್ರಣ ಕುರಿತ ಅಂತರ್ ಇಲಾಖೆ ಸಮನ್ವಯ ಸಮಿತಿ ಸಭೆಯಲ್ಲಿ ಅವರು ಈ ಸೂಚನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉನ್ನತ ಮಟ್ಟದ ಸಭೆ. ಕೆಪಿಎಸ್ ಯೋಜನೆಗೆ ಜೂನ್ 1 ಚಾಲನೆ ನೀಡಲು ನಿರ್ಧಾರ. ಧಾರವಾಡ ಪ್ರತ್ಯೇಕ ಪಾಲಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದ ನಿಯೋಗದಿಂದ ರಾಜ್ಯಪಾಲರಿಗೆ ಮನವಿ. ಇ ಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸುವ ದಿಸೆಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಸ್ವಚ್ಛ ಸರ್ವೇಕ್ಷಣ ಅಭಿಯಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಮಂಗಳೂರು ಸುಗಮ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಎನ್ ದೀಪ್ತಿ ಹಾಡಿರುವ ಆನಂದಕಂದ ಅವರ ರಚನೆ ಮೊನ್ನೆ ಮೊನ್ನೆ ನಮ್ಮ ಮನೆಗೆ.

0: ಆಕಾಶವಾಣಿ ಮಂಗಳೂರು. ಸಮಯ 7:30.
1: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಪ್ರಿಯ ಕೇಳುವರೆ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ. ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.
0: ಕೇಳುಗರೆ, ಹೃದಯರಾಗ ಚಿತ್ರಗೀತೆಗಳ ಕೋರಿಕೆಯ ನೇರ ಫೋನಿನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 10:30 11:30 ಪ್ರಸಾರವಾಗಲಿದೆ. ಇಂದಿನ ವಿಷಯ, ನಿಮಗೆ ಅತಿ ಹೆಚ್ಚು ಮರೆತು ಹೋಗುವ ಸಂಗತಿ ಏನು? ಕೇಳುಗರೆ, ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211992 2221 2223 STD ಕೋಡ್ 08 24, ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕರೆ ಮಾಡಿ ನಿಮ್ಮ ನೆಚ್ಚಿನ ಹಾಡುಗಳನ್ನು ಕೇಳಿ ಹೃದಯರಾಗ ಕಾರ್ಯಕ್ರಮದಲ್ಲಿ.
2: ಪ್ರಿಯ ಕೇಳುಗರೆ,
4: ನನ್ನ ರಾಗತಾನ ಪಲ್ಲವಿ.
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
5: ಹಿಂದಿ ದೇಶಭಕ್ತಿ ಗೀತೆ. ಖ್ಯಾತ ಗಾಯಕ ಮೊಹಮ್ಮದ್ ರಫಿ ಅವರು ಈ ಹಾಡನ್ನು ಹೇಳಿದ್ದಾರೆ.
6: ನಾ ಹಿಂದೂ ಬನೇಗ, ನಾ ಮುಸಲ್ಮಾನ್ ಬನೇ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30

ಕೆಳಗರೆ ಇಂದು ಬೆಳಗ್ಗೆ 9 ಗಂಟೆಗೆ ಕೆಂಪು ಕಳವೆ ಕೆಟಿ ಗಟ್ಟಿ ಅವರ ಕಾದಂಬರಿ ಆಧಾರಿತ ಬಾನುಲಿ ಧಾರಾವಾಹಿ ಪ್ರಸಾರವಾಗಲಿದೆ. 35ನೇ ಹಾಗೂ ಕೊನೆಯ ಕಂತು.

0: ಆಕಾಶವಾಣಿ ಮಂಗಳೂರು. ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.
1: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
4: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
5: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
6: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಶೋಕ. ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಯಶಸ್ವಿ ಪ್ರವಾಸ ಪೂರ್ಣಗೊಳಿಸಿ ದೆಹಲಿಗೆ ಹಿಂತಿರುಗಿದ ಪ್ರಧಾನಿ ನರೇಂದ್ರ ಮೋದಿ. 2027 ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ವರ್ಷವೆಂದು ಆಚರಿಸಲು ಭಾರತ ಇಟಲಿ ನಿರ್ಧಾರ. ಮುಂಬರುವ ನೀಟ್ ಮರುಪರೀಕ್ಷೆಯ ಸುರಕ್ಷತೆ ಖಾತ್ರಿಗೆ ಹೆಚ್ಚಿನ ಜಾಗರೂಕತೆ ಮತ್ತು ಭದ್ರತಾ ವ್ಯವಸ್ಥೆಗೆ ಕ್ರಮ, ಸಚಿವ ಧರ್ಮೇಂದ್ರ ಪ್ರಧಾನ್. ದೇಶಾದ್ಯಂತ ಇಂದು ಭಯೋತ್ಪಾದನಾ ನಿಗ್ರಹ ದಿನ ಆಚರಣೆ. ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇಆಫ್ ನಿರೀಕ್ಷೆ ಜೀವಂತವಾಗಿಸಿಕೊಂಡ ಕೋಲ್ಕತ್ತಾ ನೈಟ್ ರೈಡರ್ಸ್. ವಾರ್ತೆಗಳ ವಿವರ. ಪಂಚರಾಷ್ಟ್ರಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಟಲಿ ಭೇಟಿಯನ್ನು ಯಶಸ್ವಿಯಾಗಿ ಮುಗಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ರಾತ್ರಿ ನವದೆಹಲಿಗೆ ಹಿಂತಿರುಗಿದ್ದಾರೆ. ಭಾರತ ಮತ್ತು ಇಟಲಿ ನಿನ್ನೆ ತಮ್ಮ ಸಂಬಂಧಗಳನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಮೇಲ್ದರ್ಜೆಗೇರಿಸುವುದಾಗಿ ಘೋಷಿಸಿದ್ದು, ಇದು ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಕೃಷಿ, ನಿರ್ಣಾಯಕ ಖನಿಜಗಳು, ಆಯುರ್ವೇದ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಭಾರತದಿಂದ ಇಟಲಿಗೆ ನರ್ಸ್ಗಳ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವುದು ಸೇರಿದಂತೆ ಹಲವು ವಲಯಗಳಲ್ಲಿ ಎರಡೂ ದೇಶಗಳು ಕೆಲವು ಒಪ್ಪಂದಗಳಿಗೆ ಸಹಿ ಹಾಕಿದವು. ತೆರಿಗೆ ಅಪರಾಧಗಳು, ಹಣ ವರ್ಗಾವಣೆ ಮತ್ತು ಭಯೋತ್ಪಾದನಾ ಹಣಕಾಸು ನಿಗ್ರಹಕ್ಕಾಗಿ ಎರಡೂ ರಾಷ್ಟ್ರಗಳು ಒಡಂಬಡಿಕೆಗಳಿಗೆ ಸಹಿ ಹಾಕಿದವು. ರೋಮ್ನಲ್ಲಿ ತಮ್ಮ ಇಟಲಿಯ ಸಹವರ್ತಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ, ಇಟಲಿ ವಿನ್ಯಾಸ ಮತ್ತು ನಿಖರತೆಗೆ ವಿಶ್ವದಾದ್ಯಂತ ಹೆಸರುವಾಸಿಯಾಗಿದೆ ಮತ್ತು ಭಾರತ ಪ್ರತಿಭೆ ಹಾಗೂ ನಾವೀನ್ಯತೆಯ ಶಕ್ತಿ ಕೇಂದ್ರವಾಗಿದೆ ಎಂದು ಹೇಳಿದರು. ಭಾರತ ಮತ್ತು ಇಟಲಿ ವಿನ್ಯಾಸ ಮತ್ತು ಅಭಿವೃದ್ಧಿಗೊಳಿಸಿ ಅದನ್ನು ವಿಶ್ವಕ್ಕಾಗಿ ತಲುಪಿಸುವ ತತ್ವದ ಮೇಲೆ ಮುಂದುವರಿಯುತ್ತವೆ. ರಕ್ಷಣೆ, ಕೈಗಾರಿಕಾ ಮಾರ್ಗಸೂಚಿಯು ಸಹ ಅಭಿವೃದ್ಧಿ ಮತ್ತು ಸಹ ಉತ್ಪಾದನೆಗೆ ದಾರಿ ಮಾಡಿಕೊಟ್ಟಿದೆ ಎಂದು ಪ್ರಧಾನಿ ನುಡಿದರು. ಹಡಗು ಸಾಗಣೆ, ಬಂದರುಗಳ ಆಧುನೀಕರಣ, ಲಾಜಿಸ್ಟಿಕ್ಸ್ ಮತ್ತು ನೀಲಿ ಆರ್ಥಿಕತೆಯ ಮೇಲೆ ಎರಡೂ ದೇಶಗಳು ಒಗ್ಗೂಡಿ ಕಾರ್ಯನಿರ್ವಹಿಸಲಿವೆ. ಭಯೋತ್ಪಾದನೆಗೆ ಹಣಕಾಸು ಒದಗಿಸುವವರ ವಿರುದ್ಧ ಭಾರತ ಇಟಲಿಯ ಜಂಟಿ ಉಪಕ್ರಮವು ಇಡೀ ಪ್ರಪಂಚದ ಮುಂದೆ ಒಂದು ಪ್ರಮುಖ ಉದಾಹರಣೆ ಮಂಡಿಸಿದೆ ಎಂದು ನರೇಂದ್ರ ಮೋದಿ ಹೇಳಿದರು. ಉಕ್ರೇನ್, ಪಶ್ಚಿಮ ಏಷ್ಯಾ ಮತ್ತು ಇತರ ಸಂಘರ್ಷಗಳಿಗೆ ಸಂಬಂಧಿಸಿದಂತೆ ಎರಡೂ ರಾಷ್ಟ್ರಗಳು ನಿರಂತರ ಸಂಪರ್ಕದಲ್ಲಿವೆ. ಎಲ್ಲ ಸಮಸ್ಯೆಗಳನ್ನು ಮಾತುಕತೆ ಮತ್ತು ರಾಜತಾಂತ್ರಿಕ

0: ತಾಂತ್ರಿಕತೆಯ ಮೂಲಕ ಪರಿಹರಿಸಬೇಕು ಎಂಬ ಭಾರತದ ನಿಲುವು ಸ್ಪಷ್ಟವಾಗಿದೆ ಎಂದು ಪ್ರಧಾನಿಯವರು ಸ್ಪಷ್ಟಪಡಿಸಿದರು.
1: ಪಿಚ್ಚೆ ಲಗ್ಭಗ ಸಾಡೆ ತೀನ್ ವರ್ಷೋಮೆ ಮುಜೆ ಕೈ ಬಾರ್ ಪ್ರೈಮ್ ಮಿನಿಸ್ಟರ್ ಮೆಲೋನಿ ಸೆ ಮಿಲ್ನೆ ಕಾ ಅವಸರ್ ಮಿಲಾ ಹೈ ಯೆ ಭಾರತ್ ಔರ್ ಇಟಲಿ ಕೆ ಬೀಚ್ ಕರೀಬಿ ಸಹಯೋಗ ಔರ್ ಸಾಮಂಜಸ್ಯ ಕೋ ದರ್ಶಾತಾ ಹೈ ಉನ್ಕೆ ನೇತೃತ್ವ ಮೇ ಹಮಾರೆ ಸಂಬಂಧೋ ಕೋ ನಯಿ ಗತಿ ನಯಿ ದಿಶಾ ಔರ್ ನಯಾ ಆತ್ಮವಿಶ್ವಾಸ ಮಿಲಾ ಹೈ ಮುಜೆ ಖುಷಿ ಹೈ ಕಿ ಹಮ್ ಅಪ್ನೆ ಸಂಬಂಧೋ ಕೋ ಅಪ್ಗ್ರೇಡ್ ಕರ್ತೆ ಹುಯೆ ಸ್ಪೆಷಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಕಿ ಘೋಷಣಾ ಕರ್ ರಹೆ ಹೈ.
0: ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಎರಡೂ ದೇಶಗಳ ನಡುವೆ ನಿರ್ಣಾಯಕ ಖನಿಜಗಳು, ಕೃಷಿ ಉದ್ಯಮ, ಕಡಲ ಸಾರಿಗೆ, ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿಯಲ್ಲಿ ಅಪಾರ ಅವಕಾಶಗಳಿವೆ ಎಂದು ಹೇಳಿದರು. ಇದೇ ವೇಳೆ ಇಟಲಿ ರೋಮ್ನ ಕೃಷಿ ಮತ್ತು ಆಹಾರ ಸಂಸ್ಥೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆಯ ಅಗ್ರಿಕೋಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಭಾರತ ಮತ್ತು ಇಟಲಿ 2027 ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ವರ್ಷ ಎಂದು ಆಚರಿಸಲಿದ್ದು, ಎರಡೂ ಪ್ರಾಚೀನ ನಾಗರಿಕತೆಗಳ ನಡುವಿನ ಸಾಂಸ್ಕೃತಿಕ ವಿನಿಮಯವನ್ನು ಉತ್ತೇಜಿಸಲು ಮತ್ತು ಸಂವಾದವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಎಂದು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಹೇಳಿದ್ದಾರೆ. ಉಭಯ ದೇಶಗಳ ನಡುವಿನ ಬಲವಾದ ಸಂಬಂಧಗಳನ್ನು ರಾಜಕೀಯ ಮತ್ತು ಆರ್ಥಿಕ ಸಂಬಂಧಗಳ ಮೂಲಕ ಮಾತ್ರವಲ್ಲದೆ ಜನರು ಹಾಗೂ ಸಮಾಜಗಳ ನಡುವಿನ ಸಂಪರ್ಕಗಳ ಮೂಲಕವೂ ಅಳೆಯಲಾಗುತ್ತದೆ ಎಂದು ಅವರು ತಿಳಿಸಿದರು. ನಿನ್ನೆ ರೋಮ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಮೆಲೋನಿ, ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಅನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಹಾಗೂ ಇಟಲಿ ಕಾರ್ಯನಿರ್ವಹಿಸಲಿವೆ ಎಂದು ಹೇಳಿದರು. ವ್ಯಾಪಾರ, ಹೂಡಿಕೆ ಮತ್ತು ಪೂರೈಕೆ ಸರಣಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವ ಸಾಮರ್ಥ್ಯದೊಂದಿಗೆ ಯುರೋಪ್ ಮಧ್ಯಪ್ರಾಚ್ಯ ಮತ್ತು ಭಾರತವನ್ನು ಸಂಪರ್ಕಿಸುವ ಪ್ರಮುಖ ಸಂಪರ್ಕ ಮತ್ತು ಆರ್ಥಿಕ ಕಾರಿಡಾರ್ ಎಂದು ಮೆಲೋನಿ ವಿವರಿಸಿದರು. ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರತಿಷ್ಠಿತ ಅಗ್ರಿಕೋಲಾ ಪದಕವನ್ನು ಪಡೆದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು, ಈ ಗೌರವ ಲಕ್ಷಾಂತರ ಭಾರತೀಯ ರೈತರು ಮತ್ತು ಕೃಷಿ ವಲಯಕ್ಕೆ ಸಂಬಂಧಿಸಿದ ಎಲ್ಲರಿಗೂ ಸಂದ ಗೌರವವಾಗಿದೆ. ಕೃಷಿ ಸುಧಾರಣೆಗಳು, ಆಹಾರ ಭದ್ರತೆ ಮತ್ತು ರೈತರ ಕಲ್ಯಾಣದ ಬಗ್ಗೆ ಪ್ರಧಾನಿ ಅವರ ಬದ್ಧತೆಗೆ ಜಾಗತಿಕ ಮನ್ನಣೆಯನ್ನು ಈ ಪ್ರಶಸ್ತಿ ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿನ್ನೆ ಮೆಟಾ, ಗೂಗಲ್ ಮತ್ತು ಟೆಲಿಗ್ರಾಮ್ ಸೇರಿದಂತೆ ಪ್ರಮುಖ ಸಾಮಾಜಿಕ ಮಾಧ್ಯಮ ವೇದಿಕೆಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿದರು. ಈ ವೇಳೆ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ತಪ್ಪು ಮಾಹಿತಿ ಹರಡುವಿಕೆ, ವಿಶೇಷವಾಗಿ ಟೆಲಿಗ್ರಾಮ್ ಚಾನೆಲ್ಗಳು ಮತ್ತು ಅನಾಮಧೇಯ ಆನ್ಲೈನ್ ಗುಂಪುಗಳ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಿದ್ದಾರೆ. June 21 ನಡೆಯಲಿರುವ ನೀಟ್ UG 2026 ಮರು ಪರೀಕ್ಷೆಗೆ ಮುಂಚಿತವಾಗಿ ಈ ಸಭೆ ನಿರ್ಣಾಯಕವಾಗಿತ್ತು. ಇಂಥ ಹಲವು ಲಿಂಕ್ಗಳು ಬಳಕೆದಾರರನ್ನು ಸ್ವಯಂಚಾಲಿತ ಬಾಟ್ಗಳು ಮತ್ತು ತಪ್ಪು ಮಾಹಿತಿಯನ್ನು ವರ್ಧಿಸಲು ವಿನ್ಯಾಸಗೊಳಿಸಲಾದ ನಕಲಿ ಗುಂಪುಗಳಿಗೆ ಮರು ನಿರ್ದೇಶಿಸುತ್ತವೆ ಎಂದು ಹೇಳಲಾಗಿದೆ. ಮತ್ತೊಂದು ಸಭೆಯಲ್ಲಿ ಮುಂಬರುವ ನೀಟ್ UG ಮರುಪರೀಕ್ಷೆಯ ಸುರಕ್ಷಿತ ಮತ್ತು ನ್ಯಾಯಯುತ ನಡವಳಿಕೆಯನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಜಾಗರೂಕತೆ ಮತ್ತು ಭದ್ರತಾ ವ್ಯವಸ್ಥೆಗಳ ಅಗತ್ಯವನ್ನು ಶಿಕ್ಷಣ ಸಚಿವರು ಒತ್ತಿ ಹೇಳಿದರು. ನವದೆಹಲಿಯಲ್ಲಿ ನಿನ್ನೆ ಕೇಂದ್ರ ಭದ್ರತಾ ಮತ್ತು ಗುಪ್ತಚರ ಸಂಸ್ಥೆಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಶಿಕ್ಷಣ ಸಚಿವರು ಈ ವಿಷಯ ತಿಳಿಸಿದ್ದಾರೆ. ದೇಶಾದ್ಯಂತ ಇಂದು ಭಯೋತ್ಪಾದನಾ ನಿಗ್ರಹ ದಿನವನ್ನು ಆಚರಿಸಲಾಗುತ್ತಿದೆ. ಭಯೋತ್ಪಾದನಾ ಕೃತ್ಯಗಳಿಂದಾಗಿ ಸಾಮಾನ್ಯ ಜನರ ಎದುರಿಸುತ್ತಿರುವ ನೋವುಗಳನ್ನು ಎತ್ತಿ ತೋರಿಸುವುದು ಮತ್ತು ಅದು ರಾಷ್ಟ್ರೀಯ ಹಿತಾಸಕ್ತಿಗೆ ಹೇಗೆ ಹಾನಿಕರವಾಗಿದೆ ಎಂಬುದನ್ನು ತೋರಿಸುವ ಮೂಲಕ ಯುವಕರನ್ನು ಭಯೋತ್ಪಾದನೆ ಮತ್ತು ಹಿಂಸಾಚಾರದಿಂದ ದೂರವಿಡುವುದು ಈ ದಿನಾಚರಣೆಯ ಉದ್ದೇಶವಾಗಿದೆ. ಈ ದಿನವನ್ನು ಇತರ ಚಟುವಟಿಕೆಗಳ ಜೊತೆಗೆ ಭಯೋತ್ಪಾದನೆ ನಿಗ್ರಹದ ಪ್ರತಿಜ್ಞೆ ಸ್ವೀಕಾರ ಸಮಾರಂಭದ ಮೂಲಕ ಆಚರಿಸಲಾಗುವುದು. 1991 ಇದೇ ದಿನ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಭಯೋತ್ಪಾದಕರ ಕುತಂತ್ರಕ್ಕೆ ಬಲಿಯಾಗಿದ್ದರು. ಹಾಗಾಗಿ ಪ್ರತಿ ವರ್ಷ ಈ ದಿನವನ್ನು ಭಯೋತ್ಪಾದನಾ ನಿಗ್ರಹ ದಿನವನ್ನಾಗಿ ಆಚರಿಸಲಾಗುತ್ತಿದೆ.

ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ ಫಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದು ಮರು ಮತದಾನ ನಡೆಯುತ್ತಿದೆ. ಮತದಾನ ಬೆಳಗ್ಗೆ 7 ಗಂಟೆಗೆ ಆರಂಭವಾಗಿದ್ದು ಸಂಜೆ 6 ಗಂಟೆಯವರೆಗೂ ನಡೆಯಲಿದೆ. ಇಬ್ಬರು ಪಕ್ಷೇತರರು ಸೇರಿದಂತೆ ಒಟ್ಟು 6 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿ ಜಹಂಗೀರ್ ಖಾನ್ ತಾವು ಚುನಾವಣಾ ಸ್ಪರ್ಧಾ ಕಣದಲ್ಲಿ ಇರುವುದಿಲ್ಲವೆಂದು ಘೋಷಿಸಿದ್ದಾರೆ. ಆದರೆ ನಾಮಪತ್ರ ವಾಪಸ್ ಪಡೆಯುವ ಅವಧಿ ಮುಕ್ತಾಯಗೊಂಡಿರುವ ಕಾರಣ ಅವರ ಹೆಸರು ನಾಮಪತ್ರದಲ್ಲಿ ಇರಲಿದೆ. ಉಳಿದಂತೆ ಬಿಜೆಪಿಯ ದೇಬಂಗ್ ಶೂಪಾಂಡ, ಕಾಂಗ್ರೆಸ್ನ ಅಬ್ಬುರ್ ರಜಾಕ್ ಮೊಲ್ಲಾ ಮತ್ತು ಸಿಪಿಐಎಂನ ಶಂಭುನಾಥ್ ಕುರ್ಮಿ ಸ್ಪರ್ಧಾ ಕಣದಲ್ಲಿದ್ದಾರೆ. ಜಾಗತಿಕವಾಗಿ ಇಂದು ಅಂತಾರಾಷ್ಟ್ರೀಯ ಚಹಾ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಈ ದಿನವನ್ನು ಗುರುತಿಸಿದೆ. ಇದು ಚಹಾದ ಸಾಂಸ್ಕೃತಿಕ ಪರಂಪರೆ, ಆರೋಗ್ಯ ಪ್ರಯೋಜನಗಳು ಮತ್ತು ಆರ್ಥಿಕ ಮಹತ್ವವನ್ನು ಸಾರಲು ಒಂದು ಅವಕಾಶವಾಗಿದೆ. ಈ ವರ್ಷದ ಘೋಷವಾಕ್ಯ ಚಹಾವನ್ನು ಉಳಿಸಿಕೊಳ್ಳುವುದು, ಸಮುದಾಯಗಳನ್ನು ಬೆಂಬಲಿಸುವುದು ಎಂಬುದಾಗಿದೆ. ಮುಂಬೈನ ಈಡನ್ ಗಾರ್ಡನ್ನಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಮುಂಬೈ ಇಂಡಿಯನ್ಸ್ ಅನ್ನು 4 ವಿಕೆಟ್ಗಳಿಂದ ಸೋಲಿಸಿ ಪ್ಲೇಆಫ್ ನಿರೀಕ್ಷೆಯನ್ನು ಜೀವಂತವಾಗಿಸಿಕೊಂಡಿದೆ. ಮಳೆಯಿಂದ ಬಾಧಿತ ಪಂದ್ಯದಲ್ಲಿ 148 ರನ್ಗಳ ಗುರಿ ಬೆನ್ನಟ್ಟಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 4 ವಿಕೆಟ್ಗಳು ಮತ್ತು 7 ಎಸೆತಗಳು ಬಾಕಿ ಇರುವಂತೆಯೇ ಗೆಲುವಿನ ಗುರಿ ತಲುಪಿತು.

0: ಆರೋಗ್ಯ ಪ್ರಯೋಜನಗಳು ಮತ್ತು ಆರ್ಥಿಕ ಮಹತ್ವವನ್ನು ಸಾರಲು ಒಂದು ಅವಕಾಶವಾಗಿದೆ. ಈ ವರ್ಷದ ಘೋಷವಾಕ್ಯ ಚಹಾವನ್ನು ಉಳಿಸಿಕೊಳ್ಳುವುದು, ಸಮುದಾಯಗಳನ್ನು ಬೆಂಬಲಿಸುವುದು ಎಂಬುದಾಗಿದೆ. ಮುಂಬೈನ ಈಡನ್ ಗಾರ್ಡನ್ನಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಮುಂಬೈ ಇಂಡಿಯನ್ಸ್ ಅನ್ನು 4 ವಿಕೆಟ್ಗಳಿಂದ ಸೋಲಿಸಿ ಪ್ಲೇಆಫ್ ನಿರೀಕ್ಷೆಯನ್ನು ಜೀವಂತವಾಗಿಸಿಕೊಂಡಿದೆ. ಮಳೆಯಿಂದ ಬಾಧಿತ ಪಂದ್ಯದಲ್ಲಿ 148 ರನ್ಗಳ ಗುರಿ ಬೆನ್ನಟ್ಟಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 4 ವಿಕೆಟ್ಗಳು ಮತ್ತು 7 ಎಸೆತಗಳು ಬಾಕಿ ಇರುವಂತೆಯೇ ಗೆಲುವಿನ ಗುರಿ ತಲುಪಿತು. ಮನೀಶ್ ಪಾಂಡೆ 45 ರನ್ಗಳ ಗರಿಷ್ಠ ಮೊತ್ತ ಗಳಿಸಿದರೆ ರೋಮನ್ ಪೋವೆಲ್ 40 ರನ್ಗಳ ಕೊಡುಗೆ ನೀಡಿದರು. ಮನೀಶ್ ಪಾಂಡೆ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಮುಂಬೈ ಇಂಡಿಯನ್ಸ್ ಪರ ಕಾರ್ಬಿಕ್ ಬಾಷ್ 3 ವಿಕೆಟ್ ಕಬಳಿಸಿದರು. ಇಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಯಶಸ್ವಿ ಪ್ರವಾಸ ಪೂರ್ಣಗೊಳಿಸಿ ದೆಹಲಿಗೆ ಹಿಂತಿರುಗಿದ ಪ್ರಧಾನಿ ನರೇಂದ್ರ ಮೋದಿ 2027ನ್ನು ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ವರ್ಷವೆಂದು ಆಚರಿಸಲು ಭಾರತ ಇಟಲಿ ನಿರ್ಧಾರ. ಮುಂಬರುವ ನೀಟ್ ಮರುಪರೀಕ್ಷೆಯ ಸುರಕ್ಷತೆ ಖಾತ್ರಿಗೆ ಹೆಚ್ಚಿನ ಜಾಗರೂಕತೆ ಮತ್ತು ಭದ್ರತಾ ವ್ಯವಸ್ಥೆಗೆ ಕ್ರಮ, ಸಚಿವ ಧರ್ಮೇಂದ್ರ ಪ್ರಧಾನ್. ದೇಶಾದ್ಯಂತ ಇಂದು ಭಯೋತ್ಪಾದನಾ ನಿಗ್ರಹ ದಿನ ಆಚರಣೆ. ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇಆಫ್ ನಿರೀಕ್ಷೆ ಜೀವಂತವಾಗಿಸಿಕೊಂಡ ಕೋಲ್ಕತ್ತಾ ನೈಟ್ ರೈಡರ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00
1: ಆಕಾಶವಾಣಿ ಮಂಗಳೂರು. ರಾಗರಂಜನಿ ಚಿತ್ರಗೀತೆಗಳು. ಮೊದಲಿಗೆ ಶ್ರೀ ರಾಘವೇಂದ್ರ ವೈಭವ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಸಂಗಡಿಗರೊಂದಿಗೆ ಹಾಡಿರುವ ಆರ್ ಎನ್ ಜೈಗೋಪಾಲ್ ಅವರ ರಚನೆ. ಸಂಗೀತ ನೀಡಿದವರು ಚಿಟ್ಟಿ ಬಾಬು.

0: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
4: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
5: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ.
6: ಮೇಡಮ್
3: ಹೇಳಿ.
6: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
3: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
6: ಆದ್ರೆ ಇದನ್ನು ಹೇಗ್ ಮಾಡೋದು?
3: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
6: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
3: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
6: ಅಷ್ಟೇ?
3: ಅಷ್ಟೇ.
6: ಗೊತ್ತಾಯ್ತು.
3: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
6: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಹಿಂಗ್ಯಾಕ ಯವ್ವ, ನಿನ್ ಕೂಸು ಹಳ್ಳಿಕತ್ತದ. ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
8: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
7: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು. ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು. ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
9: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ. ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
10: SP ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗಾಳಿ ಮಾತು ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ.

ಮಳೆಯಲಿ ಜೊತೆಯಲಿ ಚಿತ್ರಕ್ಕಾಗಿ ಶಾನ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಕವಿರಾಜ್ ಅವರ ರಚನೆ, ಸಂಗೀತ ವಿ ಹರಿಕೃಷ್ಣ. I'm wacky, oh yeah!

ಬಹುಮಾನ ದುಡಿಮೆಗೆ ಮುಡುಪಿಡು ಜೀವನ ಸಾರ್ಥಕ ಪಡಿಸಿಕೊ ಜನ್ಮಾನ ಒಪ್ಪನೆ ಒಪ್ಪನೆ ಯಜಮಾನ ಬದುಕಿ ಅವನ ಬಹುಮಾನ ದುಡಿಮೆಗೆ ಮುಡುಪಿಡು ಜೀವನ ಸಾರ್ಥಕ ಪಡಿಸಿಕೊ ಜನ್ಮಾನ ನೇಗಿಲ ದೇವರು ನಮ್ಮೊಡನಿರಲು ನೂರು ದೇಗುಲ ಸುತ್ತುವುದ್ಯಾಕೆ ನಗುವಿನ ನಾಳೆ ನಿನ್ನೊಡನಿರಲು ಅಳುವಿಗೆ ಇಂದು ಅಳುಕುವುದ್ಯಾಕೆ

0: ಕೇಳುಗರೇ ಗಮನಿಸಿ, ಕೆಟಿ ಗಟ್ಟಿ ಅವರ ಕಾದಂಬರಿ ಆಧಾರಿತ ಬಾನುಲಿ ಧಾರಾವಾಹಿ ಕೆಂಪು ಕಳವೆ 35ನೇ ಹಾಗೂ ಕೊನೆಯ ಕಂತು ಇಂದು ಬೆಳಗ್ಗೆ 9 ಗಂಟೆಗೆ ಪ್ರಸಾರವಾಗಲಿದೆ. ಹಾಗೆಯೇ ಹೃದಯರಾಗ ಚಿತ್ರಗೀತೆಗಳ ಕೋರಿಕೆಯ ನೇರ ಫೋನಿನ ಕಾರ್ಯಕ್ರಮ ಇಂದು ಬೆಳಗ್ಗೆ 10:30 11:30 ಪ್ರಸಾರವಾಗಲಿದೆ. ಇಂದಿನ ವಿಷಯ, ನಿಮಗೆ ಅತಿ ಹೆಚ್ಚು ಮರೆತು ಹೋಗುವ ಸಂಗತಿ ಏನು? ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 9 9 9 2 2 2 6 1 1 2 2 2 3 6 1 1, ನಮ್ಮ STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕರೆ ಮಾಡಿ ನಿಮ್ಮ ನೆಚ್ಚಿನ ಹಾಡುಗಳನ್ನು ಕೇಳಿ ಹೃದಯರಾಗ ಚಿತ್ರಗೀತೆಗಳ ಕೋರಿಕೆಯ ನೇರ ಫೋನಿನ ಕಾರ್ಯಕ್ರಮದಲ್ಲಿ.
1: ಪ್ರಿಯ ಕೇಳುಗರೆ, ಜುಲೇಖಾ ಏನಪ್ಪಯ್ಯ ಆರೋಗ್ಯ ಸಂಪದ ಕ್ಯಾನ್ಸರ್ ಜಾಗೃತಿ ಕುರಿತು ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:30. ನಾಳಿನ ಕಾರ್ಯಕ್ರಮದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಕುರಿತು ಜುಲೇಖಾ ಏನಪ್ಪಯ್ಯ ವಿಶ್ವವಿದ್ಯಾನಿಲಯದ ಕ್ಯಾನ್ಸರ್ ವಿಭಾಗದ ತಜ್ಞ ವೈದ್ಯರಾದ ಡಾಕ್ಟರ್ ಲಕ್ಷ್ಮೀ ಶೆಣಿಯವರು ಭಾಗವಹಿಸಲಿದ್ದಾರೆ. ತಪ್ಪದೇ ಕೇಳಿ ಜುಲೇಖಾ ಏನಪ್ಪಯ್ಯ ಆರೋಗ್ಯ ಸಂಪದ ನಾಳೆ ಬೆಳಿಗ್ಗೆ 8:30. ಪ್ರಾಯೋಜಕರು ಜುಲೇಖಾ ಏನಪ್ಪಯ್ಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ದೇರಳಕಟ್ಟೆ, ಮಂಗಳೂರು.
0: ಕಿರಿಕ್ ಪಾರ್ಟಿ ಚಿತ್ರಕ್ಕಾಗಿ ಸಂಗಡಿಗರೊಂದಿಗೆ ವಿಜಯ್ ಪ್ರಕಾಶ್ ಹಾಡಿರುವ ಗೀತೆ ಧನಂಜಯ್ ರಂಜನ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಬಿ ಅಜನೀಶ್ ಲೋಕನಾಥ್.

0: ಕಂಠಿ ಚಿತ್ರದ ಗೀತೆಯೊಂದಿಗೆ ಚಿತ್ರಗೀತೆಗಳ ಪ್ರಸಾರ ಇಲ್ಲಿಗೆ ಮುಗಿಯಿತು. ಕೀಳುಗುರಿ ಬೆಳಗ್ಗೆ 9:30 ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು.
1: ಆಕಾಶವಾಣಿ ಮಂಗಳೂರು.

0: ಕೆಟಿ ಗಟ್ಟಿಯವರ ಕಾದಂಬರಿಯನ್ನಾಧರಿಸಿದ ಬಾನುಲಿ ಧಾರಾವಾಹಿ ಕೆಂಪು ಕಳವೆ. ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಕೆಂಪು ಕಳವೆಯ ಇಲ್ಲಿಯವರೆಗಿನ ಕತೆ. ಇಡೀ ಚೂರಿ ಗ್ರಾಮ ದ್ವೇಷಿಸುವ ಏಕೈಕ ವ್ಯಕ್ತಿ ಅಂದರೆ ಅದು ಶಿವರಾಮಯ್ಯ. ಹಾಗೆ ಆತನ ಮಗಳಾದ ಗೌರಿಗೆ ಅಪ್ಪ ಅನ್ನೋ ಶಬ್ದ ಸಂಬಂಧ ಇಲ್ಲದ ಒಬ್ಬ ಪರಕೀಯ ಅನ್ನೋ ಭಾವ. ಸಿಟ್ಟು ದ್ವೇಷಗಳ ಬಗ್ಗೆ ನಡೆದ ಮಾದ ಗೌರಿಯರ ಮಾತುಕತೆ ಪ್ರೀತಿಯ ಶಕ್ತಿಯ ಕುರಿತಾಗಿ ಸಾಗುತ್ತಾ, ಏನೇ ಆದರೂ ಶಬ್ದದ ಮಾತಿಗಿಂತ ಮೌನದ ಮಾತೆ ಸಿಹಿ ಅನ್ನೋ ಭಾವ ಮಾದನಿಗೆ. ಒಂದು ದಿನ ಬೆಳಗ್ಗೆ ಮಾದನಿಗೆ ಹಿಸ್ಟ್ರಿ ಲೆಕ್ಚರರ್ ಚಂದ್ರಕಾಂತ ಶರ್ಮರ ದೂರವಾಣಿ ಕರೆ. ಕುಟುಂಬ ಸಮೇತರಾಗಿ ಬಂದ ಚಂದ್ರಕಾಂತ ಶರ್ಮ 3 ವರ್ಷಗಳ ಕಾಲ ASP ಆಗಿ ಮಂಗಳೂರಿಗೆ ವರ್ಗಾವಣೆಯಾದ ವಿಷಯ ತಿಳಿದು ಮನೆಗೆ ಬನ್ನಿ ಅನ್ನೋ ಆಮಂತ್ರಣ ಮಾದನದು. ಇತ್ತ ಚಂದ್ರಕಾಂತ ಶರ್ಮ ಮಡದಿ ಸುಮಾ ಹಾಗೂ ಮಗನೊಂದಿಗೆ ಸುಮಾಳ ತವರು ಮನೆಯತ್ತ ಪ್ರಯಾಣ. ಸುಮಾಳ ತಂದೆ ದೇವದಾಸ ಕಿಣಿ ಬಚ್ಚಲಲ್ಲಿ ಜಾರಿ ಬಿದ್ದು ಮೊಣಕಾಲು ಗಂಟಿಗೆ ಹೊಡೆತವಾದ್ರಿಂದ ಗಾಲಿ ಕುರ್ಚಿಯಲ್ಲಿ ಮನೆಯೊಳಗೆ ಅತ್ತಿಂದಿತ್ತ ಹೋಗುವ ದೃಶ್ಯ ನೋಡಿ ಸುಮಾಳಿಗೆ ಕಣ್ಣು ತುಂಬಿ ಬಂತು. ಸುಮಾಳ ಆಗಮನದಿಂದ ಸಂತೋಷಗೊಂಡು ಅಳಿಯ ಚಂದ್ರಕಾಂತ ಶರ್ಮನಲ್ಲಿ ಯಾವುದೇ ಸಿಟ್ಟು ದ್ವೇಷಗಳಿಲ್ಲ ಅನ್ನೋ ವಿಚಾರ ವ್ಯಕ್ತಪಡಿಸಿದ್ರು ಸುಮಾಳ ಹೆತ್ತವರು. ತವರಿನ ಮಾಯಾಪಾಶದಲ್ಲಿ ಸ್ವಲ್ಪ ದಿನಗಳ ಕಾಲ ಕಳೆದ ಸುಮಾ ಮಗ ಹಾಗೂ ಪತಿಯೊಂದಿಗೆ ಮಾದನ ಹೊಸ ಮನೆಯತ್ತ ಹೆಜ್ಜೆ ಹಾಕಿದ್ರು. ಚಂದ್ರಕಾಂತ ಶರ್ಮರ ಬರುವಿಕೆ ಮಾದನ ಮನೆಯವರಿಗೆ ಹಬ್ಬ. ಆ ಸಂತೋಷದ ನಡುವೆ ಸುಮಾ ಹಾಗೂ ಚಂದ್ರಕಾಂತ ಶರ್ಮರ ಅಂತರಂಗದ ಹೃದಯ ಸ್ಪರ್ಶಿ ಮಾತುಗಳಿಗೆ ಮೌನಿಯಾದ್ರು ಮಾದನ ಮನೆಯವರು. ಇತ್ತ ಜೂಜಾ ಬೂದರ ಮದುವೆಯಾದ ವಿಚಾರ ತಿಳಿದ ಚಂದ್ರಕಾಂತ ಶರ್ಮ ಮಾದ ಹಾಗೂ ಗೌರಿಯ ಮದುವೆ ಸಾಧ್ಯವಾದುದರ ಬಗ್ಗೆ ಕುತೂಹಲದಿಂದ ಕೇಳಿದಾಗ ಮೌನ ಮಾದನ ಮಾತಾಯಿತು. ಅಷ್ಟರಲ್ಲಿ ಅಡುಗೆ ಕೋಣೆಯತ್ತ ಹೆಜ್ಜೆ ಹಾಕಿದ್ರು ಮಾನು ಹಾಗೂ ಸುಮತಿ. ಈಗ ಕೇಳಿ ಕೆಂಪು ಕಳವೆ ಬಾನುಲಿ ಧಾರಾವಾಹಿಯ ಕೊನೆಯ ಕಂತು.
1: ಐದು ನಿಮಿಷದಲ್ಲಿ ಒಂದು ಟ್ರೇಯಲ್ಲಿ ಚಹಾದ ಕಪ್ಗಳು, ಟ್ರೇ ಆಕಾರದ ಒಂದು ಬೆತ್ತದ ಬುಟ್ಟಿಯ ತುಂಬ ಕದಳಿಯ ಬಾಳೆಹಣ್ಣು, ಒಂದು ತಟ್ಟೆಯಲ್ಲಿ ಲಾಡು, ಇನ್ನೊಂದು ತಟ್ಟೆಯಲ್ಲಿ ಚಕ್ಕುಲಿ ತಂದರಿಸಿದ್ರು ಮಾನು ಮತ್ತು ಸುಮತಿ.

0: ಇದೇನು ಔತಣವೇ?
1: ಔತಣ ರಾತ್ರಿ, ಅದಕ್ಕೆ ಪಾಯಸ ಇರ್ತದೆ.
2: ಸರಿ ಸರಿ, ಬೇಗ ಬೇಗನೆ ಇದನ್ನೆಲ್ಲ ಮುಗಿಸ್ಬಿಡಿ, ಅನಂತರ ತೋಟ ನೋಡಲು ಹೋಗೋಣ.
0: ಇದನ್ನೆಲ್ಲ ಮುಗಿಸಲು ಹೊರಟ್ರೆ ನಾವು ಇಲ್ಲೇ ಉಳಿತೀವಿ. ಮೊದಲು ಸುಮನಿಗೆ ನಿಮ್ಮ ಹಳೆ ಮನೆ ತೋರಿಸ್ಬೇಕು, ಮುಖ್ಯವಾಗಿ ನಿಮ್ಮ ಮನೆಯ ಗರ್ಭಗುಡಿಯೊಳಗಿನ ರಹಸ್ಯ ಕೋಣೆ.
3: ಎಲ್ಲರೂ ಮನಸಾರೆ ನಕ್ರು. ಚಹಾ ಮುಗಿಸಿದ ನಂತರ ಮಾನು, ಗೌರಿ ಮತ್ತು ಸುಮತಿ ಅಡಿಗೆ ಮತ್ತು ಮನೆಯ ಕೆಲಸಕ್ಕೆ ಮನೆಯಲ್ಲೇ ಉಳಿದ್ರು. ಜೂಜ, ಚಂದ್ರಕಾಂತ್ ಶರ್ಮಾ, ಸುಮಾ ಮತ್ತು ಮಾದ ತಮ್ಮ ಹಳೆಯ ಮನೆಯನ್ನು ನೋಡ್ಲಿಕ್ಕೆ ಹೋದ್ರು. ಮನೆಯನ್ನು ನೋಡಿ ಆದ್ಮೇಲೆ ಚಂದ್ರಕಾಂತ್ ಶರ್ಮಾ,
0: ಈ ಮನೆಯನ್ನು ಹೀಗೆ ಉಳಿಸ್ಕೊಳ್ತೀರಾ?
1: ಇಲ್ಲ ಸರ್, ಇದನ್ನು ಹೀಗೆ ಉಳಿಸ್ಕೊಳ್ಳುವುದಕ್ಕೆ ವರ್ಷ ವರ್ಷ ಒಂದಷ್ಟು ವೆಚ್ಚ ಮಾಡಬೇಕಾಗ್ತದೆ. ಅಲ್ಲದೆ ಇದನ್ನು ನೋಡ್ತಾ ಇರೋದು ಸಂತೋಷದಾಯಕ ಅಂತ ನನಗೆ ಅನಿಸೋದಿಲ್ಲ. ಇದು ನಾವು ಅನುಭವಿಸಿದ ಕಷ್ಟ ಮತ್ತು ನೋವುಗಳನ್ನು ನೆನಪಿಗೆ ತರ್ತಾ ಇರ್ತದೆಯೇ ಹೊರತು ಸಂತೋಷವನ್ನಲ್ಲ. ಈ ಮಳೆಗಾಲ ಕಳೆದ ನಂತರ ತೆಗೆಸಿಬಿಡ್ತೇವೆ.
4: ಚಂದ್ರಕಾಂತ್ ಶರ್ಮಾ ಮತ್ತು ಸುಮನಿಗೆ ತೋಟ ತೋರಿಸಲಿಕ್ಕೆ ಮಾದ ಮತ್ತು ಜೂಜಾ ಅವರನ್ನು ಕರೆದುಕೊಂಡು ಹೋದರು. ತೋಟದಲ್ಲಿ ಸುತ್ತಾಡುವಾಗ ಸಂತೋಷ ಉತ್ಸಾಹದಿಂದ ಎಲ್ಲ ಕಡೆಗೂ ಓಡಾಡ್ತಾ ಇದ್ದ ಸುಧೀರ್ನನ್ನ ಹಿಡಿದಿಡೋದು ಕಷ್ಟವಾಗಿ ಜೂಜ ಆತನನ್ನ ಎತ್ಕೊಂಡು ಸುಧೀರ ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರಿಸ್ತಾ ನಡೆದ. ನಡು ನಡುವೆ ಮಾದ ಕೂಡ ಹೇಳ್ದ. ಜೂಜಾ ಸುಮಾ ಮತ್ತು ಚಂದ್ರಕಾಂತ ಶರ್ಮರಿಗೆ ತೋಟದ ಇತಿಹಾಸ ಮತ್ತು ಅದರ ಮರುಸೃಷ್ಟಿಯ ಕಥೆಯನ್ನು ಹೇಳ್ತಾ ಬಂದ. ಎಲ್ಲ ನೋಡಿ ಮುಗಿಸ್ಲಿಕ್ಕೆ ಸುಮಾರು 1.5 ಗಂಟೆ ಬೇಕಾಯ್ತು.
5: ಮನೆಗೆ ಯಾಕೆ ಹೋಗೋದು? ನಾವು ಇಲ್ಲೇ ಇರೋಣ. ಯಾಕೆ ನಕ್ಕದ್ದು?
3: ತಾವು ನಕ್ಕದ್ದು ಯಾಕೆಂದು ಹೇಳಲು ಆಗಲಿಲ್ಲ ಮಾದನಿಗೆ. ಅವನ ಪ್ರಶ್ನೆಯ ಅರ್ಥದ ಬಗ್ಗೆ ಮಾತ್ರ ಯೋಚಿಸಲು ಸಾಧ್ಯ ಆಯಿತು. ಬಹುಶಃ ಮಕ್ಕಳಿಗೆ ಪ್ರಕೃತಿಯನ್ನ ನಮಗಿಂತ ಹೆಚ್ಚು ಪ್ರೀತಿಸುವ ಮನಸ್ಸು ಇರ್ತದೆ ಅಂತ ಮಾದನಿಗೆ ಅನ್ನಿಸ್ತು. ಫೆಬ್ರವರಿ ತಿಂಗಳು, ಬಿಸಿಲ ಬಿಸಿ ಆರ್ತ ಸಾಯಂಕಾಲದ ತಂಪು ಹವೆ ಹರಡ್ತಾ ಇತ್ತು. ಸೂರ್ಯಾಸ್ತಮಾನಕ್ಕೆ ಇನ್ನೂ ಹೊತ್ತಿತ್ತು. ಮಾದ ಸುಧೀರನನ್ನ ಎತ್ತಿಕೊಂಡೇ ಇದ್ದ ಜೂಜನೊಡನೆ,
1: ಜೂಜಾ ನಾವು ಅಜ್ಜಿ ಗುಡ್ಡಕ್ಕೆ ಹೋಗ್ತೇವೆ, ಸುಧೀರ ನಿನ್ನ ಜೊತೆಗಿರುವುದಾದ್ರೆ ನೀನು ಎತ್ತಿಕೊಂಡು ಮನೆಗೆ ಹೋಗು.
6: ಸುಧೀರ, ಮಾವನ ಜೊತೆ ಹೋಗ್ತೀಯಾ?
5: ಹಾ, ತೋಟಕ್ಕ ಮನೆಗ?
2: ನೀನು ಹೇಳಿದಲ್ಲಿಗೆ.
5: ಹಾ, ಹಾಗಾದ್ರೆ ನಾವು ತೋಟಕ್ಕೆ ಹೋಗೋಣ.
2: ಸರಿ, ತೋಟದಲ್ಲಿ ನಿನ್ ನೋಡ್ಬೇಕಾದ್ರು ತುಂಬಾ ಇದೆ, ಸ್ವಲ್ಪ ನಡೀತೀಯಾ?
5: ಓ, ನಡೀತೀನಿ.
2: ಸರಿ, ನಡಿ, ತೋಟ ನೋಡಿ ಆದ್ಮೇಲೆ ಮನೆಗೆ ಹೋಗೋಣ.
1: ಜೂಜಾ, ಸುಧೀರ ಅಮ್ಮನ ಹತ್ರ ಹೋಗ್ಬೇಕು ಅಂತ ಹೇಳಿದ್ರೆ ಗುಡ್ಡಕ್ಕೆ ಕರ್ಕೊಂಡು ಬಾ.
4: ಚಂದ್ರಕಾಂತ್ ಶರ್ಮಾ, ಸುಮಾ ಮತ್ತು ಮಾದ ಅಜ್ಜಿ ಗುಡ್ಡಕ್ಕೆ ಹೋದ್ರು. ಚೂರಿ ಬಯಲಿನ ವಿಶಾಲವಾದ ದೃಶ್ಯವನ್ನು ವೀಕ್ಷಿಸ್ತಾ ಅಜ್ಜಿ ಗುಡ್ಡದ ನೆನಪುಗಳನ್ನು ಹೇಳಿ ಮುಗಿಸ್ಲಿಕ್ಕೆ ಮಾದನಿಗೆ ಒಂದಷ್ಟು ಹೊತ್ತು ಬೇಕಾಯ್ತು. ನಡು ನಡುವೆ ತನಗೂ ಅಜ್ಜಿ ಗುಡ್ಡಕ್ಕೂ ಹೇಗೆ ಸಂಬಂಧ ಉಂಟಾಯಿತು ಅಂತ ಚಂದ್ರಕಾಂತ್ ಶರ್ಮಾ ಹೇಳಿದರು. ಅವರು ಅಲ್ಲಿ ಕಳೆದ ಹೊತ್ತನ್ನು ಬಹಳ ಭಾವುಕರಾಗಿ ನೆನಪಿಸಿಕೊಂಡ್ರು.
3: ಕುಮಾರನ ಕಥೆಯಲ್ಲಿ ಹೇಳಬಹುದಾದುದನ್ನು ಸ್ವಲ್ಪ ಮಾದ ಹೇಳಿದ. ಅವನ ಕಾವ್ಯ ಪ್ರೀತಿಯ ಬಗ್ಗೆ ಹೇಳಿದ. ಕಾವ್ಯ ದೇವತೆಯ ವಿಚಾರವಾಗಿ ಏನು ಹೇಳಲಿಲ್ಲ. ಕೊನೆಗೆ ಮಾದ ಗೌರಿಯನ್ನ ಮದುವೆಯಾದ ಪುರಾಣವನ್ನ ಸಂಕ್ಷಿಪ್ತವಾಗಿ ಹೇಳಿದ.
1: ಈ ಬದುಕು ಹೀಗೆ ಇದೆ ಸರ್, ಮುಂದಿನ ಬದುಕು ಏನು ಅಂತ ಗೊತ್ತಿಲ್ಲ. ನಾನು ಲಾಯರ್ ಆಗೇ ಇರ್ತೀನಿ, ಗೌರಿಗೆ ನ್ಯಾಯಾಧೀಶಳಾಗಬೇಕು ಅಂತ ಇದೆ.
0: ನಾವು ಬದುಕಿನಲ್ಲಿ ಏನ್ ಮಾಡಬೇಕು, ಏನಾಗಬೇಕು ಅನ್ನೋ ಬಗ್ಗೆ ಕನಸು ಕಾಣೋದ್ರಲ್ಲಿ ತಪ್ಪೇನಿಲ್ಲ. ಅದನ್ನು ಮಹತ್ವಾಕಾಂಕ್ಷೆ ಅಂತ ಕರೆದ್ರೂ ತಪ್ಪಲ್ಲ. ಅದನ್ನು ಜಾಹೀರು ಮಾಡಿಕೊಳ್ಳುವುದು ಮಾತ್ರ ಹೆಡ್ಡತನ. ಅದು ಓಎಸ್ಎಸ್ನಂತೆ ನಮ್ಮೊಳಗೆ ಇರುವುದೇ ಶ್ರೇಯಸ್ಕರ. ಮಾದ, ನೀವು ನಿಜ ಹೇಳಬೇಕು, ನೀವು ಶಿವರಾಮಯ್ಯನ ಮಗಳು ಗೌರಿಯನ್ನು ಮದುವೆ ಆಗಿರೋದು ನನಗೆ ವಿಶೇಷವಾಗಿ ಕಾಣ್ತಾ ಇದೆ. ಮುಖ್ಯವಾಗಿ ಅವಳು ಈ ದಿಸೆಯಲ್ಲಿ ಮುಂದಡಿಯಿರಿಸಿದ್ದೇ ವಿಶೇಷ. ಇದನ್ನು ಪ್ರೇಮದಿಂದ ಆರಂಭ ಆಯಿತು ಅಂತ ನೀವು ಹೇಳಿಲ್ಲ. ಗೌರಿ ಹಾಗೆ ಭಾವಿಸಿರಬಹುದು ಅನ್ಲಿಕ್ಕೂ ಆಗ್ತಾ ಇಲ್ಲ. ಯಾವುದೋ ಕಾರಣಕ್ಕೆ ನೀವು ಪರಸ್ಪರರನ್ನು ಮೆಚ್ಚಿಕೊಂಡಿರಬಹುದು ಅಂತ ಅನ್ನಿಸ್ತದೆ. ಯೋಧನಾಗಿರುವ ಒಂದೇ ಕಾರಣಕ್ಕೆ ಮೆಚ್ಚಿಕೊಳ್ಳುವ ಹುಡುಗಿರಿರ್ತಾರೆ ನೋಡಿ, ಹಾಗೆ ಏನಂತೀರಿ?
1: ನನಗೆ ಗೊತ್ತಿಲ್ಲ ಸರ್.
0: ನೀವು ಒಂದು ಒಳ್ಳೆ ಲಾಯರ್ ಆಗ್ತೀರಿ.

0: ಹೇಳ್ತೀರಿ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ನೀವು ನಿಮ್ಮ ಕಕ್ಷಿಗೆ ಎಲ್ಲವನ್ನು ಹೇಳುವಂತೆ ತೋರಿದ್ರು ಹೇಳದೆ ಉಳಿಸ್ಕೊಳ್ಳುವುದು ಕೂಡ ಬಹಳ ಇರ್ತದೆ. ನ್ಯಾಯಾಧೀಶರ ಮುಂದೆ ಹೇಳುವುದಕ್ಕಾಗಿ ಅದನ್ನು ಇಟ್ಕೊಂಡಿರ್ತೀರಿ ಅಲ್ವಾ? ನೀವು ನನ್ನ ಶಿಷ್ಯ, ಒಂದು ವಿಷಯ ನನ್ನಲ್ಲಿ ನೀವು ಸತ್ಯ ಹೇಳಲೇಬೇಕು. ನೀವು ಮೊಟ್ಟ ಮೊದಲು ಶಿವರಾಮಯ್ಯನ ಮನೆಗೋದಾಗ ಗೌರಿ ಅನ್ನುವ ಹುಡುಗಿ ಅವಳ ಅಪ್ಪನ ಪ್ರಶ್ನೆಗೆ ನೀವು ಕೊಟ್ಟ ಉತ್ತರಗಳನ್ನು ಕೇಳಿ ನಕ್ಕಳು ಅಲ್ವಾ?
1: ಹೌದು.
0: ಅದಕ್ಕೆ ಮೊದಲೇ ಶಾಲೆಯಲ್ಲಿ ನೋಡಿ ಅವಳ ಗುರುತು ನಿಮಗಿತ್ತು ಅಲ್ವಾ?
1: ಹ್ಮ್, ಹೌದು.
0: ಶಿವರಾಮಯ್ಯ ಕಳವೆಯ ಹಣ ಕೊಡಲಿಲ್ಲ, ಅನುಮಾನದಿಂದ ಕಣ್ಣೀರು ಸುರಿಸ್ತಾ ಮನೆಗೆ ನಡೆದ್ರಿ, ಆಗ ನಿಮ್ಮ ಅಂತರಾಳ ಕುದೀತಿತ್ತು. ಹೌದಾ?
1: ನಿಜ ಸರ್.
0: ಆಗ ನಿಮ್ಮ ಅಂತರಾಳ ಹೇಳಿತು, ಒಂದು ದಿವಸ ನಾನು ನನ್ನ ಹೆಸರು ಕೇಳಿ ನಕ್ಕ ಈ ಶಿವರಾಮಯ್ಯನ ಮಗಳನ್ನ ಮದುವೆ ಆಗಬೇಕು ಅಂತ.
1: ಸಾಧ್ಯ ಇಲ್ಲ ಸರ್. ಆಗ ನಾನು 8ನೇ ಕ್ಲಾಸ್ ಓದ್ತಾ ಇದ್ದೆ, ನನಗೆ 14 ವರ್ಷ ಇದ್ದಿರಬಹುದು.
0: ಅಷ್ಟು ಸಾಕು ಮಾದ, ನಾನು ಹೇಳಿದ ಯೋಚನೆಯನ್ನು ನೀವು ಮಾಡಿದ್ದೀರಿ ಅಂತ ನಾನು ಹೇಳೋದಿಲ್ಲ. ಅದು ಒಮ್ಮೆ ಮಿಂಚಿನಂತೆ ಮಿಂಚಿ ಮಾಯ ಆಗಿರಬಹುದು ಅಂತ ಹೇಳ್ತಾನೆ. ಪ್ರೇಮ ಅಲ್ಲ ಮಾದ, ಕ್ರೋಧ, ಬೆಂಕಿ ಅಂತ ಕ್ರೋಧ, ಶಿವರಾಮಯ್ಯನಾದುದನ್ನು ಸುಟ್ಟು ಬಿಡುವ ಕ್ರೋಧ. ನೀವು ಗೌರಿಯನ್ನು ಮದುವೆ ಆಗುವ ಮೂಲಕ ಖಂಡಿತವಾಗಿಯೂ ಶಿವರಾಮಯ್ಯನ ಮೇಲೆ ಸೇಡು ತೀರಿಸಿಕೊಂಡಿದ್ದೀರಿ. ಗೌರಿಯನ್ನು ಮದುವೆ ಆಗೋದು ಸಾಧ್ಯ ಅಂತ ನೀವು ಅಂದುಕೊಂಡಿರಲಿಕ್ಕಿಲ್ಲ, ಯಾಕಂದರೆ ಅದಕ್ಕೆ ಗೌರಿ ಹೋಗ್ಬೇಕಲ್ಲ. ಗೌರಿಯನ್ನು ಮದುವೆ ಆಗುವ ಸಾಧ್ಯತೆಯ ಯೋಚನೆ ನಿಮ್ಮಲ್ಲಿ ಉಂಟಾಗಲು ಆವತ್ತು ನಿಮ್ಮ ಅಂತರಾಳದಲ್ಲಿ ಹುಟ್ಟಿ ಅಲ್ಲೇ ಅವಿತು ಕುಳಿತ ಬೆಂಕಿ ಕೆಲಸ ಮಾಡಿರಬಹುದು.
1: ನನಗೆ ಗೊತ್ತಿಲ್ಲ ಸರ್, ನಾನು ಏನು ಹೇಳಲಾರೆ.
0: ಅದೇನಿದ್ರೂ ಇವತ್ತು ಅದು ಮುಖ್ಯ ಅಲ್ಲ ಮಾದ. ನಾನಿಷ್ಟು ಮಾತ್ರ ಹೇಳ್ತೇನೆ, ನೀವು ಗೌರಿಯನ್ನು ತುಂಬ ಹೃದಯದಿಂದ ಪ್ರೀತಿಸಬೇಕು. ಅವಳು ಆವತ್ತು ನಕ್ಕಿದ್ದು ಕೇವಲ ಮಕ್ಕಳ ಆಟಿಕೆ ಅಂತ ನೀವು ತಿಳ್ಕೋಬೇಕು. ಗೌರಿ ಯಾರ ಮಗಳು ಅನ್ನುವುದನ್ನು ಸಂಪೂರ್ಣವಾಗಿ ಮರೆತು ಅವಳನ್ನು ಪ್ರೀತಿಸಬೇಕು. ತನ್ನ ಮೇಲೆ ಇವರಿಗೆ ಪ್ರೀತಿ ಇಲ್ಲ, ಇವರನ್ನು ಮದುವೆಯಾಗಿ ನಾನು ತಪ್ಪು ಮಾಡಿದೆ ಅಂತ ಅವಳಿಗೆ ಯಾವತ್ತೂ ಅನ್ನಿಸಬಾರ್ದು. ಅಷ್ಟು ಚೆನ್ನಾಗಿ ಅವಳನ್ನು ನೋಡ್ಕೋಬೇಕು. ಬಾಲ್ಯದಲ್ಲಿ ನಮ್ಮ ಮನಸ್ಸಿಗಾಗುವ ನೋವು ಶಾಶ್ವತವಾಗಿ ಉಳ್ಕೊಳ್ತದೆ. ಅದನ್ನು ಮಾಯಿಸುವ ಶಕ್ತಿ ನಮಗೆ ಹೊರಗಿಂದ ಬರುವುದಿಲ್ಲ, ಅದು ನಮ್ಮೊಳಗೆ ಇರ್ತದೆ. ಅದು ಬೇರೇನೂ ಅಲ್ಲ, ಪ್ರೇಮ, ಪರಿಶುದ್ಧ ಪ್ರೇಮ ಅಷ್ಟೇ.

0: ಗೌರಿ ಕಾನೂನು ಪರೀಕ್ಷೆಗಳಿಗೆ ಕಟ್ಟಿ ಪಾಸಾಗ್ತಾ ಕೆಲವು ವರ್ಷಗಳ ನಂತರ ನ್ಯಾಯಾಧೀಶಳಾದ್ಲು. ಮಾದ ಲಾಯರ್ ಆಗಿಯೇ ಉಳಿದ. ಲಾಯರ್ ಆಗಿರೋದು ನ್ಯಾಯಾಧೀಶ ಪದವಿಗಿಂತ ಬದುಕಿಗೆ ಹೆಚ್ಚು ಹತ್ತಿರ ಅಂತ ಮಾದ ಎಂದೋ ತೀರ್ಮಾನಿಸಿದ್ದ.
1: ನ್ಯಾಯಾಧೀಶ ಪದವಿ ಒಂದು ಗೂಟಕ್ಕೆ ಕಟ್ಟಿ ಹಾಕಿದ ಆನೆಯ ಹಾಗೆ, ವಕೀಲನಾಗಿರೋದು ಅಂದ್ರೆ ಗುಡ್ಡ ಬೆಟ್ಟದಲ್ಲಿ ಮೇಯುವ ಹಸುವಿನ ಹಾಗೆ.
2: ವಕೀಲ ನ್ಯಾಯಕ್ಕಾಗಿ ಹೋರಾಡುವವನು, ಕೆಲವು ಸಲ ಅನ್ಯಾಯದ ಪರವಾಗಿಯೂ ಹೋರಾಡ್ತಾನೆ. ನ್ಯಾಯಾಧೀಶ ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂತ ತೀರ್ಮಾನಿಸುವವನು.
1: ಅದೇ ಶ್ರೇಷ್ಠ ಇದೇ ಶ್ರೇಷ್ಠ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಗೌರಿ. ಅದೂ ಬೇಕು ಇದೂ ಬೇಕು. ಯಾವ ಕೆಲಸದಲ್ಲಿ ಹೆಚ್ಚು ಸ್ವಾತಂತ್ರ್ಯ ಇದೆಯೋ ಅದು ನನಗೆ ಹೆಚ್ಚು ಇಷ್ಟ.
2: ನಾವು ಏನೋ ಒಂದನ್ನು ಪಡೆಯುವಾಗ ಬೇರೆ ಏನೋ ಒಂದನ್ನು ಕಳೆದುಕೊಳ್ತೇವೆ.
1: ಅದು ಹೌದು, ಅದು ಅನಿವಾರ್ಯ. ಯೌವನವನ್ನು ಪಡೆಯುವಾಗ ಬಾಲ್ಯವನ್ನು ಕಳೆದುಕೊಳ್ಳುವ ಹಾಗೆ, ಮುಪ್ಪನ್ನು ಪಡೆಯುವಾಗ ಯೌವನವನ್ನು ಕಳೆದುಕೊಳ್ಳುವ ಹಾಗೆ. ಪಡೆಯಬೇಕಾದ್ದನ್ನು ಪಡೆಯದೇ ಇರಲಿಕ್ಕಾಗುವುದಿಲ್ಲ, ಕಳೆದುಕೊಳ್ಳಬೇಕಾದ್ದನ್ನು ಕಳೆದುಕೊಳ್ಳದೇ ಇರಲಿಕ್ಕಾಗುವುದಿಲ್ಲ. ನಮಗಿರಬೇಕಾದ ವಿವೇಕ ಅಥವಾ ಜ್ಞಾನ ಏನು ಅಂದರೆ, ಕಳೆದುಕೊಂಡಿರೋದು ಕೆಟ್ಟದೋ ಒಳ್ಳೆಯದೋ, ಪಡೆದುಕೊಂಡಿರೋದು ಒಳ್ಳೆಯದೋ ಕೆಟ್ಟದೋ ಅಂತ ಚಿಂತಿಸದೇ ಇರೋದು. ಒಳ್ಳೆಯದು ಕೆಟ್ಟದು ಅಂತ ವರ್ಗೀಕರಿಸಿ ನೋಡೋದೇ ತಪ್ಪು. ಬಹುಶಃ ದುಃಖ ಅನ್ನೋದು ಇರೋದೇ ಆ ವರ್ಗೀಕರಣ ಮತ್ತು ಹೋಲಿಸುವ ದೃಷ್ಟಿಯಲ್ಲಿ. ಆದ್ದರಿಂದ ಕಳೆದುಕೊಳ್ಳುವುದನ್ನು ಕೂಡ ಸಂತೋಷದಿಂದಲೇ ಸ್ವೀಕರಿಸಬೇಕು ಅಲ್ವಾ?
2: ನಿಜ. ನಿನ್ನ ಪ್ರಕಾರ ನಾವು ಗಳಿಸಿಕೊಳ್ಳುವ ಸ್ವಾತಂತ್ರ್ಯದಲ್ಲಿ ಕೂಡ ನಾವು ಕಳ್ಕೊಳ್ಳೋದು ಏನಾದರೂ ಇದೆಯಾ?
1: ಖಂಡಿತ ಇದೆ.
2: ಏನದು?
1: ಅದನ್ನು ಕಾಣಲು ಪ್ರಯತ್ನಿಸ್ತಾ ಇದ್ದೇನೆ.
2: ಕಾಣಲು ಸಾಧ್ಯ ಇಲ್ಲ ಅಂತ ಅನ್ನಿಸ್ತದೆ. ಯಾಕಂದ್ರೆ ಸ್ವಾತಂತ್ರ್ಯ ಅನ್ನೋದು ಅಮೂರ್ತ, ಅಗೋಚರ. ಅದನ್ನ ಪಡೆಯುವುದರ ಮೂಲಕ ಕಳೆದುಕೊಂಡದ್ದು ಕೂಡ ಅಮೂರ್ತ ಮತ್ತೆ ಅಗೋಚರ.

0: ತೀವ್ರವಾದ ಕಷ್ಟಗಳ ಕುರಿತಾದ ಮಾತಿನ ನಡುವೆ ಮಾನು ಯಾವತ್ತಾದರೊಮ್ಮೆ
1: ಎಲ್ಲ ಕಷ್ಟಗಳಿಗೂ ಕೊನೆ ಸಾವಿನಲ್ಲಿ ಮಾತ್ರ.
2: ಹಾಗಾದ್ರೆ ಸಾವು ಬದುಕಿನ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವಾ?
1: ಪರಿಹಾರವೇ ಯಾರಿಗೆ?

0: ಪರಿಹಾರ ಸತ್ತವನಿಗೆ ಹೇಗೆ ಸಿಗ್ತದೆ? ಪರಿಹಾರ ಪರಿಹಾರ ಬದುಕಿರುವಾಗ ಮಾತ್ರವೇ ಅಲ್ವಾ?
1: ನಿಜ, ಸಾವು ಯಾವ ಸಮಸ್ಯೆಗೂ ಪರಿಹಾರ ಅಲ್ಲ, ಸಾವು ಬದುಕಿನಿಂದ ಬಿಡುಗಡೆ ಅಷ್ಟೇ.
0: ಹೌದು ಮಾದ, ಆದ್ರೆ ಸಾವು ಸಹಜವಾಗಿಯೇ ಆಗುವಂತದಲ್ವಾ? ಸತ್ತು ಬಿಡೋಣ ಅಂತ ಅನಿಸುತ್ತೆ ಅಂತ ಮಂದಿ ಎಲ್ಲ ಹೇಳ್ತಾ ಇರ್ತಾರೆ, ಆದ್ರೆ ಅದು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಅನಿಸುವ ಮಾತೇನು ಅಲ್ಲ. ಸತ್ತು ಬಿಡೋಣ ಅಂತ ಅನಿಸುತ್ತೆ ಅಂದ ಕೂಡ್ಲೆ ಸಾವು ಬರುತ್ತೆ ಅಂತೇನಾದ್ರೂ ಆಗಿದ್ರೆ ಜಗತ್ತಿನಲ್ಲಿ ಇಷ್ಟು ಜನಸಂಖ್ಯೆ ಖಂಡಿತ ಇರ್ತಿರ್ಲಿಲ್ಲ.
1: ಹೌದಮ್ಮ, ಜಗತ್ತಿನ ಜನಸಂಖ್ಯೆ ಖಂಡಿತ ಕಡಿಮೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ಆ ಮಾತನ್ನೇ ಯಾರು ಆಡ್ತಿರ್ಲಿಲ್ಲ. ಸಾವಿನ ಬಗ್ಗೆ ಮಾತಾಡಬೇಡ, ನೀನು 100 ವರ್ಷ ಬದುಕ್ತಿ.
2: ಕನಿಷ್ಠ 90 ವರ್ಷ ಆದರೂ ಅಮ್ಮ ಬದುಕಿರ್ತಾಳೆ ಅನ್ನೋದು ಮಕ್ಕಳ ನಂಬಿಕೆ ಆಗಿತ್ತು. ಮಾನವನ್ನು ಕಾಡ್ತಾ ಇದ್ದ ಹೊಟ್ಟೆ ನೋವು ತೊಲಗಿದ ನಂತರ ಅವಳಿಗೆ ಆರೋಗ್ಯದ ತೊಂದರೆಗಳೇನೂ ಇರಲಿಲ್ಲ. ಮಾದನವರ ಮನೆಗೆ ಕರೆಂಟ್ ಬಂತು. ಹಳ್ಳಿಯಲ್ಲಿಯೂ ಅಲ್ಲಿ ಇಲ್ಲಿ ಕರೆಂಟ್ ದೀಪ ಕಾಣಿಸತೊಡಗಿತ್ತು. ಹಿಂದೆ ಇದ್ದ ಸೀಮೆಎಣ್ಣೆಯ ಜಾಗಕ್ಕೆ ಕರೆಂಟಿನಿಂದ ನಡೆಯುವಂಥ ಪಂಪ್ ಬಂತು. ಗದ್ದೆಗೆ ಮತ್ತು ತೋಟಕ್ಕೆ ಬಾವಿಗಿರಿಸಿದ ಪಂಪಿನಿಂದ ನೀರು ಬರ್ತಾ ಇತ್ತು. ಮನೆಗೆ ರಾಟೆ ಮತ್ತು ಹಗ್ಗದಿಂದಲೋ ಏತದ ಮೂಲಕವೋ ನೀರು ತರುವ ಕಾಲ ಹೋಯಿತು. ಪೈಪಿನ ಮೂಲಕ ನೀರು ಮನೆಯ ಮೇಲಿನ ಟ್ಯಾಂಕಿಗೆ ಬಂದು ಬೀಳ್ತಾ ಇತ್ತು.
3: ಜೂಜನಿಗೆ 3 ಮಕ್ಕಳಾದರು, 2 ಗಂಡು 1 ಹೆಣ್ಣು. ಬೂದನಿಗೆ 2 ಮಕ್ಕಳಾದರು, 1 ಹೆಣ್ಣು 1 ಗಂಡು. ಮಾದನಿಗೆ ಮಕ್ಕಳಾಗಲಿಲ್ಲ, ಆಗಬಹುದು ಅಂತ ಡಾಕ್ಟರ್ ಹೇಳ್ತಾ ಇದ್ರು. ಮಕ್ಕಳಾಗದಿರುವ ಬಗ್ಗೆ ಗೌರಿ ತಲೆ ಕೆಡಿಸಿಕೊಳ್ಳುವಂತೆ ಕಾಣಿಸಲಿಲ್ಲ.
1: ಮಕ್ಕಳಾಗದಿದ್ರೆ ಅದರ ಬದಲು 1-2 ಕೋಟಿ ಸಂಪಾದನೆ ಮಾಡುವ, ಅದನ್ನು ವಿಲ್ ಮಾಡಿ ಶಾಲೆಯೋ ಕಾಲೇಜೋ ಮಾಡಲು ಹೇಳುವ. ಜೂಜ ಮಾಡ್ಯಾನು. ಮಕ್ಕಳಿಲ್ಲದವರು ಬಹಳ ಕಡೆ ಇಂಥ ಕೆಲಸ ಮಾಡಿದ್ದಾರೆ. ಮಕ್ಕಳಿಲ್ಲದಿರುವವರಿಂದ ಸಮಾಜಕ್ಕೆ ಬಹಳ ಪ್ರಯೋಜನ ಆಗಿದೆ. ಸಮಾಜವನ್ನು ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಶ್ರೀಮಂತಗೊಳಿಸಿದ್ದೇ ಅಂಥವರು. ಮಕ್ಕಳಿದ್ದವರಿಂದ ಅಷ್ಟು ಆಗಿಲ್ಲ, ಯಾಕಂದ್ರೆ ಮಕ್ಕಳಿಗೆ ಎಷ್ಟು ಕೊಟ್ಟರೂ ಸಾಕಾಗೋದಿಲ್ಲ, ಅವರಿಗೆ ಕೊಡುವುದರಲ್ಲೇ ಬದುಕು ಮುಗಿದು ಹೋಗ್ತದೆ.
2: ಮಾದ ತಮಾಷೆಯಾಗಿ ಹೇಳ್ತಾ ಇದ್ದ, ವಾಸ್ತವದಲ್ಲಿ ಅದು ತಮಾಷೆ ಆಗಿರಲಿಲ್ಲ. ಮಾನು ಈಗ ಮಾಡಬೇಕಾದ ಕೆಲಸ ಏನೂ ಇರಲಿಲ್ಲ. ಸೌದೆಗೆ ಏನೂ ಕೊರತೆ ಇಲ್ಲದಿದ್ರೂ ಅಡಿಗೆ ಹೆಚ್ಚಾಗಿ ಗ್ಯಾಸ್ ಒಲೆಯ ಮೇಲೆಯೇ ನಡೀತಾ ಇತ್ತು. ಮಾದ ಮತ್ತು ಗೌರಿ ಬೆಳಗ್ಗೆ 9 ಗಂಟೆಗೆ ಹೋಗಿ ಸಾಯಂಕಾಲ 6 ಗಂಟೆ ಹೊತ್ತಿಗೆ ಮನೆಗೆ ಮರಳ್ತಾ ಇದ್ರು. ಕಾರು ಅನಿವಾರ್ಯ ಅನಿಸಿದಾಗ ಕಾರು ತೆಗೆದುಕೊಂಡ್ರು, ಜೊತೆಗೆ ಜೂಜನ ಕಾರು ಕೂಡ ಇತ್ತು. ಬೂದನ ವಾಸ ಮೈಸೂರಿನಲ್ಲಿ, ಗಂಡ ಹೆಂಡತಿ ಇಬ್ಬರು ಕಾಲೇಜಿನ ಉಪನ್ಯಾಸಕರಾಗಿದ್ದರು. ಬೂದನ IAS ಕನಸು ನನಸಾಗಲಿಲ್ಲ, ಆತನೀಗ ಮೈಸೂರಿನಲ್ಲಿ ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಸೋ ಯೋಚನೆ ಮಾಡ್ತಾ ಇದ್ದ.
3: ಸಮಾಜಕ್ಕೆ ಬೂದನಂಥವರ ಅಗತ್ಯ ಹೆಚ್ಚು, ಜೂಜನಂಥವರ ಅಗತ್ಯ ಹೆಚ್ಚು ಅನ್ನುವ ಪ್ರಶ್ನೆ ಮಾದನಲ್ಲಿ ಉಂಟಾಯಿತು. ಬೂದನಂಥವರು 1 ಲಕ್ಷ ಸಾಕೆಂಬಲ್ಲಿ ಜೂಜನಂಥವರ ಅಗತ್ಯ 10 ಲಕ್ಷಕ್ಕಿಂತಲೂ ಹೆಚ್ಚಿರ್ತದೆ. ಬೂದ MSc ಮಾಡಿ ಅವನಂತೆ ಓದಿದ ಹೆಣ್ಣನ್ನು ಮದುವೆ ಆದ ಬಗ್ಗೆ ಎಲ್ಲರಿಗೂ ಸಂತೋಷ ಆಯಿತು. ವೈಯಕ್ತಿಕವಾಗಿ ಅದು ಅವನ ಯಶಸ್ವಿ ಬದುಕು. ಆದರೆ ವಿದ್ಯಾವಂತರ ಸಂಖ್ಯೆ ಹೆಚ್ಚಾದಂತೆ ಹಳ್ಳಿಯಲ್ಲಿರುವ ಯುವಕ ಯುವತಿಯರು ನಗರ ಸೇರಿ ಹಳ್ಳಿಯಲ್ಲಿ ಉಳಿಯೋದು ವಯಸ್ಕರು ಮಾತ್ರ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ, ಎಲ್ಲರೂ ಅಕ್ಷರಸ್ಥರಾಗಬೇಕು, ಎಲ್ಲರೂ ವಿದ್ಯಾವಂತರಾಗಬೇಕು ಅನ್ನೋದು ಒಂದು ದೊಡ್ಡ ವೈರುಧ್ಯದ ಗಂಟಿನಂತೆ ಮಾದನಿಗೆ ತೋರ್ತಿತ್ತು. ಅರ್ಧಂಬರ್ಧ ವಿದ್ಯಾವಂತರಾದವರು ಕೂಡ ಇತ್ತ ಹಳ್ಳಿಯ ಕೆಲಸಕ್ಕೂ ಸಲ್ಲದವರಾಗಿ, ಅತ್ತ ನಗರದ ಕೆಲಸಕ್ಕೆ ತಕ್ಕ ಅರ್ಹತೆ ಇಲ್ಲದವರಾಗಿ, ಹಳ್ಳಿಯ ಬಡವರಾಗುವ ಬದಲು ನಗರದ ದರಿದ್ರರಾಗಿ ಬದಲಾಗುವುದು ವಿದ್ಯೆಯ ವೈಫಲ್ಯದಂತೆ ಮಾದನಿಗೆ ತೋರಿತು. ಅಂದು ಏತದ ಕೊನೆಯಲ್ಲಿ ನೇತಾಡ್ತಾ ಇದ್ದ ದಿನಗಳಿಗೂ ಈಗ ಲಾಯರ್ ಆಗಿ ಮಾದ ಮಾಡುತ್ತಿರುವುದಕ್ಕೂ ಏನೋ ಒಂದು ಸಾಮ್ಯ ಇದೆ ಅಂತ ಅನಿಸಿ, ತನ್ನ ಮುಷ್ಟಿಯೊಳಗಿಲ್ಲದೆ ತಾನಾಗಿ ರೂಪುಗೊಳ್ಳುವ ಬದುಕಿನ ಬಗ್ಗೆ ಮಾದನಿಗೆ ಬಹಳ ಬೇಸರ ಆಯಿತು.
2: ಬೂದ, ಅವನ ಹೆಂಡತಿ ರಾಣಿ ಮತ್ತು 2 ಮಕ್ಕಳು ವರ್ಷದಲ್ಲಿ 4-5 ಬಾರಿ ಬರ್ತಾ ಇದ್ರು. ಮನೆಯವರ ಜೊತೆ ಕೆಲವು ದಿನ ಸಂತೋಷದಿಂದ ಇದ್ದು ಹೋಗ್ತಾ ಇದ್ರು. ಬೂದ ಮೈಸೂರಿನಲ್ಲಿ ಮನೆ ಕಟ್ಟಿಸಿಕೊಂಡ ನಂತರ ಹಾಗೆ ಬರಲಿಕ್ಕಾಗಲಿಲ್ಲ. ಮಕ್ಕಳ ಓದು ಮತ್ತು ಇತರ ಚಟುವಟಿಕೆಗಳು, ಮನೆಯ ಉದ್ಯಾನವನ, ಸಾಕುನಾಯಿ, ಬೆಕ್ಕು, ಸೆಮಿನಾರ್ಗಳು, ಸಮ್ಮೇಳನಗಳು, ಪ್ರವಾಸಗಳು ಇತ್ಯಾದಿ 101 ಸಂಗತಿಗಳು ಅಡ್ಡಿ ಆಗ್ತವೆ. ಕ್ರಮೇಣ ಅವನು ಮತ್ತು ಅವನ ಕುಟುಂಬವನ್ನ ನಗರ ಕಟ್ಟಿಹಾಕಿಬಿಡ್ತದೆ. ಆಗೊಮ್ಮೆ ಈಗೊಮ್ಮೆ ಊರಿಗೆ ಅಂತ ಬಂದರೂ ಅವರು ಇಲ್ಲಿ ಕೇವಲ ಅತಿಥಿಗಳು ಅಥವಾ ಸಂದರ್ಶಕರು ಆಗ್ತಾರೆ ಅನ್ನೋದನ್ನ ಎಣಿಸುವಾಗ ಮಾದನಿಗೆ ವಿಷಾದ ಆಯಿತು.
3: ತನ್ನ ಬಗ್ಗೆ ಕೂಡ ಮಾದ ಯೋಚಿಸ್ತಾ ಇದ್ದ. ಗೌರಿಯದು ಎಲ್ಲೆಲ್ಲಿಗೂ ವರ್ಗಾವಣೆ ಆಗುವ ಉದ್ಯೋಗ, ಅವಳು ಊರಲ್ಲಿಯೇ ಇರಲು ಸಾಧ್ಯ ಇಲ್ಲ. ಮಾದ ಅವಳಿದ್ದಲ್ಲೆಲ್ಲ ಹೋಗಿ ಇರ್ಲಿಕ್ಕಾಗೋದಿಲ್ಲ.

ಅಂಜನಾ ನೋಡ್ತಾ ಇದ್ದ. 15 ವರ್ಷದ ಹುಡುಗಿಯೊಬ್ಬಳಿಗೆ ಅಂಜನಾ ನೋಡ್ತಾ ಇರುವಾಗ ಹುಚ್ಚು ಹಿಡಿದು ಉಚ್ಚಾಸ್ಪತ್ರೆಗೆ ಸೇರಿಸಿದ್ದು. ಅನಂತರ ನಿಧಿ ಹುಡುಕಿಸಿದ 3ರಲ್ಲಿ 2ರಿಗೆ ನಾಗರಹಾವು ಕಚ್ಚಿದ್ದು, 3ನೇವನು ಆತ್ಮಹತ್ಯೆ ಮಾಡಿಕೊಂಡದ್ದು ಮುಂತಾದ ಹಲವು ಪ್ರಸಂಗಗಳನ್ನು ಈ ಕಥೆಯಲ್ಲಿ ಸೇರಿಸಿ ಇದನ್ನು ಚೂರಿ ಗ್ರಾಮದ ಮೆಗಾ ಕಥೆ ಮಾಡಬಹುದಾಗಿತ್ತು. ಆದರೆ ಇದು ಮುಖ್ಯವಾಗಿ ಮಾದನ ಅಮ್ಮ ಮಾನು ಕೇಂದ್ರ ಬಿಂದು ಆಗಿರುವ ಕಥೆ. ಆದ್ರಿಂದಲೇ ಒಂದು ಕತೆ ಹೇಳಿದ್ರೆ ಅದರ ಬೆನ್ನಲ್ಲೇ ಇನ್ನೊಂದು ಕತೆ ಹುಟ್ಟುಕೊಳ್ತಾ ಇರೋದ್ರಿಂದಲೂ ಇಷ್ಟು ಸಾಕು ಅಂತ ಒಂದು ಕಡೆ ನಿಲ್ಲಿಸಲೇಬೇಕಾಗಿತ್ತು. ಉಳಿದ ಕಥೆಗಳನ್ನು ಹೇಳಬೇಕು ಅಂದರೆ ಇಂಥ ಇನ್ನೊಂದು ಧಾರಾವಾಹಿ ಮಾಡಬೇಕಾಗ್ತದೆ. ಆ ಕಥೆಯಲ್ಲಿ ಮಾದನ ಅಮ್ಮ, ಜೂಜ, ಬೂದ ಮಾತ್ರ ಅಲ್ಲ, ಮಾದ ಕೂಡ ಇರೋದಿಲ್ಲ.

ಕೆಂಪು ಕಳವೆ ಕೆಟಿ ಗಟ್ಟಿ ಅವರ ಕಾದಂಬರಿಯನ್ನಾಧರಿಸಿದ ಬಾನುಲಿ ಧಾರಾವಾಹಿಯ ಕೊನೆಯ ಕಂತು ಪ್ರಸಾರವಾಯಿತು. ಭಾಗವಹಿಸಿದ ಕಲಾವಿದರು: ನಿರೂಪಕಿ ಎಸ್ ಉಷಾಲತಾ, ಚಂದ್ರಕಾಂತ ಶರ್ಮಾ, ಸುನೀಲ್ ಬಿಸಿ ರೋಡ್, ಮಾದ ಕೃಷ್ಣಮೋಹನ ತಲೆಂಗಳ, ಜೂಜ ಕ್ರಿಸ್ಟೋಫರ್ ಡಿಸೋಜಾ, ಸುಧೀರ ದೃಶಾ ಕೊಡಗು, ಸುಮಾ ಭ್ರಮರಿ ಶಿವಪ್ರಕಾಶ್, ಗೌರಿ ಮಮತಾ, ಮಾನು ಎಂ ಸರೋಜಿನಿ ಶೆಟ್ಟಿ.

ಶೀರ್ಷಿಕೆ ಗೀತೆಗೆ ರಾಗ ಸಂಯೋಜನೆ ರಫೀಕ್ ಖಾನ್, ಹಾಡಿದವರು ಶೈನಿ ಪಿರೇರಾ, ನಿರ್ಮಾಣ ನೆರವು ದೀಪಾ ಪಾವಂಜೆ ಹಾಗೂ ವಿದ್ಯಾ ಎಸ್.

0: ಬಾನುಲಿ ರೂಪಾಂತರ ನಿರೂಪಣೆ ಹಾಗೂ ನಿರ್ದೇಶನ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.
1: ಆಕಾಶವಾಣಿ ಮಂಗಳೂರು, ಸಮಯ 9:30:20 ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ದೂಲೇ ರಾಜ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಜಸ್ಪಿಂದರ್ ನರೋಲಾ ಹಾಡಿರುವ ಸಮೀರ್ ಅವರ ರಚನೆ, ಸಂಗೀತ ನೀಡಿದವರು ಆನಂದ್ ಮಿಲಿಂದ್.

0: ಅರಿಜಿತ್ ಸಿಂಗ್ ಮತ್ತು ಸಮೀರಾ ಕೊಪ್ಪಿಕರ್ ಅವರ ಧ್ವನಿಯಲ್ಲಿ ಹೇಟ್ ಸ್ಟೋರಿ 2 ಚಿತ್ರದ ಗೀತೆಯನ್ನು ಕೇಳಿದಿರಿ.
1: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
2: ಮಗಳೇ,
3: ನೆನಪಿದ್ಯಾ ಬೋನಸ್ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
2: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
4: ಈಗ ಬ್ಯಾಂಕ್ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ. ಹೋಗಣ್ವಾ?
1: ಎಲ್ಲಿಗೆ?
4: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು, ಆಕ್ಟಿವ್.
1: RBI ಹೇಳುತ್ತೆ
5: ಜಾಣರಾಗಿರಿ, ಜಾಗರೂಕರಾಗಿರಿ.
0: AR ರೆಹಮಾನ್ ಅವರು ಸಂಗೀತ ನೀಡಿ ಹಾಡಿರುವ ಹೈವೇ ಚಿತ್ರದ ಗೀತೆ, ರಚನೆ ಇರ್ಷಾದ್ ಕಾಮಿಲ್.

0: ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
1: ನಹುಷ ವಿಮೋಚನೆ ನಡೆಸಿಕೊಡುತ್ತಾರೆ ಅಜಪುರ ಯಕ್ಷಗಾನ ಸಂಘ ಬ್ರಹ್ಮ ಅವರ ಇಲ್ಲಿನ ಸದಸ್ಯರು.
2: ಅಯ್ಯ ನಹುಷ ಮಹಾರಾಜ,
3: ಸುರಗುರುಗಳೇ,
2: ಪುಣ್ಯ ಕುಲದಲ್ಲಿ ಹುಟ್ಟಿ ಪುಣ್ಯ ಕಾರ್ಯಗಳನ್ನೇ ಮಾಡಿ ಪುಣ್ಯಾತ್ಮರಾದ ನೀನು ಗಳಿಸಿದ ಪುಣ್ಯಕ್ಕೆ ಮತ್ತಷ್ಟು ಪುಣ್ಯವನ್ನು ಕೂಡಿಸಬೇಕೆಂಬ ಸತ್ಸಂಕಲ್ಪದಿಂದ ಒಂದಲ್ಲ ಎರಡಲ್ಲ 100 ಹಯಮೇಧಗಳನ್ನು ಮುಗಿಸಿ ಪುಣ್ಯ ನಿಧಿ ಎರಿಸಿಕೊಂಡಿರುವೆ ನೀನು.
3: ಹೌದೇ,
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡಬಹುದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಡಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಹಿಂದಿ ಚಿತ್ರಗೀತೆಗಳ ಪ್ರಸಾರದಲ್ಲಿ ಕೊನೆಯದಾಗಿ ಕೇಳಿ ಹೀರೋಪಂತಿ ಚಿತ್ರದ ಗೀತೆ ಹಾಡಿದ್ದಾರೆ ಮೋಹಿತ್ ಚೌಹಾನ್. ಕೌಸರ್ ಮುನೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಸಾಜಿದ್ ವಾಜಿದ್.

0: ನೋ ಧ್ಯಾನ ಲಗಾ ಕರ ಸುನೋ ಸುನೋ ಧ್ಯಾನ ಲಗಾ ಕರ ಸುನೋ ಸುನೋ
1: ದಾದಿ ಮಾ ಸುನಾಓ ಭಿ ಕಹಾನಿ ಜಲ್ದಿ ಸೇ
2: ಆಹಾ ಸುನಾತಿ ಹೂ ದೀಪು
0: ಇಕ ಜಂಗಲ್ ಮೇ ರಹತಾ ಥಾ ಏಕ ಹಿರನ್ ಭೈ ಏಕ ಹಿರನ್ ಏಕ ಹಿರನ್ ಭೈ ಏಕ ಹಿರನ್ ಏಕ ಹಿರನ್ ಭೈ ಏಕ ಹಿರನ್ ಇಕ ಜಂಗಲ್ ಮೇ ರಹತಾ ಥಾ ಏಕ ಹಿರನ್ ಭೈ ಏಕ ಹಿರನ್ ಕ್ಯೋ ಜೀ ದೀಪು ಕೌನ್ ರಹತಾ ಥಾ ಜಂಗಲ್ ಮೇ
1: ದಾದಿ ಮಾ ಏಕ ಹಿರನ್
2: ಶಾಬಾಶ್
0: ಲಂಬೇ ಲಂಬೇ ಸಿಂಗೋ ವಾಲಾ ಏಕ ಹಿರನ್ ಭೈ ಏಕ ಹಿರನ್ ಲಂಬೇ ಲಂಬೇ ಸಿಂಗೋ ವಾಲಾ ಏಕ ಹಿರನ್ ಭೈ ಏಕ ಹಿರನ್
1: ದಾದಿಮಾ ದಾದಿಮಾ ಕ್ಯಾ ಹಿರನ್ ಅಕೇಲಾ ಥಾ ಯಾ ಉಸ್ಕಾ ಕೋಯ್ ಸಾಥಿ ಥಾ ಬತಾವ್ ನಾ ದಾದಿಮಾ ಬತಾವ್ ನಾ ಬೋಲೋ ನಾ ದಾದಿಮಾ
0: ಅರೆ ಉಸ್ಕಾ ಕೋಯೀ ಸಾಥಿ ನಹೀ ಸಾಥಿ ನಹೀ ಭೈ ಸಾಥಿ ನಹೀ ಉಸ್ಕಾ ಕೋಯೀ ಸಾಥಿ ನಹೀ ಸಾಥಿ ನಹೀ ಭೈ ಸಾಥಿ ನಹೀ ಉಛಲ್ತಾ ರಹತಾ ಕಭಿ ಕಹೀ ಕಭಿ ಕಹೀ ಭೈ ಕಭಿ ಕಹೀ ಉಛಲ್ತಾ ರಹತಾ ಕಭಿ ಕಹೀ ಕಭಿ ಕಹೀ ಭೈ ಕಭಿ ಕಹೀ
3: ಮೇರಾ ಕೋಯಿ ಸಾಥಿ ನಹೀ ಸಾಥಿ ನಹೀ ಸಾಥಿ ನಹೀ ಅಬ್ ಮೇ ಕ್ಯಾ ಕರೂ ಕ್ಯಾ ಕರೂ ಭೈ ಕ್ಯಾ ಕರೂ ಕ್ಯಾ ಕರೂ ಭೈ ಕ್ಯಾ ಕರೂ
0: ಚಲ್ತೆ ಚಲ್ತೆ ಘೂಮತೆ ಘೂಮತೆ ಥಕೆ ಜೋ ಉಸ್ಕೆ ಪಾಂವ್ ಚಲ್ತೆ ಚಲ್ತೆ ಘೂಮತೆ ಘೂಮತೆ ಥಕೆ ಜೋ ಉಸ್ಕೆ ಪಾಂವ್ ಏಕ ಜಗಹ ಪರ್ ಬೈಠ ಗಯಾ ವೋ ದೇಖ ಕೆ ಠಂಡಿ ಛಾಂವ್ ಏಕ ಜಗಹ ಪರ್ ಬೈಠ ಗಯಾ ವೋ ದೇಖ ಕೆ ಠಂಡಿ ಛಾಂವ್ ಔರ್ ದೀಪು ತಬ್ ತಬ್ ದೇಖಾ ಉಸ್ನೆ

0: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಹೃದಯ ರಾಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನು ಅರುಣಾ ನಾಯಕ್ ಮತ್ತು ಶ್ರೀನಿವಾಸ್ ಮಾರ್ನಬೈಲು. ಕೇಳುಗರೆ, ಇಂದಿನ ಕಾರ್ಯಕ್ರಮದ ವಿಷಯ ನಿಮಗೆ ಗೊತ್ತಿದೆ ಅಂದ್ಕೊಳ್ತೇನೆ. ನಿಮಗೆ ಅತಿ ಹೆಚ್ಚು ಮರೆತು ಹೋಗುವ ಸಂಗತಿ ಏನು? ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 9992 2222611 2223611, ನಮ್ಮ STD ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಮೊದಲನೇ ಕರೆ ಯಾರ್ದು ಅಂತ ನೋಡೋಣ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡುದು ಮೇಡಮ್.
0: ನಮಸ್ತೆ ತಿಮ್ಮಪ್ಪ ಅವರೇ, ಹೇಗಿದ್ದೀರಿ?
1: ನಾನು ಚೆನ್ನಾಗಿದ್ದೇನೆ ಮೇಡಮ್, ನೀವೆಲ್ಲ ಹೇಗಿದ್ದೀರಿ ಮೇಡಮ್?
0: ನಾವೆಲ್ಲ ಚೆನ್ನಾಗಿದ್ದೇವೆ. ಇವತ್ತಿನ ವಿಷಯ ಗೊತ್ತಲ್ವಾ ನಿಮ್ಗೆ, ಕೇಳಿದ್ರಲ್ಲ?
1: ಹೌದೌದು, ನಮಗೆ ಅತಿ ಹೆಚ್ಚು ಮರೆಯುವಂತಹ ವಿಷಯ ಯಾವುದು ಅಂತ ಹೇಳಿ.
0: ಹೌದು, ಹೇಳಿ ನೋಡೋಣ.
1: ನನಗೆ ಮಳೆಗಾಲ ಬಂತದಲ್ಲಿ ಇದ್ರೆ ಛತ್ರಿ, ಅದು ಹಿಡ್ಕೊಂಡು ಹೋದ್ರೆ ಎಲ್ಲಿಯಾದ್ರೂ ಇಟ್ಟರೆ ವಾಪಸ್ ಬರುವಾಗ ಮರೆಯುತ್ತದೆ. ಒಂದು
0: ವಾಪಸ್ ಬರುವಾಗ ಮಳೆ ಇಲ್ಲಾದ್ರೆ ಛತ್ರಿ ಅಲ್ಲೇ ಅಲ್ವಾ?
1: ಹೌದೌದು, ಮಳೆ ಇದ್ರೆ ನೆನಪಾಗ್ತದೆ. ಕಳೆದ ವರ್ಷ ಎರಡು ಛತ್ರಿ ಹೋಗಿದೆ.
0: ಹೌದಾ?
1: ಅದಕ್ಕೆ ಮುಂಚಿನ ವರ್ಷ ಎರಡು ಹೋಗಿದೆ. ಒಂದು ಐದಾರು ಸಲ ಮರ್ತು ಅಂದ್ರೆ ಒಂದ್ ಎರಡು ಮೂರು ಸಲ ಸಿಗ್ತದೆ, ವಾಪಸ್ ಕೊಡ್ತಾರೆ ಅಂಗಡಿಯವರು, ಇದ್ದವರಾದ್ರೆ ಕೊಡ್ತಾರೆ.
0: ಹೌದೌದು,
1: ಮತ್ತೆ ಎಲ್ಲಿಯಾದ್ರೂ ಬಸ್ ಸ್ಟ್ಯಾಂಡಿನಲ್ಲಿ ಎಲ್ಲಿಯಾದ್ರೂ ಇಟ್ಟರೆ ಅಲ್ಲಿ ಉಳಿತದೆ.
0: ಹೋಯ್ತು, ಹಾಗಾದ್ರೆ ಈ ಸಲ ಒಂದು ಎರಡು ಛತ್ರಿ ತಂದಿಡಿ.
1: ನಾಲ್ಕು ಛತ್ರಿ ತಂದಿಟ್ಟಿದ್ದೇನೆ.
0: ಹೌದಾ?
1: ಹೌದು.
0: ಸರಿ ಸರಿ,
1: ಅದು ಎಲ್ಲಿಯಾದ್ರೂ ಹೋದ್ರೆ ಬೇಕಲ್ಲ ನಮಗೆ.
0: ಹೌದು ಹೌದು ಹೌದು,
1: ಮಳೆಗಾಲದಲ್ಲಿ ಅಂತೂ ಇಲ್ಲದೆ ಆಗುವುದೇ ಇಲ್ಲ ಅದು.
0: ಹೌದು ಹೌದು
1: ಹೌದು,
0: ಅದು ಮಳೆ ನಿಂತ ಕೂಡಲೇ ಮರ್ತು ಹೋಗುದು.
1: ಮರೆಯುವುದಿಲ್ಲ ಮೇಡಮ್. ಬೇರೆ ಯಾವುದು ಕೂಡ, ಈಗ ಮೊಬೈಲ್ ಆಗ್ಲಿ ಅಥವಾ ಕಾಲಿಗೆ ಹಾಕುವ ಚಪ್ಪಲಿ ಆದ್ರೆ ಅಲ್ಲಿ ಅದೆಲ್ಲ ಮರೆಯುವುದಿಲ್ಲ. ಈ ಛತ್ರಿ ಇದ್ದೆ ಅಂದ್ರೆ ನಮಗೆ ಮಳೆಗಾಲದಲ್ಲಿ ಮಾತ್ರ ಅಲ್ಲ ಸಿಗುದು.
0: ಹೌದು ಹೌದು ಹೌದು,
1: ಹಾಗಾಗಿ ಅದು ಮರೆಯುವುದಷ್ಟೇ.
0: ಸರಿ, ನಿಮ್ಗೆ ಯಾವ ಹಾಡು ಬೇಕಿವತ್ತು?
1: ನನಗೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಚಿತ್ರದಿಂದ ಗಣಪತಿಯೇ ಬುದ್ಧಿದಾತನೆ ಅಂತ ಒಂದು.
0: ಹೌದು ಹೌದು ಹೌದು ಹೌದು, ಬಿ ಆರ್ ಛಾಯಾ ಹಾಡಿರುವಂತದ್ದು.
1: ಹೌದು ಮೇಡಮ್,
0: ಕೇಳಿ, ನಿಮ್ಗೋಸ್ಕರ ಈ ಹಾಡನ್ನು ಪ್ರಸಾರ ಮಾಡ್ತೇವೆ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.

0: ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ಇಸ್ಮಾಯಿಲ್ ಗಲ್ಲಾಡಿ.
0: ನಮಸ್ತೆ ಸರ್, ಹೇಗಿದ್ದೀರಿ?
1: ಸೌಖ್ಯ, ನೀವು?
0: ನಾವೆಲ್ಲ ಹೌದೌದು ಹೌದೌದು. ಇವತ್ತಿನ
1: ಆರಾಮಿದ್ದೀರಿ?
0: ಇವತ್ತಿನ ವಿಷಯ ಗೊತ್ತುಂಟಲ್ವಾ ಸರ್?
1: ಗೊತ್ತುಂಟು ಮೇಡಮ್, ನಾನು ರೇಡಿಯೋ ಎಲ್ಲ ಇಟ್ಟು ಸುಮ್ಮನೆ ಕೇಳ್ತಾ ಇರ್ತೀನಲ್ವಾ.
0: ಹೌದು,
1: ಗೊತ್ತುಂಟು
0: ಗೊತ್ತುಂಟು.
1: ರೇಡಿಯೋ ಕೇಳ್ತೀನಿ.
0: ಹೌದು ಹೌದು ಹೌದು. ಹೇಳಿ ಸರ್, ಇವತ್ತಿನ ವಿಷಯದ ಬಗ್ಗೆ ಮಾತಾಡಿ.
1: ನಾನು ಸ್ವಲ್ಪ ಮಾತಾಡ್ತೇನೆ ಮೇಡಮ್, ಯಾರವರಿಗೆ ಎಲ್ಲ ಅವಕಾಶ ಸಿಗಲಿ. ಒಂದು ನನಗೆ ಅಂದ್ರೆ ಮೊದಲು ಚಿಕ್ಕಂದಿನ ಅಜ್ಜಿ ಕಷ್ಟ, ತುಂಬಾ ಅಜ್ಜ ಅಜ್ಜನ ಮತ್ತು ದೊಡ್ಡಪ್ಪ ಹೇಳ್ತಿದ್ರು. ಈಗ ಅದರ ಇದು ಸ್ವಲ್ಪ ಮಾತ್ರ ನೆನಪಿರುವುದು, ಎಲ್ಲ ಬರುವುದಿಲ್ಲ, ಮರೆತೇ ಹೋಗಿದೆ. ಮತ್ತೊಂದು ಕ್ವಿಜ್ ಪ್ರಶ್ನೋತ್ತರದಲ್ಲಿ ಉತ್ತರ ಹೇಳ್ತಾರಲ್ವಾ, ಅದು ಒಮ್ಮೆ ಕೇಳಿ ಒಂದು ಎರಡು ದಿವಸ ಹೋಗುವ ಮತ್ತೆ ಮರೆತು ಹೋಗುದು. ಮತ್ತೊಂದು ಅಂದ್ರೆ ಮೇಡಮ್, ಒಂದು 100 ಸಲ ಆಗಿರ್ಬಹುದು, ನಿನ್ನೆನೂ ಹಾಗೆ ಆಯ್ತು. ಎಂತದಂದ್ರೆ ಬೀಗದ ಕೈ ಉಂಟಲ್ವಾ, ಕೀ ಬಂಚು,
0: ಹೌದು,
1: ಅದು ಎಲ್ಲೆಲ್ಲೋ ಬಿಟ್ಟು ಬರುವುದು, ಅದು ನೆನಪೇ ಇಲ್ಲ. ಅದಕ್ಕೆ ನಮ್ಮ ಹಿರಿಯವರು ಹೇಳ್ತಿದ್ರು, ಗುರುಗಳು, ಎಡದ ಕೈಯಲ್ಲಿ ಇಡಬಾರ್ದು, ಎಡದ ಕೈಯಲ್ಲಿ ಇಟ್ಟರೆ ನೆನಪಿನ ಶಕ್ತಿ ಕುಂದು ಹೋಗುತ್ತದೆ.
0: ಅಲ್ಲ ಇನ್ನೊಂದು ಹೇಳ್ತಾರೆ
1: ಸರ್, ಎಡದ ಕೈಯಲ್ಲಿ ಇಡುವುದೇನು ಗೊತ್ತಿಲ್ಲ,
0: ಎಡದ ಕೈಯಲ್ಲಿ ಇಟ್ಟರೆ ಎಡ ಕೈಯನ್ನು ಒಂದ್ಸಲ ತಲೆ ಮೇಲೆ ಇಡಬೇಕು ಹೇಳ್ತಾರೆ, ನಂಗೆ ಗೊತ್ತಿಲ್ಲ, ಹೇಳುದು ಇದನ್ನು.
1: ಅದು ಆಗ್ಲಿ ಮೇಡಮ್, ನೀವು ಕಲಿಸಿದ್ದು ಒಳ್ಳೆ,
0: ಅವಾಗ ನೆನಪು ಬರ್ತದಂತೆ.
1: ಆಯ್ತು ಆಯ್ತು, ನಾವು ಎಷ್ಟೋ ಸಲ 100 ಸಲ ಆಗಿ ಹೋದ್ ನಿನ್ನೆನೋ ಆಯ್ತು. ಇಲ್ಲಿ ನಮ್ಮ ಅಂಗಡಿಗೆ ಒಂದು ಸಿಂಗಸಿದ ಮನೆಗೆ ಹೋದೆ, ಅದು ನಮ್ಮ ಕಂಪೌಂಡರ್ ಒಳಗಡೆನೆ ಇದು ಬೀಗದ ಕೈ ಬಿದ್ದಿದೆ ಚಾಯ್.

0: ನನಗೆ ಅದಕ್ಕಾಗಿ ಅದೇ ಅದು ಹದ್ದಿನ ಕಣ್ಣ ಚಿತ್ರದ ಚಾವಿ ಬಗ್ಗೆ ಒಂದು ಹಾಡು ಉಂಟು, ಅದು ಕೊಡಿ.
1: ಸರಿ ಸರಿ ಸರ್, ನಿಮಗೋಸ್ಕರ ಪ್ರಸಾರ ಮಾಡ್ತೇವೆ. ಹದ್ದಿನ ಕಣ್ಣು ಚಿತ್ರದ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ ಅಲ್ವಾ?
0: ಹೌದು ಮೇಡಮ್.
1: ಸರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ಕರೆ ಮಾಡ್ತಾ ಇರಿ, ನಿಮ್ಮ ಗೀತೆಯನ್ನು ಕೇಳಿ.

0: ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು? ಕಮಲಾ ಅವರಾ?
1: ನಾನು ಉಜಿರಿಯಿಂದ ಕಮಲ ಮಾತಾಡುದು ಮೇಡಮ್.
0: ಹಾಂ, ಹೇಳಿ ಹೇಳಿ, ಹೇಗಿದ್ದೀರಿ?
1: ಅಂದ್ರೆ ನಂಗೆ ಜಾಸ್ತಿ ಮರಿತದೆ ಮೇಡಮ್. ಅಂದ್ರೆ ಇದರಲ್ಲಿ ಗ್ಯಾಸ್ ಅಲ್ಲಿ ಈಚೆ ಅದೇನಾದ್ರು ಪದಾರ್ಥ ಇಟ್ಟರೆ ನಾ ಆ ಕಡೆ ಹೋಗಿ ಬೇರೆ ಕೆಲಸ ಮಾಡುವಾಗ ಇದು ಮರ್ತೇ ಹೋಗ್ತಿದೆ ಮೇಡಮ್. ಅದೇ
0: ಇದು ಭಾರಿ ಕಷ್ಟ ಮಾತ್ರ ಅಲ್ಲ.
1: ಅಂದ್ರೆ ಒಂದು ಗ್ಯಾಸ್ ಅಲ್ಲಿ ಇಟ್ಟರೆ ರಪ್ಪ ಏನಾದ್ರು ಒಂದು ಕೆಲಸ ಮಾಡಿದ್ರೆ ಅದು ಅಲ್ಲಿ ಗ್ಯಾಸ್ ಅಲ್ಲಿ ಅದ್ರ ಸ್ಮೆಲ್ ಬರುವಾಗ ಗೊತ್ತಾಗ್ತದೆ ಮೇಡಮ್, ನಾನು ಗ್ಯಾಸ್ ಬಂದ್ ಮಾಡಿ.
0: ಅಲ್ಲಿ ತನಕ ನಿಮ್ಗೆ ಮರ್ತು ಹೋಗ್ತದೆ ಅದು?

0: ಅಡಿ ಹಿಡಿಯುವ ತನಕ.
1: ಅಂದ್ರೆ ಅಲ್ಲಿ ಗ್ಯಾಸ್ ಅಲ್ಲಿ ಇಟ್ಟು ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತೇನೆ, ಅದು ನಾನು ಬಂದ್ ಮಾಡಿದ್ದೇನೆ ಅಂತ ಗೊತ್ತಾಗ್ತದೆ ಮೇಡಮ್. ಅಂದ್ರೆ ಇಲ್ಲಿ ನೋಡುವಾಗ ಬಂದಾಗಿರ್ಲಿಲ್ಲ, ಗ್ಯಾಸ್ ಓಪನ್ ಇರ್ತದೆ.
0: ನೀವೆಂತ ಮಾಡಿ ಗೊತ್ತುಂಟೆ, ಇನ್ನು ಗ್ಯಾಸ್ ಗ್ಯಾಸಿಂದ ತೆಗೆದು ಪಾತ್ರೆಯನ್ನು ಕೆಳಗಿಡಿ, ಆವಾಗ ಆವಾಗ ನಿಮಗೆ ಅದು ಆನ್ ಮಾಡಿದ್ದೇನೆ, ಆನ್ ಇದ್ರೆ ಸಹ ಗ್ಯಾಸ್ ಮಾತ್ರ ಆನ್ ಇರ್ತದೆ, ಅದರ ಮೇಲಿನ ಪಾತ್ರೆ ತೆಗೆದು ಕೆಳಗಿಡಿ.
1: ಒಂದು ಸ್ವಲ್ಪ ಇದು ಸ್ಮೆಲ್ ಬಂದ್ರೆ ಗೊತ್ತಾಗ್ತದೆ, ಇಲ್ಲಿ ಗ್ಯಾಸ್ ನಾನು ಬೇರೆ ಕಡೆ ಮಾಡ್ತಿದ್ದೆ ಅದು ಗೊತ್ತಾಗ್ತದೆ ಇಲ್ಲಿ ಇದು ಆಗಿದೆ.
0: ಅದೇ ಅದೇ ಅದೇ ಅದೇ, ಹಾಗೆ ಮಾಡಿ. ಇನ್ನು ನೀವು ಆ ಪಾತ್ರೆಯನ್ನು ಕೆಳಗಿಟ್ಟರೆ ನಿಮಗೆ ಗ್ಯಾಸ್ ಉರಿತಾ ಉಂಟಂತ ಸಹ ಗೊತ್ತಾಗ್ತದೆ. ಇನ್ ಕೇಸ್ ಮರ್ತರೆ ಸಹ ನಿಮ್ಮ ಇದು ಅಡಿ ಹಿಡಿಯುವುದಿಲ್ಲ ಅಲ್ಲ, ಪದಾರ್ಥವ ಏನಿಟ್ಟಿದ್ದೀರಾ ಅದು ಅಲ್ವಾ.
1: ಮತ್ತೊಂದಂದ್ರೆ ಇಲ್ಲಿ ಎದುರುಗಡೆಯಿಂದ ನಾನು ಬಾಗಿಲು, ಅವನು ಕೆಲಸ ಮಾಡ್ತಾ ಇರುವಾಗ ನಾವು ಮುಕ್ತಿಯಲ್ಲಿ ಇರುವಾಗ ಬಾಗಿಲು ಓಪನ್ ಇರ್ತದೆ ಮೇಡಮ್, ಅಂದ್ರೆ ಎದುರುಗಡೆದು. ನಾನು ಓಪನ್ ಮಾಡಿ ಹಿಂದ್ಗಡೆ ಕೆಲಸ ಮಾಡ್ತಿದ್ರೆ ಇಲ್ಲಿ ಬಾಗಿಲು ಹಾಕಿದ್ರೆ ಅದು ಮರ್ತು ಹೋಗ್ತದೆ, ಅಂದ್ರೆ ಎದುರುಗಡೆದು.
0: ಯಾರಾದ್ರೂ ಬಂದ್ರೂ ಗೊತ್ತಾಗುದಿಲ್ಲ ನಿಮ್ಗೆ ಹಿಂದೆ ಇದ್ರೆ.
1: ಅಂದ್ರೆ ತುಂಬಾ ಸಲ ಗಂಡನಿಂದ ಬೈಸ್ಕೊಂಡಿದ್ದೇನೆ ಮೇಡಮ್. ಅಲ್ಲಿಂದ ಮತ್ತೆ ಒಂದು ಹಾವು ಬಂದು, ಕೆರೆ ಹಾವು ಬಂದು ಒಳಗೆ ಬಂದಿತ್ತು, ಅದು ಟೈಲರಿಂಗ್ ಮಿಷನ್ ಅಡಿಯಲ್ಲಿ ಕೂತಿತ್ತು. ಅದು ಬಂದು ನೋಡುವಾಗ ನಾನು ಇಲ್ಲಿ ಯಾವುಂಟು, ಇಲ್ಲಿ ಬಾಗಿಲು ಸ್ವಲ್ಪ ಓಪನ್ ಉಂಟು ಅಷ್ಟೇ, ಮತ್ತೆ ಬಂದು ಇದು ಈಗ ಬಾಗಿಲು ಹಾಕೊಂಡೇ ಕೆಲಸ ಮಾಡುದು.
0: ಮತ್ತೆ ಅದನ್ನು ಓಡಿಸಿದ್ಯಾರು ಹೊರಗೆ?
1: ಓಡಿಸಿದ್ರು ಅಂದ್ರೆ ನಮ್ ಗಂಡನಿಗೆ ಅವ್ರು ತುಂಬಾ ಸ್ವಲ್ಪ ಒಂದು ಅರ್ಧ ಗಂಟೆ ದೂರದಲ್ಲಿ ಕೆಲಸ ಮಾಡ್ತಿದ್ರು, ಅವ್ರಿಗೆ ಫೋನ್ ಮಾಡಿದೆ ಈ ಬನ್ನಿ ಅಂತ, ಇಲ್ಲಿ ಎಂತದ ಉಂಟು ಅಂತ. ಅಂದ್ರೆ ಅವ್ರು ಬಂದ್ರು ಸ್ಕೂಟಿಯಲ್ಲಿ, ಬಂದು ನೋಡೋದು ಅದು ಕೇರೆ ಅವು, ಅವರು ಬಂದ ಮೇಲೆ ಓಡಿಸಿದ್ರು. ನಾನು ಓಡಿಸಿಕ್ಕೆ ನೋಡಿದೆ, ಅದು ಕೂಡ ಆಗ್ಲಿಲ್ಲ, ಮಿಷನ್ ಅಡಿಯಲ್ಲಿ ಕೂತಿತ್ತು, ಮತ್ತದು ಹೊರಗಡೆ ಬಿಟ್ಟೆವು.
0: ಇನ್ನು ಸ್ವಲ್ಪ ಜಾಗ್ರತೆ ಮಾಡಿ, ಈಗ ದಿನಸ ಒಳ್ಳೇದಿಲ್ಲ ಹಾಗೆ ಬಾಗಿಲು ಓಪನ್ ಇಟ್ಟು ನೀವು ಹಿಂದೂ ಕಡೆ ಎಲ್ಲ ಇದ್ರೆ ಅಲ್ವಾ. ಹೌದೌದು. ಸರಿ, ಇವತ್ತು ಯಾವ ಹಾಡಬೇಕು ನಿಮ್ಗೆ?
1: ನಂಗೆ ಚಲಿಸುವ ಮೋಡದಿಂದ ತಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಅದು ಪ್ರಸಾರ ಮಾಡಿ.
0: ಸರಿ ಸರಿ, ಮಾಸ್ಟರ್ ಲೋಹಿತ್ ಆಡಿರೋದು ಚಲಿಸುವ ಮೋಡಗಳು ಚಿತ್ರದ್ದು, ಕೇಳಿ, ನಿಮಗೋಸ್ಕರ ಪ್ರಸಾರ ಮಾಡ್ತೇವೆ ಆಯ್ತಾ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.

0: ಹೃದಯರಾಗ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ದಿನನಿತ್ಯದ ವ್ಯಸ್ತ ಜೀವನದಲ್ಲಿ ನಿಮಗೆ ಅತಿ ಹೆಚ್ಚು ಮರೆತು ಹೋಗುವ ಸಂಗತಿ ಯಾವುದು? ಈ ಕುರಿತು ನಮ್ಮೊಂದಿಗೆ ಮಾತನಾಡಲು ನಮ್ಮ ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ನೋಡೋಣ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು?
1: ಕೈ ಮುಗಿದೆ ಮುಗಿಲ್ ಮಾತಿನ ಕೇಳುಗರಿಗೆ ಮತ್ತು ಹೇಳುತ್ತಿರುವವರಿಗೆಲ್ಲರಿಗೂ ನಾನು ಕೈ ಮುಗಿದೆ. ನಾನು ಕುಂದಾಪುರದಿಂದ ಸುನಿಲ್ ಅಳಿಪೈದ.
0: ಕುಂದಾಪುರದಿಂದ ಸುನಿಲ್ ಅವರು, ಹೇಗಿದ್ದೀರಾ ಸರ್?
1: ಫೈನ್ ಸರ್, ನೀವು?
0: ನಾವು ಚೆನ್ನಾಗಿದ್ದೇವೆ. ನಿಮ್ಗೆ ಇವತ್ತು ಯಾವ ಹಾಡು ಬೇಕಿತ್ತು?
1: ಅದೇ ಹೊಸ ಬೆಳಕು.
0: ಹೊಸ ಬೆಳಕು ಚಿತ್ರದಿಂದ ಚೆಲುವೆ ನಿನ್ನ ನೋಡಲಲ್ವಾ?
1: ಹೌದೌದು.
0: ಸರಿ ಸರ್, ಇವತ್ತಿನ ವಿಷಯದ ಬಗ್ಗೆ ಮಾತಾಡಿ.
1: ಇವತ್ತಿನ ವಿಷಯ ಅಂದ್ರೆ ಈ ಮೊಬೈಲ್ ಬಂದ ಮೇಲೆ ಸುಲಭ ಆಯ್ತು.
0: ಮೊಬೈಲ್ ಬಂದ ಮೇಲೆ ಸುಲಭ ಆಯ್ತು, ಇಲ್ಲದಿದ್ರೆ ಮರ್ತು ಹೋಗ್ತಾ
1: ಮರ್ತೋಗ್ತಿತ್ತು. ಈಗ ಗ್ರೋಸರಿ ಐಟಮ್ ತಗೊಂಡು ಹೋಗೋದಾದ್ರೆ ಯಾವ್ದೆಲ್ಲ ಐಟಮ್ ನ ಲಿಸ್ಟ್ ಮಾಡ್ಕೊಂಡು ಹೋದ್ರೆ ಸರಿ. ಆದ್ರೂ ಲಾಸ್ಟ್ ಒಂದು ಮರೆವು ಅಂದ್ರೆ ಕೊಡೆ ಅಷ್ಟೇ.
0: ಮಳೆಗಾಲದಲ್ಲಿ ಕೊಡೆ.
1: ಕೊಡೆ
0: ಹೌದು, ಅಂದ್ರೆ ಮಳೆ ಇರುವಾಗ ಇಟ್ಕೊಂಡು ಹೋಗ್ತೀರಾ, ಬರುವಾಗ ಮಳೆ ಇಲ್ಲದಿದ್ರೆ ಕೊಡೆ ಅಲ್ಲೇ ಉಳಿತದೆ.
1: ಹೌದು.
0: ಇಲ್ಲದ್ರೆ ಬಸ್ ಅಲ್ಲಿ ಬಿಡ್ತೀರಾ?
1: ಬಸ್ ಅಲ್ಲಿ ಅದೇ ಜಾಸ್ತಿ ಬಸ್ ಅಲ್ಲಿ.
0: ಹೌದು ಹೌದು. ಸರಿ ಸರ್, ನಿಮ್ಮ ಗೀತೆ ಪ್ರಸಾರ ಮಾಡುವ ಹಾಗಾದ್ರೆ
1: ಓಕೆ.
0: ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.

0: ನಮ್ಮ ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ಕೇಳೋಣ. ಹಲೋ
1: ಹಲೋ, ನಮಸ್ತೆ
0: ಹಲೋ,
1: ಸರ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡ್ತಿದ್ದೆ.
0: ಸರಸ್ವತಿ ಅವರು ಹೇಗಿದ್ದೀರಾ?
1: ಚೆನ್ನಾಗಿದ್ದೆ ಸರ್. ನೀವೆಲ್ಲರೂ ಹೇಗಿದ್ದೀರಿ?
0: ಹಾಂ, ನಾವು ಚೆನ್ನಾಗಿದ್ದೇವೆ ಮೇಡಮ್. ಮಳೆ ಎಲ್ಲ ಬಂತಾ ನಿಮ್ಮ ಕಡೆ?
1: ಮಳೆ ಬಂದಿದೆ ಸರ್, ಒಂದು 10 ಸಲ ಬಂದಿತ್ತು ನಮ್ಮ
0: ಬಂದಿದ್ದಲ್ವಾ? ಸ್ವಲ್ಪ ತಂಪಾಗಿದೆ ಹಾಗಾದ್ರೆ ಈಗ.
1: ನಿನ್ನೆ ಬರಲಿಲ್ಲ ಸರ್,
0: ಹೌದಾ?
1: ಮತ್ತೆ ಮೊನ್ನೆ ಬುಧವಾರದಿಂದ ಯಾವಾಗಲೂ ಮಳೆ ಬಂದುಕೊಂಡಿತ್ತು ಸರ್, ಗಾಳಿ ಮಳೆ ಅಂತ.
0: ಹಾಂ ಹಾಂ,
1: ಇವತ್ತು ನಿನ್ನೆ ಬರಲಿಲ್ಲ, ಇವತ್ತು ಎಂತ ಗೊತ್ತಿಲ್ಲ ಸರ್.
0: ನಿಮ್ಗೆ ಯಾವ ಹಾಡು ಬೇಕಿತ್ತು ಇವತ್ತಿಗೆ?
1: ನನಗೆ ಕನಸುಗಾರ ಚಿತ್ರದಿಂದ ಸರ್.
0: ಕನಸುಗಾರ ಚಿತ್ರದಿಂದ
1: ಸೂರ್ಯನ
0: ಗೆಳೆತನಕ್ಕೆ, ಗೆಳೆತನಕ್ಕೆ. ಹೌದು ಹೌದು, ಸರಿ ಸರಿ, ಪ್ರಸಾರ ಮಾಡುವ. ಈಗ ಇವತ್ತಿನ ವಿಷಯದ ಬಗ್ಗೆ ಮಾತಾಡಿ.
1: ಗೊತ್ತು ಸರ್,
0: ನಿಮ್ಗೆ ಏನ್ ಮರ್ತು ಹೋಗ್ತದೆ?
1: ಇದಕ್ಕೆ ಕೆಲಸಕ್ಕೆ ಹೊರಡುವಾಗ ಸರ್ ಮೊಬೈಲ್ ಬ್ಯಾಗ್ನಲ್ಲಿ ಇಟ್ಟಿದ್ದೇನೆ ಅಂತಲೇ ನನಗೆ ನೆನಪು ಸರ್. ಮತ್ತೆ ಅಡಿಗೆ ಕೆಲಸದಲ್ಲಿ ಏನು ನನಗೆ ಮರೆತು ಹೋಗುದಿಲ್ಲ.
0: ಹೋಗುದಿಲ್ಲ.
1: ಮೊಬೈಲ್ ಹೋಗುವಾಗ ಮೊಬೈಲ್ ಅನ್ನು ಚಾರ್ಜ್ ಇಟ್ಟು ಇರ್ತೇನೆ ಸರ್, ಹೋಗುವಾಗ ಬ್ಯಾಗಿನಲ್ಲಿ ಹಾಕಿದ್ದೇನೆ ಅಂತ ನಾನು ಸೀದಾ ಹೋಗುದು ಸರ್.

0: ಅಲ್ಲಿ ಇರ್ತದೆ.
1: ಹೋಗುವಾಗ ಮೊಬೈಲ್ ಇಲ್ಲ, ಒಂದು ಒಂದು ಸಲ ಬಂದಿದ್ದೇನೆ ಬಸ್ ಸ್ಟ್ಯಾಂಡ್ ವರೆಗೆ ಹೋಗಿ, ಒಂದು ಸಲ ಲೇಟ್ ಆಗ್ತದೆ ಬಸ್ ಬರುವಾಗ ಅರ್ಧ ಗಂಟೆ ಉಂಟು ಅಂತ ಹೇಳಿದ್ರು. ಈಗ ಮನೆಗೆ ಬಂದು
0: ಅಂದ್ರೆ ನಿಮಗೆ ಬಸ್ಸಿಗೆ ಹತ್ರ ಉಂಟಾ ದೂರ ಉಂಟಾ ಮನೆಯಿಂದ?
1: ಮನೆಯಿಂದ 100 ಕಿಲೋಮೀಟರ್ ಉಂಟು ಬಸ್ ಸ್ಟ್ಯಾಂಡಿಗೆ.
0: ಹತ್ರ ಇದ್ರೆ ಪರವಾಗಿಲ್ಲ ಅಲ್ವಾ?
1: ಹೌದಾ, ಅದಕ್ಕೆ ಬೇಗ ಬಂದು ತೆಗೆದುಕೊಂಡು ಹೋದೆ. ಮತ್ತೆ ಅರ್ಧ ಗಂಟೆ ಉಂಟಲ್ಲ, ಬೇಗ 100 ಮೀಟರ್ ಅಂದ್ರೆ ನನಗೆ ತುಂಬಾ ಖುಷಿ ಆಯ್ತು, ಬೇಗ ಬಂದು ಕೊಂಡೋಗ್ಬೋದು ಅಂತ.
0: ಹೌದು ಹೌದು,
1: ತುಂಬಾ ಸಲ ಮೊಬೈಲ್ ಬಿಟ್ಟು ಹೋಗಿದ್ದೇನೆ ಸರ್, ನಾನು ನನ್ನ ಆಂಟಿ ಮನೆಗೆ ಹೋಗುವಾಗ ಸಹ ಬಿಟ್ಟು ಹೋಗಿದ್ದೇನೆ.
0: ಅಂದ್ರೆ ಮೊಬೈಲ್ ಈಗ ಬೇಕೇ ಬೇಕಾಗ್ತದಲ್ವಾ, ಮೊಬೈಲ್ ಇಲ್ಲದೆ ಆಗುದಿಲ್ಲ.
1: ಸರ್ ನಾನು ಇನ್ನು ಬ್ಯಾಗಿನಿಂದ ತೆಗೆದು ಮೊಬೈಲ್ ಫೋನ್ ಮಾಡ್ತೇನೆ ಅವರಿಗೆ ಅಂತ, ಕೆಲಸದಲ್ಲಿಗೆ ಫೋನ್ ಮಾಡ್ತೇನೆ ಅಂತ, ಮೊಬೈಲ್ ಇಲ್ಲ ಸರ್ ನನಗೆ. ಮತ್ತೆ ಏನಾಯ್ತು, ನಾನು ಸುಮ್ಮನೆ ಹೋದೆ, ಹೋಗುವಾಗ ಅವರಲ್ಲಿ ಹೇಳಿದೆ ನನ್ನಲ್ಲಿ ಮೊಬೈಲ್ ಇರ್ಲಿಲ್ಲ, ನಿಮ್ಮಲ್ಲಿ ಹೇಳ್ಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತದೆ ಅಂತ ಹೇಳಿಕೆ, ಮೊಬೈಲ್ ಇರ್ಲಿಲ್ಲ ಅಂತ ಹೇಳಿದೆ. ನೀವು ಮೊಬೈಲ್ ಅನ್ನು ಮುಂಚೆ ಬ್ಯಾಗಿನಲ್ಲಿ ಹಾಕಿಕೊಳ್ಬೇಕು ಅಂತ ಹೇಳ್ತಾರೆ.
0: ಹೌದು, ಈಗ ಹೊರಡೋದಕ್ಕಿಂತ ಮುಂಚೆ ಮೊಬೈಲ್ ಅನ್ನು ಬ್ಯಾಗಿನಲ್ಲಿ ಹಾಕಿ ಮತ್ತೆ ನೀವು ಹೊರಡಲಿಕ್ಕೆ ಶುರು ಮಾಡಬೇಕು.
1: ಹೌದು ಸರ್, ನೀವು ಹೇಳಿದಾಗೆ ಅವ್ರು ಹೇಳಿದ್ರು ಸರ್, ಮುಂಚೆ ನೀವು ಬ್ಯಾಗಿನಲ್ಲಿ ಮೊಬೈಲ್ ಅನ್ನು ಹಾಕ್ಬೇಕು, ಎಲ್ಲ ಕೆಲಸ ಆದಮೇಲೆ ಅದನ್ನ ಹಾಕಿಕೊಂಡು ಮತ್ತೆ ನೀವು ಹೊರಡ್ಬೇಕು, ಇಲ್ಲದಿದ್ರೆ ಯಾವಾಗ
0: ಇಲ್ಲದಿದ್ರೆ ಹೊರಟಾದ್ಮೇಲೆ ಒಂದ್ಸರಿ ಚೆಕ್ ಮಾಡ್ಕೊಳ್ಬೇಕು ಮೊಬೈಲ್ ಉಂಟಾ ಇಲ್ವಾ ಅಂತ.
1: ಮತ್ತೆ ಎಂತ ಗ್ಯಾಸ್ ಎಲ್ಲ ಓಪನ್ ಮಾಡಿದ್ರೆ ನನಗೇನು ಮರೆತು ಹೋಗುದಿಲ್ಲ, ಎಲ್ಲ ಕೆಲಸ ಮಾಡಿ ಹೋಗ್ತೇನೆ ಸರ್.
0: ಹೌದು ಹೌದು ಹೌದು, ಸರಿ ಸರಸ್ವತಿ ಅವರೇ,
1: ಆಯ್ತು,
0: ಇವತ್ತಿನ
1: ಥ್ಯಾಂಕ್ ಯು
0: ವಿಷಯದ
1: ಸರ್,
0: ಬಗ್ಗೆ ಚಂದ
1: ಮತ್ತೆ
0: ಮಾತಾಡಿದಿರ ನೀವು. ನಿಮ್ಮ ಗೀತೆಯನ್ನು ಪ್ರಸಾರ ಮಾಡುವ
1: ಥ್ಯಾಂಕ್ ಯು
0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಾಡಿರುವ ಗೀತೆ ಇದು.
1: ಆಯ್ತು, ಥ್ಯಾಂಕ್ ಯು,
0: ಧನ್ಯವಾದಗಳು.

0: ಹೃದಯರಾಗ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರದ್ದು ನೋಡೋಣ. ಹಲೋ,
1: ಹಲೋ ಸರ್, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ವಿಟ್ಲದಿಂದ ಗಣೇಶ್ ಅಂತ.
0: ವಿಟ್ಲದಿಂದ ಗಣೇಶ್ ಅವರು, ಹೇಗಿದ್ದೀರಾ ಗಣೇಶ್ ಅವರೇ?
1: ಆರಾಮಾಗಿದ್ದೇನೆ.
0: ಆರಾಮಾಗಿದ್ದೀರಾ? ತಿಂಡಿ ಎಲ್ಲ ಆಯ್ತಾ?
1: ತಿಂಡಿ ಆಯ್ತು ಸರ್.
0: ಆಯ್ತು. ಇವತ್ತು ಯಾವ ಸಾಂಗ್ ಬೇಕಿತ್ತು ನಿಮಗೆ? ಗಂಧದ ಗುಡಿ ಚಿತ್ರದಿಂದ. ನಾವಾಡುವ ನುಡಿ ಅಲ್ವಾ? ಸರಿ, ಇವತ್ತಿನ ವಿಷಯದ ಬಗ್ಗೆ ಮಾತಾಡಿ ಸರ್. ಗೊತ್ತಿದೆಯಾ ವಿಷಯ?
1: ಎತ್ತಿನ ವಿಷಯ ಅಂತ ಹೇಳಿದ್ರೆ ಅದೇ, ಮಳೆಗಾಲ ಬರುವಾಗ ಮಳೆ ಬರ್ತಾ ಬೀಳ್ತಾ ಇರ್ತದೆ, ಅವಾಗ ಛತ್ರಿ ಎಲ್ಲ ಮರ್ತು ಹೋಗುದು, ನಾವು ಜಾಸ್ತಿ
0: ಮರ್ತು ಹೋಗ್ತೇವೆ ಜಾಸ್ತಿ ಅಲ್ವಾ?
1: ಮತ್ತೆ ಮೊಬೈಲ್ ಮರ್ತು ಹೋಗ್ತೇವೆ.
0: ಹೌದಾ? ಏನ್ ಕೆಲಸ ಮಾಡ್ತಿದ್ರು ನೀವು?
1: ನಾನು ಟೈಲರಿಂಗ್ ಮಾಡ್ತಿದ್ದೇನೆ.
0: ಎಲ್ಲಿಗಾದ್ರೂ ಹೊರಗೆ ಹೋಗುವಾಗ ಕೊಡೆ ಇಟ್ಕೊಂಡು ಹೋಗ್ತೀರಾ?
1: ಹೌದು, ಮಳೆ ಬಿಟ್ಟು, ಮಳೆ ಬಂದ್ರೆ ತಗೊಂಡು ಹೋಗುದು. ಮಳೆ ಬಿಟ್ಟ ನಂತರ ಅದು ಎಲ್ಲಿಯಾದ್ರೂ ಮರ್ತು ಹೋದ್ರೆ ಅಲ್ಲಿ ಅಂಗಡಿಯಲ್ಲಿ ಏನಾದ್ರು ಮತ್ತೆ ಕೊಡ್ತಾರೆ ಅವರು ಕರೆದು.
0: ಕೊಟ್ಟರೆ ಒಳ್ಳೇದಲ್ಲ, ಹೋದ್ರೆ ಹೋಯ್ತು. ಎಷ್ಟು ಕೊಡೆ ಹೋಗಿದೆ ಇದುವರೆಗೆ?
1: ಇಲ್ಲ, ಹೆಚ್ಚಾಗಿ ಹೋಗುದು ಕಡಿಮೆ. ಈಗ ಮೊಬೈಲ್ ಎರಡು ಮೂರು ಸಲ ಬಿಟ್ಟು ಹೋಯ್ತು, ಕೊಟ್ಟಿದ್ದಾರೆ ಪಾಪ.
0: ಮೊಬೈಲ್ ಮರ್ತು ಬಿಡ್ತೀರಾ? ಎಲ್ಲಿ ಬಿಡುದು ಅದು?
1: ಹೋಗುದು ನೆನಪಾಗದೆ ಹೋಗುದಷ್ಟೇ, ಅಲ್ಲದೆ ಇಲ್ಲದ್ರೆ ಮತ್ತೆಂತ ಆಗುದಿಲ್ಲ.
0: ಹೌದೌದು, ನೆನಪು ಅದು ಮರೆಯುವ ಅಂದ್ರೆ ಒಂದು ಸಹಜ ಗುಣ ಅದು.
1: ಅದು ಮನುಷ್ಯನಿಗೆ ಬೇಕಲ್ಲ, ಮರೆಯು ಇಲ್ಲದಿದ್ರೆ ಏನು ಮಾಡ್ಯಾನಲ್ಲ ಮನುಷ್ಯ.
0: ಹೌದೌದು. ಸರಿ ಸರ್, ನಿಮ್ಗೆ ನೀವು ಯಾವಾಗ್ಲೂ ಕಾಲ್ ಮಾಡ್ತಾ ಇರ್ತೀರಾ? ಅಲ್ಲ, ಹೊಸದಾಗಿ ಕಾಲ್ ಮಾಡಿದ್ದೆ ಇವತ್ತು.
1: ಮೊದಲು ಮಾತಾಡ್ತಾ ಇದ್ದೆ ನಾರಾಯಣ ದಾಮೋದರ, ಶಕುಂತಲಾ ಅರ್ಕಿನಿ ಅವರು, ಮತ್ತೆ ನಮ್ಮ ಮುದ್ದು ಮೂಡ್ಬೆಲ್ಲೆ ಅವರು.
0: ಹಾಗೆಲ್ಲ ಕಾಲ್ ಮಾಡ್ತಿದ್ರು, ಈಗ ಮಾಡ್ತಾ ಇಲ್ಲ.
1: ಇವರು ನಮ್ಮ ಕಿಂಚನ ಕುರುಳಿ ಮಾಡ್ತಾ ಇದ್ರಲ್ವಾ?
0: ಹೌದೌದು ಹೌದು,
1: ಕೆ ಆರ್ ಐ
0: ಅವರದ್ದು.
1: ಹೌದು, ಅವರು ಪಾಪ. ನಾನು ಮೊದಲು ದಿವಸ ಅವರಲ್ಲಿ ಮಾತಾಡಿದ್ದೇನೆ, ಮೊದಲು ದಿವಸ ಬೆಳಗ್ಗೆ ಏನನ್ಸಾಯ್ತು ಈ ತರ ಆಗಿದ್ದಾರೆ ಅಂತ.
0: ಹೌದಾ?
1: ಅದೊಂದು ಬೇಸರದ ವಿಷಯ ಅಷ್ಟೇ. ಹಾಗೆ
0: ಸರಿ ಸರ್, ನಿಮ್ಮ ಗೀತೆಯನ್ನು ಪ್ರಸಾರ ಮಾಡುವುದು ಹಾಗಾದ್ರೆ?
1: ಓಕೆ,
0: ಹೀಗೆ ಕರೆ ಮಾಡ್ತಾ ಇರಿ.
1: ಓಕೆ ಸರ್.
0: ನಿಮ್ಮ ಗೀತೆ ಗಂಧದ ಗುಡಿಯಿಂದ ನಾವಾಡುವ ನುಡಿ, ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ ಗೀತೆ ಇದು. ಕೇಳಿ ಹಾಡನ್ನು.
1: ಸರಿ ಸರ್,
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಓಕೆ.

ಊರಿನ ಬಣ್ಣ ಸಿರಿಗೆ ಒಲಿದು ಕೊಂಗಳು ಸರಸ್ವತಿ ಧರೆಗಿಳಿದು ಆಹಾ ಹರಿಯುವ ನದಿಯಲ್ಲಿ ಈ ಜಾಡಿ ಕೂಗನದಲ್ಲಿ ನಲಿ

0: ಮಂಗಳ ಲೋಕವೋ ಈ ಭೂಮಿಗೆ ಇಳಿದ ನಾಥವೋ ಅಹಹಾಹು.
1: ನಮ್ಮ ಮುಂದಿನ ಕರೆ, ಯಾರು ಮಾತಾಡ್ತಿರೋದು? ಹಲೋ
2: ಹಲೋ ಹಲೋ
1: ಹಲೋ, ನಮಸ್ತೆ. ಯಾರು
2: ಮಾತಾಡ್ತಿರೋದು?
1: ಇಡಗುಂಜಿಯಿಂದ ಗಣಪತಿ ಅವರು. ಹೇಗಿದ್ದೀರಾ ಸರ್?
2: ಆರಾಮಿದ್ದೇವೆ. ನೀವು ಆರಾಮಿದ್ದೀರಿ?
1: ನಾವೆಲ್ಲ ಆರಾಮವಾಗಿದ್ದೇವೆ. ನಿಮ್ಗೆ ಯಾವ ಹಾಡು ಬೇಕಿತ್ತು ಇವತ್ತಿಗೆ?
2: ಅದು ಗಾಯತ್ರಿ ಮದುವೆ ಚಿತ್ರ.
1: ಗಾಯತ್ರಿ ಮದುವೆ ಚಿತ್ರದಿಂದ
2: ಪ್ರೀತಿಯ
1: ಮಾತಿಗೆ. ಸರಿ ಸರ್, ಪ್ರಸಾರ ಮಾಡುವ. ಇವತ್ತಿನ ವಿಷಯದ ಬಗ್ಗೆ ಮಾತಾಡ್ತೀರಾ?
2: ಮರೆತು ಹೋಗುವ ಬಗ್ಗೆ.
1: ಹೌದು, ನಿಮ್ಗೆ ಏನು ಅಂದ್ರೆ ನಿಮ್ಮ ದೈನಂದಿನ ಜೀವನದಲ್ಲಿ ಯಾವ ವಸ್ತು ಮರೆತು ಹೋಗ್ತದೆ ಅಥವಾ ಯಾವ
2: ದೈನಂದಿನ ಜೀವನದಲ್ಲಿ ಅಂದ್ರೆ, ನಾವು ಹೊರಗಡೆ ಹಿಂಗ್ ಹೋಗುವಾಗ ಮನೇಲಿ ಏನಾದ್ರು ಒಂದು ಸಾಮಾನ್ ತಕೊಬನ್ನಿ ಹೇಳಿರ್ತಾರೆ, ಐಟಮ್, ಕಿರಾಣಿ ಐಟಮ್. ಅದು ಹೋಗಿ ಬರುವಾಗೆ ಬಂದ ಮೇಲೆ
1: ಒಂದು ಐಟಮ್ ಮರ್ತ ಹೋಗಿರ್ತದೆ ಅಲ್ವಾ? ಒಂದೆರಡು ಐಟಮ್ ಮರ್ತ ಹೋಗಿರ್ತದ ಅಲ್ಲ, ಮರ್ತ ಹೋಗಿರ್ತದ?
2: ಅಲ್ಲಲ್ಲ, ಒಂದೊಂದ್ಸಲ ರಾಶಿ ಐಟಮ್ ಇದ್ರೆ ಒಂದೆರಡು ಐಟಮ್ ಮರ್ತೋಗ್ತದೆ, ಒಂದೊಂದು ಐಟಮ್ ಇದ್ರೆ ಒಂದೊಂದ್ಸಲ ಹಂಬಲ ಆದ್ರೆ ತಕೊಬರುದು, ಇಲ್ಲ ಆದ್ರೆ ಬಂದ ಮೇಲೆ ಹಂಬಲ ಆಗ್ತದೆ, ಕಡೆ ಮತ್ತೊಂದ್ಸಲ ಹೋಗಿ ತಕೊಬರು.

0: ಆಗ್ತದೆ.
1: ಹೌದು ಹೌದು ಹೌದು,
0: ಆ ಸಮಸ್ಯೆ ಆಗ್ಬಿಡ್ತದೆ. ಅಥವಾ ಹೊರಗಡೆ ಹೋಗುವಾಗ ಮೊಬೈಲ್ ಮರ್ತು ಹೋಗಿರ್ತೇವೆ, ಅಥವಾ ಗಾಡಿ ಬೈಕ್ ಕೀ ಮರ್ತು ಹೋಗಿರ್ತೇವೆ.
1: ಬೈಕ್ ಕೀ ಮರ್ತು ಹೋದ್ರೆ ಅಂದ್ರೆ ಬೈಕ್ನ ಹತ್ರ ಹೋಗುವಾಗ ಗೊತ್ತಾಗ್ತದಲ್ಲ, ಬೈಕ್ನ ಕೀ ಇಲ್ಲ
0: ಹತ್ರ ಹೋದ್ಕೊಳ್ಳುದ, ಕಾರ್ ಹತ್ರ ಹೋದ್ಕೊಳ್ಳೇ ಓ ಕೀ ಮರ್ತು ಬಂದು ಗೊತ್ತಾಗ್ತದೆ.
1: ಮೊಬೈಲ್ ಆದ್ರೆ ಗೊತ್ತಾಗುದಿಲ್ಲ, ನಾವು ಹೋಗಿ ಆದ್ಮೇಲೆ ಗೊತ್ತಾಗ್ತದೆ ಕೆಲವು ಸಾರಿ.
0: ಮೊಬೈಲು ಹಂಗೆ ಆಗ್ತದೆ, ಅಲ್ಲಿ ಹೋದ್ಮೇಲೆ ಜಾಬ್ ನೋಡ್ತೇವೆ, ಕಿಶೆ ನೋಡ್ತೇವೆ, ಮರ್ತು ಬಂದು.
1: ಕಷ್ಟ ಆಗ್ತದೆ
0: ಗಾಡಿಯಲ್ಲಿ, ಜರ್ನಿಲಿ ಜಸ್ಟ್ ಪಾಸ್ ಆದ್ಮೇಲೆ ಅಮ್ಲ ಆಗ್ತದೆ ಮೊಬೈಲ್ ಮರ್ತು ಬಂದೇಳಿ.
1: ಬಾರಿ ಕಷ್ಟ ಆಗ್ತದಲ್ಲ ಮೊಬೈಲ್ ಇಲ್ಲ ಅಂದ್ರೆ.
0: ಈಗಿನ ಕಾಲದಲ್ಲಿ ಜೀವನ ಆದಂಗೆ ಆಗಿದೆಯಲ್ಲ,
1: ಎಲ್ಲ ಕೆಲಸ ಆಗೋದು ಮೊಬೈಲ್ ಇಂದಾನೆ.
0: ಅದು ಒಂದಿಲ್ಲ ಆದ್ರೆ ಏನ್ ಕೆಲಸನೂ ಆಗುದಿಲ್ಲ.
1: ಹೌದು ಸರ್, ಹೌದು ಹೌದು
0: ಹೌದು ಹೌದು.
1: ಸರಿ, ಹಾಗಾದ್ರೆ ನಿಮ್ಮ ಹಾಡು ಪ್ರಸಾರ ಮಾಡುವಾಗಾದ್ರೆ.
0: ಓಕೆ ಓಕೆ, ಪ್ರಸಾರ ಮಾಡಿ.
1: ಸರಿ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ ಇದು.
0: ನಮಸ್ಕಾರ, ಶುಭ ದಿನ ಸರ್.
1: ಧನ್ಯವಾದಗಳು ಸರ್.
0: ಧನ್ಯವಾದ.

ನೇರ ಫೋನಿನ್ ಕಾರ್ಯಕ್ರಮ ಹೃದಯರಾಗ ಪ್ರಸಾರವಾಯಿತು. ಇದುವರೆಗೆ ನಿಮ್ಮ ಜೊತೆಗಿದ್ದವರು ಅರುಣಾ ನಾಯಕ್ ಮತ್ತು ನಾನು ಶ್ರೀನಿವಾಸ್ ಮಾರ್ನಬೈಲು. ಕರೆ ಮಾಡಿದ ಹಾಗೂ ಆಲಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ಸಿನಿ ಪೌಲ್ ಮತ್ತು ಉಮೇಶ್ ಅಶೋಕ್ ನಗರ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಆಕಾಶವಾಣಿ ಮಂಗಳೂರು, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಪಂಡಿತ್ ಕೈವಲ್ಯ ಕುಮಾರ್ ಗುರು ಅವರ ಗಾಯನದಲ್ಲಿ ರಾಗ್ ಆಹಿರ್ ಭೈರವ್ ಕೇಳುವಿರಿ. ಸಹವಾದನದಲ್ಲಿ ತಬ್ಲಾ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈಗ ಕೇಳಿ ರಾಗ್ ಆಹಿರ್ ಭೈರವ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಕೈವಲ್ಯ ಕುಮಾರ್ ಗೌರವ್ ಅವರ ಗಾಯನದಲ್ಲಿ ರಾಗ್ ಆಹಿರ್ ಭೈರವ್ ಕೇಳಿದಿರಿ. ಸಹವಾದನದಲ್ಲಿ ತಬಲಾ ರಘುನಾಥ್ ನಾಖೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್.

0: ಆಕಾಶವಾಣಿ ಮಂಗಳೂರು.
1: ಪ್ರಿಯ ಕೇಳುಗರೆ, ಜುಲೇಖಾ ಏನಪ್ಪಯ್ಯ ಆರೋಗ್ಯ ಸಂಪದ ಕ್ಯಾನ್ಸರ್ ಜಾಗೃತಿ ಕುರಿತು ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:30. ನಾಳಿನ ಕಾರ್ಯಕ್ರಮದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಕುರಿತು ಜುಲೇಖಾ ಏನಪ್ಪಯ್ಯ ವಿಶ್ವವಿದ್ಯಾನಿಲಯದ ಕ್ಯಾನ್ಸರ್ ವಿಭಾಗದ ತಜ್ಞ ವೈದ್ಯರಾದ ಡಾಕ್ಟರ್ ಲಕ್ಷ್ಮೀ ಶೆಣಿಯವರು ಭಾಗವಹಿಸಲಿದ್ದಾರೆ. ತಪ್ಪದೇ ಕೇಳಿ ಜುಲೇಖಾ ಏನಪ್ಪಯ್ಯ ಆರೋಗ್ಯ ಸಂಪದ ನಾಳೆ ಬೆಳಿಗ್ಗೆ 8:30. ಪ್ರಾಯೋಜಕರು ಜುಲೇಖಾ ಏನಪ್ಪಯ್ಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ದೇರಳಕಟ್ಟೆ, ಮಂಗಳೂರು.

0: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
1: ನಹುಷ ವಿಮೋಚನೆ ನಡೆಸಿಕೊಡುತ್ತಾರೆ ಅಜಪುರ ಯಕ್ಷಗಾನ ಸಂಘ ಬ್ರಹ್ಮ ಅವರ ಇಲ್ಲಿನ ಸದಸ್ಯರು.
2: ಅಯ್ಯ ನಹುಷ ಮಹಾರಾಜ,
3: ಸುರಗುರುಗಳೇ,
2: ಪುಣ್ಯ ಕುಲದಲ್ಲಿ ಹುಟ್ಟಿ ಪುಣ್ಯ ಕಾರ್ಯಗಳನ್ನೇ ಮಾಡಿ ಪುಣ್ಯಾತ್ಮರಾದ ನೀನು ಗಳಿಸಿದ ಪುಣ್ಯಕ್ಕೆ ಮತ್ತಷ್ಟು ಪುಣ್ಯವನ್ನು ಕೂಡಿಸಬೇಕೆಂಬ ಸತ್ಸಂಕಲ್ಪದಿಂದ ಒಂದಲ್ಲ ಎರಡಲ್ಲ 100 ಹಯಮೇಧಗಳನ್ನು ಮುಗಿಸಿ ಪುಣ್ಯ ನಿಧಿ ಎರಿಸಿಕೊಂಡಿರುವೆ ನೀನು.
3: ಹೌದೇ,
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30

ಕೇಳುಗರೆ ಗಮನಿಸಿ, ಈ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರ್ ಗೌಡ ಬಿ ಹೊಸಗೌಡರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ ಇದು.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯ ರಾಜ್ಯವ್ಯಾಪಿ ಪ್ರಚಾರಕ್ಕಾಗಿ ಎಲ್ಇಡಿ ಮೊಬೈಲ್ ವ್ಯಾನ್ ಅಭಿಯಾನಕ್ಕೆ ಇಂಧನ ಇಲಾಖೆಯ

0: ಮುಫ್ತ್ ಬಿಜಲಿ ಯೋಜನೆಯ ರಾಜ್ಯವ್ಯಾಪಿ ಪ್ರಚಾರಕ್ಕಾಗಿ ಎಲ್ಇಡಿ ಮೊಬೈಲ್ ವ್ಯಾನ್ ಅಭಿಯಾನಕ್ಕೆ ಇಂಧನ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಬೆಂಗಳೂರಿನ ಬೆಸ್ಕಾಂ ಕಾರ್ಪೊರೇಟ್ ಕಚೇರಿಯಲ್ಲಿ ಚಾಲನೆ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, 15 ದಿನಗಳ ಎಲ್ಇಡಿ ಮೊಬೈಲ್ ವ್ಯಾನ್ ಪ್ರಚಾರ ಅಭಿಯಾನ ಹುಬ್ಬಳ್ಳಿ ಧಾರವಾಡ ಕಲಬುರಗಿ ಬೆಂಗಳೂರು ಮೈಸೂರು ಮಂಗಳೂರು ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ನಡೆಯಲಿದೆ ಎಂದರು. ಸೌರಮಾಸ ಮೇ 2026 ಉಪಕ್ರಮದ ಭಾಗವಾಗಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ ರಾಜ್ಯದಲ್ಲಿ ಇದುವರೆಗೆ ಒಟ್ಟು 19,293 ಸೌರ ಘಟಕಗಳನ್ನು ಸ್ಥಾಪಿಸಲಾಗಿದ್ದು 77.5 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ. ಹೆಚ್ಚುವರಿ ವಿದ್ಯುತ್ತನ್ನು ಗ್ರಿಡ್ಗೆ ವರ್ಗಾಯಿಸಿಕೊಂಡು ಎಸ್ಕಾಂಗಳು ಹಣ ಪಾವತಿಸುತ್ತಿವೆ ಎಂದು ತಿಳಿಸಿದರು. ಗದಗ್ ಜಿಲ್ಲೆ ಲಕ್ಕುಂಡಿಯ 101 ಬಾವಿ 101 ದೇವಾಲಯಗಳನ್ನು ರಾಷ್ಟೀಯ ಉನ್ನತ ಶಿಕ್ಷಣ ಅಧ್ಯಯನ ಸಂಸ್ಥೆ ಸಹಕಾರದಲ್ಲಿ ಸ್ಯಾಟಲೈಟ್ ಇಮೇಜಿಂಗ್ ಟೆಕ್ನಾಲಜಿ ಬಳಸಿ ಶೀಘ್ರ ಪತ್ತೆ ಹಚ್ಚಿ ಅನಾವರಣಗೊಳಿಸಲಾಗುವುದು ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಎನ್ಐಎಎಸ್ ವಿಜ್ಞಾನಿಗಳೊಂದಿಗೆ ಸಭೆ ನಡೆಸಿದ ಸಚಿವರು, ಮುಂಬರುವ ಡಿಸೆಂಬರ್ 1 ಒಳಗೆ 101 ಬಾವಿ ಮತ್ತು 101 ದೇವಾಲಯಗಳನ್ನು ಅನಾವರಣಗೊಳಿಸಲು ಯೋಜಿಸಲಾಗಿದೆ. ಲಕ್ಕುಂಡಿಯನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲು ಪ್ರಸ್ತಾವ ಸಿದ್ದಪಡಿಸುವ ಕಾರ್ಯ ಪ್ರಗತಿಯಲ್ಲಿದೆ ಎಂದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಜಾರರಾಮ ದೇವಸ್ಥಾನದ ಉತ್ತರ ಭಾಗದಲ್ಲಿ ನಡೆದಿರುವ ಉತ್ಖನನದ ವೇಳೆ 2 ಆಳ್ವಾರ್ ಮೂರ್ತಿಗಳ ಭಗ್ನ ಅವಶೇಷಗಳು ಪತ್ತೆಯಾಗಿವೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಅಧೀಕ್ಷಕ ಕೆ ರಾಮಕೃಷ್ಣ ರೆಡ್ಡಿ ಮಾಹಿತಿ ನೀಡಿ, ಹಂಪಿಯಲ್ಲಿ ಈವರೆಗೆ ನಡೆದ ಉತ್ಖನನದ ವೇಳೆ ಆಳ್ವಾರ್ ಪ್ರತಿಮೆಗಳು ಸಿಕ್ಕ ನಿದರ್ಶನಗಳಿಲ್ಲ. ಈ ಪ್ರತಿಮೆಗಳು ವಿಜಯನಗರ ಕಾಲದ ಇತಿಹಾಸದ ಮೇಲೆ ಹೊಸ ಬೆಳಕು ಚೆಲ್ಲಲು ಸಹಕಾರಿಯಾಗಲಿವೆ ಎಂದರು. ಇ ಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಒಕ್ಕೂಟ ಔಷಧ ಅಂಗಡಿಗಳ ದೇಶವ್ಯಾಪಿ ಬಂದ್ಗೆ ಕರೆ ನೀಡಿತ್ತು. ಧಾರವಾಡ ಜಿಲ್ಲೆ ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ವ್ಯಾಪಾರಿಗಳ ಸಂಘದ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಮಠಪತಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.
1: ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಸಂಘ ಒಂದು ದಿನದ ಮುಷ್ಕರಕ್ಕೆ ನಮ್ಮ ಬೇಡಿಕೆಗಳಾದ, ಮೊದಲನೇದಾಗಿ ಆನ್ಲೈನ್ ಮೂಲಕ ಔಷಧ ವ್ಯಾಪಾರ ನಿಲ್ಲಿಸಿ, ಎರಡನೇದಾಗಿ ಕಾರ್ಪೊರೇಟ್ ಕಂಪನಿಗಳಿಂದ ನಡೆಯುತ್ತಿರುವ ಡಿಸ್ಕೌಂಟ್ ವ್ಯಾಪಾರ ನಿಲ್ಲಿಸಿ, ಇದು ದೇಶದಲ್ಲಿ ಆರೋಗ್ಯಕರ ಬೆಳವಣಿಗೆ ಅಲ್ಲ, ವ್ಯಾಪಾರದ ಮೇಲಾಗುವ ದುಷ್ಪರಿಣಾಮಗಳನ್ನ ಕುರಿತು, ಮೂರನೇದಾಗಿ ನಕಲಿ ಮತ್ತು ಆರೋಗ್ಯಕ್ಕೆ ಹಾನಿ ಮಾಡುವ ಔಷಧಗಳ ಮಾರಾಟ ನಿಲ್ಲಿಸಿ ಸರಳ ಕಾನೂನುಗಳೊಂದಿಗೆ ನಮ್ಮೊಂದಿಗೆ ಸಹಕರಿಸಿ ಎನ್ನುವ ಬೇಡಿಕೆಗಳನ್ನ ನಾವು ಸರ್ಕಾರದ ಮುಂದಿಟ್ಟಿದ್ದೀವಿ. ಧಾರವಾಡದಲ್ಲಿಯೇ ಸಾಂಕೇತಿಕ ಬೆಂಬಲವನ್ನು ಸೂಚಿಸಿದೀವಿ. ಯಾಕಂದ್ರೆ ಒಂದು ದಿನ ನಾವು ಶಾಪ್ ಮುಚ್ಚೋದ್ರಿಂದ ಗ್ರಾಹಕರ ಮೇಲೆ ದುಷ್ಪರಿಣಾಮ ಬೀಳುತ್ತದೆ, ಅವರ ದೈನಂದಿನ ಬದುಕಿಗೆ ತೊಂದರೆ ಆಗಬಾರದು, ಆರೋಗ್ಯದ ಹಿತದೃಷ್ಟಿಯನ್ನು ಕಾಪಾಡುವ ದೃಷ್ಟಿಯಿಂದ ಸಾಂಕೇತಿಕ ಬೆಂಬಲವನ್ನು ಮಾತ್ರ ನೀಡಿದ್ದೀವಿ. ಸೇವಾ ಮನೋಭಾವವೇ ಔಷಧ ವ್ಯಾಪಾರಸ್ಥರ ಸಂಘದ ಮೊದಲ ಧ್ಯೇಯ.
0: ಬಾಗಲಕೋಟೆ ಜಿಲ್ಲೆಯ ಕೃಷ್ಣಾ ಮಲಪ್ರಭಾ ಹಾಗೂ ಘಟಪ್ರಭಾ ನದಿಗಳ ದಂಡೆಯ ಮೇಲೆ ನಡೆಯುತ್ತಿರುವ ಮರಳು ಅಕ್ರಮ ಗಣಿಗಾರಿಕೆ ದೂರುಗಳನ್ನು ಆಧರಿಸಿ ಹುನಗುಂದ್, ಇಳಕಲ್, ಮುಧೋಳ್ ಹಾಗೂ ಬಾದಾಮಿ ತಾಲೂಕುಗಳಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳ ಜೊತೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದರು. ಕಲ್ಯಾಣ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಸುರಿದ ಭಾರೀ ಮಳೆ ಬಿರುಗಾಳಿಗೆ ತೋಟಗಾರಿಕೆ ಬೆಳೆಗಳು ನೆಲಕಚ್ಚಿವೆ. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ದೇಗಲ್ಮಡಿ ಗ್ರಾಮದಲ್ಲಿ ಸಾವಿರಾರು ಬಾಳೆಗಿಡಗಳು ಬಿದ್ದಿವೆ. 6 ರೈತರಿಗೆ ಸೇರಿದ 12 ಎಕರೆ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಬೀದರ್ ಜಿಲ್ಲೆ ಮದಕನಹಳ್ಳಿಯಲ್ಲಿ 5 ಎಕರೆ ಹಾಗೂ ಕೋಳಾರ್ ಗ್ರಾಮದಲ್ಲಿ 1 ಎಕರೆ ಪಪ್ಪಾಯ ಬೆಳೆ ಹಾಗೂ ಬೀದರ್ ತಾಲೂಕು ವ್ಯಾಪ್ತಿಯಲ್ಲಿ 15 ಮನೆಗಳಿಗೆ ಹಾನಿಯಾಗಿದೆ. ಭಾರತದ ಮುಕುಂದ್ ಶಶಿಕುಮಾರ್ ಬೆಂಗಳೂರಿನಲ್ಲಿ ಆಯೋಜಿತ ಎಸ್ಎಂ ಕೃಷ್ಣ ಸ್ಮರಣಾರ್ಥ ಓಪನ್ ಎಟಿಪಿ ಚಾಲೆಂಜರ್ಸ್ ಟೆನಿಸ್ ಟೂರ್ನಿಯಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದರು. ಅವರನ್ನು ಹೊರತುಪಡಿಸಿ ಭಾರತದ ಇತರ ಟೆನಿಸ್ ಪಟುಗಳು 16 ಘಟ್ಟದಲ್ಲಿಯೇ ತಮ್ಮ ಹೋರಾಟ ಅಂತ್ಯಗೊಳಿಸಿದರು. ಧಾರವಾಡದ ಪಂಡಿತ್ ಪುಟ್ಟರಾಜ ಗವಾಯಿಗಳ ಪ್ರತಿಷ್ಠಾನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಇಂದು ಸಂಜೆ 5:30 ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯ ಪ್ರಯುಕ್ತ ಸಂಪೂರ್ಣ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಪ್ರದರ್ಶನಗೊಳ್ಳಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29

0: ತರೊಳಗೆ myGOV.in ಜಾಲತಾಣದ ಮೂಲಕ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸುವುದರ ಮಹತ್ವ, ಸಮಾಜ ಸೇವೆ ಮತ್ತು ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು ಈ ಕುರಿತು ಮಾತನಾಡುತ್ತಾರೆ ಸಾಹಿತಿಗಳಾದ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್, ನಿವೃತ್ತ ಪ್ರಾಂಶುಪಾಲರು, ಸಹ್ಯಾದ್ರಿ ಕಾಲೇಜು, ಶಿವಮೊಗ್ಗ.
2: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೃತ್ತಿಯಲ್ಲಿ ಮಹಿಳೆಯರಿಗೆ ಹಿಂದೆ ಮತ್ತು ಇಂದು ಎದುರಾಗುತ್ತಿದ್ದಂತಹ ಸವಾಲುಗಳು, ಆ ಸವಾಲುಗಳನ್ನೆಲ್ಲ ಮೆಟ್ಟಿ ನಿಂತು ಕೌಟುಂಬಿಕ ಜೀವನ, ಮನೆಯ ಹೊರಗೆ ಒಳಗೆ ಎರಡೂ ಕ್ಷೇತ್ರಗಳಲ್ಲಿ ತನ್ನ ಕೊಡುಗೆಯನ್ನು ನೀಡಿ ಹಾಗೂ ನೀಡುತ್ತಿರುವಂತಹ ಒಬ್ಬ ಸಾಧಕ ಮಹಿಳೆ ಇಂದಿನ ಕಾರ್ಯಕ್ರಮದ ಅತಿಥಿ. ಅವರೇ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಅವರು. ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಅವರು ನಿವೃತ್ತ ಪ್ರಾಂಶುಪಾಲರು, ಸಹ್ಯಾದ್ರಿ ವಿಜ್ಞಾನ ಕಾಲೇಜು, ಶಿವಮೊಗ್ಗ. ಇವರು ಉಪನ್ಯಾಸಕರಾಗಿ ವೃತ್ತಿ ಜೀವನವನ್ನು ಆರಂಭ ಮಾಡಿ ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂದಿದ್ದಾರೆ. ಇವರಿಗೆ ಸಾಹಿತ್ಯದಲ್ಲೂ ಕೂಡ ವಿಶೇಷವಾದ ಆಸಕ್ತಿ ಇದ್ದು ಅನೇಕ ಪುಸ್ತಕಗಳನ್ನು ಬರಿತಾ ಇದ್ದಾರೆ, ಬರೆದು ಹೊರತಂದಿದ್ದಾರೆ. ಸರ್ವಜ್ಞ ಬೆಳಗಿದ ಜ್ಞಾನದೇವಿಗೆ, ಹಾಗೆ ನಾ ಕಂಡ ಆದಿಯೋಗಿ, ಪ್ರೀತಿಯ ಕರೆ ಕೇಳಿ, ಹೋಗೋಣು ಬಾರ ಹೋಗೋಣು ಬಾ, ಹಾಗೆ ನೆನಪಿನಂಗಳದಲ್ಲಿ ಈ ಒಂದು ಪುಸ್ತಕಗಳನ್ನ ಪ್ರಕಟಿಸಿದ್ದಾರೆ. ಸ್ಥಳೀಯ ಪತ್ರಿಕೆಗಳಲ್ಲಿ ಅಂಕಣಗಳನ್ನ ಬರಿತಾ ಇದ್ದಾರೆ, ಅಲ್ಲಮ ಪ್ರಭುಗಳ ವಚನಗಳ ಕುರಿತಂತೆ, ಹಾಗೂ ಪ್ರವಾಸ ಕಥನಗಳನ್ನ ಬರಿತಾ ಇರ್ತಾರೆ. ಇವರ ಹವ್ಯಾಸ ಕೂಡ ಪ್ರವಾಸ ಮಾಡುವಂತದ್ದು, ದೇಶ ವಿದೇಶಗಳನ್ನ ಸುತ್ತೋದು, ಹಾಗೆ ಓದಿನ ಬಗ್ಗೆ ವಿಶೇಷವಾದ ಆಸಕ್ತಿ, ಕೈತೋಟ ಮಾಡೋದು ಇವರ ಹವ್ಯಾಸ. ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಅವರೇ, ತಮ್ಮ ಸಾಧನೆ ನೋಡಿ ತುಂಬಾನೇ ಖುಷಿ ಆಗ್ತಾ ಇದೆ. ತಮಗೆ ನಮಸ್ಕಾರ, ಆತ್ಮೀಯವಾದ ಸ್ವಾಗತ ಕಾರ್ಯಕ್ರಮಕ್ಕೆ.
3: ನಮಸ್ಕಾರ ಶಿಲ್ಪ ಅವರೇ.
2: ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಅವರೇ, ಮೊದಲಿಗೆ ತಮ್ಮ ಹಿನ್ನೆಲೆ ಬಗ್ಗೆ, ತಮ್ಮ ಬಾಲ್ಯದ ಬಗ್ಗೆ ತಿಳಿಸಿ ನಮಗೆ.
3: ಇದಕ್ಕೆ ಸುಮಾರು 6 ದಶಕಗಳ ಹಿಂದೆ ನಾವು ಹೋಗ್ಬೇಕು. ನಮ್ಮ ತಂದೆಯವರು ಆಗಿನ ಕಾಲದಲ್ಲಿ ಕಣ್ಣಿನ ಡಾಕ್ಟರು, ತಾಯಿಯವರು 3ನೇ ಕ್ಲಾಸ್ ಮಾತ್ರ ಓದಿದ್ರು, ಮಹಾ ಗಟ್ಟಿಗಿತ್ತಿ. 6 ಜನ ಹೆಣ್ಮಕ್ಳು, 2 ಗಂಡ್ಮಕ್ಳು, ದೊಡ್ಡ ಕುಟುಂಬ ನಮ್ದು. ತಂದೆಯವರಿಗೆ ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಲೇಬೇಕು. ಕಾರಣ ಏನಪ್ಪಾ ಅಂದ್ರೆ ಮುಂದೆ ಜೀವನದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವಳ ಕಾಲ ಮೇಲೆ ಅವಳು ನಿಲ್ಬೇಕು, ಇವ್ರನ್ನೆಲ್ಲ ಪದವೀಧರರನ್ನಾಗಿ ಮಾಡ್ಬೇಕು ಅಂತೇಳಿ ಅವರ ಹಂಬಲ ಇತ್ತು. ಅದೇ ರೀತಿ ನಮ್ಮನ್ನೆಲ್ಲ ಸೇರಿಸಿದ್ರು. ಆದ್ರೆ ಆ ಕಾಲದಲ್ಲಿ ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಕಳ ಶಾಲೆಗೆ ಕಳಿಸ್ಬೇಕಾಗಿತ್ತು. ನಾವು ಅಲ್ಲಿವರೆಗೂ ಪ್ರೌಢಶಾಲೆ ತನಕ ಹೆಣ್ಮಕ್ಳ ಶಾಲೆಯಲ್ಲಿ ಓದಿದ್ವಿ. ಆದ್ರೆ ಮುಂದೆ ಕಾಲೇಜಿಗೆ ಸೇರುವಾಗ ಅಲ್ಲಿ ಕೋಎಜುಕೇಶನ್ ಇತ್ತೇ ಇತ್ತು, ಹುಡುಗರು ಹುಡುಗಿಯರಿದ್ರು. ನಮ್ಮ ತಂದೆಯವರು ಅಲ್ಲಿಗೆ ನಮ್ಮನ್ನ ಸೇರಿಸಿದಾಗ ಊರವರೆಲ್ಲ ಆಡ್ಕೊಂಡಿದ್ದುಂಟು. ಆದ್ರೆ ನಮ್ಮ ತಂದೆ ತಾಯಿ ಅದಕ್ಕೆ ಒಂದು ಸ್ವಲ್ಪನೂ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಅವರು ಸದಾ ನಮ್ಗೆ ಓದ್ಲಿಕ್ಕೆ ಎಷ್ಟು ಪ್ರೋತ್ಸಾಹ ಕೊಡ್ತಿದ್ರು ಅಂದ್ರೆ, ಮನೆ ಕೆಲಸ ಮಾಡಕ್ ಸಹ ನಮ್ಮ ತಾಯಿಯವರು ನಮ್ಮನ್ನ ಕರಿತಿರ್ಲಿಲ್ಲ. ಹಾಗೆ ನಮ್ಮನ್ನ ಕಾಲೇಜು ಕಳಿಸಿದ್ರು. 3 ಜನ ಹೆಣ್ಮಕ್ಳು ನಾವು ಮೊದಲು ಕಾಲೇಜಿಗೆ ಹೋದಾಗ, ನನಗೆ ಸ್ವಲ್ಪ ವಿಜ್ಞಾನ ಅಂದ್ರೆ ಕಬ್ಬಿಣದ ಕಡಲೇನೆ. ಅಕ್ಕಂದ್ರಿಬ್ರು ವಿಜ್ಞಾನದಲ್ಲಿ ಯಾವಾಗ್ಲೂ ಒಳ್ಳೆ ಮಾರ್ಕ್ಸ್ ತೆಗಿತಾ ಇದ್ರು, ಚಿನ್ನದ ಪದಕವನ್ನು ಪಡೆದ್ರು. ಆದ್ರೆ ನನಗೆ 50 ಮಾರ್ಕ್ಸ್ ಬರೋ ಹೊತ್ತಿಗೆ ಹೆಚ್ಚಾಗೋಯ್ತು PUC ಅಲ್ಲಿ. ಆಗ ನಮ್ಮ ತಂದೆ, ನಿನಗೆ ವಿಜ್ಞಾನ ಸರಿಯಲ್ಲ, ನಿನಗೆ ಕಲಾ ವಿಭಾಗಕ್ಕೆ ಸೇರಿಸ್ಬಿಡ್ತೀನಿ ಅಂತ ಹೇಳಿ ಸೇರಿಸಿದ್ರು. ನನಗೆ ರೋಗಿ ಬಯಸಿದ್ದು ಹಾಲನ್ನ, ವೈದ್ಯ ಹೇಳಿದ್ದು ಹಾಲನ್ನ, ನನಗೆ ಭಾರಿ ಸಂತೋಷ ಆಯ್ತು.
2: ನಿಮ್ಗೆ ಇಷ್ಟವಾದ ವಿಷಯನೇ ಆಗಿತ್ತು?
3: ಅದು ಇಷ್ಟವಾದ ವಿಷಯ ಆಗಿತ್ತು. ಆದ್ರೆ ಮೊದಲು ನನ್ನನ್ನ ಅವರು ಇಂಗ್ಲಿಷ್ ಐಚ್ಛಿಕ ಕೊಡಿಸ್ಬೇಕು ಅಂತ ಹೇಳಿ, ಸಾಹಿತ್ಯ ಅಂದ್ರೆ ನಂಗೆ ಬಹಳ ಇಷ್ಟ ಮೊದಲಿಂದ, ಇಂಗ್ಲಿಷ್ ಸಾಹಿತ್ಯ ಓದಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಲ್ಲಿಗೆ ಸೇರಿಸಿದಾಗ, ಮಹಾರಾಣಿ ಕಾಲೇಜು ಮೈಸೂರದು, ಎಲ್ಲ ಹುಡುಗಿಯರು ಇಂಗ್ಲಿಷ್ ಅಲ್ಲಿ ಟಸ್ ಪುಸ್ ಅಂತ ಮಾತಾಡ್ತಾ ಇದ್ರು. ನನಗೆ ಗಾಬರಿ ಆಗ್ಬಿಡ್ತು, ಎಲ್ಲೋ ಒಂದು ಸಣ್ಣ ಬಾವಿಯಿಂದ ಕಪ್ಪೆ ತಗೊಂಡು ಬಂದು ಸಾಗರಕ್ಕೆ ಹಾಕ್ದಂಗೆ ಆಗ್ಬಿಡ್ತು. ಆದ್ರೂ ಅಲ್ಲಿ ಕೆಲವು ಮೇಷ್ಟ್ರುಗಳು ನಮಗೆ ಬಹಳ ಪ್ರೋತ್ಸಾಹ ನೀಡ್ತಿದ್ರು. ಎಷ್ಟು ಪ್ರೋತ್ಸಾಹ ಅಂದ್ರೆ, ನನಗೆ ಮೊದಲನೇ ಬಾರಿ ಇಂಗ್ಲಿಷ್ ವಿಭಾಗದಲ್ಲಿ ಒಂದು ಪ್ರಬಂಧ ಬರ್ಕೊಂಬರಕ್ಕೆ ಹೇಳಿದ್ರು. ನಾನು ಓದಿದ ತಕ್ಷಣ ಎಲ್ಲರೂ ಗೊಳ್ಳಂತ ಅನ್ಕ್ಬಿಟ್ರು. ನನಗೆ ಅಳುನೇ ಬಂತು. ಏನಪ್ಪ ಅಂದಾಗ ನಮ್ಮ ಮೇಷ್ಟ್ರು ಹೇಳಿದ್ರು, ಇದು ನೀನು ಶುರು ಮಾಡಿದ್ದೇ ದ ಕ್ಯಾರೆಕ್ಟರ್ ಆಫ್ ಶೇಕ್ಸ್ಪಿಯರ್ ಅಂತ ಶುರು ಮಾಡಿದೀಯಾ, ಸರಿ ಇಲ್ಲಮ್ಮ ಇದು, ಹಿಂಗ್ ಬರೀಬೇಕು ಅಂತ. ಅವ್ರು ಎಷ್ಟು ತಾಳ್ಮೆಯಿಂದ ರೂಮಿ ಕರೆದು ಕೂರಿಸಿ, ಆಮೇಲೆ ಯಾವ್ಯಾವ ಪುಸ್ತಕ ಓದ್ಬೇಕು, ಹೇಗೆ ಓದ್ಬೇಕು ಅಂತ ಹೇಳ್ತಾ ಇದ್ರು. ನಮ್ಗೆ ಇನ್ನೊಂದು ವರದಾನ ಅಂದ್ರೆ, ಈಗ ನಂಗೆ ಸೆಮಿಸ್ಟರ್ ಪದ್ಧತಿ ಇರ್ಲಿಲ್ಲ. ನಮ್ಗೆ
2: 1.5 ವರ್ಷ ಆದ್ಮೇಲೆ ಅಥವಾ 1.5 ವರ್ಷ
3: ಇಡೀ ವರ್ಷನೂ ಅಲ್ಲ, ಮೂರು ವರ್ಷಕ್ಕೆ ಎರಡು ಮೇಜರ್ ಸಬ್ಜೆಕ್ಟ್. ನಂದು ಮೇಜರ್ ಸಬ್ಜೆಕ್ಟ್ ಅಂದ್ರೆ ಇತಿಹಾಸ ಮತ್ತೆ ಇಂಗ್ಲಿಷ್ ಸಾಹಿತ್ಯ. ಅದು ನಾವು ಮೂರು ವರ್ಷ ಕಲ್ತಿದ್ದನ್ನ ಒಂದೇ ಸರಿ ಪರೀಕ್ಷೆ ಬರಬೇಕಾಗಿದೆ.
4: ಅಷ್ಟು ಸಮಯ ಸಿಗೋದು ನಿಮಗೆ?
3: ಅಷ್ಟು ಸಮಯ ಓದ್ಲಿಕ್ಕೆ, ತಯಾರಾಗ್ಲಿಕ್ಕೆ, ಬೇರೆ ಬೇರೆ ವಿಷಯಗಳನ್ನ ಕಲೀಲಿಕ್ಕೆ. ಈಗಲೇ ನಮ್ಗೆ ಸೆಮಿಸ್ಟರ್ ಪರೀಕ್ಷೆ ಅಂದ್ರೆ ಪಠ್ಯ ಪುಸ್ತಕ ಬಿಟ್ಟು ನಾವು ಏನು ಬೇರೆ ಓದಲ್ಲ. ಈ ಟೆಸ್ಟ್ಗೆ ಈ ಪರೀಕ್ಷೆಗೆ ಅಂತ ನಾಲ್ಕು ತಿಂಗಳಲ್ಲಿ ರೆಡಿ ಆಗಿಬಿಡ್ತೀವಿ. ಹೆಚ್ಚಿನ ಓದ್ಲಿಕ್ಕೆ ಅವಕಾಶ ಸಿಗಲ್ಲ. ನಮ್ಗೆ ಅವಾಗ ಒಳ್ಳೆ ಸಮಯ, ಚೆನ್ನಾಗಿ ಓದ್ತಿದ್ವಿ. ನಮ್ಮ ಮೇಷ್ಟ್ರು ಪ್ರತಿ ವಾರ

0: ಸಿಲೆಬಸ್ ಅಲ್ಲಿ ಇಲ್ಲದೇ ಇರೋದು, ಪಠ್ಯಕ್ರಮದಲ್ಲಿ ಇಲ್ಲದೇ ಇರೋದು ಒಂದು ಪ್ರಬಂಧನೋ ಒಂದು ನಾಟಕನೋ ಒಂದು ಕಾದಂಬರಿನೋ ಕವನನೋ ಓದಿ ಅದ್ರ ಬಗ್ಗೆ ಒಂದು ಪ್ರಬಂಧ ನಾವು ಮಂಡಿಸಬೇಕಾಗಿತ್ತು. ಹಾಗಾಗಿ ನಾವು ಲೈಬ್ರರಿಯಲ್ಲಿ ಕೂರ್ತಿದ್ವಿ, ಓದ್ತಿದ್ವಿ. ಓದುವ ಹವ್ಯಾಸ ಬೆಳೆಸಿದ್ದು ನಮ್ಮೆಷ್ಟು ಅಂತ ಇವತ್ತು ನಾನು ನೆನೆಸ್ಕೊಳ್ತೀನಿ. ಓದ್ತಾ ಓದ್ತಾ ನನಗೆ ನನ್ನ ಭಾಷೆಯು ಸಹ ಸಾಕಷ್ಟು ಇಂಪ್ರೂವ್ ಆಯ್ತು, ಆಗ್ತಾನೇ ಬಂತು. ಆಮೇಲೆ ನನಗನ್ನಿಸ್ತು ಈ ಮೇಷ್ಟ್ರು ನನಗೆಷ್ಟು ಪ್ರೋತ್ಸಾಹ ಕೊಟ್ರು, ನಾನು ನನ್ನ ವಿದ್ಯಾರ್ಥಿಗಳಿಗೆ ನಾನು ಇದೇ ತರ ಪ್ರೋತ್ಸಾಹ ಕೊಡಬೇಕು, ನಾನು ಸಹ ಮೇಷ್ಟ್ರಾಗಬೇಕು ಅನ್ನೋ ಆಸೆ ಆ ಮೇಷ್ಟ್ರು ನೋಡಿ ನನಗೆ ನನ್ನ ಪದವಿ ತರಗತಿಯಲ್ಲಿ ಹುಟ್ಟುತ್ತವನು.
1: ಹಾಗೆ ಮತ್ತೆ ವೃತ್ತಿ ಬದುಕಿಗೆ ಹೇಗೆ ಬಂದ್ರಿ?
0: ಎಂಎಗೆ ನಾನು ಮಾನಸ ಗಂಗೋತ್ರಿ ಸೇರಿದೆ. ಮಾನಸ ಗಂಗೋತ್ರಿ ಸೇರಿದಾಗ ಒಬ್ಬರಿಗಿನ ಒಬ್ರು ಮೇಧಾವಿ ಮೇಷ್ಟ್ರುಗಳಿದ್ರು. ನಮಗೆ ಸೆಮಿನಾರು ಇದೆಲ್ಲ ಮಾಡಿದಾಗ ನಾವು ಸ್ವಂತವಾಗಿ ನಿಂತ್ಕೊಂಡು ನಾವು ಒಂದು ಎಸ್ಸೆ ತಯಾರು ಮಾಡಿ ಎಲ್ಲರನ್ನೂ ಎದುರಿಸಿ ಪ್ರಶ್ನೆಗೆ ಉತ್ತರ ಎಲ್ಲ ಸಂವಾದ ರೂಪದಲ್ಲಿ ನಡೆಸಬೇಕಾಗಿತ್ತು. ಆವಾಗ ನಮಗೆ ನಿಜವಾದ ಶಿಕ್ಷಕರಿಗೆ ಏನೇನ್ ಬೇಕು ಆ ಗುಣಗಳೆಲ್ಲ ನಮ್ಮಲ್ಲಿ ಬರ್ತಾ ಇತ್ತು. ಹೀಗೆ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಒಂದು ಆತ್ಮವಿಶ್ವಾಸ, ಧೈರ್ಯ, ಎಲ್ಲರ ಮುಂದೆ ನಿಂತು ಇಂಗ್ಲಿಷ್ ನಲ್ಲಿ ಮಾತಾಡುವಂತ ಕೌಶಲ ಇದೆಲ್ಲ ನಮಗೆ ಸಿಗ್ತಾವೆ.
1: ಅಂದ್ರೆ ಒಳ್ಳೆ ಉತ್ತಮ ಶಿಕ್ಷಕರು ಸಿಕ್ಕರು, ನಿಮ್ಗೆ ಅವ್ರ ಮಾರ್ಗದರ್ಶನ ಸಿಕ್ಕಿದ್ರಿಂದ ನೀವು ಈ ಹಂತಕ್ಕೆ ಬೆಳೆಯಕ್ಕೆ ತುಂಬಾ ಅನುಕೂಲ ಆಯ್ತು ಅಂತ ಹೇಳ್ತೀರಿ.
0: ಒಳ್ಳೆ ಮೇಷ್ಟ್ರು ನೋಡಿದ ತಕ್ಷಣ ನಮಗೆ ನಾವು ಹಿಂಗ್ ಮೇಷ್ಟ್ರ ಆಗ್ಬೇಕು
1: ಅನ್ನೋ ಒಂದು ಆಸೆ ಬಂತು. ಈ ಆಸೆ ಮುಂದೆ ಹೇಗೆ ಪರಿವರ್ತನೆ ಆಯ್ತು ನೀವು ಈ ವೃತ್ತಿಯಾಗಿ ತಗೊಳ್ಳೋದಕ್ಕೆ?
0: ನಂದು ಎಂಎ ಆದ ತಕ್ಷಣ ಕೆಲವರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೆಇಎಸ್ ಅದೆಲ್ಲ ಎಕ್ಸಾಮ್ ತಗೊಳ್ಳೋರು, ಕೆಲವರು ಪಿಎಚ್ಡಿ ಸಂಶೋಧನೆಗೆ ಸೇರ್ಕೊಂಡ್ರು. ನಮ್ ತಂದೆಯವ್ರ ಮಾತ್ರ ಇಲ್ಲ ಇಲ್ಲ ಇಷ್ಟು ಸಾಕು, ಯಾಕಂದ್ರೆ ಆಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಎಸ್ ಎಲ್ ಸಿ ತನಕ ಕಲಸಿ 16 ವರ್ಷಕ್ಕೆ ಮದುವೆ ಮಾಡಿ ಕೈ ತೊಳ್ಕೊಂಡ್ ಬಿಡ್ತಿದ್ರು. ನಮ್ ತಂದೆಗೆ ಎಲ್ಲರೂ ಪದವೀಧರಾಗ್ಬೇಕು ಅಂದ್ರು, ನಾವು ಪಿಜಿ ಎಂಎನೂ ಮಾಡಿದ್ವಿ. ಆಮೇಲೆ ಆವಾಗ ಇಷ್ಟೆಲ್ಲ ಕಷ್ಟ ಇರ್ಲಿಲ್ಲ ಕೆಲಸ ಸಿಗ್ಲಿಕ್ಕೆ, ಸುಲಭ ಕೆಲಸನೂ ಸಿಗ್ತಾ ಇತ್ತು. ನಮ್ ತಂದೆಯವ್ರು ಇಲ್ಲ ಇಲ್ಲ ಇದ್ದೂರಲ್ಲೇ ಇದ್ದು ಕೆಲಸ ತಗೊಳ್ಳಿ. ನಮಗೆ ಮೊದ್ಲು ಒಂಚೂರ್ ಬೇಸರ ಆಯ್ತು, ನಾವು ಕೆಎಸ್ ಬರಿಬೇಕಿತ್ತು, ಎಎಸ್ ಬರಿಬೇಕಿತ್ತು ಅಂತ. ಆದ್ರೆ ಇಲ್ಲೇನಪ್ಪ ಅಂತ ಹೇಳಿದ್ರೆ ಇಷ್ಟು ಓದ್ಸಿದ್ದೇ ನಮ್ ಪುಣ್ಯ ಅನ್ನ ಕಾಲ ಆಗ. ಕಾಲೇಜ್ ಮೆಟ್ಲತ್ತವ್ರೆ ಬಹಳ ಕಡಿಮೆ, ಅದರಿಂದ ನಾವೇ ಪುಣ್ಯವಂತರು ಅಂತೇಳಿ ನನ್ನ ವೃತ್ತಿ ಜೀವನದಲ್ಲಿ ನಾನು ಆರಂಭ ಮಾಡಿದೆ. ನನ್ನ ಮೊದಲನೇ ತರಗತಿಯನ್ನ ನಿಮ್ಗೆ ಹೇಳಲೇಬೇಕು. ನಾನು ಮೊದಲನೇ ತರಗತಿ ವರ್ಡ್ಸ್ವರ್ತ್ ಕವಿಯ ಡ್ಯಾಫೋಡಿಲ್ಸ್ ಅನ್ನುವ ಪದ್ಯ. ಡ್ಯಾಫೋಡಿಲ್ಸ್ ಅಂದ್ರೆ ಒಂದು ಹೂವಿನ ಹೆಸರು, ಅದ್ರ ಬಗ್ಗೆ ಸುಂದರವಾದ ಪದ್ಯ ಅದು. ನಾನು 3 ದಿವಸ ತಯಾರು ಮಾಡ್ಕೊಂಡಿದ್ದೆ ಅದಕ್ಕೆ. ಆಮೇಲೆ ಕೆಲವ್ರು ಹೇಳಿದ್ರು ನೀವು ಕನ್ನಡಿ ಮುಂದೆ ನಿಂತು
1: ಅಭ್ಯಾಸ ಮಾಡ್ಕೊಂಡು
0: ಮುಖಭಾವ ನಿಮ್ದು ಬಾಡಿ ಲ್ಯಾಂಗ್ವೇಜ್ ಇದೆ ಅದೆಲ್ಲ ಕರೆಕ್ಟ್ ಆಗಿರಬೇಕು ಹುಡುಗರ ಮುಂದೆ ಅಂತ. ನಾನು ಹಾಗೆ ಎಲ್ಲ ರೆಡಿ ಮಾಡ್ಕೊಂಡು ಹೋದೆ. ಕೆಲವರೆಲ್ಲ ಹೇಳಿದ್ರು ತುಂಬಾ ಗಲಾಟಿ ಮಾಡ್ತಾರೆ, ಓ ಅಂತ ಕೂಗ್ತಾರೆ, ಹಾಗೆಲ್ಲ. ನಾನು ಇಂಗ್ಲಿಷ್ ಅಲ್ಲೇ ಶುರು ಮಾಡ್ಕೊಂಡು ಆ ಪದ್ಯವನ್ನು ಓದಿ ಅವ್ರಿಗೆ ಹೇಗೆ ಹೇಳ್ತಾ ಹೋದೆ ಅಂದ್ರೆ, ಅವ್ರ ಮುಂದೆ ಆ ಡ್ಯಾಫೋಡಿಲ್ಸ್ ಹೂವು ಅರಳಿ ನಗ್ತಾ ಇದ್ದಿದ್ದು, ಗಾಳಿಗೆ ತಲೆದೂಗ್ತಾ ಇದ್ದಿದ್ದು, ಇದೆಲ್ಲ ಅವ್ರ ಕಣ್ಮುಂದೆ ಬರೋ ಹಾಗೆ ನಾನು ವಿವರಣೆ ನೀಡ್ತಾನೇ ಹೋದೆ. 1 ಗಂಟೆ ಕಳೆದಿದ್ದೆ ಗೊತ್ತಾಗಿಲ್ಲ, ನನಗೂ ಗೊತ್ತಾಗಿಲ್ಲ, ಹುಡುಗರು ಗೊತ್ತಾಗಿಲ್ಲ. ಹುಡುಗರು ಸಹ ಮಂತ್ರ ಮುಗ್ಧರ ಕೇಳಿಸ್ಕೊಳ್ತಾ ಇದ್ರು,
1: ಗಲಾಟೆನೇ ಇರ್ಲಿಲ್ಲ,
0: ಗಲಾಟೆ ಸ್ವಲ್ಪನೂ ಇಲ್ಲ, ಅಷ್ಟು ಚೆನ್ನಾಗಿ ಪಾಠ ಕೇಳಿರುವಂತ ತುಂಬಾ ಸಂಭ್ರಮ. ಅವತ್ತಿಂದ ಪ್ರತಿ ಕ್ಲಾಸ್ ಅಲ್ಲೂ ಇದೇ ತರ ನಾನು ರಿಹರ್ಸಲ್ ಮಾಡಿ ಮಾಡಿ ಮಾಡಿ ಹೋಗಿ ಪಾಠವನ್ನ ಮಾಡ್ತಾ ಇದ್ರು. ಇದಕ್ಕೆ ಒಂದು ಟ್ವಿಸ್ಟ್ ಅನ್ನ ನನ್ಗೆ ಹೇಳಬೇಕು, ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಮ್ ಪ್ರಿನ್ಸಿಪಾಲ್ ಒಂದ್ ವಾರ ಆದ್ಮೇಲೆ ಕರೆದ್ರು, ಬಾ ಅಮ್ಮ ಇಲ್ಲಿ ಕುತ್ಕೋ ಅಂತ ಹೇಳಿ. ಅವರು ಬಹಳ ತುಂಬಾ ಸಂಪನ್ನರು, ವಿನಯ ಅಂದ್ರೆ ವಿನಯದಿಂದ ಮಾತಾಡ್ಸರು, ಹೆಣ್ಮಕ್ಳಿಗಂತೂ ಅಷ್ಟು ಗೌರವ ಕೊಟ್ಟು ಮಾತಾಡ್ಸರು. ನಿನ್ ಕ್ಲಾಸ್ ಅಲ್ಲಿ ಹುಡುಗರೆಲ್ಲ ಚೆನ್ನಾಗಿ ಪಾಠ ಕೇಳ್ತಾರ? ಹೌದ್ ಸರ್, ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ, ಒಬ್ರು ಒಂದ್ ತುಟಿ ಪಿಟಿಕ್ ಅಂತ ಗಲಾಟಿ ಮಾಡಲ್ಲ, ಅಷ್ಟು ಚೆನ್ನಾಗಿ ಪಾಠ ಕೇಳ್ತಾರೆ ಅಂತ. ಅವ್ರಿಗೆ ಅರ್ಥ ಆಗಿದೆ ಅಂತ ನಿನ್ ಗೊತ್ತಾಗಿದ್ಯಾ ಅಂದ್ರು. ಸರ್ ಅಷ್ಟು ಚೆನ್ನಾಗಿ ಕೇಳ್ಬೇಕಾದ್ರೆ ಅರ್ಥ ಆಗಿರ್ಬೇಕಲ್ಲ ಸರ್ ಅಂದೆ ನಾನು. ಅದಕ್ಕೆ ಅವ್ರು ಹೇಳಿದ್ರು, ನೋಡಮ್ಮ ತುಂಬಿದ್ ಕೊಡೋನು ತುಳ್ಕಲ್ಲ, ಖಾಲಿ ಇರೋ ಕೊಡೋನು ತುಳ್ಕಲ್ಲ. ನೀನು ಮಾನಸ ಗಂಗೋತ್ರಿಯಿಂದ ಬಂದ್ಬಿಟ್ಟು ಎಂಎ ಲೆವೆಲ್ ಅಲ್ಲಿ ಅವ್ರಿಗೆ ಪಾಠ ಮಾಡಿದ್ರೆ, ಹಳ್ಳಿಯಿಂದ ಬಂದಿರ್ತಾರೆ ಹುಡುಗರು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು, ಅವ್ರಿಗೆ ಏನ್ ಅರ್ಥ ಆಗಿರಲ್ಲ. ಅವ್ರು ಬಂದು ನನ್ನ ಹತ್ರ ಹೇಳ್ತಿದ್ದಾರೆ, ಅವ್ರು ಯಾರೋ ಆಕ್ಸ್ಫರ್ಡ್ ಇಂದ ಬಂದಂಗ್ ಮಾತಾಡ್ತಾರೆ, ನಮ್ಗೆ ಏನು ಅರ್ಥ ಆಗಲ್ಲ ಅಂತ. ನೀನು ಅವ್ರ ಮಟ್ಟಕ್ಕೆ ಹೋಗಿ ಹೇಳ್ಕೊಡ್ಬೇಕು ಅಂತ. ಅವಾಗ ನನಗನ್ನಿಸ್ತು, ಹೌದಲ್ವಾ, ನಾವು ನಮ್ಮ ಮುಂದಿರುವ ವಿದ್ಯಾರ್ಥಿಗಳ ಲೆವೆಲ್ ನೋಡಿ ಅದಕ್ಕೆ ಸರಿಯಾಗಿ ನಾವು ಹೇಳ್ಕೊಡ್ಬೇಕೆ ಹೊರತಾಗಿ ನಮ್ಮ ವಿದ್ವತ್ ಏನಿದೆ ಅದನ್ನ ಪ್ರದರ್ಶಿಸಲಿಕ್ಕೆ ಇರುವಂತದ್ದಲ್ಲ ಶಿಕ್ಷಕರ. ಶಿಕ್ಷಕರ ಪಾತ್ರ ಏನಪ್ಪಾ ಅಂದ್ರೆ, ಇಲ್ಲಿರೋದನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಮೊದ್ಲು, ಅವ್ರು ಯಾವ ಲೆವೆಲ್ ಅಲ್ಲಿ ಇದಾರೆ ಅಂತೇಳಿ. ಅವತ್ತಿಂದ ನಾನು ಏನ್ ಮಾಡಿದೆ ಅಂದ್ರೆ, ಹುಡುಗರ ಹತ್ರ ಪದ್ಯ ಓದಿಸೋದು, ಪಾಠ ಓದಿಸೋದು, ಸಂವಾದ ರೂಪದಲ್ಲಿ ಹೇಳ್ಕೊಡೋದು. ಆಮೇಲೆ ಪ್ರಶ್ನೆ ಕೇಳ್ಬಿಟ್ಟು ಅವ್ರು ಹೇಳ್ತಿದ್ದೆ, ನಿಮ್ಗೆ ಇಂಗ್ಲಿಷ್ ಅಲ್ಲಾದ್ರೂ ಹೇಳಿ, ಕನ್ನಡದಲ್ಲಾದ್ರೂ ಹೇಳಿ ಅಂತ. ಅವಾಗ ಅರ್ಥ ಆಗಿರ್ತಿತ್ತು ಅವ್ರಿಗೆ, ಆದ್ರೆ ಇಂಗ್ಲಿಷ್ ಅಲ್ಲಿ ಹೇಳಕ್ ಧೈರ್ಯ ಬರ್ತಿರ್ಲಿಲ್ಲ. ಇಲ್ಲ, ನಾ ಹೇಳ್ತಿದ್ದೆ ಅವ್ರಿಗೆ, ನೀವು ಕನ್ನಡದಲ್ಲಿ ಹೇಳಿ, ಆಮೇಲೆ ಅದನ್ನ ತಪ್ಪು ಇಂಗ್ಲಿಷ್ ಅಲ್ಲೇ ಬೇಕಾದ್ರೆ ಹೇಳಿ ಅಂತ. ಹಂಗ ನಿಧಾನಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಕೊಡ್ತಾ ಅವರು ಸಣ್ಣ ವಾಕ್ಯಗಳು ಬರೆಯೋದು, ಮಾತಾಡೋದು, ಚೆನ್ನಾಗಿ ಕಲ್ತರು ಹುಡುಗರು. ಹೀಗೆ ನಂದು ಮೊದಲನೇ
1: ಆರಂಭ ಆಯ್ತು. ಹಾಗೆ ಈಗ ನಿಮ್ಮ ವೃತ್ತಿಯ ಬಗ್ಗೆ ಇನ್ನು ಹೇಳ್ಬೇಕು ಅಂದ್ರೆ, ಸ್ವಾರಸ್ಯಕರವಾದ ಘಟನೆಗಳಿಗೆ ಹೇಳೋದಕ್ಕೆ
0: ಒಂದು ವಿಷಯ ನನಗೆ ಹೇಳ್ಬೇಕು. ಒಂದು ಹುಡುಗಿ ಯಾವಾಗ್ಲೂ ಲೇಟ್ ಆಗಿ ಬರೋ ಕ್ಲಾಸ್ಗೆ, ನಾನು ಈ ಹುಡುಗಿ ದಿನ ಲೇಟ್ ಆಗಿ ಬರ್ತಾಳಲ್ಲ ಅಂತ ಅವಳು ಎಷ್ಟು ಹೇಳಿದ್ರು ಸುಮ್ಮನೆ ತಲೆ ಬಗ್ಗಿಸ್ಕೊಳ್ಳೋಳು, ಏನು ಮಾತಾಡ್ತಾ ಮಾಡ್ತಿರ್ಲಿಲ್ಲ, ಸುಮ್ನೆ ಮತ್ತೆ ಲೇಟ್ ಬರ ದಿವಸ ಒಂದಲ್ಲ 5 ನಿಮಿಷ 10 ನಿಮಿಷ ಅಲ್ಲ ಅರ್ಧ ಗಂಟೆ ತಡವಾಗಿ ಬರೋಳು. 1 ಗಂಟೆ ಕ್ಲಾಸಿಗೆ, 10:30 ಕ್ಲಾಸ್ ಶುರುವಾದ್ರೆ 11 ಗಂಟೆಗೆ ಬರೋದು. ಬಂದ್ರೆ ಚೆನ್ನಾಗಿ ಪಾಠ ಕೇಳೋಳು, ಆದ್ರೂ ಅರ್ಧ ಗಂಟೆ ಲೇಟ್ ಬಂದಾಗ ಎಲ್ಲ ಹುಡುಗರು ಆ ಕಡೆ ತಿರುಗಿ ನೋಡೋದು, ಡಿಸ್ಟರ್ಬೆನ್ಸ್ ಆಗೋದು ಎಲ್ಲ ಆಗೋದು. ನಾನು ಹೇಳಿ ಹೇಳಿ ಸಾಕಾಗಿ ಪ್ರಿನ್ಸಿಪಾಲ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟೆ ನಾನು. ಸರ್, ಆ ಹುಡುಗಿನ ವಿಚಾರಿಸ್ರಿ, 6 ತಿಂಗಳಾಯ್ತು, ಇದುವರೆಗೂ ಅವಳು ತಿದ್ಕೊಳ್ಳಿಲ್ಲ ಅಂತ. ಪ್ರಿನ್ಸಿಪಾಲ್ ಅವಳನ್ನ ಕರೆಸಿದ್ರು, ಮಾತಾಡಿಸಿದ್ರು, ಆಮೇಲೆ ನನ್ನ ಕರೆದ್ರು. ನಾನು ಕರೆದ್ಬಿಟ್ಟು ನಾನೇನು ಪ್ರಿನ್ಸಿಪಾಲ್ ಅವಳಿಗೆ ಶಿಕ್ಷೆ

0: ಕೊಡ್ಬೋದೇನೋ ಅಂತ ಅವ್ರ ಮುಖ ನೋಡ್ತಾ ಇದ್ದೆ. ಅವ್ರು ಹೇಳಿದ್ರು ಪಕ್ಕದ ರೂಮಲ್ಲಿ ಕುತ್ಕೊಂಡು ಆ ಹುಡುಗಿ ಜೊತೆ ಸ್ವಲ್ಪ ಮಾತಾಡಮ್ಮ ನೀನು ಅಂದ್ರು. ನಾನು ಹೋಗಿ ಕುತ್ಕೊಂಡು ಮಾತಾಡದೆ ಆ ಹುಡುಗಿ ತಲೆ ಬಗ್ಸ್ಕೊಂಡು, ಮೇಡಮ್ ನಾನು ಸ್ವಲ್ಪ ಬಡವ್ರ ಮನೆಯವಳು, ನಮ್ ತಂದೆ ತಾಯಿ ಇಲ್ಲ, ಅಜ್ಜಿ ಒಬ್ರು ಇದಾರೆ, ಅವರು ಇಲ್ಲೇ ದೇವಸ್ಥಾನದ ಹತ್ರ ಹೂ ಕಟ್ಟಿ ಮಾರ್ತಾರೆ, ಅವ್ರಿಗೆ ಅಷ್ಟು ಲೆಕ್ಕ ಬರಲ್ಲ, ಅದಕ್ಕೆ ನಾನು ಅವ್ರ ಜೊತೆ ಕೂತು 10:30 ಹೂ ಕಟ್ಟಿದ್ದು ಮಾರಿದ್ದು, ಆಮೇಲೆ ದುಡ್ಡೆಲ್ಲ ಎಣಿಸ್ಕೊಟ್ಟು ನಾನು ಆಮೇಲೆ ಯಾವ ಬಸ್ ಸಿಗುತ್ತೋ ಆ ಬಸ್ಸಿಗೆ ಬರ್ತೀನಿ, ಇಲ್ದ್ರೆ ನಡ್ಕೊಂಡೇ ಬಂದ್ಬಿಡ್ತೀನಿ. ಸಹ್ಯಾದ್ರಿ ಕಾಲೇಜಲ್ಲಿ ಇದ್ದಿದ್ದು ನಾನು, ಸುಮಾರು ದೂರನೇ ಊರಿಗೆ, ಅದರಿಂದ ನಮ್ಗೆ ಕೊನೆಯ ಪಕ್ಷ 11 ಗಂಟೆ ಆಗುತ್ತೆ ಮೇಡಮ್, ನಮ್ಮ ಬೆವರು ಹೊರಿಸ್ಕೊಂಡು ನಿಮ್ ಕ್ಲಾಸಿಗೆ ಬರಲೇಬೇಕು ಅಂತ ಬರ್ತೀನಿ ಅಂದಾಗ ನನಗೆ ಕರಡು ಚುರುಕ್ಕಂತು. ಇವ್ ನಿಜವಾಗ್ಲೂ ಎಷ್ಟೋ ವಿದ್ಯಾರ್ಥಿಗಳದ್ದು ಹಿನ್ನೆಲೆ ಏನಂತ ಗೊತ್ತಿಲ್ಲದೆ ನಾವು ಒಂದೇ ತರ ಡಿಸಿಪ್ಲಿನ್ ಹೇರ್ತಿವಲ್ಲ ಅಂತ ಹೇಳಿ, ಈ ತರ ಆ ಹುಡುಗಿ ಚೆನ್ನಾಗಿ ಓದ್ತಾ ಬಂದ್ಲು, ಒಳ್ಳೆ ಅಂಕಗಳನ್ನ ತೆಗದ್ಲು, ಈಗ ಒಳ್ಳೆ ಸ್ಥಾನದಲ್ಲಿದ್ದು ಚೆನ್ನಾಗಿದ್ದಾಳೆ. ಇದು ಬಹಳ ಸಂತೋಷ ಕೊಟ್ಟಂತ ಒಂದು, ಇದೇ ಉಪನ್ಯಾಸಕರಿಗೆ ಒಂದ್ ರೀತಿ ಯಶಸ್ಸು ಅಥವಾ ಪ್ರಶಸ್ತಿ ಅಂತ ಹೇಳ್ಬೋದು.
1: ಹಾಗೆ ಗಾಯತ್ರಿ ದೇವಸಜ್ಜನವರೇ, ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿ ನಿಮ್ಗೆ ಯಶಸ್ಸಿನ ಕ್ಷಣಗಳನ್ನ ನೆನಪು ಮಾಡ್ಕೋಬೇಕು ಅಂದ್ರೆ ಏನ್ ನೆನಪಾಗುತ್ತೆ ನಿಮ್ಗೆ?
0: ಮೊದಲನೇದಾಗಿ ಶಿಕ್ಷಕರಿಗೆ ಯಶಸ್ಸು ಅಂದ್ರೆ ವಿದ್ಯಾರ್ಥಿಗಳು ಚೆನ್ನಾಗಿ ಅವರ ಕಾಲ್ಮೇಲೆ ನಿಂತು ಉತ್ತಮ ಜೀವನವನ್ನು ನಡೆಸಿದಾಗ, ಉತ್ತಮ ಸ್ಥಾನಗಳಲ್ಲಿ ಬಂದಾಗ, ಅಥವಾ ಎಲ್ಲದಕ್ಕಿಂತ ಹೆಚ್ಚಾಗಿ ಉತ್ತಮ ವ್ಯಕ್ತಿಗಳಾದಾಗ, ಮೇಡಮ್ ನಾವು ನಿಮ್ ಸ್ಟೂಡೆಂಟ್ ಆಗಿದ್ವಿ, ನಾವು ಹೀಗೆ ಮಾಡ್ತಾ ಇದ್ವಿ ಅಂತ ಬಂದು ನಮಸ್ಕಾರ ಅಂತ ಹೇಳಿದ್ರೆ ಅದೇ ದೊಡ್ಡ ಯಶಸ್ಸು, ತುಂಬಾ ಸಂತೋಷ ಆಗ್ಬಿಡುತ್ತೆ. ನಾವು ಪಾಠ ಮಾಡಿದ ಹುಡುಗರು, ಗಲಾಟೆ ಮಾಡ್ತಿದ್ದ ಹುಡುಗರು, ಕ್ಲಾಸಿಗೆ ಚಕ್ಕರ್ ಹಾಕ್ತಿದ್ದ ಹುಡುಗರು, ಇಷ್ಟು ಚೆನ್ನಾಗಿ ಮುಂದೆ ಬಂದಿದಾರಲ್ಲ ಅಂತ ಅದೊಂದು ಸಂತೋಷ ಆಗುತ್ತೆ. ಮತ್ತೊಂದು, ನನಗೆ MA ಆದ ತಕ್ಷಣ PhD ಮಾಡ್ಬೇಕು ಅಂತಾನು ಬಹಳ ಆಸೆ ಇತ್ತು, ಆದ್ರೆ ಅದಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ. ಮದ್ವೆ ಆಯ್ತು, ಮಕ್ಕಳಾಯ್ತು, ಮನೆಯ ಜವಾಬ್ದಾರಿಗಳು ಹೆಚ್ಚಿತು. ಆದ್ರೆ ಮಕ್ಕಳಿಬ್ರು MBBS ಸೇರ್ಕೊಂಡ್ರು, ದೂರ ಹೋದ್ರು. ಆಗ ಒಂದಿವಸ ನಮ್ಮ ಕುಲಪತಿಗಳು ಬಂದು ಒಂದು ಭಾಷಣ ಮಾಡಿದ್ರು, ನೀವೆಲ್ಲ ಇಲ್ಲಿಗೆ ನಿಮ್ಮ ಓದನ್ನು ನಿಲ್ಲಿಸಬಾರ್ದು, ಮುಂದುವರಿಸಬೇಕು, ಸಂಶೋಧನೆ ಮಾಡಬೇಕು. ಈಗ FIP ಅಂತ, ಫ್ಯಾಕಲ್ಟಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಅಂತಾರೆ, ಅದು UGC ಅವ್ರು ಕೊಡ್ತಾ ಇದ್ದಾರೆ. ಇದಕ್ಕೆ 2 ವರ್ಷ ಸಂಬಳ ಸಹಿತ ರಜೆಯನ್ನು ಕೊಡ್ತಾರೆ, ವೇತನವನ್ನು ಕೊಡ್ತಾರೆ, ಅದರಿಂದ ನೀವೆಲ್ಲ ಮಾಡಬಹುದು ಅಂತ. ಅವಾಗ ನನಗೆ ಓಹೋ, ನನ್ಗೆ ಈ ಒಂದು ಸರಿಯಾದ ಅವಕಾಶ ಸಿಕ್ಕಿದೆ, ಅವಕಾಶ ಸಿಕ್ಕಿದೆ. ಆಗ ನನಗಾಗಲೇ 48-49 ನಡೀತಾ ಇತ್ತು. ಆ ಒಂದು ಪ್ರೋಗ್ರಾಮಿಗೆ ಸೇರ್ಬೇಕಾದ್ರೆ 50 ವರ್ಷದ ಒಳಗಿರ್ಬೇಕಾಗಿತ್ತು, ಇನ್ನೂ 1 ವರ್ಷ
1: ಅವಕಾಶ ಇತ್ತು.
0: ತಕ್ಷಣ ಹೋದೆ ಅಲ್ಲಿ ವಿಭಾಗದ ಮುಖ್ಯಸ್ಥರನ್ ಕಂಡೆ, ನೀವು ನಮ್ಗೆ ಗೈಡ್ ಆಗ್ಬೇಕು ಅಂತ ಕೇಳ್ಕೊಂಡೆ, ಅಪ್ಲಿಕೇಶನ್ ಹಾಕಿದೆ. ಅವತ್ತೇ ಕೊನೆಯ ದಿನಾಂಕ ಆಗಿತ್ತು ಅಪ್ಲಿಕೇಶನ್ ಹಾಕಕ್ಕೆ, ಅದು ಬಹಳ ಓಡಾಡಿ ತರಾತುರಿಯಿಂದ ಅಪ್ಲಿಕೇಶನ್ ಹಾಕಿದೆ. 5 ವರ್ಷಗಳ ಕಾಲ ಸತತವಾಗಿ ಹಗಲು ರಾತ್ರಿ ಓದ್ದೆ. ಅವಾಗ ನಿಜವಾದ ವಿದ್ಯಾರ್ಥಿ ಜೀವನ ಏನು ಅಂತ ಅವಾಗ ಗೊತ್ತಾಯ್ತು.
1: ಯಾವ ವಿಷಯ ತಗೊಂಡಿದ್ರಿ ನೀವು?
0: ನಾನು ತಗೊಂಡಿದ್ ವಿಷಯ ಅಂತಂದ್ರೆ ಸಣ್ಣ ಕಥೆಗಳನ್ನ ಬರೆಯಂತ, ವೈದೇಹಿ ಅಂತ ಕನ್ನಡದ ಲೇಖಕಿ, ಅದ್ರ ಜೊತೆಗೆ ಇಂಗ್ಲೆಂಡಿನ ಲೇಖಕಿ ಕ್ಯಾಥರಿನ್ ಮ್ಯಾನ್ಸ್ಫೀಲ್ಡ್ ಅಂತ. ಇವರಿಬ್ರು ಸಣ್ಣ ಕಥೆಗಳಲ್ಲಿ ಬಹಳ ಕೌಶಲವನ್ನು ಮೆರೆದವರು. ಇವರು 2 ಕಥೆಗಳನ್ನು ತಗೊಂಡೆ. ಈ 2 ಕಥೆಗಳನ್ನು ತಗೊಂಡ್ಬಿಟ್ಟು ಈಸ್ಟ್ ಅಂಡ್ ದ ವೆಸ್ಟ್, ಪೂರ್ವ ಮತ್ತು ಪಾಶ್ಚಿಮಾತ್ಯ ಪ್ರದೇಶಗಳ ಲಿಂಗ ತಾರತಮ್ಯ ಹೇಗಿದೆ, ಸ್ತ್ರೀವಾದ ಹೇಗಿದೆ ಅಂತ ನೋಡಿಕೊಂಡು, ಅದ್ರ ಜೊತೆಗೆ ಈ ಕಥೆಗಳಲ್ಲಿ ಬರುವ ಗಂಡು ಹೆಣ್ಣಿನ ನಡುವಿನ ಸಂಬಂಧಗಳು ಹೇಗೆ ಮುಂದುವರಿತಾ ಹೋಗುತ್ತೋ, ಇದನ್ನ ಬರಿತಾ ಬರಿತಾ ಬಹಳ ಖುಷಿ ಆಯ್ತು. ಯಾಕೆಂದ್ರೆ ನಾನು ಒಂದು ಹೆಣ್ಣಾಗಿ ಲಿಂಗ ತಾರತಮ್ಯವನ್ನು ಅನುಭವಿಸಿದ್ದು, ಕುಟುಂಬದಲ್ಲಾಗ್ಬೋದು, ವೃತ್ತಿ ಜೀವನದಲ್ಲಾಗ್ಬೋದು, ಅದು ಸಹ ಬಂತು. ಜೊತೆಗೆ ಪಾಶ್ಚಿಮಾತ್ಯ ದೇಶದಲ್ಲಿ ಏನಾಗ್ತಾ ಇದೆ, ಪೂರ್ವದ ದೇಶದಲ್ಲಿ ಏನಾಗ್ತಾ ಇದೆ, ಮೂಲ ಎಲ್ಲ ಒಂದೇ, ಅದೇ ಪುರುಷ ಪ್ರಧಾನ ಸಮಾಜದ ಮೌಲ್ಯಗಳು, ಸ್ತ್ರೀವಾದ, ಎಲ್ಲ ಕಡೆನೂ ಇದು ಬರ್ತಾ ಇರೋದು ನೋಡಿದಾಗ ಏನೋ ಒಂಥರ ನನಗೆ ನನ್ನ ಅನುಭವನೇ ಇಲ್ಲಿ ಕಾಣ್ತಾ ಇದೆ ಅಂತ ನನಗೆ ಬರೀಲಿಕ್ಕೆ ಇನ್ನೂ ತುಂಬಾ ಚೆನ್ನಾಗಿ ಬಂತು. 2004 ನನಗೆ ಕುವೆಂಪು ವಿಶ್ವವಿದ್ಯಾಲಯದಿಂದ ನನಗೆ PhD ಪದವಿನೂ ಸಿಕ್ತು. ಆವಾಗ ವಿಶ್ವವಿದ್ಯಾಲಯದಲ್ಲಿ ಅಕಾಡೆಮಿಕ್ ಕೌನ್ಸಿಲ್, ಸಿಂಡಿಕೇಟ್, ಸೆನೇಟ್ ಅಂತೆಲ್ಲ ಇರ್ತಾ ಇತ್ತು. ಇದಕ್ಕೆಲ್ಲ ಎಲೆಕ್ಷನ್ ನಡೀತಾ ಇತ್ತು, ಕಾಲೇಜುಗಳಲ್ಲಿ ಎಲ್ಲ ಮಿನಿಸ್ಟರ್ಗಳು ಅದಕ್ಕೆ ಓಟ್ ಹಾಕಂತದ್ದು. ನನಗೆ ನಮ್ಮ ಪ್ರಿನ್ಸಿಪಾಲ್ ಹೇಳಿದ್ರು, ಚಿತ್ರದುರ್ಗದಲ್ಲಿ ಕೆಲಸ ಮಾಡಿದ್ದೀರಾ, ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನೀವ್ಯಾಕೆ ಎಲೆಕ್ಷನಿಗೆ ನಿಂತ್ಕೋಬಾರ್ದು ಅಂತ ಪ್ರಿನ್ಸಿಪಾಲ್ ಹೇಳಿದ್ರು ಅಂತ ಹೇಳಿ ಎಲೆಕ್ಷನಿಗೆ ನಿಂತೆ. ಎಲ್ಲ ಕಾಲೇಜ್ಗೆ ಹೋಗಿ ಹೇಳಿ ಬಂದಾಯ್ತು ಚಿತ್ರದುರ್ಗದ ಕಾಲೇಜ್ಗಳಿಗೆ, ನಾನು ಎಲೆಕ್ಷನ್ ನಿಂತಿದ್ದೀನಿ, ಓಟ್ ಕೊಡಿ ಅಂತೆಲ್ಲ ಕೇಳಾಯ್ತು. ಎಲೆಕ್ಷನ್ ಆಯ್ತು. ಎಲೆಕ್ಷನ್ ಆದ್ಮೇಲೆ ಕಾಯ್ತಾ ಇದೀವಿ, ಶಿವಮೊಗ್ಗ ಒಂದು ಕೇಂದ್ರ ಇದೆಯಲ್ಲ, ಅದೆಲ್ಲ ಸಹ್ಯಾದ್ರಿ ಕಾಲೇಜಲ್ಲಿ ನಡೆದಿತ್ತು ಎಲೆಕ್ಷನ್. ಅದೇನೋ ಗೊತ್ತಿಲ್ಲ, ಆ ಎಲೆಕ್ಷನ್ ಅಧಿಕಾರಿಗಳು ಸೀಲ್ ಹಾಕೋದನ್ನ ಮರ್ತು ಬಿಟ್ಟಿದ್ದಾರೆ. ಎಲ್ಲ ಬ್ಯಾಲೆಟ್ ಪೇಪರ್ ಅಲ್ಲೂ ಸೀಲ್ ಹಾಕ್ಬೇಕಿತ್ತು ಕಾಲೇಜ್, ಅದು ಹಾಕಿಲ್ಲ. ಅದರಿಂದ ಎಲ್ಲ ಎಣಿಸಿದ್ರು ಅದ್ರಲ್ಲಿ ಫುಲ್ ಬಂದಿದೆ ನನ್ಗೆ ಓಟೆಲ್ಲ, ಆದ್ರೆ ಸೀಲ್ ಹಾಕಿಲ್ದಿರೋದ್ರಿಂದ ಎಲ್ಲ ಇನ್ವ್ಯಾಲಿಡ್ ಅಂತ ಹೋಯ್ತು. ಅವಾಗ ನಾನು ನೋಡ್ತಾ ಇದ್ದವಳು, ಇನ್ನ ನಾನು ಸೋಲ್ ತಿನ್ಬಿಡು ಅಂತ ನಾನು ಮನೆಗೆ ಬಂದ್ಬಿಟ್ಟೆ. ಮನೆಗೆ ಬಂದ್ಮೇಲೆ ಮಾರನೇ ದಿವಸ ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ಇಲ್ಲ, ಚಿಕ್ಕಮಗಳೂರು ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆಯಿಂದ ನಿಮ್ಗೆ ಸಾಕಷ್ಟು ಓಟ್ ಬಂದಿದೆ, ನೀವು ಗೆದ್ದಿದ್ದೀರಾ ಅಂತ ಹೇಳಿ. ನನಗೆ ಅದೊಂದು ದೊಡ್ಡ ಮ್ಯಾಜಿಕ್ ತರ ಆಗ್ಬಿಡ್ತು, ಯಾಕಂದ್ರೆ ನಮ್ಮ ಕಾಲೇಜಿಂದೇ ನಮ್ಮ ಕೇಂದ್ರದೇ ಓಟ್ ಸಿಗಲಿಲ್ಲ, ಬೇರೆ ಕಡೆ ಎಲ್ಲಿ ಸಿಗುತ್ತೆ ನನಗೆ ಅಂತ ಇತ್ತು. ಇದೊಂದು ಘಟನೆ. ಮತ್ತೆ ಈ ಅಕಾಡೆಮಿಕ್ ಕೌನ್ಸಿಲ್ ಇಂದ ಒಂದು ಸ್ಪೆಷಲ್ ಅಕಾಡೆಮಿಕ್ ಕಮಿಟಿ ಅಂತ ಒಂದು ಮಾಡ್ತಾರೆ, ಅಂದ್ರೆ 8 ಜನ ಮಾತ್ರ ತಗೊಳ್ತಾರೆ. ಅದರಲ್ಲೂ ನಾನು ಲೇಡೀಸ್ ಕಡಿಮೆ ಇದ್ದಿದ್ದ ನನ್ನನ್ನ ಅದಕ್ಕೆ ಆಯ್ಕೆ ಮಾಡ್ಕೊಂಡು. ಇನ್ನೊಂದು ನನಗೆ ಬಹಳ ಈ ವಿದ್ಯಾಭ್ಯಾಸದ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದು ಅಂದ್ರೆ ಮಾಲ್ ಪ್ರಾಕ್ಟೀಸ್ ಕಮಿಟಿ ಅಂತ ಇರುತ್ತೆ, ಅಂದ್ರೆ ಪರೀಕ್ಷೆಯಲ್ಲಿ ಕಾಪಿ

0: ಮಡಿ ಡಿಬಾರಾದ ಮಕ್ಕಳಿಗೆ ಒಂದು ವಿಚಾರಣೆ ಮಾಡ್ತಾರೆ. ಅದೊಂದು ಪುಟ್ಟ ಕೋರ್ಟ್ ಇದ್ದಂಗೆ. ಒಬ್ಬ ಜಡ್ಜ್ ಇರ್ತಾರೆ, ಒಬ್ಬ ಪ್ರಿನ್ಸಿಪಾಲ್ ಇರ್ತಾರೆ, ಒಂದ್ ನಾಲ್ಕೈದು ಜನ ಇತರ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರು, ಸೆನೆಟ್ ಮೆಂಬರ್ ಎಲ್ಲ ಇರ್ತಾರೆ. ಆರು ಜನ ಇರ್ತೀವಿ ಒಟ್ಟಿಗೆ ನಾವು. ಆರು ಜನನು ಕೂತು ಒಬ್ಬೊಬ್ಬ ಹುಡುಗನ ಕರೆದು ಹೇಳಿದಾಗ ಕೆಲವು ಹುಡುಗರು ನಡುಕ್ತಾ ಇದ್ರು, ಕೆಲವು ಹುಡುಗರು ಅಳುತ್ತಾ ಇದ್ರು, ಮತ್ ಕೆಲ ಹುಡುಗರು ಏ ನಾನು ಮಾಡದೆ ಹಿಂಗೇನ ಇದರಲ್ಲಿ ಕೂತಿರ್ತಾ ಇದ್ರು. ಅವ್ರನ್ನೆಲ್ಲ ಕೇಳಿ ಅವರಿಗೆ ಬುದ್ಧಿವಾದ ಹೇಳಿ ಮುಂದೆ ಹೀಗ್ ಮಾಡಬೇಡ, ನೀನು ಓದು ಬರಹ ಅಂತ. ಸುಮಾರು ಜನ ತಿದ್ದಿದೀವಿ, ಒಂದ್ 70-80 ಜನನಂತೂ ತಿದ್ದಿದೀವಿ. ಆದ್ರೆ ಎಲ್ಲರನ್ನೂ ತಿತ್ತೀವಿ ಅಂತ ಆಗಲ್ಲ. ಅಷ್ಟು ಜನ ಮತ್ತೆ ಇನ್ನೊಂದು ಎಕ್ಸಾಮ್ ಬರೆದು ಪಾಸ್ ಆಗ್ತಾ ಇದ್ರು. ಅವ್ರಿಗೆ ಕೆಲವು ಸರಿ ಅವ್ರಿಗೆ ವಿನಾಯಿತಿನೂ ಕೊಡ್ತಾ ಇದ್ವಿ. ಒಂದು ಉದಾಹರಣೆಗೆ ಅವರಿಗೆ ಅದೇ ಕೊನೆಯ ಅಟೆಂಪ್ಟ್ ಬೇರೆ ಇಲ್ಲ, ಆದ್ರೆ ಅವಾಗ ಇನ್ನೊಂದು ಅಟೆಂಪ್ಟ್ ಕೊಡ್ತೀವಿ ನಿನಗೆ, ಪರೀಕ್ಷೆ ಬರಿ, ನಿನಗೆ ನಾವು ರಿಸಲ್ಟ್ ಕೊಡ್ತೀವಿ ಅಂತ ಹೀಗೆಲ್ಲ ಹೇಳಿ ಹೀಗ ಮಾಡ್ತಾ ಇದ್ವಿ.
1: ಅನೇಕರಿಗೆ ಅದು ಸಹಾಯ ಆಗಿದೆ, ಅನೇಕರು ಬದಲು ಕೂಡ ಆಗಿದ್ದಾರೆ ಅಂತ ಹೇಳ್ತಾರೆ.
0: ನನಗೆ ಗೊತ್ತಾಯ್ತು ಹುಡುಗರು ಯಾಕೆ ಕಾಪಿ ಮಾಡ್ತಾರೆ. ಎಷ್ಟೋ ಸರಿ ಅನಿವಾರ್ಯ ಪ್ರಸಂಗ ಆಗುತ್ತೆ, ಕೆಲವರು ಸುಳ್ಳು ಹೇಳ್ತಾರೆ, ಮರ್ತು ಶೀಟ್ ಇಟ್ಕೊಂಡ್ಬಂದ್ಬಿಟ್ಟಿದ್ದೆ ಅಂತ ಹೇಳ್ತಾರೆ. ಅವ್ರದೆಲ್ಲ ನೋಡಿದಾಗ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವ್ಯಾವ ರೀತಿ
1: ಕಷ್ಟಗಳಿರುತ್ತೆ,
0: ಪ್ರಲೋಭನೆಗೆ ಒಳಗಾಗ್ತಾರೆ ಅಂತ ಹೇಳಿ ಗೊತ್ತಾಗ್ತದೆ.
1: ಖಂಡಿತ. ಹಾಗೆ ತಮ್ಮ ವೃತ್ತಿ ಜೀವನ ಹಾಗೂ ವೈಯಕ್ತಿಕ ಜೀವನದ ಮಧ್ಯೆ ಹೇಗೆ ಸಮತೋಲನ ಮಾಡಿಕೊಡ್ರಿ? ಈಗ ನಾವು ವೃತ್ತಿಯಲ್ಲಿ ಯಶಸ್ಸನ್ನು ಗಳಿಸ್ತೀವಿ, ಅಲ್ಲಿ ನಮ್ದೇ ಆದ ಸಮಯ ಕೊಡಲೇಬೇಕು, ಹಾಗೆ ಈಗ ಸಂಸಾರಕ್ಕೆ ಕುಟುಂಬಕ್ಕೂ ಕೂಡ ಸಮಯ ನೀಡಬೇಕು, ಮಕ್ಕಳು ಓದು ಇರುತ್ತೆ, ಹೇಗೆ ನೀವು ಸಮತೋಲನ ಮಾಡಿಕೊಂಡು ಹೇಗೆ ಮುಂದುವರೆದ್ರಿ?
0: ನಮ್ಮ ಒಂದು ನಾವು ಬಿಗಿನ್ ಮಾಡಿದ ಹೇಳಿದ್ನಲ್ಲ, 5 ದಶಕಗಳಿಂದ ನಾನು ಕೆಲಸಕ್ಕೆ ಸೇರಿದಾಗ 1972, 50 ವರ್ಷದ ಹಿಂದಿನ ಕತೆ. ಆಗ ನಮ್ಗೆ ಒಂದು ಸೀಮೆಣ್ಣೆ ಸ್ಟೌ, ಮಿಕ್ಸರ್ ಏನು ಪರಿಚಯ ಇರಲಿಲ್ಲ, ಕುಕ್ಕರ್ ಬಂದಿರಲಿಲ್ಲ, ಕಷ್ಟ ಆಗ್ತಿತ್ತು ಅಂತಾರೆ. ಅಡಿಗೆ ಮಾಡಕ್ಕೆ ಒಂದ್ 2-3 ಗಂಟೆ ಹೋಗ್ಬಿಡೋದಲ್ಲ. ಆದ್ರೆ ಬರ್ತಾ ಬರ್ತಾ ಈ ತಂತ್ರಜ್ಞಾನನು ನಮ್ಗೆ ನಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯಕ್ಕೆ ಅವಕಾಶ ಸಿಕ್ತು.
1: ಹೆಂಗೆ ಸಹಾಯ ಮಾಡ್ತು?
0: ಗ್ಯಾಸ್ ಸ್ಟೌ ಬಂತು, ಕುಕ್ಕರ್ ಮಿಕ್ಸರ್ ಬಂತು, ಕುಕ್ಕರ್ ಬಂತು, ಇದೆಲ್ಲ ಇದರಿಂದ ಏನಾಯ್ತು, ನಮ್ಗೆ ಕೆಲಸ ಹಗುರ ಆಗ್ತಾ ಬಂತು. ಒಂದು ಎರಡನೇದು, ಕೆಲವರೆಲ್ಲ ಅನ್ನೋರು ಮಕ್ಕಳಾದ್ರು ಮಕ್ಕಳ ಹೆಂಗ್ ನೋಡ್ಕೊಂತಳಿಡು, ಸ್ಪೆಷಲಿ ಶಿಕ್ಷಕರ ಜೀವನದಲ್ಲಿ ಸ್ವಲ್ಪ ಮಕ್ಕಳಿಗೆ ರಜಾ ಬಂದಾಗ ನಮಗೂ ರಜಾ ಬಂದ್ಬಿಡುತ್ತೆ.
1: ಹೌದು,
0: ಹಂಗಿರ್ತಿತ್ತು ಕಾಮನ್ ಟೈಮ್ ಟೇಬಲ್. ಹಂಗಾಗಿ ನಾವು ಮ್ಯಾನೇಜ್ ಮಾಡ್ತಾ ಇದ್ವಿ. ಅಷ್ಟೇ ಅಲ್ಲ, ಅತ್ತೆನೂ ಕೈ ಜೋಡಿಸ್ತಾರ ಅವಾಗ, ನಮ್ ತಾಯಿನೂ ಸಹಾಯ ಮಾಡಿದ್ರು. ಅದ್ರ ಜೊತೆಗೆ ಏನ್ ಬಂತು ಅಂದ್ರೆ, ಒಂದ್ ಕಾಲದಲ್ಲಿ ಹೆಣ್ಮಕ್ಳು ಮನೇಲಿ ಇರ್ಬೇಕು, ಗಂಡ ಏನಾದ್ರೂ ಆಗಿ ದುಡಿಯಲ್ಲ ಅಂದ್ರೆ ಇವಳು ದುಡಿಯಕ್ ಹೋಗ್ಬೇಕು. ನಮ್ಮನ್ನೇ ಕೆಲವರು ಕೇಳರು, ಅಯ್ಯೋ ನಿಮ್ ತಂದೆ ಡಾಕ್ಟ್ರು, ನಿನ್ ಗಂಡ ಕಾಲೇಜಲ್ಲಿ ಉಪನ್ಯಾಸಕರಾಗಿದ್ದಾರೆ, ನೀನ್ ಯಾಕೆ ದುಡಿತೀಯಾ, ಈ ತರ ಎಲ್ಲ ಕೇಳೋರು. ಅಂದ್ರೆ ಅವರಿಗೆ ಹೆಣ್ಣು ಹೊರಗೋಗಿ ದುಡಿಬೇಕು ಅಂದ್ರೆ ಮನೇಲಿ ಅನಿವಾರ್ಯ ಇರ್ಬೇಕು. ಆದ್ರೆ ಬರ್ತಾ ಬರ್ತಾ ಯಾವ ತರ ಬದಲಾವಣೆ ಆಯ್ತು ಅಂತ ಹೇಳಿದ್ರೆ, ಗಂಡು ಹೆಣ್ಣು ಇಬ್ರು ದುಡಿದ್ರೆ ಸಂಸಾರವನ್ನ ಚೆನ್ನಾಗಿ ನಾವು ತೂಗಿಸ್ಬೋದು ಅಂತ ಬಂತು. ಖಂಡಿತ ಹೆಣ್ಣಿಗೆ ಕಷ್ಟ ಆಗುತ್ತಿದ್ದು. ಯಾಕೆ ಅಂದ್ರೆ ಆಫೀಸಿಗೆ ಅಥವಾ ಕಾಲೇಜ್ಗೆ ಹೋದಾಗ ಅಂತಾರೆ, ಇವ್ರಿಗೆ ಯಾವ ಜವಾಬ್ದಾರಿನೂ ಕೊಡಂಗಿಲ್ಲಪ್ಪ, ಮನೆ ಮನೆ ಅಂತ ಓಡ್ತಾರೆ ಅಂತ ಅವ್ರಂತಾರೆ. ಮನೇಲಿ ಹೇಳ್ತಾರೆ ಯಾವಾಗ್ಲೂ ಕಾಲೇಜು ಆಫೀಸ್ ಅಂತ ಇರ್ತಾಳೆ, ಮನೆ ಕಡೆ ಗಮನನೇ ಕೊಡಲ್ಲ ಅಂತ ಹೇಳ್ತಾರೆ. ಅವಾಗ ಹೆಣ್ಣು 24 ಗಂಟೆ ಸಾಲದವಳಿಗೆ ಹೆಚ್ಚಿನ ಸಮಯ ತಗೊಂಡು ಅವಳು ಅಲ್ಲೂ ತನ್ನ ಎಫಿಷಿಯನ್ಸಿ ಏನು ಅಂತ ಅವಳು ಸಾಬೀತುಪಡಿಸಬೇಕು, ಇಲ್ಲೂ ತೋರಿಸ್ಬೇಕು. ಅವಾಗ ಒಂದು ಹಗ್ಗದ ಮೇಲೆ ನಡೆದಷ್ಟೇ ಶ್ರಮ ಆಗುತ್ತೆ. ಮಕ್ಕಳು ಚಿಕ್ಕವರಿದ್ದಾಗ, ಹೊಸದಾಗಿ ವೃತ್ತಿಗೆ ಸೇರಿದಾಗ, ಎಲ್ಲದಕ್ಕಿಂತ ಜಾಸ್ತಿ ವರ್ಗಾವಣೆ ಆದಾಗಂತೂ ಬಹಳ ಕಷ್ಟ ಆಗುತ್ತೆ. ಎಲ್ಲೋ ಯಾವ್ದೋ ಊರಲ್ಲಿ ಹೋಗಿ ಮನೆ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಗಂಡ ಇನ್ಯಾವ್ದೋ ಊರಲ್ಲಿ ಇರ್ತಾನೆ, ಯಾರು ನೆರವಿಗೆ ಬರ್ದಿರೋ ಬಹಳ ಕಷ್ಟ ಆಗುತ್ತೆ. ಕಷ್ಟ ಆಯ್ತು, ಆದ್ರೆ ಬರ್ತಾ ಬರ್ತಾ ಬರ್ತಾ ನಾವು ಅದಕ್ಕೆ ಹೊಂದ್ಕೊಂಡು ನಾವು ಕೆಲಸ ಮಾಡಬಲ್ವಿ ಅನ್ನೋ ಒಂದು ಆತ್ಮವಿಶ್ವಾಸ ಯಾವಾಗ ಬರುತ್ತೋ ಖಂಡಿತ ಮಾಡಕ್ಕಾಗುತ್ತೆ.
1: ಅಂದ್ರೆ ಕುಟುಂಬದ ಸಹಕಾರನೂ ಇಲ್ಲಿ ಮುಖ್ಯ.
0: ಕುಟುಂಬದ ಸಹಕಾರ ಬಹಳ ಮುಖ್ಯ. ಸಾಮಾನ್ಯ ಕುಟುಂಬ ಸಹಕಾರ ಸಿಗುತ್ತೆ ಬರ್ತಾ ಬರ್ತಾ, ಮೊದ್ಲು ಮೊದ್ಲು ಸಿಗಲ್ಲ. ಅವರು ಸಹ ಗಂಡಾಗಿ ಏನ್ ಎಕ್ಸ್ಪೆಕ್ಟ್ ನಿರೀಕ್ಷೆ ಮಾಡ್ತಾರೆ, ನನ್ನ ಜೀವನ ಹೀಗೆ ಇರಬೇಕು, ಪುರುಷ ಪ್ರಧಾನ ವ್ಯವಸ್ಥೆ ಇದ್ದಾಗ ಎಲ್ಲದನ್ನು ಮಾಡಿಡ್ಬೇಕು ಅಂತ. ಆದ್ರೆ ಬರ್ತಾ ಬರ್ತಾ ಬರ್ತಾ ಅವರು
1: ಅರ್ಥ ಮಾಡ್ಕೊಳ್ತಾರೆ.
0: ಒಬ್ಬರಲ್ಲಿ ಒಬ್ಬರನ್ನ ಅರ್ಥ ಮಾಡ್ಕೊಂಡು ಯಾವಾಗ ಬದುಕಕ್ಕೆ ಶುರು ಮಾಡ್ತೀವೋ ಅವಾಗ ಸಮತೋಲನ ಸಾಧಿಸಕ್ಕೆ ಸಾಧ್ಯ ಇದೆ. ಅದು ಬಿಟ್ಟು ನೀನು ಹೆಣ್ಣಾಗಿ ಇಷ್ಟೇ ಮಾಡಬೇಕು ಇಷ್ಟೇ ಮಾಡಬೇಕು ಅಂತ ಕಟ್ಟುಪಾಡು ಹಾಕಿದ್ರೆ ಅಲ್ಲೂ ಮಾಡೋಕ್ಕಾಗಲ್ಲ. ಕಾಲೇಜ್ಗಳಲ್ಲೂ ಸಹ ಅಥವಾ ಆಫೀಸ್ಗಳಲ್ಲೂ ಸಹ ನೀವು ಮಾಡಿ, ಮನೆಗೆ ತಗೊಂಡೋಗ್ಬೇಕಾದ್ರೆ ಮಾಡ್ಕೊಂಬನ್ನಿ, ಈ ತರ ಎಲ್ಲ ಬಿಡ್ತಾ ಇದ್ರು ನಮಗೂ ಸಹ. ಮನೆಗೆ ಹೋಗಿ ಮಕ್ಕಳನ್ನ ಓದಿಸ್ಕೊಂತ ಕುತ್ಕೊಂಡು ಉದ್ದಕ್ಕೆ ಮಾಡ್ಕೊಂಡು ಹೋಗ್ತಾ ಇದ್ರು. ಆ ತರ ಅವರು ಸಹ ಸ್ವಲ್ಪ ಉದಾರತೆ ತೋರಿಸ್ಬೇಕು. ಸೊ ಎರಡು ಕಡೆ ಯಾವಾಗ ಒಂದು ಹೊಂದಾಣಿಕೆ ಬರುತ್ತೆ ಖಂಡಿತ ನಾವು
1: ಸಾಧಿಸಬಹುದು. ಹಾಗೆ ಈಗ ನಿವೃತ್ತಿ ಒಂದು ಸಮಯ ಬರುತ್ತೆ, ನಿವೃತ್ತಿ ನಂತರ ನೀವು ಏನ್ ಮಾಡಿದ್ರಿ ಅದ್ರ ಬಗ್ಗೆ ಹೇಳೋದಾದ್ರೆ?
0: ನಾನು ತುಂಬಾ ಖುಷಿಯಾಗಿತ್ತು, ಆರಾಮ್ಸೆ ನಾನು ಟಿವಿ ನೋಡ್ತಾ ಪೇಪರ್ ನೋಡ್ತಾ ಟೀ ಕುಡ್ಕೊಂಡು ಕುತ್ಕೋಬಹುದು ಅಂತ. ಇಲ್ಲ, ನಿವೃತ್ತಿ ಜೀವನ ಹೆಣ್ಣಿಗೆ ಬರೋದೇ ಇಲ್ಲ, ಮನೆಯವ್ರಿಗೂ ಬರೋದು, ಗಂಡಸರಿಗೆ ಬರ್ತದ್ರೆ ಹೆಣ್ಮಕ್ಳಿಗೆ ಬರಲ್ಲ. ನಾನು ಹಾಗಿರಕ್ಕೂ ಆಗಲ್ಲ, ಯಾಕಂದ್ರೆ ಸದಾ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿ ತಿರ್ಗಾಡ್ತಾ ಇದ್ದವ್ರಿಗೆ ಸಡನ್ ಕೂರಿಸಿದ್ರೆ ಆಗಲ್ಲ. ನಾನು ಮೊದಲು ಮಾಡಿದ್ದೇನಪ್ಪ ಅಂದ್ರೆ ಯೋಗಕ್ಕೆ ಸೇರ್ಕೊಂಡೆ. ಯೋಗ ಕೇಂದ್ರದಲ್ಲಿ ನನಗೆ ಯೋಗ ಅಂದ್ರೆ ಏನು ಆತರ ಎಲ್ಲ ಗೊತ್ತಾಗ ಹೊತ್ತಿಗೆ ಅಲ್ಲೊಂದು ಪಿ ಜಿ ಡಿಪ್ಲೊಮೋ ಇನ್ ಯೋಗ ಅಂತ ಮಾಡಿದ್ರು, ಸ್ನಾತಕೋತ್ತರ ಯೋಗ ಪದವಿ ಅಂತ. ಅಲ್ಲಿಗೆ ಸೇರ್ಕೊಂಡೆ, ಅಲ್ಲಿ ಒಳ್ಳೆ 40 ಜನ ನನ್ನ ಜೊತೆ ಆದ್ರು. ಅಷ್ಟೇ ಅಲ್ಲ, ಅಲ್ಲಿ ನನಗೆ ಉಪನ್ಯಾಸಕ ವೃತ್ತಿನೇ ಕೊಟ್ರು ಯೋಗ ಅಂದ್ರೆ ಅಂತ. ಅವಾಗ ನನಗೆ ಹೆಚ್ಚು ಓದ್ಬೇಕಾಯ್ತು. ಉಪನ್ಯಾಸಕ ವೃತ್ತಿ ಅಂದ್ರೆ ಏನಪ್ಪಾ ಅಂದ್ರೆ ಓದ್ತಾನೇ ಇರ್ಬೇಕು, ವಿದ್ಯಾರ್ಥಿಗಳಿರ್ತಾರೆ, ಅವಾಗ ಮಾತ್ರ ಅವನು ಒಳ್ಳೆ ಉಪನ್ಯಾಸ ಆಗಕ್ಕೆ ಸಾಧ್ಯ. ಅದು ಮಾಡ್ತಾ ಬಂದೆ. ಅವಾಗ ಇದು ಆ ಕೇಂದ್ರದ ಗುರುಗಳ ಒಂದು ಇದರಿಂದ ನನಗೆ ಬರವಣಿಗೆ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಪೇಪರ್ ಅಲ್ಲಿ ನೋಡಿದಾಗ ಭಾರಿ ಖುಷಿ ಆಗ್ಬಿಡ್ತು, ನನ್ನ ಬರೆದ ಲೇಖನ ಎಷ್ಟು ಚೆನ್ನಾಗಿದೆ ಅಂತೇಳಿ.

0: ಇಷ್ಟು ದಿವಸ ನಾನು ಕಾಲೇಜಲ್ಲಿ ಕೆಲಸ ಮಾಡಿದ್ದೆ, ಆದ್ರೆ ಸಂಬಳ ಪಡಿತಾ ಇದ್ದೆ ಅವಾಗ, ಅದಕ್ಕೆ ಪ್ರತಿಫಲ ಬರ್ತಾ ಇತ್ತು ನನಗೆ. ಆದ್ರೆ ಇಲ್ಲಿ ಯೋಗಕ್ಕೆ ಸೇರಿದ್ಮೇಲೆ ಭಾರಿ ಖುಷಿಯಾಗಿದ್ದು ಅಂದ್ರೆ, ಯಾವ ಪ್ರತಿಫಲದ ಅಪೇಕ್ಷೆಯೂ ಇಲ್ಲದೆ ಪಾಠ ಮಾಡಿದ್ವಿ, ಒಟ್ಟಾಗಿ ನಿಂತ್ವಿ, ಒಟ್ಟಾಗಿ ಕಲ್ತ್ವಿ, ಅದು ತುಂಬಾ ಖುಷಿ ಕೊಡ್ತು. ಯಾವ ಪ್ರತಿಪಾಪೇಕ್ಷೆ ಇಲ್ಲದೆ ನಾವು ಅಲ್ಲಿ ಉಪನ್ಯಾಸಕ ವೃತ್ತಿಯನ್ನು ಮುಂದುವರಿಸ್ತಾ ಹೋದ್ವಿ ನಾವು. ಇದು ಮಾಡ್ತಾ ಹೋದಂಗೆ ನನಗೆ ಓದಿನಲ್ಲಿ ಬರಹ ಇದು ಸಹ ನನ್ನ ಕೈ ಹುಡ್ತಾ ಬಂತು. ಯೋಗದ ಆಸನಗಳು ಆರೋಗ್ಯಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗಲೂ. ಸೊ ಇದ್ರ ಜೊತೆಗೆ ಬರವಣಿಗೆ ಮಾಡ್ತಾ ಮಾಡ್ತಾ ಪುಸ್ತಕ ಯಾಕೆ ಮಾಡಬಾರದು ಅಂತ ಹೇಳಿ ಬಂತು.
1: ಅಂದ್ರೆ ಲೇಖನಗಳನ್ನ ಬರಿತಾ ಇದ್ರಿ ನೀವು?
0: ಸ್ಥಳೀಯ ಪತ್ರಿಕೆಗಳಲ್ಲಿ ಪ್ರಕಟಣೆ ಶುರುವಾಯ್ತು. ಒಂದ್ಸರಿ ಶುರುವಾದ ತಕ್ಷಣ ಉಪನ್ಯಾಸಕ ವೃತ್ತಿಯಲ್ಲಿ ಏನೇನ್ ಮಾಡ್ತಿದ್ನೋ ಎಲ್ಲ ಸೇರಿಸ್ಕೊಂಡು ಸೇರಿಸ್ಕೊಂಡು ನನ್ನ ಬದುಕಿನ ಅನುಭವಗಳನ್ನೆಲ್ಲ ಒಟ್ಟುಗೂಡಿಸಿ ಬರೀಲಿಕ್ಕೆ ಶುರು ಮಾಡಿದೆ. ನನ್ನ ತಾಯಿ ಬಗ್ಗೆ ಆಗಿರ್ಬೋದು, ವಿದ್ಯಾರ್ಥಿಗಳ ಬಗ್ಗೆ ಆಗಿರ್ಬೋದು, ನಾನು ಪಡೆದ ಯಶಸ್ ಆಗಿರ್ಬೋದು, ಎಲ್ಲದನ್ನು ಸೇರಿಸಿ ಸೇರಿಸಿ ಬರಿತಾ ಹೋದೆ. ಓದುಗರು ಪ್ರತಿಕ್ರಿಯೆ ನೀಡ್ತಾ ಇದ್ರು, ಫೋನ್ ಮಾಡಿ ಮಾಡಿ ಹೇಳ್ತಾ ಇದ್ರು, ಇದನ್ನ ಓದಿದ್ವಿ, ಅದು ಓದಿದ್ವಿ, ನಮಗೆ ಕಣ್ಣಲ್ಲಿ ನೀರು ಬಂತು ಓದಿ, ಹೀಗೆಲ್ಲ. ಅದನ್ನೆಲ್ಲ ತಗೊಂಡು ತಗೊಂಡು ಇನ್ನೂ ಬರಿತಾ ಹೋದೆ, ಪುಸ್ತಕ ಮಾಡ್ತಾ ಹೋದೆ. ಮೊದಲು ಮಾಡಿದ್ದು ಸರ್ವಜ್ಞ ಬೆಳಗಿದ ಜ್ಞಾನದೀಪ್ತಿ. ಆಮೇಲೆ ಜ್ಯೋತಿರ್ಲಿಂಗಗಳ ಬಗ್ಗೆ ಬರಿಬೇಕು, ಕೈಲಾಸ ಮಾನಸರೋವರದ ಬಗ್ಗೆ ಬರಿಬೇಕು, ಅದನ್ನೆಲ್ಲ ಒಟ್ಟು ಮಾಡ್ತಾ ಹೋದೆ.
1: ಅಂದ್ರೆ ಪ್ರವಾಸದಲ್ಲೂ ನಿಮ್ಗೆ ಹೆಚ್ಚಿನ ಆಸಕ್ತಿ ಅಂತ?
0: ಮೊದಲಿಂದ ಆಸಕ್ತಿ ಇತ್ತು. ನಾನು ಚಿತ್ರದುರ್ಗದವಳು, ಅಲ್ಲಿ ಬೆಟ್ಟ ಕೋಟೆ ಕೊತ್ತಲೆ ಎಲ್ಲ ಇದೆ. ಚಿಕ್ಕನಿಂದ ಬೆಟ್ಟ ಹತ್ತಿ ಇಳಿದವಳು ನಾನು. ಅಲ್ಲಿ ನಮ್ಗೆ ಒಂದು ಸಣ್ಣದ ಹೊಂಡ ಇದ್ರೆ ಅಷ್ಟು ಖುಷಿ, ಒಂದು ಮರ ಇದ್ರೆ ಅದೇ ನಮಗೆ ಕಾಡಿದಂಗೆ. ಅಲ್ಲೇ ಪಿಕ್ನಿಕ್ ಮಾಡ್ತಿದ್ವಿ. ಶಿವಮೊಗ್ಗಕ್ಕೆ ಬಂದ್ಮೇಲೆ ಇಷ್ಟೊಂದು ಕಾಡು, ಅಲ್ಲಿ ಬೆಟ್ಟಗಳ ಮೇಲೆ ಬರೀ ಬಂಡೆಗಳು, ಇಲ್ಲಿ ಮರಗಿಡಗಳು. ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ವಿ ನಾವು. ಇಷ್ಟೊಂದು ತುಂಗಾ ಡ್ಯಾಮ್ ಇದೆ, ಭದ್ರಾ ಡ್ಯಾಮ್ ಇದೆ, ಆ ನೀರು ನೋಡಿದ್ರೆ ಅಷ್ಟು ಖುಷಿ ನಮ್ಗೆ. ಅದರಿಂದ ಈ ನಿಸರ್ಗ ಬಹುಶಃ ಬದುಕಿನಲ್ಲಿ ಹೆಚ್ಚು ಚೈತನ್ಯವನ್ನು ಕೊಡ್ತು ಅಂತ ಅನ್ಕೊಳ್ತೀನಿ.
1: ಹೌದು ಹೌದು ಹೌದು. ಅಂದ್ರೆ ನೀವು ಏನು ಪ್ರವಾಸಗಳನ್ನ ಮಾಡ್ತಾ ಇದ್ರು, ಆ ಒಂದು ಅನುಭವವನ್ನು ಕೂಡ ನಿಮ್ಮ ಒಂದು ಲೇಖನದಲ್ಲಿ ಪುಸ್ತಕಗಳನ್ನು ಹೊರತಂದ್ರಿ ಅಲ್ವಾ? ಹಾಗೆ ಈಗ ವಚನಗಳ ಬಗ್ಗೆನೂ ನೀವು ಬರಿತಾ ಇದ್ದೀನಿ ಅಂತ ಹೇಳಿದ್ರಿ.
0: ಹೌದು, ಅದಕ್ಕೆ ನನಗೆ ಅಲ್ಲಮ್ಮರ ಬಗ್ಗೆ ಬರೆಯಕ್ಕೆ ತುಂಬಾ ಭಯ ಇತ್ತು, ಗಾಬರಿ ಇತ್ತು. 2 ವರ್ಷ ತಗೊಂಡೆ. ಅವ್ರು ಹೇಳಿದ್ರು ನನಗೆ, ಪತ್ರಿಕಾ ಸಂಪಾದಕರು ಹೇಳಿದ್ರು, ಸ್ಥಳೀಯ ಪತ್ರಿಕಾ ಸಂಪಾದಕ, ಅಲ್ಲಮ್ಮರ ಬಗ್ಗೆ ನೀವು ಬರೀತೀರಾ, ಬರೀರಿ ಬರೀರಿ ಅಂತ. ನಂಗೆ ಧೈರ್ಯ ಬರಲಿಲ್ಲ, ಎಲ್ಲ ಓದ್ದೆ ಓದ್ದೆ ಓದ್ದೆ, ಇಲ್ಲ ನಂಗಾಗಲ್ಲ, ನನ್ಗಾಗಲ್ಲ, ಇಲ್ಲ ಬರೀರಿ ನಿಮ್ಗಾಗತ್ತೆ ಅಂದಾಗ ಒಂದು ಎರಡೋ ಬರೆಯಕ್ಕೆ ಶುರು ಮಾಡಿದೆ. ಆಗ ಅವರು ಬಹಳ ಚೆನ್ನಾಗಿ ಬರ್ತಾ ಇದೆ ಪ್ರತಿಕ್ರಿಯೆ, ನೀವು ಬರೀರಿ ಮೇಡಮ್ ಅಂತಂದ್ರು. ಈಗ ನಾನು 69ನೇ ವಚನವನ್ನ ಬರೆದಿದ್ದೀನಿ. ಆದ್ರೂ ಎಷ್ಟು ಬರೆದ್ರು ಅಲ್ಲ ಮುಂದೆ ಹೇಗೆ ಅಂದ್ರೆ, ಸಮುದ್ರದ ಮುಂದೆ ನಿಂತು ಒಂದು ಬೊಕ್ಸೆ ನೀರಿಟ್ಕೊಂಡ್ಬಿಟ್ಟು ಇದೇ ಸಾಗರ ಅಂದಂಗೆ ಆಗುತ್ತಷ್ಟೇ. ಆದ್ರೂ ಎಷ್ಟು ಸಾಧ್ಯವೋ ಅಷ್ಟು ನಾನು ಬರಿಬೇಕಾದ್ರೆ ಏನ್ ಯೋಚನೆ ಇಟ್ಕೊಳ್ತೀನಿ ಅಂದ್ರೆ, ಪತ್ರಿಕೆ ಓದುವ ಸಾಮಾನ್ಯ ಜನರಿಗೂ ಇದು ತಲುಪಬೇಕು,
1: ಅರ್ಥ ಆಗ್ಬೇಕು.
0: ಅತ್ಯಂತ ಸರಳವಾದ ರೀತಿಯಲ್ಲಿ ಅದನ್ನ ನಾನು ಬರಿತಾ
1: ಇದ್ದೇನೆ. ವಚನಕಾರರು ಕೂಡ ಅದೇ ಪ್ರಯತ್ನವನ್ನೇ ಮಾಡಿದ್ರು ಅಂದು ಅಲ್ವಾ?
0: ಅಲ್ಲಮ್ಮರದು ಬೆಡಗಿನ ವಚನಗಳು.
1: ಹೌದು,
0: ಅರ್ಥ ಆದ್ರೂ ಅದು ಮೇಲ್ ಕೂಡ ಅರ್ಥ ಒಂದು
1: ಒಳ ಅರ್ಥ ಬೆಳಕ್ಕೆ
0: ಹೋಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಲೇಯರ್ಸ್ ಅದು.
1: ಹೌದು ಹೌದು. ಕೊನೆಯದಾಗಿ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನವರೇ, ಯಾವ ರೀತಿಯ ವಿದ್ಯೆ ಒಂದು ಜೀವನದ ಸವಾಲುಗಳನ್ನ ಎದುರಿಸುವ ನಿಟ್ಟಲ್ಲಿ ಇರಬೇಕು ಅಂತ ಹೇಳ್ತೀರಾ? ನಿಮ್ ಸಲಹೆ ಏನು ಈ ಕುರಿತಂತೆ?
0: ನಾನು ಇತ್ತೀಚೆಗೆ ಪೇಪರ್ಗಳಲ್ಲಿ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದಂಗೆ, ಎಂತೆಂತ ವೈದ್ಯರಾದವರು, ಇಂಜಿನಿಯರ್ ಆದವರು ದೊಡ್ಡ ದೊಡ್ಡ ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನೋ ಸುದ್ದಿ ಬರುತ್ತೆ. ಅವಾಗ ನಮ್ಗೆ ಮೊದಲು ಮೂಡೋ ಪ್ರಶ್ನೆ ಏನಪ್ಪಾ ಅಂದ್ರೆ, ಇವರು ವಿದ್ಯಾವಂತರ, ವಿದ್ಯೆಯಿಂದ ಏನ್ ಸಿಕ್ತಿ ಇವರಿಗೆ ಅಂತ. ಗಾಂಧೀಜಿಯವ್ರು ಹೇಳ್ತಾರೆ, ವಿದ್ಯೆ ಅಂದ್ರೆ ಅವನನ್ನ ಕೋಟೆಯಷ್ಟು ಗಟ್ಟಿ ಮಾಡಬೇಕು ಅಂತ ಹೇಳಿ. ಅವನ್ ಗಟ್ಟಿಯಾಗಿ ನಿಲ್ಬೇಕು, ಇಲ್ದ್ರೆ ಬರೀ ಅವನು ಲಿಟ್ರೇಟ್ ಅಥವಾ ಅಕ್ಷರಸ್ಥ ಆಗ್ತಾನಷ್ಟೇ, ಅವನು ವಿದ್ಯಾವಂತ ಆಗಲ್ಲ. ವಿದ್ಯಾವಂತ ಆಗ್ಬೇಕಾದ್ರೆ ಅವನು ಬಲಿಷ್ಠ ಮನಸ್ಸು ಗಟ್ಟಿಯಾಗಬೇಕು, ದೇಹನೂ ದೃಢ ಆಗ್ಬೇಕು, ಹಾಗಿರ್ಬೇಕು ಅವನು. ಇದು ಒಂದು. ಶಿಕ್ಷಕರಾದವ್ರು ಹೇಗಿರ್ಬೇಕು ಅಂದ್ರೆ, ವಿದ್ಯಾರ್ಥಿಗಳಿಗೆ ಎಳೆ ವಯಸ್ಸಿಂದನೇ ಮೌಲ್ಯಗಳನ್ನ ಕಲಿಸ್ತಾ ಬರಬೇಕು, ಬದುಕಿನ ಮೌಲ್ಯಗಳನ್ನು. ಯಾವ ರೀತಿ ಆದ್ರೂ ಆಗ್ಲಿ ಅವನಿಗೆ ಬರೀ ಪಾಠ ಹೇಳ್ಕೊಡೋದಲ್ಲ, ಮಾರ್ಕ್ಸ್ ತೆಗಿಯೋದು ಮುಖ್ಯ ಆಗಲ್ಲ. ಅವನಿಗೆ ಮೊದಲು ನಾವು ಕಲಿಸಬೇಕಾಗಿರೋದು ಮಾನವೀಯ ಮೌಲ್ಯಗಳು, ಅವನು ಉತ್ತಮ ವ್ಯಕ್ತಿಯಾಗಿ ಬಾಳ್ಬೇಕು ಅಂತ ಹೇಳಿ. ಆಮೇಲೆ ನನಗನ್ಸದೇನಪ್ಪಾ ಅಂದ್ರೆ, ಯಾವುದೇ ವ್ಯಕ್ತಿ ಯಾವುದೇ ವೃತ್ತಿಯಲ್ಲಿರ್ಲಿ, ಅವನು ನಿಷ್ಠೆ ಪ್ರಾಮಾಣಿಕತೆಯಿಂದ ದುಡಿದ್ರೆ ಒಂದಲ್ಲ ಒಂದಿವಸ ಯಶಸ್ಸು ಅವನಿಗೆ ಸಿಕ್ಕೇ ಸಿಗುತ್ತೆ. ಅದ್ರ ಜೊತೆಗೆ ನಾವು ಅಕ್ಕಪಕ್ಕದಲ್ಲಿರೋರು ಕಷ್ಟದಲ್ಲಿದ್ರೆ ನಮ್ ಕೈಲಾದ ರೀತಿಯ ಸಹಾಯವನ್ನು, ಹಣ ಬರೀ ಹಣದ ಸಹಾಯವಲ್ಲ, ಅವ್ರ ಕಣ್ಣೀರು ಒರೆಸೋದು ಒಂದ್ ಸಹಾಯನೇ. ಈಗ ಮಾಡ್ತಾ ಹೋದ್ರೆ ಖಂಡಿತ ನಾವು ಸಮಾಜ ನಮ್ಗೇನ್ ನೀಡಿದೆ ಅದರ ಋಣ ನಾವು ಒಂದು ಕಿಂಚಿತ್ತಾದ್ರೂ ನಾವು ತಲುಪಿಸಬಹುದು. ಇದು ನಾನು ಬದುಕಿನಲ್ಲಿ ಕಂಡುಕೊಂಡಂತ ಒಂದು ಸತ್ಯ.
1: ಖಂಡಿತ ಖಂಡಿತ. ನಂದೊಂದೇ ಕಷ್ಟ ಅಲ್ಲ, ನಾನು ಸಮಾಜದ ಜೊತೆ ಸ್ಪಂದನೆ ಮಾಡಬೇಕು, ನಾನು ಅವ್ರಿಗೂ ಕೂಡ ಕಣ್ಣೊರೆಸುವಂತಹ ಕೆಲಸ ಮಾಡಬೇಕು. ಜೊತೆಗೆ ಮೌಲ್ಯಯುತವಾದಂತಹ ಶಿಕ್ಷಣ ಈಗ ಬೇಕು ಅಂತ ಹೇಳ್ತಾ ಇದ್ದಾರೆ. ಒಳ್ಳೇದು ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನವರೇ, ತಾವು ಇದುವರೆಗೂ ತಮ್ಮ ಒಂದು ಬಾಲ್ಯ ಹಾಗೆ ನಿಮ್ಮ ಶಿಕ್ಷಣ ವೃತ್ತಿ ಜೀವನದಲ್ಲಿ ತಾವು ಎದುರಿಸಿದಂತಹ ಸವಾಲುಗಳು, ಯಶಸ್ಸುಗಳು, ಹಾಗೇನೆ ಕುಟುಂಬದ ನಿರ್ವಹಣೆ ಮತ್ತು ವೃತ್ತಿ ಜೀವನವನ್ನ ನಿರ್ವಹಣೆ ಸಮತೋಲನ ಹೇಗೆ ಮಾಡಿಕೊಂಡ್ರಿ, ಹಾಗೆ ನಿವೃತ್ತಿಯ ನಂತರ ನಿಮ್ಮ ಆಸಕ್ತಿಗಳಿಗೆ ಸಮಯ ಕೊಟ್ಟು ಆರೋಗ್ಯದ ಕಡೆ ಗಮನ ಕೊಡ್ತಾ ಯೋಗವನ್ನ ಕಲಿತು ಯೋಗ ಉಪನ್ಯಾಸಕಿಯಾಗಿ ಕೂಡ ಅಲ್ಲಿ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾ ಇದ್ದೀರಾ ಸಮಾಜಮುಖಿಯಾಗಿ, ಹಾಗೆ ಸಾಹಿತ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಅಲ್ಲೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ನಿಮ್ಮ ಪಯಣ ಹೀಗೆ ಸಾಗಲಿ, ಅನೇಕರಿಗೆ ಉತ್ಸಾಹ ಮತ್ತೆ ಸ್ಫೂರ್ತಿಯನ್ನು ನೀಡ್ತಾ ಇರಲಿ ಅಂತ ಆಶಿಸ್ತಾ, ಈ ಕುರಿತಂತೆ ಅನೇಕ ವಿಚಾರಗಳನ್ನು ನಮ್ಮೊಂದಿಗೆ ನೀವು ಹಂಚಿಕೊಂಡಿದ್ದೀರಾ. ತಮಗೆ ಆಕಾಶವಾಣಿಯ ಪರವಾಗಿ

0: ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಅನಂತ ಧನ್ಯವಾದಗಳು. ನಮಸ್ಕಾರ.
1: ವಂದನೆಗಳು. ಹಾಗೂ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು.
2: ಇದುವರೆಗೂ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸುವುದರ ಮಹತ್ವ, ಸಮಾಜ ಸೇವೆ ಹಾಗೂ ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು ಈ ಕುರಿತು ಮಾತನಾಡಿದವರು ಸಾಹಿತಿಗಳಾದ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್, ನಿವೃತ್ತ ಪ್ರಾಂಶುಪಾಲರು, ಸಹ್ಯಾದ್ರಿ ಕಾಲೇಜು ಶಿವಮೊಗ್ಗ. ಸಂದರ್ಶಕರು ಶಿಲ್ಪಾ ಹೆಚ್.ಎಂ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
4: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
5: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
6: ನಹುಷ ವಿಮೋಚನೆ ನಡೆಸಿಕೊಡುತ್ತಾರೆ ಅಜಪುರ ಯಕ್ಷಗಾನ ಸಂಘ ಬ್ರಹ್ಮ ಅವರ ಇಲ್ಲಿನ ಸದಸ್ಯರು.
7: ಅಯ್ಯ ನಹುಷ ಮಹಾರಾಜ,
8: ಸುರಗುರುಗಳೇ,
7: ಪುಣ್ಯ ಕುಲದಲ್ಲಿ ಹುಟ್ಟಿ ಪುಣ್ಯ ಕಾರ್ಯಗಳನ್ನೇ ಮಾಡಿ ಪುಣ್ಯಾತ್ಮರಾದ ನೀನು ಗಳಿಸಿದ ಪುಣ್ಯಕ್ಕೆ ಮತ್ತಷ್ಟು ಪುಣ್ಯವನ್ನು ಕೂಡಿಸಬೇಕೆಂಬ ಸತ್ಸಂಕಲ್ಪದಿಂದ ಒಂದಲ್ಲ ಎರಡಲ್ಲ 100 ಹಯಮೇಧಗಳನ್ನು ಮುಗಿಸಿ ಪುಣ್ಯ ನಿಧಿ ಎರಿಸಿಕೊಂಡಿರುವೆ ನೀನು.
8: ಹೌದೇ,
5: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30.
9: ಪ್ರಿಯ ಕೇಳುಗರೆ, ಜುಲೇಖಾ ಏನಪ್ಪಯ್ಯ ಆರೋಗ್ಯ ಸಂಪದ ಕ್ಯಾನ್ಸರ್ ಜಾಗೃತಿ ಕುರಿತು ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:30. ನಾಳಿನ ಕಾರ್ಯಕ್ರಮದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಕುರಿತು ಜುಲೇಖಾ ಏನಪ್ಪಯ್ಯ ವಿಶ್ವವಿದ್ಯಾನಿಲಯದ ಕ್ಯಾನ್ಸರ್ ವಿಭಾಗದ ತಜ್ಞ ವೈದ್ಯರಾದ ಡಾಕ್ಟರ್ ಲಕ್ಷ್ಮೀ ಶೆಣಿಯವರು ಭಾಗವಹಿಸಲಿದ್ದಾರೆ. ತಪ್ಪದೇ ಕೇಳಿ ಜುಲೇಖಾ ಏನಪ್ಪಯ್ಯ ಆರೋಗ್ಯ ಸಂಪದ ನಾಳೆ ಬೆಳಿಗ್ಗೆ 8:30. ಪ್ರಾಯೋಜಕರು ಜುಲೇಖಾ ಏನಪ್ಪಯ್ಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ದೇರಳಕಟ್ಟೆ, ಮಂಗಳೂರು.

ಕೇಳುಗರೇ ಗಮನಿಸಿ, ಈ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರಗೌಡ ಬಿ ಹೊಸಗೌಡರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪಿಎಂ ಆತ್ಮನಿರ್ಭರ ಯೋಜನೆ ಕುರಿತು ಮಾತನಾಡುತ್ತಾರೆ ದೊಡ್ಡಹುಂಡಿ ರಾಜಣ್ಣ. 1:20 ಸ್ವರ ಮಾಧುರ್ಯ, ನಳಿನಿ ಎಸ್ ಕಾಮತ್ ಹಾಡಿರುವ ವಚನಗಳನ್ನು ಕೇಳುವಿರಿ.

ಕೇಳುಗರೆ, ಈ ಸಾಯಂಕಾಲ 5 ಗಂಟೆಗೆ ಜನಪದ ಸಂಗೀತ, ಸಂಗೀತ ಏಕೇಶವ ಅವರು ಹಾಡಿರುವ ಜನಪದ ಗೀತೆಗಳನ್ನು ಕೇಳುವಿರಿ. 6:50ಕ್ಕೆ ಕಿಸಾನ್ ವಾಣಿಯಲ್ಲಿ ಸಾವಯವ ಕೃಷಿಯಲ್ಲಿ ರೈತರು ಎದುರಿಸುವ ಸವಾಲುಗಳ ಕುರಿತು ಮಂಗಳೂರಿನ ಸೂರಜ್ ರಾವ್ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.

0: ಆಕಾಶವಾಣಿ. ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಅಧಿಕ ರಕ್ತದೊತ್ತಡ, ಈ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರ್ ಗೌಡ ಬಿ ಹೊಸಗೌಡರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
1: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಹೈಪರ್ ಟೆನ್ಷನ್ ಅಂದ್ರೆ ಹೈ ಬಿ ಪಿ ಅಥವಾ ರಕ್ತದೊತ್ತಡ ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ವಿಷಯವಾಗಿ ನಿಮ್ಮೆಲ್ಲರೊಂದಿಗೆ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರಗೌಡ ಬಿ ಹೊಸಗೌಡರ್ ಅವರಿದ್ದಾರೆ. ಡಾಕ್ಟರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ
1: ಸರ್. ಇತ್ತೀಚೆಗಷ್ಟೇ ನಾವು ವಿಶ್ವ ಹೈಪರ್ ಟೆನ್ಷನ್ ದಿನ ಅಂದ್ರೆ ವಿಶ್ವ ಅಧಿಕ ರಕ್ತದೊತ್ತಡ ದಿನ ಆಚರಣೆ ಮಾಡಿದ್ವಿ, May 17. ಈ ಸಂದರ್ಭದಲ್ಲಿ ಈ ಹೈಪರ್ ಟೆನ್ಷನ್ ಅಂದ್ರೆ ಏನು ಸರ್, ಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೈಪರ್ ಟೆನ್ಷನ್ ಅಂದ್ರೆ ಏನು ಅಂತ ಹೇಳ್ತೀರಾ?
2: ಹೈಪರ್ ಟೆನ್ಷನ್ ಅಥವಾ ಅತಿ ರಕ್ತದೊತ್ತಡ ಅಂದ್ರೆ ನಾವು ಪೇಷಂಟ್ ನಮ್ಮ ಹತ್ರ ಬಂದಾಗ ಬ್ಲಡ್ ಪ್ರೆಷರ್ ಅಂತೇಳಿ ಚೆಕ್ ಮಾಡ್ತೀವಿ. ಈ ಬ್ಲಡ್ ಪ್ರೆಷರ್ 140-90 ಮೇಲಿದ್ರೆ ಅವರಿಗೆ ಅತಿ ರಕ್ತದೊತ್ತಡ ಕಾಯಿಲೆ ಇದೆ ಅಂತೇಳಿ ಲೇಬಲ್ ಮಾಡ್ತೀವಿ. 120-80 ಕೆಳಗಿದ್ರೆ ಅದನ್ನ ಅವರು ನಾರ್ಮಲ್ ಪೇಷಂಟ್ ಅಂತ ಹೇಳ್ತೀವಿ. ಇದ್ರ ಮಧ್ಯೆ ಇರೋರಿಗೆ ಹೈ ನಾರ್ಮಲ್ ಬಿ ಪಿ ಅಥವಾ ಪ್ರೀ ಹೈಪರ್ ಟೆನ್ಷನ್ ಅಂತೇಳಿ ಹೇಳ್ತೀವಿ. ಪ್ರತಿ ವರ್ಷ May 17 ವಿಶ್ವ ಅತಿ ರಕ್ತದೊತ್ತಡ ದಿನ ಅಂತೇಳಿ ಆಚರಿಸ್ತೀವಿ. ಈ ವರ್ಷ May 17 ಆಚರಿಸಲಾಯ್ತು. ಈ ವರ್ಷದ ಥೀಮ್ ಏನಿತ್ತಂದ್ರೆ ಟ್ರೀಟಿಂಗ್ ಹೈಪರ್ ಟೆನ್ಷನ್ ಟುಗೆದರ್ ಅಂತೇಳಿ. ಈ ಕಾಯಿಲೆ ಇಷ್ಟು ದೊಡ್ಡದಾಗಿ ಬೆಳೀತಾ ಇದೆ ಅಲ್ಲ, ಕೇವಲ ಹೈ ಇನ್ಕಮ್ ಕಂಟ್ರೀಸ್ ಅಲ್ಲ, ಲೋ ಅಂಡ್ ಮಿಡ್ಲ್ ಇನ್ಕಮ್ ಆ ಕಂಟ್ರೀಸ್ ಒಳಗೂ ಬಿ ಪಿ ಕಂಟ್ರೋಲ್ ಆಗಬೇಕು ಅಂತೇಳಿ ಇದು ವರ್ಲ್ಡ್ ಹಾರ್ಟ್ ಫೆಡರೇಷನ್ ಒಂದು ಪ್ರತಿ ವರ್ಷ ಅವರೊಂದು ಧ್ಯೇಯ ಮಾಡ್ತಾರೆ. ಅದೇ ತರ ಈ ವರ್ಷದ ಥೀಮ್ ಟ್ರೀಟಿಂಗ್ ಹೈಪರ್ ಟೆನ್ಷನ್ ಟುಗೆದರ್ ಅಂತ.
1: ಸರ್, ಈಗ ನಾವು ಈ ಹೈಪರ್ ಟೆನ್ಷನ್ ಅನ್ನ ಸೈಲೆಂಟ್ ಕಿಲ್ಲರ್ ಅಂತ ಕರೀತಾರೆ, ಯಾವ ಕಾರಣಕ್ಕೆ ಕರೀತಾರೆ ಸರ್?
2: ಏನಕ್ಕಂದ್ರ ಈಗ ಯಾವುದೇ ಒಂದು ಕಾಯಿಲೆ, ಈಗ ಮಲೇರಿಯಾ ಅಥವಾ ಡೆಂಗು ಅಂದ್ರೆ ಅದಕ್ಕೊಂದು ಗುಣಲಕ್ಷಣ ಇರ್ತದೆ. ಮಲೇರಿಯಾ ಬಂತ ಜ್ವರ ಬರ್ತದ, ಡೆಂಗು ಅಲ್ಲಿ ಜ್ವರ ತಲೆನೋವೆಲ್ಲ ಇರುತ್ತ. ಆದ್ರೆ ಬಿ ಪಿಗೆ ಏನಂದ್ರೆ ಯಾವುದು ಗುಣಲಕ್ಷಣ ಇರಲ್ಲ ಪ್ರಥಮ ಇದರಲ್ಲಿ. ಈಗ ಬಿ ಪಿ 160-180 ಇದ್ದಾಗ ಅವರಿಗೆ ಯಾವುದು ಗುಣಲಕ್ಷಣ ಇರಲ್ಲ. ಸೊ ಸಡನ್ ಆಗಿ ಅವ್ರ ಪ್ರೆಸೆಂಟೇಷನ್ ಹೆಂಗ ಇರುತ್ತ ಅಂದ್ರೆ ಐದರ್ ಸ್ಟ್ರೋಕ್ ಆಗುತ್ತ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತ, ಇಲ್ಲ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಅತಿ ರಕ್ತದೊತ್ತಡದ ಮೇನ್ ಪ್ರಾಬ್ಲಮ್ ಏನಂದ್ರೆ ಅದು ರೋಗನೇ ಇರ್ಬೋದು ಅಥವಾ ಒಳಗಡೆ ಇರೋ ದೊಡ್ಡ ರೋಗದ ಒಂದು ಗುಣಲಕ್ಷಣ ಇರ್ಬೋದು. ಈಗ ನಿಮಗೆ ಉತ್ತಮ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಇವತ್ತೇ ಒಂದು ಪೇಷಂಟ್ಗೆ ಒಂದು ಆಂಜಿಯೋಗ್ರಾಮ್ ಮಾಡಿದೆ ನಾನು. ಅವ್ರದ್ದು ನನ್ನ ಹತ್ರ ಬಂದಿದ್ದೆ ಅದಕ್ಕಂದ್ರೆ ಬಿ ಪಿ ಜಾಸ್ತಿ ಆಗ್ಯದಂತೇಳಿ. ಬಿ ಪಿ ಗೋಲಿ ಕೊಟ್ಟೆ, ಬಿ ಪಿ ಕಂಟ್ರೋಲ್ ಆಯ್ತು, ಬಟ್ ಅವ್ರಿಗಿರೋ ಪ್ರಾಬ್ಲಮ್ ಕಡಿಮೆನೇ ಆಗಲಿಲ್ಲ. ನಾನೇ ಇದು ಹಾರ್ಟಿಂದು ಕಾಯಿಲೆ ಅದ ರೀ, ಆಂಜಿಯೋಗ್ರಾಮ್ ಮಾಡಿದೆ, ಆಂಜಿಯೋಗ್ರಾಮ್ ಮಾಡಿದ ಎರಡು ಬ್ಲಾಕ್ ಬಂತು, 95% ಸ್ಟಿನೋಸಿಸ್. ಸೊ ಇಲ್ಲಿ ಜನಗಳು ತಿಳ್ಕೊಬೇಕಿರೋದು ಏನಂದ್ರೆ ಅತಿ ರಕ್ತದೊತ್ತಡ ಕೇವಲ ಒಂದು ಕಾಯಿಲೆ ಅಲ್ಲ, ಒಳಗಿರೋ ಕಾಯಿಲೆಯ ಒಂದು ಗುಣಲಕ್ಷಣ ಆಗಿರ್ಬೋದು. ಈ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಕೆಲವೊಬ್ಬರಿಗೆ, ಗೊತ್ತೇ ಇರಲ್ಲ ಅವರಿಗೆ, ಬಿ ಪಿ ಜಾಸ್ತಿ ಇದೆ, ಬಿ ಪಿ ಜಾಸ್ತಿ ತಿರುಗಾಡ್ತಿರ್ತಾರೆ. ನಾವು ಯಾವಾಗ ಕ್ರಿಯಾಟಿನಿನ್ ಚೆಕ್ ಮಾಡ್ತೀವಿ ಅವಾಗೆ ಗೊತ್ತಾಗುತ್ತಾ ಇದು ಕಾಯಿಲೆ ಕಿಡ್ನಿ ಪ್ರಾಬ್ಲಮ್ ಅದ, ಬರೀ ಬಿ ಪಿ ಅಷ್ಟೇ ಅಲ್ಲ ಅಂತ. ಅದಕ್ಕೆ ನಾವು ಇದನ್ನು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ.
1: ಈಗ ಸಾಮಾನ್ಯ ರಕ್ತದೊತ್ತಡ ನೀವಾಗ್ಲೇ ಹೇಳಿದಾಗೆ 120-80 ಅಂತ ಹೇಳ್ತೀರಾ ಸರ್?
2: ಹೌದು.
1: ಇದು ಏನು ಸರ್, 120 ಅನ್ನೋದೇನು, 80 ಅನ್ನೋದೇನು, ಇದನ್ನ ಸ್ವಲ್ಪ ವಿವರಣೆ ಕೊಡಿ ಸರ್.
2: ಓಕೆ, ಇದು 120 ಅಂದ್ರೆ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್, 80 ಅಂದ್ರೆ ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್. ಇದು ಏನ್ ಹೇಳುತ್ತಂದ್ರೆ ಈ 120 ಅಂದ್ರೆ ಹಾರ್ಟ್ ಪಂಪ್ ಮಾಡುತ್ತಲ್ವಾ, ಪಂಪ್ ಮಾಡಿದಾಗ ಅಯೋರ್ಟ್ ಅಂತೇಳಿ ಒಂದು ರಕ್ತನಾಡಿ ಇರ್ತದೆ, ಅದರಲ್ಲಿರೋ ಮ್ಯಾಕ್ಸಿಮಮ್ ಪ್ರೆಷರ್ ಸಿಸ್ಟೋಲ್ ಅಲ್ಲಿ ಇರೋಂತ ಪ್ರೆಷರ್, ಅದನ್ನ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂತೀವಿ. ಅದು ನಾರ್ಮಲ್ ಆಗಿ 120 ಇರ್ತದೆ, 120 ಅದು ಕೆಳಗಿರ್ತದೆ. 90 ಕೆಳಗೆ ಹೋಯ್ತಂದ್ರೆ ನಾವು ಲೋ ಬಿ ಪಿ ಅಂತೀವಿ. ಸೊ 90-120 ಏನಿರುದಲ್ಲ ಅದು ನಾರ್ಮಲ್ ಬಿ ಪಿ, 120 ಮೇಲೆ ಹೋದ್ರೆ ಹೈ ಬಿ ಪಿ, 80 ಕೆಳಗೆ ಹೋದ್ರೆ ಲೋ ಬಿ ಪಿ. ಸೊ ಡಯಾಸ್ಟೋಲಿಕ್ ಬಿ ಪಿ ಅಂದ್ರೆ ಹಾರ್ಟ್ ರಿಲ್ಯಾಕ್ಸ್ ಆಗಿರುತ್ತೆ, ರಿಲ್ಯಾಕ್ಸ್ ಆದಾಗೂ ಸ್ವಲ್ಪ ಪ್ರೆಷರ್ ಇರ್ತದೆ, ಆ ಪ್ರೆಷರ್ ಡಯಾಸ್ಟೋಲಿಕ್ ಪ್ರೆಷರ್, ಅದು 80 ಇರ್ತದೆ, 80 ಕೆಳಗಿರ್ತದೆ. 80 ಮೇಲೆ ಹೋಯ್ತಂದ್ರೆ ಡಯಾಸ್ಟೋಲಿಕ್ ಹೈ ಬಿ ಪಿ ಅಂತ. ಆಮೇಲೆ ನಮ್ಮಲ್ಲಿ ಎರಡು ವೆರೈಟಿ ಬರ್ತವೆ, ಐಸೋಲೇಟೆಡ್ ಸಿಸ್ಟೋಲಿಕ್ ಹೈಪರ್ಟೆನ್ಷನ್ ಬೇರೆ, ಐಸೋಲೇಟೆಡ್ ಡಯಾಸ್ಟೋಲಿಕ್ ಹೈಪರ್ಟೆನ್ಷನ್ ಬೇರೆ. ಹೈಪರ್ಟೆನ್ಷನ್ ಎರಡು ಹೆಚ್ಚಾಗಿರುತ್ತೆ, ಕೆಲವೊಂದ್ರೊಳಗೆ ಎರಡು ಹೆಚ್ಚಾಗಿರುತ್ತೆ, ಇನ್ ಕೆಲವೊಂದ್ರೊಳಗೆ ಬರೀ ಸಿಸ್ಟೋಲಿಕ್ ಬಿ ಪಿ ಜಾಸ್ತಿ ಆಗಿರುತ್ತೆ, ಡಯಾಸ್ಟೋಲಿಕ್ ನಾರ್ಮಲ್ ಇರುತ್ತೆ. ಇನ್ ಕೆಲವೊಂದ್ರೊಳಗೆ ಡಯಾಸ್ಟೋಲಿಕ್ ಜಾಸ್ತಿ ಇರುತ್ತೆ, ಸಿಸ್ಟೋಲಿಕ್ ನಾರ್ಮಲ್ ಇರುತ್ತೆ. ಸೊ ನಾವು 3 ತರ ಪೇಷಂಟ್ಗಳು ನೋಡ್ತೀವಿ
1: ಸರ್. ಆಗ್ಲೇ ನೀವು ಹೇಳಿದ್ರಿ ಯಾವುದೇ ರೀತಿಯ ಲಕ್ಷಣಗಳನ್ನ ಇದು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತೆ ಯಾವ ರೀತಿ ಸರ್ ಇದನ್ನ ಐಡೆಂಟಿಫೈ ಮಾಡೋದು, ಪಿ ಚೆಕಪ್ ಯಾವಾಗ ಮಾಡಿಸ್ಕೋಬೇಕು?
2: ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಹೆಲ್ತ್ ಕ್ಯಾಂಪ್ ಅಂತ ಮಾಡ್ತೀವಿ ನಾವು. ಈ ಹೆಲ್ತ್ ಕ್ಯಾಂಪ್ ಇರೋದು ರೋಗಿಗಳಿಗಲ್ಲ, ಈ ಹೆಲ್ತ್ ಕ್ಯಾಂಪ್ ಇರೋದೇ ನನಗೆ ಯಾವುದು ಕಾಯಿಲೆ ಇಲ್ಲ, ನಾನು ಆರಾಮಿದ್ದೀನಿ ಅನ್ನೋರಿಗೆ ಹೆಲ್ತ್ ಕ್ಯಾಂಪ್. ಇದು ಇಲ್ಲಿ ನಾವು ಸ್ಕ್ರೀನಿಂಗ್ ಮಾಡ್ತೀವಿ. ಸೊ ಎಲ್ಲ ಪೇಷಂಟ್ ಬಿ ಪಿ ಚೆಕ್ ಮಾಡಕ್ ಎಷ್ಟು ಇರೋದು, ಒಂದು 10-20 ಸೆಕೆಂಡ್ ಸಿಗುತ್ತೆ ನಮಗೆ. ಸೊ ಹೆಲ್ತ್ ಕ್ಯಾಂಪ್ ಅಲ್ಲಿ ಹೋಗ್ಬೇಕಾಗಿರೋದು ನಾರ್ಮಲ್ ವ್ಯಕ್ತಿಗಳು, ರೋಗಿಗಳು ಹೋಗ್ಬಾರ್ದು. ರೋಗಿಗಳಿಗೆ ಡಾಕ್ಟರ್ ಇದ್ದೇ ಅದಾರ, ನನಗೆ ಯಾವ್ದು ಕಾಯಿಲೆ ಇಲ್ಲ ಅಂತ ಇರ್ತಾರಲ್ರಿ ಅವ್ರು ಹೋಗ್ಬೇಕು. ಅಥವಾ ಹೆಲ್ತ್

0: ಕ್ಯಾಂಪ್ ಹೋಗಕ್ಕೆ ಆಗ್ಲಾರ್ದಾರು ವರ್ಷಕ್ಕೊಂದ್ಸರಿ ಡಾಕ್ಟರ್ ಬಲ್ಲಿ ಹೋಗಿ ಟೆಸ್ಟ್ ಮಾಡಿಸ್ಕೋಬೇಕು. ಸುಮ್ಮನೆ ಹೋಗಿ ಬಿ ಪಿ ಚೆಕ್ ಮಾಡ್ಕೋಬೇಕು, ಪ್ರತಿ ವರ್ಷ ಮಾಡ್ಕೋಲೇಬೇಕು. ಅಂದರೆ ಯಾರು ಮಾಡ್ಕೋಬೇಕು, 30 ವರ್ಷ ಮ್ಯಾಲೆ ಇದ್ದಾರು, ತೂಕ ಜಾಸ್ತಿ ಇದ್ದಾರು, ಇದು ಯಾರು ಶುಗರ್ ಇದ್ದಾರು, ಮನೆಯಲ್ಲಿ ಯಾರಿಗಾದ್ರೂ ಬಿ ಪಿ ಇತ್ತಪ್ಪ ಅವರು, ಅಂದರೆ ಇದು ಜಾಗರೂಕತೆ ಆಗುತ್ತೆ ನಮಗೆ, ಅಂಥವ್ರು ಬಿ ಪಿ ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ.
1: ಈಗ ಹಾಗಾದ್ರೆ ಬಿ ಪಿ ಅನ್ನೋದು ಅಧಿಕ ರಕ್ತದ ಒತ್ತಡ ಅನ್ನೋದು ಜೆನೆಟಿಕ್ಸ್ ಮುಖಾಂತರ ಬರುತ್ತೆ ಸರ್?
0: ನಂದೊಂದು ಫ್ಯಾಮಿಲಿ ಇದೆ, 5 ಜನ ಬಿ ಪಿ ಇದಾರೆ ಅವರಲ್ಲಿ, ಅದರಲ್ಲಿ 3 ಜನಕ್ಕೆ ಬಿ ಪಿ ಗೋಲಿ ಬಂದ್ ಮಾಡಿಸ್ತೀನಿ ನಾನು.
1: ಸರ್, ಈಗ ಹೇಳಿದ್ರೆ ತಂದೆ ತಾಯಿಯಿಂದ ಮಕ್ಕಳಿಗೆ ಬರೋ ಸಾಧ್ಯತೆ ಇದೆ ಅಂತ. ಕೆಲವೊಂದ್ ಸರ್ತಿ ಏನಾಗುತ್ತೆ, ನಾವು ಹೆಲ್ತ್ ಕ್ಯಾಂಪ್ ಅಟೆಂಡ್ ಆಗ್ಬೇಕಂತ ಹೇಳ್ತೀರಿ, ಕೆಲವರಿಗೆ ಡಾಕ್ಟರ್ ಕಂಡ್ರೆ ಇದೆ ಡೌಡವನತ್ತೆ. ಆ ಚೆಕಪ್ ಹೋದಾಗ ಭಯದಿಂದನೇ ಜಾಸ್ತಿ ಬಿ ಪಿ ಬರೋ ಸಾಧ್ಯತೆ ಇರುತ್ತೆ.
0: ಹೌದೌದು.
1: ಅವ್ರು ಏನ್ ಮಾಡ್ಬೇಕು ಸರ್?
0: ಅದನ್ನ ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತೀವಿ. ಅಂದ್ರೆ ಅವರಿಗೆ ಆಸ್ಪತ್ರೆ ಬಂದ ಕೂಡಲೇನೆ ಆಸ್ಪತ್ರೆ ವಾತಾವರಣ ಅಥವಾ ಡಾಕ್ಟರ್ ಮುಖ ಅಥವಾ ನರ್ಸ್ ಮುಖ ನೋಡಿದ ಕೂಡಲೇನೆ ಬಿ ಪಿ ಜಾಸ್ತಿ ಆಗ್ಬಿಡ್ತದೆ. ಅದನ್ನ ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತೀವಿ.
1: ಅದಕ್ಕೂ ಇದು ಹೇಗೆ ಡಿಫರೆನ್ಶಿಯೇಟ್ ಮಾಡ್ತೀವಿ?
0: ಇದನ್ನ ಹೇಗೆ ಮಾಡ್ಬೇಕಂದ್ರ, ನಾವು ಇಂತ ಈ ತರ ಡಿಟೆಕ್ಟ್ ಮಾಡ್ತೀವಲ್ವ, ಅವ್ರನ್ನ ಮನೆಯಲ್ಲಿ ಬಿ ಪಿ ಚೆಕ್ ಮಾಡ್ಕೋ ಅಂತ ಹೇಳ್ತೀವಿ. 500 ರೂಪಾಯಿ 1,000 ರೂಪಾಯಿ ಕೊಟ್ರೆ ಆಟೋಮೆಟಿಕ್ ಬಿ ಪಿ ಮಷಿನ್ಸ್ ಬಂದಿದೆ, ಆ ಮಷಿನ್ ಮನೇಲಿ ಇಟ್ಕೊಂಡು ಬಿ ಪಿ ಚೆಕ್ ಮಾಡ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡ್ದ, ಮನೇಲಿ ನಾರ್ಮಲ್ ಇರ್ತದ, ಹಾಸ್ಪಿಟಲ್ ಜಾಸ್ತಿ ಇರ್ತದ, ಅದನ್ನ ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತ. ಬಟ್ ಇನ್ನೊಂದು ವೇರಿಯಂಟ್ ಬರ್ತದ, ಹಾಸ್ಪಿಟಲ್ ನಾರ್ಮಲ್ ಇರ್ತದ, ಮನೆಗೆ ಜಾಸ್ತಿ ಇರ್ತದ, ಅದನ್ನ ನಾವು ಮಾಸ್ಟ್ ಹೈಪರ್ ಟೆನ್ಷನ್ ಅಂತೀವಿ. ಸೊ ಈ ರೀತಿನ ಕೇಸ್ ಇರ್ತಾವ.
1: ಟ್ರೀಟ್ಮೆಂಟ್ ಬೇಕಾ ಸರ್?
0: ಎರಡು ಇಲ್ಲ, ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಲ್ಲಿ ನಾವು ರಿಅಶ್ಯೂರೆನ್ಸ್ ಮಾಡ್ತೀವಿ, ಬಟ್ ಮಾಸ್ಟ್ ಹೈಪರ್ ಟೆನ್ಷನ್ ಟ್ರೀಟ್ಮೆಂಟ್ ಬೇಕು. ಮೋಸ್ಟ್ ಡೇಂಜರಸ್ ಅಂದ್ರೆ ಮಾಸ್ಟ್ ಹೈಪರ್ ಟೆನ್ಷನ್.
1: ಓಕೆ, ಹಾಸ್ಪಿಟಲ್ ಅಲ್ಲಿ ನಾರ್ಮಲ್ ಇರುತ್ತೆ?
0: ನಾರ್ಮಲ್ ಇರುತ್ತೆ, ಬಟ್ ಮನೆಗೆ ಹೋದಾಗ ಜಾಸ್ತಿ ಇರ್ತದೆ.
1: ಈಗ ಸರ್, ಸಾಮಾನ್ಯವಾಗಿ ಎಲ್ಲ ವ್ಯಕ್ತರ ನಾಗರಿಕರು ಹಾಸ್ಪಿಟಲ್ ಅಲ್ಲಿ ನಾರ್ಮಲ್ ಇದೆ ಅಂದ್ರೆ ನಾನು ನಾರ್ಮಲ್ ಇದೀನಪ್ಪ ಅಂದ್ಕೊಂತಿರ್ತಾರೆ.
0: ಹೌದ್ರಿ.
1: ಹಾಗಾದ್ರೆ ಮನೆಗೆ ಹೋಗಿ ಇನ್ನೊಂದ್ ಸರ್ತಿ ಚೆಕ್ ಮಾಡ್ಬೇಕ?
0: ಇಲ್ಲ, ಈಗ ಮನೆಗೆ ಹೋಗಿ ಯಾರು ಚೆಕ್ ಮಾಡ್ಬೇಕಂದ್ರ ಕೆಲವೊಬ್ರಿ ತಲೆನೋವಾಗತ್ತ, ಇಲ್ಲ ಬೆಳಗ್ಗೆ ಎದ್ದು ಕೂಡಲೇ ಚಕ್ರ ಆಗತ್ತ, ಇಲ್ಲ ಸುಸ್ತ್ ಅನಿಸ್ತದ, ಅಂತಾರ ನಮ್ಮ ಹತ್ರ ಬಂದಿರ್ತಾರ. ನಾವು ಬಿ ಪಿ ಚೆಕ್ ಮಾಡ್ತೀವಿ, ನಾರ್ಮಲ್ ಇರುತ್ತೆ. ಕೆಲವೊಂದು ಪೇಷಂಟ್ ಗಳಿಗೆ ಈಗ ಹೈ ಬಿ ಪಿ ಇದ್ದವ್ರಿಗೆ ಕೆಲವೊಂದು ಗುಣಲಕ್ಷಣ ಇರ್ತಾವ, ಎಲ್ಲರಿಗೂ ಗುಣಲಕ್ಷಣ ಇರಲ್ಲಂತೇನಲ್ಲ. ಬಿ ಪಿ ದ ಗುಣಲಕ್ಷಣ ಏನಂದ್ರೆ ತಲೆನೋವಾಗೋದು, ಬೆಳಗ್ಗೆ ಮುಂಜಾನೆ ಎದ್ದು ಕೂಡ್ಲೇನೆ ತಲೆ ಚಕ್ರ ಬರೋದು, ಅಥವಾ ಕೆಲಸ ಮಾಡ್ಬೇಕಾದ್ರೂ ಒಂದು ಮನಸ್ಸಿರೋದಿಲ್ಲ, ಸುಸ್ತ್ ಅನಿಸ್ತದ, ಇವೆಲ್ಲ ಹೈ ಬಿ ಪಿ ಲಕ್ಷಣಗಳು. ಸೊ ಇವ್ರಿಗೆ ಮನೆಗಿದ್ದಾಗ ಆಗುತ್ತೆ, ಹಾಸ್ಪಿಟಲ್ ಬಂದಾಗ ಇರಲ್ಲ. ಸೊ ಇಂಥವ್ರಿಗೆ ನಾವು ಅಡ್ವೈಸ್ ಮಾಡ್ತೀವಿ, ಒಂದ್ಸರಿ ಮನೇಲಿ ಬಿ ಪಿ ಚೆಕ್ ಮಾಡ್ಕೊಳ್ರಿ, ಇಲ್ಲಾಂದ್ರೆ 24 ಅವರ್ ಬಿ ಪಿ ಮಾನಿಟರಿಂಗ್ ಅಂತ ಒಂದು ಟೆಸ್ಟ್ ಬರ್ತದೆ, ಅದು ಮಷಿನ್ ಹಾಕಿ ಮನೆ ಕಳಿಸ್ಬಿಡ್ತೀವಿ.
1: ಲಾಂಗ್ ಟರ್ಮ್ ರಿಸಲ್ಟ್ಸ್
0: 24 ಅವರ್ ಒಂದ್ ಮಷಿನ್ ಹಾಕಿ ಕಳಿಸ್ಬಿಡ್ತೀವ್ರಿ, ಅರ್ಧ ತಾಸಿಗೊಮ್ಮೆ ಚೆಕ್ ಮಾಡ್ತಾ ಇರ್ತದ. ಅವ್ರಿಗೆ ರುಟೀನ್ ಕೆಲಸ ಮಾಡಕ್ ಹೇಳ್ತೀವಿ ನಾವು. ಒಂದ್ಸರಿ ಆಫೀಸ್ ದಲ್ಲಿ ಇರ್ಬೋದು ಅಥವಾ ಹಾಸ್ಪಿಟಲ್ ಮನೆ, ಈ 3 ಜಾಗದಾಗ ಬಿ ಪಿ ಚೆಕ್ ಮಾಡಿದಾಗ ಅಲ್ಲಿ ನೋಡ್ಕೊಂಡು ವಿ ಕ್ಯಾನ್ ಅವಾಗ ಡಿಸಿಷನ್ ತಗೋಬಹುದು, ಬಿ ಪಿ ಇದೇನೋ ಇಲ್ಲದ ಯಾವ ಟೈಪ್ ಆಫ್ ಬಿ ಪಿ ಇದೆ ಇವೆಲ್ಲ ಗೊತ್ತ ಮಾಡ್ಕೋಬೇಕಂದ್ರೆ ನಾವು ABPM ಅಂತ ಒಂದು ಟೆಸ್ಟ್ ಮಾಡ್ಕೋಬೇಕು, ಅದ್ರಾಗೆ ಗೊತ್ತಾಗುತ್ತೆ.
1: ಹಾಗಾದ್ರೆ ಬಿ ಪಿಗೆ ಏನೆಲ್ಲ ಕಾರಣಗಳಿಂದ ಬಿ ಪಿ ಬರ್ತಾ ಇದೆ ಸರ್? ಯಾವ ಅಂದ್ರೆ ನಮ್ಮ ಜೀವನ ಶೈಲಿ ಆಗಿರ್ಬೋದು, ಫುಡ್ ಸ್ಟೈಲ್ ಆಗಿರ್ಬೋದು, ಇವುಗಳ ಬದಲಾವಣೆಯಿಂದ ಬಿ ಪಿ ನಮ್ಮಲ್ಲಿ ಕಂಡು ಬರ್ತಾ ಇದೆಯಾ?
0: ಬಿ ಪಿ ಬರ್ಲಕ್ಕೆ ಮೇನ್ 2 ರೀಸನ್ ಇದೆ, ಒಂದು ಮಾಡಿಫೈಬಲ್ ರಿಸ್ಪೆಕ್ಟರ್ ಅಂತೀವಿ, ಇನ್ನೊಂದು ನಾನ್ ಮಾಡಿಫೈಬಲ್ ರಿಸ್ಪೆಕ್ಟ್. ಈ ನಾನ್ ಮಾಡಿಫೈಬಲ್ ಅಂದ್ರೆ ಜೆನೆಟಿಕ್, ಫ್ಯಾಮಿಲಿ ಹಿಸ್ಟ್ರಿ, ಏಜ್, ಇವೆಲ್ಲ ನಾನ್ ಮಾಡಿಫೈಬಲ್. ಸೆಕ್ಸ್ ಮಾಡಿಫೈಬಲ್ ಅಂದ್ರೆ ನೀವು ಹೇಳಿದ್ರಿ ಈಗ ಊಟದ ಬದಲಾವಣೆ. ನಾವು ಮೊದಲು ಏನ್ ಮಾಡ್ತಿದ್ವಿ, ನಮ್ಮ ಹೊಲದಾಗ ಬಿತ್ತಿರ ತರಕಾರಿನೇ ತಿಂತೀವಿ, ಇತರ ಜೋಳನೇ ತಿಂತಿದ್ವಿ. ಈಗ ಏನ್ ಮಾಡ್ತಾ ಇದೀವಿ, ಎಲ್ಲೋ ಬಿತ್ತಿರ್ತಾರ, ಯಾರೋ ಎಣ್ಣೆ ಹೊಡೆದಿರ್ತಾರ. ನಮ್ದು ದೇಶೀಯ ಬಿಟ್ಟು ವೆಸ್ಟರ್ನೈಸ್ಡ್ ಡೈಟ್ ತಿಂತಾ ಇದೀವಿ ನಾವು, ಅದು ಒಂದ್ ರೀಸನ್. ಇನ್ನೊಂದು ನಿದ್ದೆ, ಮೊದಲು ನಮ್ಮಲ್ಲಿ ಲೈಟೇ ಇರ್ತಿರ್ಲಿಲ್ಲ, ನಾವ್ 8ಕ್ಕೆ ಮಲ್ಕೊಂಡು 6 ಗಂಟೆಗೆ ಎದ್ದೇಳ್ತಿದ್ವಿ. ಈಗ 24/7 ಎಲೆಕ್ಟ್ರಿಸಿಟಿ ಸಪ್ಲೈ ಇದೆ, 11 ತನ ಮೊಬೈಲ್ ನೋಡ್ಕೊಂತ ಕುಂದಿರ್ತಾರ. ಹೌದಿಲ್ಲ, ನಿದ್ದೆ ಸರಿ ಮಾಡ್ತಾ ಇಲ್ಲ, ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಫುಲ್ ಕಮ್ ಆಗಿದೆ. ಈಗ ಮಕ್ಕಳಲ್ಲಿ ತೋರ್, ನೀವು ನಾವು ಸಣ್ಣವ್ರು ಇದ್ದಾಗ ಸಾಲಿ ಬಿಟ್ರೆ ಸಾಕು ಓಡೋಗ್ ಬಿಡ್ತಿದ್ವಿ ಆಟ ಆಡಕ್ಕ. ಈಗಿನ ಮಕ್ಕಳು ಮನೆ ಬಂದ್ ಕುಂತ್ ಬಿಡ್ತಾರ, ಹೋಮ್ವರ್ಕ್ ಮಾಡೋದು, ಟಿವಿ ನೋಡೋದು, ಮೊಬೈಲ್ ನೋಡೋದು, ಆಮೇಲೆ ಇಲ್ಲಿ ಮೈದಾನಗಳೇ ಇಲ್ಲ, ಫಿಸಿಕಲ್ ಇನ್ಆಕ್ಟಿವಿಟಿ ಒಂದು. ಆಮೇಲೆ ವೇಟ್ ರೀ, ವೇಟ್ ಜಾಸ್ತಿ ಆಗಿದ್ದು, ಶುಗರ್, ಇವೆಲ್ಲಾನು ಬಿ ಪಿ ಜಾಸ್ತಿ ಮಾಡುದು.
1: ಈಗ ಒಂದ್ಸರ್ತಿ ಬಿ ಪಿ ಬಂದ್ರೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೋಬೇಕಾ ಅಥವಾ ಇದಕ್ಕೆ ವಿರಾಮ ಅನ್ನೋದು ಇದೆಯಾ?
0: ಇಲ್ಲ, ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಬೇಕಾಗಲ್ಲ. ಇದು ಏನಂದ್ರೆ ಯಾವ ಕಾರಣಕ್ಕೆ ಬಿ ಪಿ ಬಂದ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದು ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಪೇಷಂಟ್ ಬರ್ತಾನೆ ನಿಮ್ಮ ಹತ್ರ, ಬಂದ ಅವನು 90 ಕೆಜಿ ವೇಟ್ ಇದೆ, ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅವನಿಗೆ. ಅವನಿಗೆ ಬಿ ಪಿ ಇದೆ ಅಂದ್ರೆ ಫಸ್ಟ್ ಅವನಿಗೆ ಹೇಳ್ತೀವಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ಯಾವುದೇ ಪೇಷಂಟ್ ಬಿ ಪಿ 120 ಮ್ಯಾಲ್ ಬಂತಂದ್ರೆ ಎಲ್ಲರೂ ಲೈಫ್ ಸ್ಟೈಲ್ ಚೇಂಜ್ ಶುರು ಮಾಡ್ಕೋಬೇಕು. ಫಸ್ಟ್ ಟ್ರೀಟ್ಮೆಂಟೇ ಅದರಿ, ಸೆಕೆಂಡ್ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸ್ ಬರ್ತಾವೆ. ಓಕೆ, ಈಗ ವೇಟ್ ಜಾಸ್ತಿ ಇದ್ದವ್ರಿಗೆ ವೇಟ್ ಇಳಿಸಿದ್ವಿ ಅಂದ್ರೆ ಬಿ ಪಿ ಕಂಟ್ರೋಲ್ ಆಗಿಬಿಡುತ್ತೆ. ಸೊ ಎಷ್ಟೊಂದ್ ಜನ ಪೇಷಂಟ್ಗಳಿಗೆ ನಾವು ಫಸ್ಟ್ ಬಂದಾಗ ಹೈ ಡೋಸ್ ಬರ್ದಿರ್ತೀವಲ್ಲ, ವೇಟ್ ಕಡಿಮೆ ಮಾಡಿದ್ರೆ ಕೆಲವೊಬ್ರು ಡೋಸ್ ಬಿ ಪಿ ಗೋಲಿ ಕಂಪ್ಲೀಟ್ ಬಿಟ್ಬಿಡ್ತಾರ, ಇನ್ನು ಕೆಲವರು ಲೋಯೆಸ್ಟ್ ಡೋಸ್ ಒಳಗೆ ಕಂಟ್ರೋಲ್ ಇರ್ತಾರೆ. ಸೊ ಯಾವುದು ಪರ್ಮನೆಂಟ್ ಅಲ್ಲ, ನಾವು ಹೇಗ ಡಾಕ್ಟರ್ ಹತ್ರ ಇದು ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ.
1: ಸರ್, ಇವಾಗ ಇನ್ನೊಂದು ಕಲ್ಪನೆ ಇದೆ ನಮ್ಮ ಭಾರತೀಯ ಕುಟುಂಬದಲ್ಲಿ, ಉಪ್ಪು ಜಾಸ್ತಿ ತಿಂದ್ರೆ ಬಿ ಪಿ ಬರ್ತದೆ ಅಂತ.
0: ಓಕೆ,
1: ಕರೆಕ್ಟ್ ಸರ್? ಇದು
0: ಅಂದ್ರೆ ಯಾವುದೇ ಒಂದು ಇದು ಮಿತವ್ಯ

0: ತಿನ್ಬೇಕ್ರಿ. ಸಾಮಾನ್ಯವಾಗಿ ನಮ್ದು ಭಾರತೀಯ ಆಹಾರ ಪದ್ಧತಿ ಒಳಗೆ ನಾವು ಉಪ್ಪು ಜಾಸ್ತಿನೇ ತಿಂತೀವಿ ರೀ. ನಮ್ದು ರೆಕಮೆಂಡೆಡ್ 5 ಗ್ರಾಮ್ ಇದೆ, ನಾವು 10 ಗ್ರಾಮ್ ಮೇಲೆ ತಿಂತೀವಿ. ನಮ್ಮ ಕಲಬುರ್ಗಿದಾಗೆ ತೋರಿ, ಉಪ್ಪು ಖಾರ ಇಲ್ಲ ನಾವು ಊಟನೇ ಮಾಡಲ್ಲ,
1: ಹೌದು.
0: ಹೌದಿಲ್ರಿ? ಸೊ ಅದಕ್ಕೋಸ್ಕರ ನಮ್ಮದು ಊಟದೊಳಗೆ ಉಪ್ಪು ಜಾಸ್ತಿನೇ ಇದೆ ರೀ. ಮೇನ್ ರೀಸನ್ ಏನಂದ್ರೆ ಬರೀ ಅಡುಗೆ ಅಲ್ಲ, ನಾವು ಅಡುಗೆ ಜೊತೆಗೆ ಅನ್ನ ಮತ್ತು ಚಪಾತಿ ಅಥವಾ ರೊಟ್ಟಿ ಜೊತೆ ತಿಂತೀವಲ್ಲ, ಶೇಂಗಾದ ಹಿಂಡಿ ಆಗಿರ್ಬೋದು, ಉಪ್ಪಿನಕಾಯಿ ಆಗಿರ್ಬೋದು, ಆಮೇಲೆ ಮಾವಿನಕಾಯಿ ಚಟ್ನಿ ಆಗಿರ್ಬೋದು, ಇವೆಲ್ಲ ಉಪ್ಪಾಕಿ ಪ್ರಿಸರ್ವೇಟಿವ್ ಇಟ್ಟಿರ್ತೀವಿ ನಾವು, ಅದನ್ನ ಜಾಸ್ತಿ ತೊಗೊಂತೀವಿ. ಹಂಗಾಗಿ ನಮ್ದು ಕನ್ಸಪ್ಷನ್ ಜಾಸ್ತಿ ಆಗುತ್ತೆ. ಸೊ ಉಪ್ಪು ಜಾಸ್ತಿ ತೊಗೊಂಡಾಗ ನ್ಯಾಚುರಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬಿ ಪಿ ಬಂದ್ಬಿಡ್ತದೆ ರೀ. ಅಲ್ಲಿ
1: ಅಂದ್ರೆ ಉಪ್ಪಿಗೂ ಬಿ ಪಿಗೂ ಸಂಬಂಧ ಇದೆ.
0: ಸಂಬಂಧ ಇದೆ,
1: ಹಾ,
0: ಅದ್ರಾಗೇನು ಡೌಟ್ ಇಲ್ಲರಿ.
1: ನಿಯಂತ್ರಣದಲ್ಲಿಟ್ಟರೆ
0: ಹೌದು
1: ಆರೋಗ್ಯವಾಗಿರ್ತೀವಿ.
0: ಹೌದು ಹೌದು ರೀ.
1: ಸರ್, ಈಗ ಡಯಾಬಿಟೀಸ್ ಇರ್ಬೋದು, ಹಾರ್ಟ್ ರಿಲೇಟೆಡ್ ಡಿಸೀಸ್ ಇರ್ಬೋದು, ಕಿಡ್ನಿ ರಿಲೇಟೆಡ್ ಡಿಸೀಸ್ ಇರ್ಬೋದು, ಇವು ಎಲ್ಲವಕ್ಕೂ ಬಿ ಪಿ ಯಾವ ರೀತಿ ಲಿಂಕ್ ಇದೆ? ನೀವು ಆಗಲೇ ಸ್ವಲ್ಪ ಸ್ವಲ್ಪ ಮಟ್ಟಿಗೆ
0: ಹೌದು
1: ಹೇಳಿದ್ರಿ. ಈಗ ಡಯಾಬಿಟೀಸ್ ಇದೆ ಅಂತ ನನಗೆ ಬಿ ಪಿ ಬರುತ್ತಾ, ಅಥವಾ ಬಿ ಪಿ ಇದೆ ಅಂತ ಡಯಾಬಿಟೀಸ್ ಬರುತ್ತಾ?
0: ಎರಡೂ ಲಿಂಕ್ ಇದೆ ರೀ. ಎರಡೂ ಬರೋದೇನಂದ್ರೆ ಮೆಟಬಾಲಿಕ್ ಡಿಸೀಸಸ್ ಅಂತೀವಿ ನಾವು. ಇಲ್ಲಿ ಏನಾಗುತ್ತೆ ಅಂದ್ರೆ ಬಿ ಪಿ ಶುಗರ್ ಜೋಡೆತ್ತಿದ್ದಂಗೆ ರೀ, ಎರಡೂ ಬದ್ದು ಅಂದ್ರೆ ಸೀದಾ ಅಟ್ಯಾಕ್ ಆಗದೆ ಹಾರ್ಟಿಗೆ, ಕಿಡ್ನಿ, ಬ್ರೈನ್. ಈಗ ಬಿ ಪಿ ಗಳಿಗೆ ಎದಕ್ ತಗೋಬೇಕಂದ್ರ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ನಮಗ್ ಹಾರ್ಟ್ ಅಟ್ಯಾಕ್ ಆಗ್ಬಾರ್ದು, ನಮಗ್ ಸ್ಟ್ರೋಕ್ ಆಗ್ಬಾರ್ದು, ನಮಗ್ ಕಿಡ್ನಿ ನಾರ್ಮಲ್ ಇರ್ಬೇಕಂದ್ರೆ ಬಿ ಪಿ ಗಳಿಗೆ ಒಂದ್ ದಿನ ಬಿಡಬಾರ್ದು. ಡಾಕ್ಟರ್ ಹೆಂಗ್ ಹೇಳ್ತಾರ ಹಂಗೆ ಕೇಳಿ ಗುಳಿಗೆ ಕಂಟಿನ್ಯೂ ಮಾಡ್ಬೇಕು, ಇಲ್ಲ ಅವ್ರ ಹೆಂಗ್ ಡೋಸ್ ಕಡಿಮೆ ಮಾಡಂತಾರ ಹಂಗ್ ಮಾಡ್ಬೇಕು. ಗೋಲಿ ನಂಬಲ್ಲಿ ಪೇಷಂಟ್ ಏನ್ ಮಾಡ್ತಾರೆ, ಸಡನ್ ಆಗಿ ಗೋಲಿ ಬಿಟ್ಬಿಡ್ತಾರ. ಈ ಗೋಲಿ ಸಡನ್ ಆಗಿ ಬಿಡೋದ್ರಿಂದ ಅವ್ರ 5 ಆರು ಹಾರ್ಟ್ ಅಟ್ಯಾಕ್ ಆಗಿ ಬರ್ತಾರ, ಇಲ್ಲ ಅಂದ್ರೆ ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಆಗಿ ಬಂದ್ಬಿಡ್ತಾರೆ.
1: ಯಾವ ಕಾರಣಕ್ಕೆ ಆಗುತ್ತೆ ಸರ್ ಇದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಪಾರ್ಶ್ವವಾಯು?
0: ಈಗ ಬಿ ಪಿ ಗೋಲಿ ತೊಗೊಂತಿರ್ತಾರಲ್ಲ ಅವ್ರು, ಸಡನ್ ಆಗಿ ಗೋಲಿ ಬಿಡ್ತಾರ, ಆ ಗೋಲಿ ಅಷ್ಟು ದಿನ ನಿಯಂತ್ರಣದಲ್ಲಿದ್ದ ಬಿ ಪಿ ಸಡನ್ ಆಗಿ ರಿಲೀಸ್ ಆಗಿಬಿಡುತ್ತೆ, ಅವಾಗ ಏನಂದ್ರೆ ಬಿ ಪಿ ಹೈ ಆಗಿಬಿಡ್ತದೆ. ಹೈ ಆದ ಕೂಡಲೇ ಏನಾಗುತ್ತಂದ್ರೆ ಇವು ರಕ್ತನಾಡಿ ಇರ್ತಾವಲ್ರಿ, ರಕ್ತನಾಡಿ ಒಳಗೆ ಡ್ಯಾಮೇಜ್ ಆಗಿಬಿಡುತ್ತೆ. ಈ ಡ್ಯಾಮೇಜ್ ಹಾರ್ಟ್ ಅಲ್ಲಿ ಆಯ್ತಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಬ್ರೈನ್ ಅಲ್ಲಿ ಆಯ್ತಂದ್ರೆ ಸ್ಟ್ರೋಕ್ ಆಗುತ್ತೆ. ಸೊ ಎಷ್ಟೊಂದು ಜನ ಪೇಷಂಟ್ ಸ್ಟ್ರೋಕ್ ಅಲ್ಲಿ ಬ್ಲೀಡಿಂಗ್ ಆಗಿ ಬರ್ತಾರ್ರಿ, ಒಳಗಡೆ ರಕ್ತನಾಡಿ ಒಡ್ಕೊಂಡ್ಬಿಡ್ತದೆ, ಒಡ್ಕೊಂಡು ರಕ್ತ ಹೆಪ್ಪುಗಟ್ಬಿಡ್ತದೆ. ಕೆಲವೊಬ್ಬರು ರಕ್ತ ಹೆಪ್ಪುಗಟ್ತದೆ, ಇನ್ನು ಕೆಲವೊಬ್ಬರು ರಕ್ತ ಸ್ರಾವ ಆಗಿಬಿಡ್ತದೆ, ಅದರಿಂದ ರಕ್ತ ಅಕ್ಯುಮುಲೇಟ್ ಆಗಿ ಸ್ಟ್ರೋಕ್ ಆಗಿ ಬರ್ತಾರೆ. ಸೊ ಎರಡು ತರ ಸ್ಟ್ರೋಕ್ ನೋಡ್ಬೋದು ನಾವು, ಅದನ್ನ ಹೆಮರೇಜಿಕ್ ಸ್ಟ್ರೋಕ್ ಮತ್ತು ಇಸ್ಕೆಮಿಕ್ ಸ್ಟ್ರೋಕ್ ಅಂತೀವಿ ನಾವು.
1: ಸರಿ, ಸಾಮಾನ್ಯವಾಗಿ ನಾವೆಲ್ಲರೂ ಒಂಥರ ಒಂದು ಮಟ್ಟಿನ ಒತ್ತಡದಲ್ಲಿ ಇದ್ದೀವಿ.
0: ಹೌದು,
1: ಅವ್ರ ವಿದ್ಯಾರ್ಥಿ ಜೀವನದಲ್ಲಿ ಇರಲಿ, ನಂತರ ಮದುವೆ ಆದ್ಮೇಲಿನ ಒತ್ತಡ ಆಗಿರಲಿ, ಅಥವಾ ನೌಕರಿ ಸಿಗ ಹುಡುಕ್ಬೇಕು ಅಂತ ಒತ್ತಡ ಆಗಲಿ, ಎಲ್ಲ ಒತ್ತಡದಲ್ಲಿ ಇದ್ದೀವಿ. ಈ ಒತ್ತಡವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಬದುಕೋದು ಹೇಗೆ ಸರ್, ಬಿ ಪಿ ಬರಲಾರ್ದಾಗೆ, ಬೇರೆ ಬೇರೆ ರೋಗಗಳು ಬರಲಾರ್ದಾಗೆ?
0: ಇಲ್ಲಿ ಅಂದ್ರೆ ಅದೇ ನಮ್ದು ಜೀವನ ಶೈಲಿ ನಾವು ಸುಧಾರಿಸ್ಕೋಬೇಕು. ಹೇಗ್ ಸುಧಾರಿಸ್ಕೋಬೇಕು, ಈಗ ಎಕ್ಸಾಂಪಲ್ ಕೊಟ್ರಿ ನೀವು, ಒತ್ತಡನ ಹೆಂಗ್ ಮ್ಯಾನೇಜ್ ಮಾಡ್ಬೇಕು. ನಮ್ಮ ಭಾರತೀಯದ ಜೀವನ ಶೈಲಿ ಏನಿದೆಲ್ಲ, ಅದನ್ನ ಒಂದ್ಸರಿ ಮೆಲುಕು ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. 6 ರಿಂದ 8 ಗಂಟೆ ಮಲ್ಕೊಳ್ಬೇಕು, ದಿನ ಮುಂಜಾನೆ ಎದ್ದು ವ್ಯಾಯಾಮ ಮಾಡ್ಬೇಕು, ಯೋಗ ಮೆಡಿಟೇಷನ್ ಮಾಡ್ಬೇಕು, ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಆಮೇಲೆ ರಜಾ ಟೈಮಲ್ಲಿ ಮಕ್ಕಳು ಕುಟುಂಬ ಜೊತೆಗೆ ಟ್ರಿಪ್ ಹೋಗ್ಬೇಕು. ಇವೆಲ್ಲ ಏನ್ ಮಾಡುತ್ತಂದ್ರೆ ನಮ್ದು ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡುತ್ತದೆ ಒಂದನೇದ್ದು. ಎರಡನೇದ್ದು, ನಾನು ಹಾಗೆ ಮೊದಲು ಹೇಳಿದಾಗ, ವರ್ಷಕ್ಕೊಂದ್ಸರಿ ನಿಮ್ಮ ನಿಯರೆಸ್ಟ್ ಡಾಕ್ಟರ್ ಹತ್ರ ಹೋಗಿ ಬಿ ಪಿ ಚೆಕ್ ಮಾಡ್ಕೋಬಹುದು, ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡ್ಕೋಬಹುದು, ಅವ್ರು ಚೆಕ್ ಮಾಡಿ ಹೇಳ್ತಾರೆ ನಿಮಗೆ. ಸೊ ಇಷ್ಟು ಮಾಡಿದ್ರೆ ನಮ್ದು ಬಿ ಪಿ ಬರುತ್ತಿಲ್ಲ ಅಂತ ಗೊತ್ತಾಗುತ್ತೆ. ಒಂದ್ಸರಿ ಬಂದ ಮೇಲೆ ನಾವು ಸ್ವಲ್ಪ ಎಚ್ಚರ್ಕೊಳ್ಬೇಕು, ಅಲರ್ಟ್ ಆಗಿರ್ಬೇಕು. 3 ತಿಂಗಳಿಗೊಮ್ಮೆ ಇಲ್ಲ 6 ತಿಂಗಳಿಗೊಮ್ಮೆ ಡಾಕ್ಟ್ರಿಗೆ ಭೇಟಿ ಆಗ್ಬೇಕು, ಗುಳಿಗೆ ತಗೋಬೇಕು, ಗುಳಿಗೆ ಡೋಸ್ ಕರೆಕ್ಟ್ ಇದೇನೆ ಇಲ್ಲ, ಅಥವಾ ತೊಗೊಂಡಿರೋ ಗೋಲಿಯಿಂದ. ನಮ್ಮಲ್ಲಿ ಅದೊಂದು ಸ್ಟಾಟಿಸ್ಟಿಕ್ಸ್ ಇದೆ, ನಾವು ರೂಲ್ ಆಫ್ ಆಲ್ಸ್ ಅಂತೀವಿ. ನಮ್ಮ ಭಾರತ ದೇಶದಲ್ಲಿ 50% ಜನಕ್ಕೆ ಬಿ ಪಿ ಅದಂತ ಗೊತ್ತೇ ಇಲ್ಲ,
1: ಅವ್ರು ಚೆಕಪ್ ಮಾಡಿಸ್ಕೊಂಡಿಲ್ಲ.
0: ಹಾ, ಚೆಕಪ್ ಮಾಡ್ಕೊಂಡಿಲ್ಲ. ಇನ್ನ ಗೊತ್ತಿರೋ 50% ಒಳಗೆ 50% ಜನ ಟ್ರೀಟ್ಮೆಂಟೇ ತಗೊಳ್ರಿ, ಮತ್ ಈಗ ಟ್ರೀಟ್ಮೆಂಟ್ ತಗೋ 50% ಒಳಗ ಕಂಟ್ರೋಲೇ ಇರಲ್ರಿ. ಸೊ ಇದನ್ನ ರೂಲ್ ಆಫ್ ಆಲ್ಸ್ ಅಂತೀವಿ ನಾವು.
1: ಎಲ್ಲರೂ ರಿಸ್ಕ್ ಅಲ್ಲಿ ಇದಾರೆ,
0: ಎಲ್ಲರೂ ರಿಸ್ಕ್ ಅಲ್ಲಿ ಇದಾರೆ ಅಂದ್ರೆ ಬಿ ಪಿ ಬಂದಿರೋರಿಗೆ.
1: ಓಕೆ,
0: ಸೊ ಅದಕ್ಕ ಆ ಗುಳಿಗೆ ತೊಗೊಂಡ್ರೆ ಕಂಟ್ರೋಲ್ ಇದನ್ನ ಇಲ್ಲ, ಇದು ನಾವು ನಿಯಮಿತವಾಗಿ ಡಾಕ್ಟರ್ ಹತ್ರ ವಿಸಿಟ್ ಮಾಡಿದಾಗ ಅಷ್ಟೇ ನಮಗ್ ಗೊತ್ತಾಗುತ್ತೆ.
1: ಈಗ ಹೈ ಬಿ ಪಿ ಅನ್ನ ನಾವು ನಿಯಂತ್ರಣಕ್ಕೆ ತರಲಿಲ್ಲ ಅಂತಂದ್ರೆ, ಅಂದ್ರೆ ಕೊನೆಗೆ ಏನಾಗುತ್ತೆ ಸರ್, ಏನೇನು ಸಿವಿಯರಿಟಿ ಆಗ್ಬೋದು?
0: ಮೊದಲೇ ಹೇಳಿದ್ನಲ್ವ, ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ,
1: ಓಕೆ,
0: ಇನ್ನೊಂದು ಕಿಡ್ನಿ ಫೇಲ್ ಆಗುತ್ತೆ, ಇಲ್ಲ ಸ್ಟ್ರೋಕ್ ಆಗುತ್ತೆ.
1: ಸ್ಟ್ರೋಕ್ ಆಗುತ್ತೆ, ಇವು
0: ಮೂರು ಮೋಸ್ಟ್ ಇಂಪಾರ್ಟೆಂಟ್.
1: ಓಕೆ,
0: ಇವು ಆದ್ಮೇಲೆ ನೀವು ಕಂಟ್ರೋಲ್ ಮಾಡಲ ಅಂದ್ರೆ ಜೀವಕ್ಕೆ ತೊಂದರೆ ಆಗುತ್ತೆ.
1: ಇತ್ತೀಚೆಗೆ ನಾವು ಯುವಕರಲ್ಲೂ ಕೂಡ ಬಿ ಪಿ ಸಮಸ್ಯೆಗಳು ನೋಡ್ತಾ ಇದ್ದೀವಿ ಸರ್.
0: ಹೌದು,
1: ಮತ್ತೆ ಅದು ಯಾವ ಕಾರಣಕ್ಕೆ ಆಗ್ತಾ ಇದೆ, ಮತ್ತೆ ಇದಕ್ಕೆ ಏನು ಸೊಲ್ಯೂಷನ್ ಸರ್? ಯಾಕಂದ್ರೆ ಈಗ ಎಲ್ಲ ನಾವು ಡಿಜಿಟಲ್ ಯುಗದಲ್ಲಿದ್ದೀವಿ, ಸ್ಮಾರ್ಟ್ ಫೋನ್ಗಳನ್ನ ಹೆಚ್ಚಾಗಿ ಬಳಸ್ತೀವಿ, ನೀವು ಹೇಳಿದಾಗ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆ, ಮತ್ತೆ ಕ್ಲಾಸಲ್ಲೆಲ್ಲ ನಮ್ಮ ಕಾಲದಲ್ಲಿ ಇದ್ದಂತ ಬೋರ್ಡ್ಗಳಿಲ್ಲ, ಸ್ಮಾರ್ಟ್ ಬೋರ್ಡ್ಗಳಿದೆ, ವಾಟ್ಸಪ್ ಅಲ್ಲೆಲ್ಲ ಶಿಕ್ಷಕರು ನಮಗೆ ಹೋಮ್ವರ್ಕ್ ಕೊಡ್ತಾ ಇದಾರೆ. ಈಗ ಈ ಕಾಲದಲ್ಲಿ ಯಾವ ರೀತಿ ಆರೋಗ್ಯವಾಗಿರೋದು ಸರ್?
0: ಮೇನ್ ಅಂದ್ರೆ ಮಾನಸಿಕ ಒತ್ತಡ ರೀ. ಮಾನಸಿಕ ಒತ್ತಡ ಈಗ ನಾವು ವಿದ್ಯಾರ್ಥಿಗಳು ಇದ್ದಾಗ, ಈಗ ನೀವು ಹೇಳದಂಗೆ ಈಗಿನ ವಿದ್ಯಾರ್ಥಿ ಒಳಗೆ ಮಾನಸಿಕ ಒತ್ತಡ ಜಾಸ್ತಿ ಆಗಿದೆ ಒಂದನೇದ್ದು. ಎರಡನೇದ್ದು, ಆಹಾರ ಪದ್ಧತಿ. ಈಗ ಮಕ್ಕಳು ಪಿಜ್ಜಾ ಬೇಕಂತಾರ, ಬರ್ಗರ್ ಬೇಕಂತಾರ, ಪಾನಿಪುರಿ ತಿಂತಾರ. ಸೊ ಇವೆಲ್ಲ ಏನ್ ಮಾಡತ್ತಂದ್ರ

0: ಒಬೆಸಿಟಿ ಜಾಸ್ತಿ ಮಾಡುತ್ತೆ, ಬೊಜ್ಜುತನ ಜಾಸ್ತಿ ಆಗುತ್ತೆ. ಸೊ ನಾವೇನು ಮಾಡ್ಬೇಕಂದ್ರೆ ಈಗಿನಿಂದನೇ ನಮ್ಮ ಏನು ಶೈಕ್ಷಣಿಕ ಕರಿಕ್ಯುಲಮ್ ಅಲ್ಲಿ ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೋಬೇಕು. ಅಂದ್ರೆ ಅವಾಗ ತಾನೇ ನಾವು ಅವರಿಗೆ ಅವಾಗಿಂದ ಎಚ್ಚರಿಕೆ ಕೊಡ್ಬೇಕು, ಇವು ತಿಂದ್ರೆ ಹಿಂಗಾಗತ್ತ, ಬಿ ಪಿ ಬರ್ತದ, ಅವಾಗಷ್ಟೇ ಇದ್ರ ಲಾರ್ಜ್ ಇಂಪ್ಯಾಕ್ಟ್ ಆಗತ್ತೆ. ಅಂದ್ರೆ ಒಂದು ದೇಶದೊಳಗೆ ಇದಾಗಬೇಕಂದ್ರೆ ಅಲ್ಲಿಂದೇ ಶುರು ಆಗ್ಬೇಕು. ಈಗ ನಾವು ಮ್ಯಾಕ್ಸಿಮಮ್ ನಮ್ದು ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗದೆ ಯಾವಾಗ ನಮ್ಮ ಗುರುಗಳಿಂದ.
1: ಹೌದು,
0: ನಮ್ಮ ಗುರುಗಳು ಮಾವಿನ ಹಣ್ಣು ತಿನ್ನಬೇಡ ಅಂದ್ರೆ ಅವ್ನು ತಿನ್ನದೇ ಇಲ್ಲ, ಮನೆಗೆ ಏನಕ್ಕಲ್ಲಿ ಅಷ್ಟು ಗುರುಗಳದ ಇಂಪ್ಯಾಕ್ಟ್ ಇರ್ತದೆ ನಮ್ಗೆ. ಸೊ ಅಲ್ಲಿಂದ ಶುರು ಆಯ್ತಲ್ರಿ. ಸೊ ಎಸ್ಪೆಷಲಿ ಈ ಶುಗರ್, ಬಿ ಪಿ, ಕೊಲೆಸ್ಟ್ರಾಲ್ ಇವು ಮೂರು ಕಾಯಿಲೆಗಳನ್ನ ನಾವು ತಡೆಗಟ್ಬೋದು. ಅದರಿಂದ ಈ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಕಿಡ್ನಿ ಪ್ರಾಬ್ಲಮ್ ಕಡಿಮೆ ಮಾಡಬಹುದು.
1: ಈಗ ನಗರ ಪ್ರದೇಶ ಜೀವನ ಮತ್ತು ಗ್ರಾಮೀಣ ಪ್ರದೇಶ ಜೀವನ ಹೋಲಿಕೆ ಮಾಡೋದಾದ್ರೆ, ನೀವು ತುಂಬಾ ವರ್ಷದಿಂದ ಈ ಸೇವೆಯಲ್ಲಿದ್ದೀರಿ, ಈಗ ಗ್ರಾಮೀಣ ಪ್ರದೇಶ ಜನರಿಗೆ ಏನಾದರೂ ಬಿ ಪಿ ಕಮ್ಮಿ ಇದೆ, ನಗರದಲ್ಲಿ ಜಾಸ್ತಿ ಇದೆ, ಆ ಥರದ ಏನಾದರೂ ಕಂಡು ಬಂದಿದೆ ಸರ್?
0: ಆಕ್ಚುಲಿ ಉಲ್ಟಾ ಆಗಿದೆ ಈಗ. ಮೊದಲು ಸಿಟಿ ಒಳಗೆ ಜಾಸ್ತಿ, ಹಳ್ಳಿ ಒಳಗೆ ಇಲ್ಲ ಅಂತಂದ್ವಿ, ಬಟ್ ನಮ್ದು NFS 5 ಸ್ಟಡಿ ಪ್ರಕಾರ ಹಳ್ಳಿಯಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಇದೆ. ಫಸ್ಟ್ ಏನಂದ್ರೆ ಅವೇರ್ನೆಸ್ಸೇ ಇಲ್ಲ, ಬಿ ಪಿ ಚೆಕ್ ಮಾಡ್ಕೋಬೇಕು, ಡಾಕ್ಟರ್ ಬಲ್ಲಿ ಹೋಗ್ಬೇಕು ಅಂತ ಗೊತ್ತೇ ಇಲ್ಲ. ಬಟ್ ನಾವು ಮಾಡಿರೋ ಸ್ಟಡಿ ಒಳಗೆ 4 ಜನ ತೊಗೊಂಡ್ರೆ ಒಬ್ಬರಿಗೆ ಬಿ ಪಿ ಇದೆ ಹಳ್ಳಿ ಒಳಗೆ. ಸೊ ಅಂದ್ರೆ 25% ಇನ್ಸಿಡೆನ್ಸ್ ಇದೆ ಹಳ್ಳಿಯಲ್ಲಿ, ಸಿಟಿಕಿನ ಜಾಸ್ತಿ ಹಳ್ಳಿಯಲ್ಲೇ ಇದೆ. ಹಳ್ಳಿಯಲ್ಲಿ ಕಾಂಪ್ಲಿಕೇಶನ್ ಯಾಕೆ ಜಾಸ್ತಿ ಆಗುತ್ತೆ ಅಂದ್ರೆ ಒಂದು ಅವೇರ್ನೆಸ್ ಇಲ್ಲ, ಇನ್ನೊಂದು ಲ್ಯಾಕ್ ಆಫ್ ಫೆಸಿಲಿಟೀಸ್. ಈಗ ಸಿಟಿ ಒಳಗೆ ಹೆಂಗಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಇರ್ತವೆ, ಹೋಗಿ ಚೆಕ್ ಮಾಡ್ಕೊಂಡ್ಬಿಡ್ತಾರೆ. ಹಳ್ಳಿ ಒಳಗೆ ಈಗ ಒಂದು ಸಣ್ಣ ಹಳ್ಳಿ ಇತ್ತಂದ್ರೆ ಅವರು PSC ಗೆ ಹೋಗ್ಬೇಕು.
1: ಹೌದು.
0: ಸೊ ಈಗ ಅನಾನುಕೂಲದಿಂದ ಹೋಗೋಕ್ಕಾಗಲ್ಲ ಅವ್ರಿಗೆ. ಸೊ ಫಸ್ಟ್ ಅವ್ರಿಗೆ ಅದಂತ ಗೊತ್ತಾಗಲ್ಲ, ಇದ್ರೂ ಟ್ರೀಟ್ಮೆಂಟ್ ಸಿಗಲ್ಲ, ಟ್ರೀಟ್ಮೆಂಟ್ ಸಿಕ್ಕರೂ ಅರ್ಧಂಬರ್ಧ ಟ್ರೀಟ್ಮೆಂಟ್ ಸಿಗುತ್ತೆ. ಹಂಗಾಗಿ ಕಾಂಪ್ಲಿಕೇಶನ್ ಹಳ್ಳಿ ಒಳಗೆ ಜಾಸ್ತಿ ಆಗ್ತಾವೆ ಸಿಟಿ ಒಳಗೆ ಕಂಪೇರ್ ಮಾಡಿದ್ರೆ. ಸೊ ಅದು ಅರ್ಬನ್ ಅಂಡ್ ರೂರಲ್ ಡಿವೈಡ್ BPL ಎದ್ದು ಕಾಣಿಸ್ತದೆ.
1: ಮತ್ತೆ ಪುರುಷರು ಮತ್ತೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ಸರ್, ಸಾಮಾನ್ಯವಾಗಿ ಯಾರಲ್ಲಿ ಜಾಸ್ತಿ ಕಂಡು ಬರುವಂತ?
0: ಯೂಶಲಿ ಪುರುಷರಲ್ಲೇ ಜಾಸ್ತಿ ಇರುತ್ತೆ, ಬಟ್ ವಯಸ್ಸಾದಂಗೆ ಹೋದ್ರೆ ಹೆಣ್ಮಕ್ಳಲ್ಲಿ ಜಾಸ್ತಿ ಬರುತ್ತೆ. 20-50 ವರ್ಷದೊಳಗೆ ನಾವು ತೊಂಡೆ ಅಂದ್ರೆ ಗಂಡ್ಮಕ್ಳಲ್ಲಿ ಜಾಸ್ತಿ ಇರ್ತದೆ. 50 ವರ್ಷ ಮ್ಯಾಲೆ ಓದಿವಿ ಅಂದ್ರೆ ಇದು ಜಾಸ್ತಿ ಆದಂಗೆ, ವಯಸ್ಸು ಜಾಸ್ತಿ ಆದಂಗೆ ಹೆಣ್ಮಕ್ಳಲ್ಲಿ ಜಾಸ್ತಿ ಕಂಡು ಬರುತ್ತೆ.
1: ಇದಕ್ಕೆ ಏನು ಕಾರಣ ಇರ್ಬೋದು ಸರ್?
0: ಇದು ಮೋಸ್ಟ್ಲಿ ಒಂದು ಹಾರ್ಮೋನಲ್ ವೇರಿಯೇಷನ್ ಅಂತ ಅನಿಸ್ತದೆ. ಈ ಈಸ್ಟ್ರೋಜನ್ ಹಾರ್ಮೋನ್ ಹೆಣ್ಮಕ್ಳನ್ನ ಪ್ರೊಟೆಕ್ಟ್ ಮಾಡ್ತದೆ. ಸೊ ಅವ್ರದ್ದು ಒಂದು BP ಆಗಿರಲಿ ಅಥವಾ ಹಾರ್ಟ್ ಅಟ್ಯಾಕ್ ಚಾನ್ಸಸ್, ಅವರು ಪ್ರೀ ಮೆನಪಾಸ್, ಮೆನಪಾಸ್ಗಿನ ಮೊದಲು ಹಾರ್ಟ್ ಅಟ್ಯಾಕ್ ಚಾನ್ಸ್ ಭಾಳ ಕಮ್ಮಿ ಇರುತ್ತೆ, ಬಟ್ ಆಫ್ಟರ್ ಮೆನಪಾಸ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಒಂದು ಕಾರಣ ಹಾರ್ಮೋನಲ್ ವೇರಿಯೇಷನ್ಸ್, ಅದರಿಂದ BP ಜಾಸ್ತಿ ಆಗುತ್ತೆ.
1: ಈಗ ಹೆಣ್ಮಕ್ಕಳಲ್ಲಿ ವಿಶೇಷವಾಗಿ ಗರ್ಭಿಣಿಯರಲ್ಲಿ ಪ್ರೆಗ್ನೆನ್ಸಿ ಅವಧಿಯಲ್ಲಿ ಏನಾದರೂ BP ಹೆಚ್ಚು ಕಮ್ಮಿ ಆಗುತ್ತೆ ಸರ್?
0: ಹೌದು, ಅದನ್ನ ನಾವು ಜೆಸ್ಟೇಷನಲ್ ಹೈಪರ್ಟೆನ್ಷನ್ ಅಂತೀವಿ. ಅಂದ್ರೆ ಈಗ 20 ವಾರ ಮುಗಿದ ಕೂಡಲೇ ಅವಾಗ ಸ್ಲೋಲಿ BP ರೈಸ್ ಆಗುತ್ತೆ. ಸೊ ಅದನ್ನ ನಾವು ಜೆಸ್ಟೇಷನಲ್ ಹೈಪರ್ಟೆನ್ಷನ್ ಅಂತ ಕರಿತೀವಿ.
1: ಅದಕ್ಕೆ ಮೆಡಿಕೇಶನ್ ಬೇಕಾ, ಅದು ನ್ಯಾಚುರಲ್?
0: ಇಲ್ಲ, ಮೆಡಿಕೇಶನ್ ಬೇಕಾಗುತ್ತೆ. ಅದು 140-90 ಮ್ಯಾಲು ಹೋಯ್ತಂದ್ರೆ ಮೆಡಿಕೇಶನ್ ಬೇಕೇ ಬೇಕು, ಇಲ್ಲಾಂದ್ರೆ ಮಗುಗೆ ತೊಂದರೆ ಆಗುತ್ತೆ, ತಾಯಿಗೂ ತೊಂದರೆ ಆಗುತ್ತೆ. ಇದು ಹಿಂಗೆ ಬಿಟ್ರೆ ಸಿವಿಯರ್ ಫಾರ್ಮ್ ಆಗುತ್ತೆ, ಪ್ರೀ ಎಕ್ಲಾಂಶ ಎಕ್ಲಾಂಶ ಅಂತ ಸಿವಿಯರ್ ಫಾರ್ಮ್ ಆಫ್ ಹೈಪರ್ಟೆನ್ಷನ್. ತಾಯಿ ಮತ್ತು ಮಗು ಇಬ್ಬರ ಜೀವಕ್ಕೂ ಅಪಾಯ ಮಾಡಂತ ಕಾಯಿಲೆಗಳು ಪ್ರೀ ಎಕ್ಲಾಂಶ ಎಕ್ಲಾಂಶ.
1: ಅಂದ್ರೆ ಹುಟ್ಟೋ ಮಗುಗೂ ತೊಂದರೆ ಆಗುತ್ತೆ ಸರ್?
0: ಹಾ, ತೊಂದರೆ ಆಗುತ್ತೆ, ಮಗು ಬೆಳವಣಿಗೆನೇ ಆಗಲ್ಲ. ಇಲ್ಲ, ಕೆಲವೊಂದ್ಸರಿ ತಾಯಿ ಗರ್ಭಕೋಶದೊಳಗೆ ಮಗು ಜೀವ ಹೋಗೋ ಚಾನ್ಸ್ ಇರುತ್ತೆ, ಅದು ನಾವು ಸ್ಟಿಲ್ ಬರ್ತಂತೀವಿ.
1: ಸರಿ, ಒಟ್ಟಿನಲ್ಲಿ ಹೈಪರ್ ಟೆನ್ಷನ್ ಮುಕ್ತವಾಗಿ ನಾವು ಬದುಕಬೇಕು, ಆರೋಗ್ಯವಾಗಿ ನಮ್ಮ ಜೀವನವನ್ನು ಸಾಗಿಸ್ಬೇಕಂದ್ರೆ BP ಟ್ರೀಟ್ಮೆಂಟ್ ಅಲ್ಲಿ ಮೆಡಿಸಿನ್ ಕೋರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿವರೆಗೂ ತಗೋಬೇಕು ಅಂತ ತುಂಬಾ ಜನ ಏನ್ ಮಾಡ್ತಾರೆ, ಸ್ವಲ್ಪ ತಗೊಂಡು ಅವರಿಗೆ ಮೊದಲಿನ ಸಿಂಪ್ಟಮ್ಸ್ ಕಡಿಮೆ ಆದ ತಕ್ಷಣ ಅವರು ಸ್ವಯಂ ನಿರ್ಧಾರ ತಗೊಂಡು ಸ್ಟಾಪ್ ಮಾಡ್ಬಿಡ್ತಾರೆ. ಇದು ರೆಗ್ಯುಲರ್ ಮಾನಿಟರಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್?
0: ಈಗ ನಾವು BP ಬಂದರೆ BP ಗೋಲಿ ಶುರು ಮಾಡ್ಬಿಡ್ತೀವಿ, ಶುರು ಮಾಡಿದ ಕೂಡಲೇ ನೀವು ಹೇಳ್ದಂಗೆ ಗುಣಲಕ್ಷಣ ಎಲ್ಲ ಕಡಿಮೆ ಆಗಿಬಿಡುತ್ತೆ, ಆರಾಮಾಗಿಬಿಡ್ತಾರೆ. ಸೊ ಅವಾಗ BP ಚೆಕ್ ಮಾಡ್ಕೊತಾರೆ, ಅವರು ಪಕ್ಕದ ಡಾಕ್ಟ್ರಲ್ಲೋ ಹೋಗಿ ಚೆಕ್ ಮಾಡ್ಕೊಳ್ತಾರೆ. ಚೆಕ್ ಮಾಡ್ಕೊಂಡಾಗ ಅವಾಗ 120-80 ಬಂತಂದ್ರೆ ನಂದು BP ನಾರ್ಮಲ್ ಆಗಿದೆ ಅಂತೇಳಿ ಗೋಲಿ ಬಿಟ್ಬಿಡ್ತಾರೆ. ಸೊ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತಂದ್ರೆ ಅವ್ರದ್ದು BP ನಾರ್ಮಲ್ ಆಗಿರಲ್ಲ, ಅದು ಇಟ್ ಈಸ್ ಕಾಲ್ಡ್ ವೆಲ್ ಕಂಟ್ರೋಲ್ಡ್ BP. ನಾರ್ಮಲ್ ಅಂದ್ರೆ ಗುಳಿಗೆ ತೋಲಾರದೆ 120-80 ಕೆಳಗೆ ಬಂದ್ರೆ ನಾರ್ಮಲ್ BP, ಗುಳಿಗೆ ತೊಗೊಂಡು 120-80 ಕೆಳಗೆ ಬಂದ್ರೆ ಕಂಟ್ರೋಲ್ಡ್ BP. ಅದು ಯಾವುದೇ ಪೇಷಂಟ್ ರೋಗಿ ಅವ್ರದ್ದು BP ಕಂಟ್ರೋಲ್ ಆಗಿದೆ ಅಂದ್ರೆ ಅವ್ರು ಬಂದು ಡಾಕ್ಟರ್ಗೆ ಭೇಟಿ ಆಗ್ಬೇಕು, ಸರ್ BP ಕಂಟ್ರೋಲ್ ಆಗಿದೆ, ಗುಳಿಗೆ ಕಂಟಿನ್ಯೂ ಮಾಡ್ಲ, ಕಡಿಮೆ ಮಾಡ್ತೀರ ಅಂತೇಳಿ ಡಾಕ್ಟರ್ ಸಲಹೆ ತೊಗೊಂಡೆ ಗುಳಿಗೆ ಬಂದ್ ಮಾಡ್ಬೇಕು. ಸಡನ್ ಆಗಿ ಗುಳಿಗೆ ಬಂದ್ ಮಾಡಿದ್ರೆ ಆವಾಗಲೇ ನಾನು ಹೇಳ್ದಂಗೆ ಐದಾರು ಸ್ಟ್ರೋಕ್ ಆಗುತ್ತಾ ಇಲ್ಲ ಹಾರ್ಟ್ ಅಟ್ಯಾಕ್.
1: ಸೊ ಇನ್ನೊಂದು ಭಯ ಏನಂದ್ರೆ ಸರ್, ಜನರಲ್ಲಿ ಈ ದೀರ್ಘಾವಧಿ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಬೇರೆ ಬೇರೆ ಆರ್ಗನ್ಗಳಿಗೆ ಎಫೆಕ್ಟ್ ಆಗುತ್ತೆ ಅಂತ ತುಂಬಾ ಕಲ್ಪನೆ, ತಪ್ಪು ಕಲ್ಪನೆನೋ ಏನೋ ಗೊತ್ತಿಲ್ಲ, ನೀವೇ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು.
0: ಹೌದು, ಇದು ಇದು ತುಂಬಾ ಒಳ್ಳೆ ಕ್ವಶನ್ ಇದೆ. ಏನಾಗ್ತಾ ಇದೆ ಅಂದ್ರೆ ಪೇಷಂಟ್ ಎಲ್ರಿಗೂ ಭಯ ಇರ್ತದೆ, ನಾ ಗುಳಿಗೆ ತೊಂತ ಇದ್ದೀನಿ, ನನಗೆ ಏನ್ರೆ ಆದ್ರೆ ಹಂಗ, ಕಿಡ್ನಿ ಪ್ರಾಬ್ಲಮ್ ಆದ್ರೆ ಹಂಗ, ಲಿವರ್ ಪ್ರಾಬ್ಲಮ್ ಆದ್ರೆ ಹಂಗ, ಯಾವುದೇ ಒಂದು ಗುಳಿಗೆ ಮಾರ್ಕೆಟ್ಗೆ ಬಂತ ಅದೆಲ್ಲ ಸ್ಟಡಿಯಾಗಿ ಬಂದಿರ್ತದೆ. ಗುಳಿಗೆನ ಯಾವಾಗ್ಲೂ ತಗೋಬೇಕಾದ್ರೆ ಡಾಕ್ಟರ್ ಸಲಹೆ ಪಡೆದೇ ಗುಳಿಗೆ ಖರೀದಿ ಮಾಡಿಸ್ಬೇಕು. ಈಗ ಡಾಕ್ಟರ್ 3 ತಿಂಗಳು ಕೊಟ್ಟಿದ್ದ 3 ತಿಂಗಳು ತಗೋಬೇಕು, ಮತ್ತೆ ಹೋಗಿ ಭೇಟಿಯಾಗಿ ಅವರು ಡಾಕ್ಟರ್ಗೆ ಭೇಟಿಯಾಗೋದ್ರಿಂದ ಡಾಕ್ಟರ್ ಅಸೆಸ್ ಮಾಡ್ತಾರೆ,

0: ನಿಮಗೆ ಏನಾದರೂ ತೊಂದರೆ ಆಗಿದೆಯಾ? ಕೆಲವೊಬ್ರು ಈಗ ನಮ್ದು ಬಿಸಿಲು ಸಿಕ್ಕಾಪಟ್ಟೆ ಇರ್ತದೆ, ಈ ಟೈಮಲ್ಲಿ ಏನಾಗುತ್ತಂದ್ರೆ ನಮ್ದು ಬಿ ಪಿ ಗುಳಿಗಿಂದ ಸೈಡ್ ಎಫೆಕ್ಟ್ ಬರ್ತಾವೆ, ಕಿಡ್ನಿ ಮೇಲೆ ಬಾವು ಬರ್ಬೋದು ಅಥವಾ ಸೋಡಿಯಂ ಕಮ್ಮಿ ಆಗ್ಬೋದು, ಅದರದೇ ಆದ ಗುಣಲಕ್ಷಣ ಇರ್ತಾವೆ. ಅದು ಬಂದು ನೀವು ಡಾಕ್ಟ್ರಿಗೆ ಹೇಳಿದ್ರೆ ಡಾಕ್ಟರ್ ಟೆಸ್ಟ್ ಮಾಡಿಸ್ತಾರೆ, ನೋಡಿ ಅದ್ರ ತಕ್ಕಂಗೆ ಮೆಡಿಸಿನ್ಗಳು ಚೇಂಜ್ ಮಾಡ್ತಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಡಾಕ್ಟರ್ ಗಮನಕ್ಕೆ ತರೋದು ಭಾಳ ಇಂಪಾರ್ಟೆಂಟ್. ಅವ್ರ ಗಮನಕ್ಕೆ ಬಂತು ಅಂದ್ರೆ ಅವ್ರು ಏನು ಮಾಡ್ತಾರೆ, ಡೋಸ್ ಅಡ್ಜಸ್ಟ್ ಮಾಡ್ತಾರೆ, ಇಲ್ಲ ಗುಳಿಗೆನ ಬದಲಾಯಿಸ್ತಾರೆ. ಇದು ಪ್ರತಿ 3 ತಿಂಗಳ ಅಥವಾ 6 ತಿಂಗಳಿಗೊಮ್ಮೆ ಡಾಕ್ಟ್ರಿಗೆ ಭೇಟಿ ಆದರೆ ಇವೆಲ್ಲ ಏನು ಭಯ ಇರ್ತದಲ್ಲ, ಇದು ಭಯ ಹೋಗಿಬಿಡುತ್ತೆ. ಸೊ ವರ್ಷಾನುಗಟ್ಟಲೆ ಗುಳಿಗೆ ತೊಗೊಂಡ್ರೂ ಏನಾಗಲ್ಲ ಅವರಿಗೆ. ಬಟ್ ಅದು ಒಂದು ಮಾತಿದೆ, ದೇರ್ ಈಸ್ ನಥಿಂಗ್ ಕಾಲ್ಡ್ ಪಾಯ್ಸನ್, ಇಟ್ ಆಲ್ ಡಿಪೆಂಡ್ಸ್ ಆನ್ ಡೋಸ್. ಸೊ ಪೇಷಂಟ್ ಒಂದೇ ಡೋಸ್ ತೊಗೊಂತಾ ಇದ್ರಂದ್ರೆ ಅದರಿಂದ ಸೈಡ್ ಎಫೆಕ್ಟ್ ಆಗೋ ಚಾನ್ಸ್ ಇರ್ತದೆ. ಅವ್ರು ಏನು ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡ್ರು, ಜೀವನ ಶೈಲಿ ಬದಲಾಯಿಸ್ಕೊಂಡ್ರಂದ್ರೆ ಅದರಿಂದ ಬಿ ಪಿ ಕಮ್ಮಿ ಆಗಿಬಿಡ್ತದೆ, ಅವಾಗ ಗೋಲಿ ಬಂದ್ ಮಾಡ್ಬೋದು ನಾವು. ಬಟ್ ಅವ್ರು ಏನು ಅನ್ಕೊಂತಾರೆ, ಇಲ್ಲ ನಾನು ಗೋಲಿ ತೊಗೋಬೇಕು ತೊಗೋಬೇಕು ಅಂದಾಗ ಅವಾಗೇ ಸೈಡ್ ಎಫೆಕ್ಟ್ ಬರೋದು. ನಿಯಮಿತವಾಗಿ ಡಾಕ್ಟರ್ ವಿಸಿಟ್ ಮಾಡ್ತಾ ಇದ್ರೆ ಡೋಸ್ ಕಡಿಮೆ ಆಗುತ್ತೆ, ಅವಾಗ ಸೈಡ್ ಎಫೆಕ್ಟ್ ಬರಲ್ಲ.
1: ಇವಾಗ ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ಸ್ವಯಂ ವೈದ್ಯರಾಗ್ತಾರೆ ಸರ್. ಈ ಡಿಜಿಟಲ್ ಯುಗದಲ್ಲಿ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವರೇ ಓನ್ ಸರ್ಚ್ ಮಾಡಿಕೊಂಡು ಅವರವರೇ ಓನ್ ಆಗಿ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳುವಂಥ ಸಂಸ್ಕೃತಿ ನಡೀತಾ ಇದೆ. ಯಾಕಪ್ಪ ಹಾಸ್ಪಿಟ್ಲಿಗೆ ಹೋಗಿ ಸುಮ್ಮನೆ ದುಡ್ಡು ಖರ್ಚು ಮಾಡೋದು, ಅವ್ರು ಇದ್ದದ್ದು ಇರಲಾರ್ದಲ್ಲ ಹೇಳ್ತಾರೆ, ಇಲ್ಲೇ ಸರ್ಚ್ ಮಾಡ್ಕೊಂಡು ತಿಳ್ಕೊಂಬಿಡೋಣ ಅಂತಾರೆ.
0: ಹೌದು,
1: ಈ ಸೆಲ್ಫ್ ಮೆಡಿಕೇಶನ್ ಅನ್ನೋದು ಬಿ ಪಿ ಸಂದರ್ಭದಲ್ಲಿ ಎಷ್ಟು ನಾವು ಮಾರ್ಕ್ ಆಗ್ಬೋದು ಸರ್.
0: ಹೌದು, ಈಗಂತೂ ಎ ಐ ಯುಗದಲ್ಲಿದ್ದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ. ಇಲ್ಲಿ ಹೇಗಂದ್ರೆ ಈ ಸ್ವಯಂ ವೈದ್ಯ ಅನ್ನೋದು ಬಹಳ ಡೇಂಜರಸ್ ಇದು ಏನು ಒಂದು ಬೆಳವಣಿಗೆ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಯಾವುದೇ ಒಂದು ವೈದ್ಯ ಮಾತ್ರೆ ಅಥವಾ ಔಷಧಿ ಬರಿತಾ ಇದಾರಂದ್ರೆ ಆ ಔಷಧಿ ಬಗ್ಗೆ ಅವರಿಗೆ ಅದು ಯಾವುದು ಸೈಡ್ ಎಫೆಕ್ಟ್ ಬರ್ತದೆ, ಯಾವ ಡೋಸ್ ಕೊಡಬೇಕು, ಎಷ್ಟು ಡೋಸ್ ಕೊಡ್ಬೇಕು ಅನ್ನೋದು ಗೊತ್ತಿರುತ್ತೆ. ಇದು ಪೇಷಂಟ್ಗಳಿಗೆ ಗೊತ್ತಿರಲ್ಲ. ಇದು ಇಲ್ಲಿ ನಂಬಲ್ಲಿ ಪ್ರಾಬ್ಲಮ್ ಏನಾಗುತ್ತಂದ್ರೆ ಈಗ ನನಗೆ ಈ ಬಿ ಪಿ ಗೋಲಿ ಕೊಡಂದ್ರೆ ಕೊಟ್ಬಿಡ್ತಾರೆ ಅಂದ್ರೆ ಅಷ್ಟು ಈಸಿಯಾಗಿ ಸಿಗ್ತದೆ ನಮಗೆ. ಸೊ ಇದನ್ನ ನಾವು ಏನಾದರೂ ತಡೆಗಟ್ಟಿದ್ವಿ ಅಂದ್ರೆ ಅವಾಗಷ್ಟೇ ಅವರು ಪೇಷಂಟ್ ಇಲ್ಲಿ ಸ್ವಯಂ ವೈದ್ಯರು ಆಗೋದಕ್ಕಿಂತ ಮುಂಚೆ ಡಾಕ್ಟರ್ ಹತ್ರ ಹೋದ್ರೆ ಅವ್ರಿಗೆ ಕರೆಕ್ಟ್ ಡೋಸ್ ಗೊತ್ತಿರುತ್ತೆ. ಒಂದು ಯಾಕಂದ್ರೆ ಬಿ ಪಿದು ಟ್ಯಾಬ್ಲೆಟ್ಸ್ ಎಲ್ಲ ಫಿಕ್ಸ್ ಡೋಸಲ್ಲಿ ಬಂದಿರ್ತದೆ. ಸೊ ಆಯಾ ಡೋಸ್ ಎಷ್ಟು ಬೇಕು, ಎಷ್ಟು ಈಗ ಬಿ ಪಿ 160 ಇದ್ರೆ ಎಷ್ಟು ಡೋಸ್ ತೊಗೋಬೇಕು, 180 ಇದ್ರೆ ಎಷ್ಟು ಡೋಸ್ ತೊಗೋಬೇಕು ಅನ್ನೋದು ಕೇವಲ ವೈದ್ಯರಿಗೆ ಮಾತ್ರ ಗೊತ್ತಿರ್ತದೆ. ಸೊ ಹಂಗಾಗಿ ಸ್ವಯಂ ವೈದ್ಯರು ಆಗದೆ ಪ್ರೈವೇಟ್ ಡಾಕ್ಟರ್ಗೆ ಹೋಗಿ ತೋರ್ಸೋದು ಆಗಲ್ಲ ಅಂದ್ರೆ ನೀವು ಗೌರ್ಮೆಂಟ್ ಡಾಕ್ಟರ್ ಹೋಗಿ ತೋರಿಸ್ಬೋದು, ಅವ್ರ ಗೋಲಿ ಬರ್ತಾರೆ, ಆ ಗೋಲಿ ನೀವು ಎಲ್ಲಾದರೂ ತೊಗೋಬೋದು. ನೀವು ವೈದ್ಯರನ್ನ ಭೇಟಿಯಾಗಿ ಗುಳಿಗೆ ತೊಗೊಂಡ್ರೆ ನಿಮಗೂ ಒಳ್ಳೆಯದು, ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು, ನಿಮ್ಮ ಕುಟುಂಬಕ್ಕೂ ಒಳ್ಳೆಯದು. ಯಾಕಂದ್ರೆ ಇವತ್ತು ಹೇಗಾಗಿದೆ ಅಂದ್ರೆ ಹೈಪರ್ ಟೆನ್ಷನಿಂದ ಇಷ್ಟು ಜನ ತಮ್ಮ ಪ್ರಾಣ ಕಳ್ಕೊಳ್ತಿದ್ದಾರಂದ್ರೆ ಒಂದು ಮನೆಯಲ್ಲಿ ಒಂದು ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ಪ್ರಾಣ ಹೋಯ್ತಂದ್ರೆ ಎಂಟೈರ್ ಫ್ಯಾಮಿಲಿ ಎಕನಾಮಿಕ್ ಹಾಳಾಗುತ್ತೆ. ಸೊ ಎಲ್ರಿಗೂ ತ್ರಾಸಾಗುತ್ತೆ. ಸೊ ಹಂಗಾಗಿ ಸ್ವಯಂ ವೈದ್ಯರಾಗದೆ ನಿಮ್ಮ ಡಾಕ್ಟರ್ನ ಭೇಟಿಯಾಗ್ರಿ, ಅವ್ರು ಹೇಳ್ದಂಗೆ ಗುಳಿಗೆ ತೋರಿ, ಅವ್ರು ಹೇಳ್ದಂಗೆ ಫಾಲೋ ಮಾಡಿದ್ರೆ ನೀವು ಆರೋಗ್ಯವಾಗಿರ್ತೀರಿ, ನಿಮ್ಮ ಫ್ಯಾಮಿಲಿನೂ ಆರೋಗ್ಯವಾಗಿರುತ್ತೆ, ಫ್ಯಾಮಿಲಿ ಆರೋಗ್ಯ ಇತ್ತಂದ್ರೆ ದೇಶನೂ ಸುರಕ್ಷಿತವಾಗಿರುತ್ತೆ.
1: ನಮ್ಮ ಕೇಳುಗರಿಗೆ ಬೇರೆ ಬೇರೆ ವರ್ಗದ ಕೇಳುಗರಿಗೆ ಅಂದ್ರೆ ಚಿಕ್ಕವರಾಗಿರ್ಬೋದು, ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ವೃದ್ಧರಾಗಿರ್ಬೋದು, ಅವ್ರಿಗೆ ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್?
0: ಸೊ ಇಲ್ಲಿ ಮೇನ್ ಅಂದ್ರೆ ಬಿ ಆಕ್ಟಿವ್. ನೀವು ದಿನಾಲು 30-45 ನಿಮಿಷ ಆಕ್ಟಿವ್ ಆಗಿರ್ಬೇಕು ಒಂದನೇದು. ಆಮೇಲೆ 6-8 ಗಂಟೆ ಮಲ್ಕೊಳ್ಬೇಕು. ನಿದ್ದೆ, ಸಂಪೂರ್ಣ ನಿದ್ದೆ ಬಹಳ ಇಂಪಾರ್ಟೆಂಟು. ಅದು ಟೈಮಿಂಗ್ ಇಂಪಾರ್ಟೆಂಟ್ ಇದೆ ರೀ. ನೀವು 10-6 ಗಂಟೆ ಆ ಟೈಮಲ್ಲೇ ಮಲಗಬೇಕು. ಯಾಕಂದ್ರೆ 6-8 ಅಂದ್ರೆ ಬೆಳಗ್ಗೆ 6ಕ್ಕೆ ಮಲ್ಕೊಂಡು ಮಧ್ಯಾಹ್ನ 2ಕ್ಕೆ ಎದ್ದೇಳೋರು ಇದ್ದಾರೆ. ಸೊ ಅದು ಟೈಮಿಂಗ್. ಎರಡನೇದ್ದು ಆಹಾರ ಪದ್ಧತಿ. ನಮ್ಮ ಭಾರತೀಯ ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು. ಆಮೇಲೆ ನಮ್ದು ತೂಕದ ಬಗ್ಗೆ ಗಮನ ಕೊಡ್ಬೇಕು. ಆಮೇಲೆ ಈ ಸ್ಮೋಕಿಂಗ್, ಆಮೇಲೆ ಅಲ್ಕೋಹಾಲ್ ಇಂಥವನ್ನ ಬಿಡ್ಬೇಕು ನಾವು. ಯಾಕಂದ್ರೆ ಯುವಕರಿಂದನೂ ಬಿ ಪಿ ಜಾಸ್ತಿ ಆಗುತ್ತೆ. ಸೊ ಇದನ್ನೇ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತೀವಿ ನಾವು. ಇದಿಷ್ಟು ಮಾಡಿದ್ರೆ ಬಿ ಪಿ ನಮ್ಮ ಹತ್ರ ಬರೋದೇ ಇಲ್ಲ, ಬಂದವರಿಗೂ ಅಪ್ಲೈ ಆಗುತ್ತೆ, ಬರಲಾರ್ದವರಿಗೂ ಅಪ್ಲೈ ಆಗುತ್ತೆ. ಇದು
1: ಡಾಕ್ಟರ್, ಇದುವರೆಗೂ ಹೈಪರ್ ಟೆನ್ಷನ್ ಕುರಿತಾಗಿ ಎಲ್ಲ ವಿಷಯಗಳ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ಮಾಡಿಕೊಟ್ರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
0: ಧನ್ಯವಾದಗಳು.
2: ಆರೋಗ್ಯ ಸಂಚಿಕೆಯಲ್ಲಿ ಇದುವರೆಗೆ ಅಧಿಕ ರಕ್ತದೊತ್ತಡ ಈ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರಗೌಡ ಬಿ ಹೊಸಗೌಡರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್, ಸಂಕಲನ ನಿರ್ಮಲಾ ಎಸ್ ನಾಯಕ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಪ್ರೊ ಪ್ರಧಾನಮಂತ್ರಿ

0: ಆತ್ಮನಿರ್ಭರ ಯೋಜನೆ ಕುರಿತು ಈಗ ಮಾಹಿತಿ ನೀಡುವವರು ಪತ್ರಕರ್ತ ದೊಡ್ಡಹುಂಡಿ ರಾಜಣ್ಣ ಅವರು.
1: ಆತ್ಮನಿರ್ಭರ ಭಾರತ ಹೆಸರೇ ಹೇಳುತ್ತೆ, ಸ್ವಾಭಿಮಾನವಾಗಿ ನಾವು ಭಾರತವನ್ನು ಕಟ್ಟುವ ಒಂದು ಕ್ರಿಯೆ ಆತ್ಮನಿರ್ಭರ ಭಾರತ. ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಮುಂಚೂಣಿಯಲ್ಲಿದೆ. ಕೃಷಿ, ಪ್ರವಾಸೋದ್ಯಮ, ಕೈಗಾರಿಕೆ, ಡಿಜಿಟಲ್ ತಂತ್ರಜ್ಞಾನದಲ್ಲಿ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಗಳಿಸಿ ವೇಗದ ಜಗತ್ತಿನಲ್ಲಿ ದಾಪುಗಾಲಿಡುತ್ತಿದೆ. ಆತ್ಮನಿರ್ಭರ ಅಂತಂದರೆ ನಾವು ಸ್ವಾವಲಂಬನೆಯನ್ನು ಸಾಧಿಸ್ತಕ್ಕಂಥದ್ದಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2020 May 12 ಆತ್ಮನಿರ್ಭರ ಅಭಿಯಾನ ಅಥವಾ ಸ್ವಾವಲಂಬಿ ಭಾರತ ಅಭಿಯಾನವನ್ನು ಆರಂಭಿಸ್ತಾರೆ. ಆತ್ಮನಿರ್ಭರ ಭಾರತದ ಒಂದು ಯೋಚನೆ ಬಂದದ್ದೇ COVID-19 ಸಾಂಕ್ರಾಮಿಕ ರೋಗ ಆವರಿಸಿದ್ದ ಸಂದರ್ಭದಲ್ಲಿ. ಇಡೀ ಜಗತ್ತೇ ಕೋವಿಡ್

ಆತ್ಮ ನಿರ್ಭರ ಅಭಿಯಾನ ಅಥವಾ ಸ್ವಾವಲಂಬಿ ಭಾರತ ಅಭಿಯಾನವನ್ನು ಆರಂಭಿಸ್ತಾರೆ. ಆತ್ಮ ನಿರ್ಭರ ಭಾರತದ ಒಂದು ಯೋಚನೆ ಬಂದದ್ದೇ COVID-19 ಸಾಂಕ್ರಾಮಿಕ ರೋಗ ಆವರಿಸಿದ್ದ ಸಂದರ್ಭದಲ್ಲಿ. ಇಡೀ ಜಗತ್ತೇ COVID-19 ಬಾಧಿತವಾಗಿ ಪರಿತಪಿಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಭಾರತ ತನ್ನ ಆರ್ಥಿಕತೆಯನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ರೋಗದ ವಿರುದ್ಧ ಸಮರ್ಥವಾಗಿ ಹೋರಾಟ ಮಾಡಿ ಭಾರತವನ್ನು ಮುನ್ನಡೆಸಿದ್ದನ್ನು ನೀವೆಲ್ಲ ಕೇಳೇ ಇರ್ತಿದ್ದೀರಿ, ನೋಡಿರ್ತೀರಿ. ಆತ್ಮನಿರ್ಭರ ಅಂದರೆ ಬರೀ ಒಂದು ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸೋದಲ್ಲ, ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿ ಆಹಾರೋತ್ಪನ್ನಗಳ ಉತ್ಪಾದನೆಯನ್ನು ಹೆಚ್ಚಿಸ್ತಕ್ಕಂಥದ್ದು ಆತ್ಮನಿರ್ಭರ ಯೋಜನೆಯ ಪ್ರಮುಖ ಉದ್ದೇಶ. ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ಹೆಚ್ಚು ಉತ್ಪಾದನೆಯನ್ನು ಮಾಡುವುದು ಭಾರತದ ಗುರಿಯಾಗಿತ್ತು. ಆ ನಿಟ್ಟಿನಲ್ಲಿ ಈಗಲೂ ಸಾಗ್ತಾ ಇದೆ. ರೈತರಿಗೆ ಹಲವಾರು ಹೊಸ ಹೊಸ ವಿಧಾನಗಳನ್ನು, ಆಧುನಿಕ ಯಂತ್ರೋಪಕರಣಗಳನ್ನು ಸಬ್ಸಿಡಿ ರೂಪದಲ್ಲಿ ಕೊಡುವ ಮೂಲಕ ಅವರನ್ನು ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಉತ್ತೇಜಿಸುತ್ತಿವೆ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿಯೂ ನಾವು ಆತ್ಮ ನಿರ್ಭರತೆಯನ್ನು ಸಾಧಿಸ್ತಾ ಇದ್ದೀವಿ. ಪ್ರವಾಸೋದ್ಯಮ ಕ್ಷೇತ್ರಗಳಿಗೆ ಅಗತ್ಯ ಮೂಲಸೌಕರ್ಯಗಳನ್ನು ಕಲ್ಪಿಸುವ ಮೂಲಕ ದೇಶಿ ಪ್ರವಾಸಿಗರು ಮತ್ತು ದೇಶೀಯ ಪ್ರವಾಸಿಗರನ್ನು ಆಕರ್ಷಿಸಿ ಅಲ್ಲಿಯ ಸ್ಥಳೀಯ ಉತ್ಪನ್ನಗಳು ಅಥವಾ ಆಹಾರ ಪದಾರ್ಥಗಳನ್ನು ಪರಿಚಯಿಸುವ ಮೂಲಕ ಆತ್ಮ ನಿರ್ಭರತೆಯನ್ನು ಸಾಧಿಸ್ತಾ ಇದ್ದೀವಿ. ವಿದ್ಯಾಭ್ಯಾಸ ಮುಗಿದ ನಂತರ ಸರ್ಕಾರಿ ಉದ್ಯೋಗವೇ ಸಿಗುತ್ತದೆ ಎಂಬ ನಂಬಿಕೆ ಬೇಕಾಗಿಲ್ಲ. ಸ್ವಉದ್ಯೋಗದ ಮೂಲಕ ಆ ದೇಶದ ಬೆನ್ನೆಲುಬಾಗಿ ಅಥವಾ ದೇಶದ ಒಂದು ಭಾಗವಾಗಿ ಯುವಜನತೆ ನಿಲ್ಲಬೇಕು ಎನ್ನತಕ್ಕಂಥದ್ದು ಕೇಂದ್ರ ಸರ್ಕಾರದ ಉದ್ದೇಶವಾಗಿರುವ ಕಾರಣ ಅವರಿಗೆ ಹಲವಾರು ರೀತಿಯ ಧನ ಸಹಾಯವನ್ನು ನೀಡುವ ಮೂಲಕ ಉತ್ತೇಜಿಸ್ತಾ ಇದೆ. ಯುವಜನತೆ ಸ್ವಂತ ಉದ್ಯೋಗವನ್ನು ನಿರ್ವಹಿಸಿ ಆರ್ಥಿಕ ಸ್ವಾವಲಂಬನೆಯನ್ನು ಸಾಧಿಸಬೇಕು ಎನ್ನುವುದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಉದ್ದೇಶವಾಗಿದೆ. ಕೈಗಾರಿಕೆಗಳ ವಿಷಯಕ್ಕೆ ಬಂದಾಗ ಕೈಗಾರಿಕೆಗಳಿಗೆ ಕೇಂದ್ರ ಸರ್ಕಾರದಿಂದ ಹಲವಾರು ಸಬ್ಸಿಡಿ ರೂಪದಲ್ಲಿ ಸಾಲ ಸೌಲಭ್ಯಗಳನ್ನು ನೀಡಿ ಸ್ಥಳೀಯ ಉತ್ಪನ್ನಗಳನ್ನೇ ಬಳಸಿ ನಮ್ಮ ದೇಶದಲ್ಲೇ ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡುವಂತಹ ಒಂದು ಪ್ರಮುಖ ಹೆಜ್ಜೆಯನ್ನು ಇಟ್ಟಿರೋದನ್ನು ನಾವು ಇಂದು ಕಾಣುತ್ತೇವೆ. ಡಿಜಿಟಲ್ ತಂತ್ರಜ್ಞಾನದಲ್ಲಿ ಭಾರತ ಪ್ರಗತಿ ಸಾಧಿಸುತ್ತಿರುವಂತಕ್ಕಂಥದ್ದು ಎಲ್ಲರಿಗೂ ತಿಳಿದ ವಿಚಾರ. ಈಗ ಪ್ರತಿಯೊಂದು ವ್ಯಾಪಾರ ವಹಿವಾಟು ಕೂಡ ಡಿಜಿಟಲ್ ಮೂಲಕವೇ ಪಾವತಿಯಾಗ್ತಕ್ಕಂಥದ್ದು ನಮ್ಮ ಭಾರತ ಡಿಜಿಟಲ್ ತಂತ್ರಜ್ಞಾನದಲ್ಲಿ ಎಷ್ಟು ಮುಂದುವರೆದಿದೆ ಎಂಬುದನ್ನು ಸಾರಿ ಹೇಳುತ್ತೆ. ಮತ್ತು ಮೂಲಸೌಕರ್ಯ, ಯಾವುದೇ ಒಂದು ದೇಶ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು ಅಂತಂದರೆ ಅದಕ್ಕೆ ಅಗತ್ಯ ಮೂಲಸೌಕರ್ಯಗಳನ್ನು ಕಲ್ಪಿಸಬೇಕಾಗತ್ತೆ. ಕೈಗಾರಿಕೆ ಸ್ಥಾಪನೆ ಮಾಡಿದ್ರೆ ಅದಕ್ಕೆ ಸಾರಿಗೆ ಸೌಕರ್ಯಗಳನ್ನು ಕಲ್ಪಿಸಬೇಕಾಗತ್ತೆ. ಮತ್ತು ಕೃಷಿ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಬೇಕಾದ್ರೆ ರೈತರಿಗೆ ಕೃಷಿ ಉತ್ಪಾದನೆ ಮತ್ತು ಆರ್ಥಿಕ ಸಾಲ ಸೌಲಭ್ಯಗಳನ್ನು ಮತ್ತು ಮಾರುಕಟ್ಟೆ ಸೌಲಭ್ಯಗಳನ್ನು ಒದಗಿಸಬೇಕಾಗತ್ತೆ. ಈ ಕೆಲಸವನ್ನು ನಮ್ಮ ಕೇಂದ್ರ ಸರ್ಕಾರ ಮಾಡಿ ಆತ್ಮನಿರ್ಭರ ಭಾರತದತ್ತ ಮುನ್ನುಗ್ತಾ ಇದೆ. ಆತ್ಮನಿರ್ಭರದ ಬೆಳವಣಿಗೆ ಅಂಶಗಳಂತಂದರೆ ಸ್ಥಳೀಯ ಉತ್ಪಾದನೆಯನ್ನು ಹೆಚ್ಚಿಸ್ತಕ್ಕಂಥದ್ದು, ಆಟೋಮೊಬೈಲ್, ಎಲೆಕ್ಟ್ರಾನಿಕ್ಸ್ ಮತ್ತು ಉಕ್ಕಿನಂಥ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಧನ ನೀಡಿ ಅವರನ್ನು ಉತ್ತೇಜಿಸ್ತಾ ಇದೆ. ಮತ್ತು ಕೃಷಿಯಲ್ಲೂ ಕೂಡ ಆರ್ಥಿಕ ನೆರವು, ಆಧುನಿಕ ಉಪಕರಣಗಳು ಮಾರುಕಟ್ಟೆಗೆ ಉತ್ತಮ ಪ್ರವೇಶ ಕಲ್ಪಿಸ್ತಕ್ಕಂಥದ್ದು ಯೋಜನೆಯ ಉದ್ದೇಶವಾಗಿದೆ. ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ನಾವು ಮೈಲುಗಲ್ಲನ್ನೇ ಸಾಧಿಸಿದ್ದೇವೆ ಅಂತ ಹೇಳಬೇಕಾಗತ್ತೆ. ಬ್ರಹ್ಮೋಕ್ಸ್ ಕ್ಷಿಪಣಿ ತಯಾರಿಸುವುದರಿಂದ ಹಿಡಿದು ಯೋಧರಿಗೆ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡುವ ಮೂಲಕ ದೇಶ ಸಬಲವಾಗಿದೆ, ರಕ್ಷಣಾ ಕ್ಷೇತ್ರದಲ್ಲಿ ಗಟ್ಟಿತನವನ್ನು ಪ್ರದರ್ಶಿಸಿದೆ ಎಂಬುದನ್ನು ಈ ಆಪರೇಷನ್ ಸಿಂಧೂರದಲ್ಲೇ ನಾವು ಜಗತ್ತಿಗೆ ಸಾರಿದ್ದೇವೆ. ಮತ್ತು ಔಷಧ ಕ್ಷೇತ್ರದಲ್ಲಿ ಭಾರತ ಆಮದು ಮಾಡಿಕೊಳ್ಳುತ್ತಿದ್ದ ಔಷಧ ಸ್ಥಗಿತಗೊಳಿಸಿ ಸ್ಥಳೀಯವಾಗಿ ಔಷಧವನ್ನು ಉತ್ಪಾದಿಸುವ ಮಟ್ಟದಲ್ಲಿ ಪ್ರಗತಿ ಸಾಧಿಸಿದೆ. COVID-19 ಸಂದರ್ಭದಲ್ಲಿ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಔಷಧಗಳನ್ನು ದೇಶೀಯವಾಗಿ ತಯಾರಿಸಿ ಜಗತ್ತಿನ ವಿವಿಧ ರಾಷ್ಟ್ರಗಳಿಗೆ ನಾವು ಸರಬರಾಜು ಮಾಡಿದ್ದನ್ನು ತಿಳಿದಿದ್ದೇವೆ. ಇದು ಭಾರತ ತನ್ನ ರಕ್ಷಣೆಗೋಸ್ಕರವಲ್ಲ ಮತ್ತು ಜಗತ್ತಿನ ಒಳಿತಿಗಾಗಿ ಮತ್ತು ವಿಶ್ವ ಗುರುವಾಗಿ ಇದೆ ಎಂಬತಕ್ಕಂಥದ್ದನ್ನು ಈ ಔಷಧಿ ಹಂಚುವಿಕೆಯಲ್ಲಿ ನಾವು ಕಂಡುಕೊಂಡಿದ್ದೇವೆ. ಮತ್ತು ಇಂಧನಗಳು, ಸೌರ ಮತ್ತು ಪವನ ಜಲವಿದ್ಯುತ್ ವಿಷಯಕ್ಕೆ ಬಂದಾಗ ಭಾರತ ತನ್ನದೇ ಆದ ಸಾರ್ವಭೌಮತೆಯನ್ನು ಮೆರೆದಿದೆ. ಸೌರಶಕ್ತಿಯನ್ನು ಸಮರ್ಥವಾಗಿ ಉಪಯೋಗಿಸಿಕೊಳ್ಳುವ ಮೂಲಕ ಭಾರತದಲ್ಲಿ ವಿದ್ಯುತ್ ಸ್ವಾವಲಂಬನೆಯನ್ನು ಸಾಧಿಸಿದೆ. ಸೂರ್ಯಘರ್ ಯೋಜನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪರಿಚಯಿಸಿದರು. ಇದರಿಂದ ವಿದ್ಯುತ್ ಕ್ಷೇತ್ರದ ಮಹತ್ವದ ಹೆಜ್ಜೆಯನ್ನು ಭಾರತ ಇಡಲು ಸಾಧ್ಯವಾಯಿತು. ಮತ್ತು ಜಲವಿದ್ಯುತ್ ಕ್ಷೇತ್ರದಲ್ಲಿಯೂ ಭಾರತ ಸ್ವಾವಲಂಬನೆಯನ್ನು ಮೆರೆದಿದೆ. ಬಹುಪಾಲು ವಿದ್ಯುತ್ತನ್ನು ಜಲವಿದ್ಯುತ್ ಯೋಜನೆಗಳ ಮೂಲಕ ನಾವು

0: ಪಡೆಯುತ್ತಾ ಇದ್ದೇವೆ. ಪಳೆಯುಳಿಕೆ ಇಂಧನ ಯಾಕಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಕಲ್ಲಿದ್ದಲು ಇವುಗಳ ಅವಲಂಬನೆಯನ್ನು ಕಡಿಮೆ ಮಾಡುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. ಇವು ಮುಗಿದು ಹೋಗುವ ಸಂಪನ್ಮೂಲಗಳಾಗಿವೆ. ಸೌರಶಕ್ತಿ ಮತ್ತು ನೈಸರ್ಗಿಕ ಇಂಧನಗಳ ಉತ್ಪಾದನೆ ಮತ್ತು ಅದನ್ನು ಭಾರತದಾದ್ಯಂತ ಪಸರಿಸುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಮತ್ತು ಆತ್ಮನಿರ್ಭರ ಅಂದರೆ ಸಣ್ಣ ಕೈಗಾರಿಕೆ ಮತ್ತು ಸಣ್ಣ ವ್ಯಾಪಾರಿಗಳಿಗೂ ಕೂಡ ಅನುಕೂಲವಾಗುವ ನಿಟ್ಟಿನಲ್ಲಿ ಮುದ್ರಾ ಯೋಜನೆಯನ್ನು ನರೇಂದ್ರ ಮೋದಿಯವರು ಜಾರಿಗೆ ತಂದರು. ಮುದ್ರಾ ಯೋಜನೆ ಮುಖಾಂತರ ಸಣ್ಣ ವ್ಯಾಪಾರಿಗಳು ಸಣ್ಣ ಉದ್ಯಮಿಗಳು ಸಾಲ ಸೌಲಭ್ಯಗಳನ್ನು ಪಡೆದು ಸ್ವಯಂ ಆಗಿ ತಾವೇ ಸ್ಥಳೀಯವಾಗಿ ಸಣ್ಣ ಕೈಗಾರಿಕೆಗಳನ್ನು ಸಣ್ಣ ವ್ಯಾಪಾರಗಳನ್ನು ಅವಲಂಬಿಸಿ ಸ್ವಾಭಿಮಾನದಿಂದ ಬದುಕುವ ಕೆಲಸವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ. ಈ ಆತ್ಮನಿರ್ಭರ ಯೋಜನೆ ತಕ್ಕಂಥದ್ದೇ ಒಂದು ಸ್ವಾವಲಂಬನೆ. ನಾವು ಸ್ವಾವಲಂಬನೆ ಸಾಧಿಸ್ತಾ ಇದ್ದರೆ ನಾವು ಜಗತ್ತಿನ ವೇಗದೊಡನೆ ದಾಪುಗಾಲಿಡಲು ಸಾಧ್ಯವಾಗುವುದಿಲ್ಲ. ನಮ್ಮ ಭಾರತ ಕೃಷಿ ಪ್ರಾಮುಖ್ಯತೆ ಪಡೆದಿರತಕ್ಕಂಥ ದೇಶವಾದ್ದರಿಂದ ಕೃಷಿಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಒತ್ತನ್ನು ನೀಡಿದೆ. ರೈತರಿಗೆ ಕೃಷಿ ಸಮ್ಮಾನ್ ಯೋಜನೆ ಮತ್ತು ರಸಗೊಬ್ಬರದ ಸಬ್ಸಿಡಿ ಮತ್ತು ಇತರ ಹಲವಾರು ಯೋಜನೆಗಳನ್ನು ಕೃಷಿ ಕ್ಷೇತ್ರಕ್ಕೆ ನೀಡುವ ಮೂಲಕ ಕೃಷಿಕರನ್ನು ಪ್ರೋತ್ಸಾಹ ನೀಡ್ತಾ ಇದೆ. ಕೃಷಿಕರು ಸ್ಥಳೀಯ ಮಟ್ಟದಲ್ಲೇ ಮಾರುಕಟ್ಟೆಗಳನ್ನು ಕಂಡುಕೊಳ್ಳುವುದು, ಸ್ಥಳೀಯ ಉತ್ಪನ್ನಗಳನ್ನು ಮಾಹಿತಿ ತಂತ್ರಜ್ಞಾನದ ಮೂಲಕ ಮಾರುಕಟ್ಟೆಗಳನ್ನು ಸೃಷ್ಟಿಸಿಕೊಳ್ಳತಕ್ಕಂಥದ್ದು, ಹೀಗೆ ಅವರಿಗೆ ಮಾರ್ಗದರ್ಶನ ಅರಿವನ್ನು ಮೂಡಿಸುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ರೈತರು ಸ್ವಾವಲಂಬನೆಯತ್ತ ದಾಪುಗಾಲು ಇಡ್ತಕ್ಕಂಥದ್ದನ್ನು ಈಗ ನಾವು ನೋಡ್ಬೋದು. ಕೃಷಿ ಕ್ಷೇತ್ರದಲ್ಲಿ ಹಲವಾರು ಯಂತ್ರೋಪಕರಣಗಳನ್ನು ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ತಾ ಇದ್ದಾರೆ. ಸೋಲಾರ್ ವಿದ್ಯುತ್ ಶಕ್ತಿಯನ್ನು ಕೃಷಿಯಲ್ಲಿ ಅಳವಡಿಸಿಕೊಳ್ತಕ್ಕಂಥದ್ದು, ಸೋಲಾರ್ ಬೇಲಿಯನ್ನು ಅಳವಡಿಸಿ ಪ್ರಾಣಿಗಳಿಂದ ಬೆಳೆಗಳನ್ನು ರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು, ಈ ಥರ ಹಲವಾರು ಯೋಜನೆಗಳನ್ನು ಕೃಷಿಯಲ್ಲಿ ಅಳವಡಿಸಿಕೊಳ್ತಾ ಇದ್ದಾರೆ. ಮತ್ತು ಸ್ವದೇಶಿ ನಿರ್ಮಿತ ವಸ್ತುಗಳನ್ನು ಸ್ಥಳೀಯವಾಗಿ ಬಳಸ್ಕೊಳ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ. ಸ್ಥಳೀಯ ಕುಲಕಸುಬನ್ನು ಆಯ್ಕೆ ಮಾಡಿಕೊಂಡಿರತಕ್ಕಂಥ ಜನತೆಗೆ ಅದರಿಂದ ಉತ್ಪಾದನೆ ಆಗುತ್ತೆ, ಸ್ಥಳೀಯ ಜನತೆಗೆ ಉದ್ಯೋಗ ಸಿಗುತ್ತೆ ಎನ್ನುವ ಕಲ್ಪನೆ ಅದಾಗಿತ್ತು. ಅದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಅಂತಹ ಯೋಜನೆಗಳನ್ನು ಉತ್ತೇಜನ ನೀಡ್ತಾ ಜನತೆಗೆ ಸ್ವಾವಲಂಬಿಯಾಗಿ ತಮ್ಮ ಸ್ಥಳೀಯ ಉತ್ಪನ್ನಗಳನ್ನೇ ಪರಿಚಯಿಸುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ರೈತರು ಮತ್ತು ಉದ್ಯಮಿಗಳು ಸಣ್ಣ ಕೈಗಾರಿಕೆಗಳನ್ನು ಆರಂಭಿಸಿ ಸ್ಥಳೀಯ ಉತ್ಪನ್ನಗಳನ್ನೇ ತಯಾರಿಸಿ ಸ್ಥಳೀಯವಾಗಿ ಮಾರುಕಟ್ಟೆಗಳನ್ನು ಕೊಂಡುಕೊಳ್ಳಲು ಪ್ರೋತ್ಸಾಹ ಧನ ಸಬ್ಸಿಡಿಗಳನ್ನು ನೀಡ್ತಾ ಇದ್ದಾರೆ.
1: ಪ್ರಧಾನಮಂತ್ರಿ ಆತ್ಮನಿರ್ಭರ ಯೋಜನೆ ಕುರಿತು ಇದುವರೆಗೂ ಮಾಹಿತಿ ನೀಡಿದವರು ಪತ್ರಕರ್ತ ದೊಡ್ಡಹೊಂಡಿ ರಾಜಣ್ಣ ಅವರು. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಒದಗಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 5 ರಾಷ್ಟ್ರಗಳ ಭೇಟಿಯಿಂದ ಸುಮಾರು $40 ಬಿಲಿಯನ್ ಹೂಡಿಕೆ, ಭದ್ರತೆಗಳ ಸ್ವೀಕಾರ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದ ದಕ್ಷಿಣ ಕೊರಿಯಾದಲ್ಲಿ ಭಾರತೀಯ ಯುದ್ಧ ಸ್ಮಾರಕ ಉದ್ಘಾಟನೆ. ಮುಂಗಾರು ವೇಳೆ ಹೆದ್ದಾರಿಗಳ ನಿರ್ವಹಣೆಗೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಸಚಿವ ನಿತಿನ್ ಗಡ್ಕರಿ ಅಧಿಕಾರಿಗಳಿಗೆ ಸೂಚನೆ. ಕ್ಷಯ ರೋಗ ನಿರ್ಮೂಲನೆಗೆ ವಿಶ್ವದಲ್ಲೇ ಅತಿದೊಡ್ಡ ತಪಾಸಣೆ ಮತ್ತು ರೋಗ ಪತ್ತೆ ವಿಧಾನಗಳ ಅಳವಡಿಕೆ, ಸಚಿವ ಜೆಪಿ ನಡ್ಡಾ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಪಂಚರಾಷ್ಟ್ರಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಟಲಿ ಭೇಟಿಯನ್ನು ಯಶಸ್ವಿಯಾಗಿ ಮುಗಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಮುಂಜಾನೆ ನವದೆಹಲಿಗೆ ಹಿಂದಿರುಗಿದ್ದಾರೆ. ಭಾರತ ಮತ್ತು ಇಟಲಿ

0: ನಿನ್ನೆ ತಮ್ಮ ಸಂಬಂಧಗಳನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಮೇಲ್ದರ್ಜೆಗೇರಿಸುವುದಾಗಿ ಘೋಷಿಸಿದ್ದು ಇದು ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಕೃಷಿ, ನಿರ್ಣಾಯಕ ಖನಿಜಗಳು, ಆಯುರ್ವೇದ, ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಭಾರತದಿಂದ ಇಟಲಿಗೆ ನರ್ಸ್ಗಳ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವುದು ಸೇರಿದಂತೆ ಹಲವು ವಲಯಗಳಲ್ಲಿ ಎರಡೂ ದೇಶಗಳು ಕೆಲವು ಒಪ್ಪಂದಗಳಿಗೆ ಸಹಿ ಹಾಕಿದವು. ಪ್ರಧಾನಿಯವರು ಕಳೆದ ಶುಕ್ರವಾರದಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಪ್ರವಾಸವನ್ನು ಕೈಗೊಂಡಿದ್ದರು. ಈ ಐದು ರಾಷ್ಟಗಳ ಪ್ರವಾಸದಿಂದಾಗಿ ಭಾರತ ಸುಮಾರು $40 ಬಿಲಿಯನ್ ಹೂಡಿಕೆ ಬದ್ಧತೆಗಳನ್ನು ಸ್ವೀಕರಿಸಿದಂತಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ದಕ್ಷಿಣ ಕೊರಿಯಾದ ದೇಶಪ್ರೇಮಿಗಳು ಮತ್ತು ಮಾಜಿ ಸೈನಿಕರ ವ್ಯವಹಾರಗಳ ಸಚಿವ ಕ್ವಾನ್ ವೋ ಯುಲ್ ಸಿಯೋಲ್ನ ಇಮ್ಜಿಂಗಕ್ ಉದ್ಯಾನವನದಲ್ಲಿ ಭಾರತೀಯ ಯುದ್ಧ ಸ್ಮಾರಕವನ್ನು ಉದ್ಘಾಟಿಸಿದರು. ಕೊರಿಯಾ ಯುದ್ಧದ 75ನೇ ವಾರ್ಷಿಕೋತ್ಸವದ ಅಂಗವಾಗಿ ಈ ಸ್ಮಾರಕವನ್ನು ನಿರ್ಮಿಸಲಾಗಿದೆ. ಭಾರತೀಯ ಸೇನೆಯ 60ನೇ ತುಕಡಿ ಮಾನವೀಯ ನೆಲೆಯಲ್ಲಿ ಯುದ್ಧದ ಸಂದರ್ಭದಲ್ಲಿ ಮಾಡಿದ ತ್ಯಾಗ ಬಲಿದಾನದ ಸ್ಮರಣೆಯ ಸಂಕೇತ ಇದಾಗಿದೆ. ಈ ವೇಳೆ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೊರಿಯಾ ಪ್ರದೇಶದಲ್ಲಿ ಶಾಂತಿ ಸ್ಥಾಪನೆ ಮತ್ತು ಮಾನವೀಯ ನೆರವಿಗೆ ದೊಡ್ಡ ಇತಿಹಾಸವೇ ಇದೆ. ಉಭಯ ದೇಶಗಳ ನಡುವೆ ಐತಿಹಾಸಿಕ ಸಂಬಂಧವಿದ್ದು ಭಾರತ ಮತ್ತು ಕೊರಿಯಾ ಗಣರಾಜ್ಯದ ನಡುವೆ ವಿಶೇಷ ಕಾರ್ಯತಾಂತ್ರಿಕ ಪಾಲುದಾರಿಕೆ ಇದೆ. ಭಾರತೀಯ ಸೇನೆ ಜನರ ನಡುವಿನ ಸಂಬಂಧಗಳ ಬಲವರ್ಧನೆಗೆ ಹೆಚ್ಚಿನ ಸಹಕಾರ ನೀಡಿದೆ ಎಂದು ಹೇಳಿದ್ದಾರೆ.
1: यह स्मारक करेज का सिंबल है, यह स्मारक कंपैशन का सिंबल है, यह स्मारक सैक्रिफाइस का सिंबल है, यह स्मारक भारत और कोरिया की जनता के बीच सदियों की मित्रता का भी संदेश दे रहा है. जब कोरियन पेनिनसुला युद्ध की त्रासदी में घिर गया था तब भारत ने ह्यूमैनिटी के प्रति अपना दायित्व बखूबी निभाया. शांति और सेवा के आदर्शों से प्रेरित होकर भारत ने अपनी 60 पैराफील्ड एम्बुलेंस यूनिट के माध्यम से इस बार में योगदान दिया. यह
0: ಪ್ರಯಾಣಿಕರ ಸುಗಮ ಸಂಚಾರಕ್ಕೆ ಸಂಪರ್ಕವನ್ನು ಬಲವರ್ಧನೆಗೊಳಿಸಲು, ಹೆದ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ಮಿಸಲು, ಅತ್ಯಾಧುನಿಕ ಸುಸ್ಥಿರ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ಸಕಾಲದಲ್ಲಿ ನಿರ್ಮಾಣ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಒತ್ತು ನೀಡಬೇಕಾಗಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ದೆಹಲಿಯಲ್ಲಿ ಅವರು ತ್ರಿಪುರಾ, ಅರುಣಾಚಲ ಪ್ರದೇಶ, ಸಿಕ್ಕಿಂ ಸೇರಿದಂತೆ ಹಲವು ರಾಜ್ಯಗಳ ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಮುಂಗಾರು ವೇಳೆ ಹೆದ್ದಾರಿಗಳ ನಿರ್ವಹಣೆಗೂ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಅಲ್ಲದೆ ರಸ್ತೆಗಳು ಸುರಕ್ಷಿತವಾಗಿರಬೇಕು ಮತ್ತು ದೀರ್ಘಕಾಲ ಬಾಳಿಕೆ ಬರುವಂತೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು, ಪ್ರತಿಯೊಂದು ಹಂತದಲ್ಲಿ ಅಧಿಕಾರಿಗಳಿಗೆ ಹೊಣೆಗಾರಿಕೆಯನ್ನು ನಿಗದಿಪಡಿಸುವಂತೆ ಅವರು ಹೇಳಿದರು. 4 ದಿನಗಳ ಭಾರತ ಪ್ರವಾಸದಲ್ಲಿರುವ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲೈಟ್ಸ್ ನೇತೃತ್ವದ ನಿಯೋಗ ಇಂದು ದೆಹಲಿಗೆ ಪ್ರಯಾಣಿಸಲಿದೆ. ನಾಳೆ ಸೈಪ್ರಸ್ ಅಧ್ಯಕ್ಷರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಪರಸ್ಪರ ಭೇಟಿ ಮಾಡಲಿದ್ದು, ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ಶಿಕ್ಷಣ, ಸಂಸ್ಕೃತಿ, ರಕ್ಷಣೆ ಮತ್ತು ಭದ್ರತೆ, ಕೃತಕ ಬುದ್ದಿಮತ್ತೆ, ಫಿನ್ಟೆಕ್, ನಾವೀನ್ಯತೆ ಮತ್ತು ಸಂಶೋಧನೆ ಸೇರಿದಂತೆ ಪರಸ್ಪರ ಆಸಕ್ತಿಯ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ರಾಷ್ಟೀಯ ಕ್ಷಯರೋಗ ನಿರ್ಮೂಲನೆ ಕಾರ್ಯಕ್ರಮದಡಿಯಲ್ಲಿ ಕ್ಷಯರೋಗವನ್ನು ನಿರ್ಮೂಲನೆ ಮಾಡಲು ದೇಶದಲ್ಲಿ ವಿಶ್ವದಲ್ಲೇ ಅತಿದೊಡ್ಡ ತಪಾಸಣಾ ಮತ್ತು ರೋಗ ಪ್ರಕ್ರಿಯೆ ಪ್ರಯತ್ನಗಳನ್ನು ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ಜಿನೆವಾದಲ್ಲಿ ನಡೆಯುತ್ತಿರುವ 79ನೇ ವಿಶ್ವ ಆರೋಗ್ಯ ಮಹಾಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮನೆ ಮನೆ ಭೇಟಿ, ಸಂಚಾರಿ ತಪಾಸಣಾ ತಂಡಗಳು, ಸಮುದಾಯ ಅಭಿಯಾನ ಮತ್ತು ಹೆಚ್ಚು ಅಪಾಯವಿರುವ ಪ್ರದೇಶಗಳಲ್ಲಿ ನಿರ್ದಿಷ್ಟ ಆಂದೋಲನಗಳ ಮೂಲಕ ಸಕ್ರಿಯ ಪ್ರಕರಣಗಳ ಪತ್ತೆಗೆ ವ್ಯಾಪಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಕ್ಷಯರೋಗ ಮತ್ತು ಶ್ವಾಸಕೋಶ ಸಂಬಂಧಿ ಕಾಯ್ದೆಗಳ ಪತ್ತೆಗೆ ಆಧುನಿಕ ರೋಗ ಪತ್ತೆ ತಂತ್ರಜ್ಞಾನಗಳನ್ನು ಭಾರತ ಗಣನೀಯ ಪ್ರಮಾಣದಲ್ಲಿ ಅಳವಡಿಸಿಕೊಂಡಿದೆ. ಕೃತಕ ಬುದ್ದಿಮತ್ತೆ ಮತ್ತು ಆಧಾರಿತ ನವೀನ ತಂತ್ರಜ್ಞಾನ ಮೂಲಕ ಕ್ಷಯರೋಗವನ್ನು ಮುಂಚಿತವಾಗಿಯೂ ಪತ್ತೆ ಹಚ್ಚಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಜೆಪಿ ನಡ್ಡಾ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರದ ಸಚಿವ

0: ಸಂಪುಟ ವಿಸ್ತರಣೆ ಇಂದು ನಡೆಯಿತು. ಕಾಂಗ್ರೆಸ್ನ ಇಬ್ಬರು ಸೇರಿದಂತೆ ಒಟ್ಟು 23 ಸದಸ್ಯರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. 1967 ನಂತರ ರಾಜ್ಯ ಸಂಪುಟದಲ್ಲಿ ಕಾಂಗ್ರೆಸ್ ಸದಸ್ಯರು ಸ್ಥಾನ ಪಡೆದಿದ್ದಾರೆ. ಹೊಸ ಸಚಿವ ಸಂಪುಟದಲ್ಲಿ 4 ಮಹಿಳೆಯರು ಇರುವುದು ವಿಶೇಷವಾಗಿದೆ. ಲೋಕಭವನದಲ್ಲಿ ಇಂದು ಬೆಳಗ್ಗೆ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ವಿಶ್ವನಾಥ್ ಅರ್ಲೇಕರ್ ನೂತನ ಸಚಿವರಿಗೆ ಪ್ರಮಾಣ ವಚನ ಬೋಧಿಸಿದರು. ಈ ಸಂಪುಟ ವಿಸ್ತರಣೆಯಿಂದಾಗಿ ಸರ್ಕಾರದಲ್ಲಿ ಸಚಿವರ ಸಂಖ್ಯೆ 32ಕ್ಕೆ ಏರಿಕೆಯಾಗಿದೆ. ಗ್ರಾಹಕರು, ವೃತ್ತಿಪರರು ಮತ್ತು ಸೌಂದರ್ಯ ಚಿಕಿತ್ಸಾಲಯಗಳು ಯಾವುದೇ ರೀತಿಯ ಸೌಂದರ್ಯ ವರ್ಧಕ ಇಂಜೆಕ್ಷನ್ಗಳನ್ನು ಬಳಸುವಂತಿಲ್ಲ ಎಂದು ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಅಲ್ಲದೆ ಮಾನವರ ದೇಹದ ಮೇಲೆ ಯಾವುದೇ ರೀತಿಯ ಸೌಂದರ್ಯ ವರ್ಧಕಗಳನ್ನು ಸುರಿಯಬಾರದು, ಸಿಂಪಡಿಸಬಾರದು ಎಂದು ಕೇಂದ್ರ ಔಷಧ ಮಾನದಂಡ ನಿಯಂತ್ರಣ ಸಂಸ್ಥೆ CDSCO ಆದೇಶ ಹೊರಡಿಸಿದೆ. 2020 ಸೌಂದರ್ಯ ವರ್ಧಕಗಳ ನಿರ್ಬಂಧ ಕಾಯ್ದೆಯಡಿ ಸೌಂದರ್ಯ ವರ್ಧಕಗಳ ಉತ್ಪಾದನೆ ಅಥವಾ ಆಮದು ಮಾಡಿಕೊಂಡು ಅವುಗಳನ್ನು ಮಾರಾಟ ಮತ್ತು ವಿತರಣೆ ಮಾಡುವುದಕ್ಕೆ ನಿಯಂತ್ರಣವಿದೆ. ಹಾಗಾಗಿ ಸುಳ್ಳು ಮಾಹಿತಿಯನ್ನು ನೀಡಿದ ಹಾಗೂ ಜನರನ್ನು ದಾರಿ ತಪ್ಪಿಸುವಂತಹ ಸೌಂದರ್ಯ ವರ್ಧಕಗಳನ್ನು ಇಂಜೆಕ್ಷನ್ ಮೂಲಕ ಬಳಕೆ ಮಾಡುವುದು ನಿಯಮದ ಉಲ್ಲಂಘನೆಯಾಗಿದೆ ಎಂದು ಸಂಸ್ಥೆ ಹೇಳಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30ಕ್ಕೆ ಆರಂಭವಾಗಲಿದೆ. ಗುಜರಾತ್ ಟೈಟಾನ್ಸ್ ಈಗಾಗಲೇ ಪ್ಲೇ ಆಫ್ಗೆ ಅರ್ಹತೆ ಪಡೆದಿದ್ದರೆ ಚೆನ್ನೈ ಸೂಪರ್ ಕಿಂಗ್ಸ್ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನಕ್ಕಾಗಿ ಕಾತರದಿಂದ ಕಾಯುತ್ತಿದೆ. ಎಬೋಲಾ ಬಾಧಿತ ದೇಶಗಳಿಂದ ಭಾರತಕ್ಕೆ ಆಗಮಿಸುವ ಪ್ರಯಾಣಿಕರಿಗೆ ಕೇಂದ್ರ ಆರೋಗ್ಯ ಸೇವೆಗಳ ನಿರ್ದೇಶನಾಲಯ ಸಲಹೆಗಳನ್ನು ಬಿಡುಗಡೆ ಮಾಡಿದೆ. ಅದರಂತೆ ಕಾಂಗೋ, ಉಗಾಂಡ ಮತ್ತು ದಕ್ಷಿಣ ಸುಡಾನ್ ಸೇರಿದಂತೆ ಇನ್ನಿತರ ಹೆಚ್ಚಿನ ಅಪಾಯ ಎದುರಿಸುತ್ತಿರುವ ರಾಷ್ಟಗಳಿಂದ ಸ್ವದೇಶಕ್ಕೆ ಹಿಂದಿರುಗಿದವರಲ್ಲಿ ಜ್ವರ, ತಲೆನೋವು, ಮೈಕೈ ನೋವು, ವಾಂತಿ ಮತ್ತಿತರ ಲಕ್ಷಣಗಳು ಕಂಡುಬಂದರೆ ಕೂಡಲೇ ಅಂಥವರು ವೈದ್ಯಕೀಯ ತಪಾಸಣೆಗೆ ಒಳಗಾಗಬೇಕು ಎಂದು ಸೂಚಿಸಲಾಗಿದೆ. ಅಲ್ಲದೆ ಶಂಕಿತ ಎಬೋಲಾ ರೋಗಿಯೊಂದಿಗೆ ಸಂಪರ್ಕ ಹೊಂದಿದವರು ಇದ್ದರೆ ಅಂಥವರು ತಕ್ಷಣವೇ ವಿಮಾನ ನಿಲ್ದಾಣದ ಆರೋಗ್ಯಾಧಿಕಾರಿಯನ್ನು ಸಂಪರ್ಕಿಸುವಂತೆ ಸೂಚಿಸಲಾಗಿದೆ. ಜಾಗತಿಕವಾಗಿ ಇಂದು ಅಂತಾರಾಷ್ಟೀಯ ಚಹಾ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಈ ದಿನವನ್ನು ಗುರುತಿಸಿದೆ. ಇದು ಚಹಾದ ಸಾಂಸ್ಕೃತಿಕ ಪರಂಪರೆ, ಆರೋಗ್ಯ ಪ್ರಯೋಜನಗಳು ಮತ್ತು ಆರ್ಥಿಕ ಮಹತ್ವವನ್ನು ಸಾರಲು ಒಂದು ಅವಕಾಶವಾಗಿದೆ. ಈ ವರ್ಷದ ಘೋಷವಾಕ್ಯ ಚಹಾವನ್ನು ಉಳಿಸಿಕೊಳ್ಳುವುದು, ಸಮುದಾಯಗಳನ್ನು ಬೆಂಬಲಿಸುವುದು ಎಂಬುದಾಗಿದೆ. ಇದು ಕ್ಷೇತ್ರದಿಂದ ಕಪ್ಗೆ ಟೀ ಉತ್ಪಾದನೆಯನ್ನು ಸುಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಅಲ್ಲದೆ ಜನರು, ಸಂಸ್ಕೃತಿಗಳು ಮತ್ತು ಪರಿಸರಕ್ಕೆ ಚಹಾದಿಂದಾಗುವ ಪ್ರಯೋಜನಗಳನ್ನು ಪೀಳಿಗೆಯಿಂದ ಪೀಳಿಗೆಗೆ ಮುಂದುವರಿಸುವುದನ್ನು ಖಚಿತಪಡಿಸುತ್ತದೆ. 16ನೇ ಅಸ್ಸಾಂ ವಿಧಾನಸಭೆ ಮೊದಲ ಅಧಿವೇಶನ ಇಂದು ಆರಂಭವಾಯಿತು. ಹಂಗಾಮಿ ಸ್ಪೀಕರ್ ಚಂದ್ರಮೋಹನ್ ಪಟೋವರಿ ಅಧ್ಯಕ್ಷತೆಯಲ್ಲಿ ಸದನ ಆರಂಭವಾಗಿದ್ದು ಅವರು ನೂತನ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದರು. ಬುಡಕಟ್ಟು ಪ್ರದೇಶಗಳನ್ನು ಪ್ರತಿನಿಧಿಸುವ ಸದಸ್ಯರು ತಮ್ಮ ಮಾತೃಭಾಷೆಯಲ್ಲೇ ಪ್ರಮಾಣ ವಚನ ಸ್ವೀಕರಿಸಲು ಅವಕಾಶ ನೀಡಲಾಯಿತು. ಮೊದಲಿಗೆ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಸರ್ಮಾ ಹಾಗೂ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 5 ರಾಷ್ಟಗಳ ಭೇಟಿಯಿಂದ ಸುಮಾರು $40 ಬಿಲಿಯನ್ ಹೂಡಿಕೆ ಬದ್ಧತೆಗಳ ಸ್ವೀಕಾರ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದ ದಕ್ಷಿಣ ಕೊರಿಯಾದಲ್ಲಿ ಭಾರತೀಯ ಯುದ್ದ ಸ್ಮಾರಕ ಉದ್ಘಾಟನೆ. ಮುಂಗಾರು ವೇಳೆ ಹೆದ್ದಾರಿಗಳ ನಿರ್ವಹಣೆಗೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಸಚಿವ ನಿತಿನ್ ಗಡ್ಕರಿ ಅಧಿಕಾರಿಗಳಿಗೆ ಸೂಚನೆ. ಕ್ಷಯ ರೋಗ ನಿರ್ಮೂಲನೆಗೆ ವಿಶ್ವದಲ್ಲೇ ಅತಿದೊಡ್ಡ ತಪಾಸಣೆ ಮತ್ತು ರೋಗ ಪತ್ತೆ ವಿಧಾನಗಳ ಅಳವಡಿಕೆ, ಸಚಿವ ಜೆಪಿ ನಡ್ಡಾ. ಮತ್ತು ಐಪಿಎಲ್ T20 ಕ್ರಿಕೆಟ್, ಇಂದು ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಆಕಾಶವಾಣಿ ಮಂಗಳೂರು, ಸ್ವರ ಮಾಧುರ್ಯ ಇನ್ನು ಸ್ವಲ್ಪ ಹೊತ್ತಿನಲ್ಲಿ.

0: ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
5: ಮಷಿನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
4: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ ಆರ್ಬಿಐನ ಓಂಬಡ್ಸ್ಮನ್ಗೆ ದೂರು ನೀಡಿ. ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
1: ಹೇಳಿ.
0: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗ್ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ
1: ಅಷ್ಟೇ.
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: ಕೇಳುಗರೆ, ಇಂದಿನ ಸ್ವರ ಮಾಧುರ್ಯದಲ್ಲಿ ನಳಿನಿ ಎಸ್ ಕಾಮತ್ ಅವರು ಹಾಡಿರುವ ವಚನಗಳನ್ನು ಕೇಳುವಿರಿ. ಮೊದಲಿಗೆ ಅಕ್ಕ ಮಹಾದೇವಿಯವರ ವಚನ. ಅಕ್ಕ ಕೇಳೋ, ನಾನೊಂದು ಕನಸ ಕಂಡೆ.

0: ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಳ್ಳಿ, ಮರುಜೀವ ನೀಡುವ ಈ ಮಹತ್ವ ಕಾರ್ಯದಲ್ಲಿ ನೀವು ಭಾಗಿಯಾಗಿ.
0: ಈವರೆಗೆ 60,000 ಹೆಚ್ಚು ಜನರು ಅಂಗಾಂಗ ದಾನಕ್ಕೆ ನೋಟೋದಲ್ಲಿ ಹೆಸರು ನೋಂದಾಯಿಸಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಪ್ರಿಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮ್ಮೊಂದಿಗೆ ನಾನು ಶ್ರೀನಿವಾಸ್ ಮಾರ್ನಬೈಲು. ಸ್ನೇಹಿತರೆ, ಇದುವರೆಗೆ ಬೇಸಿಗೆಯ ಪ್ರಖರ ಬಿಸಿಲಿಗೆ ಸುಟ್ಟು ಧೂಳು ಕವಿದು ನಿಂತಿದ್ದ ಭೂಮಿಯು ಇದೀಗ ಪ್ರಾರಂಭವಾದ ಮಳೆಯ ಆಲಿಂಗನಕ್ಕೆ ನಿಧಾನವಾಗಿ ಹೊಸ ಜೀವ ಪಡೆದುಕೊಳ್ಳುತ್ತಿದೆ. ಇಂತಹ ತಂಪಾದ ಮಳೆಗಾಲದಲ್ಲಿ ಮಾಡುವ ಮಳೆ ಪ್ರವಾಸ ಅಥವಾ ಮಾನ್ಸೂನ್ ಪ್ರವಾಸದ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ಮಾತಾಡೋಣ, ಜೊತೆಗೊಂದಿಷ್ಟು ಇಂಪಾದ ಮಳೆ ಹಾಡುಗಳ ಇನಿದನಿಯೊಂದಿಗೆ. ಮೊದಲಿಗೆ ಮೊಗ್ಗಿನ ಮನಸ್ಸು ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಹಾಡಿರುವ ಜಯಂತ ಕಾಯ್ಕಿಣಿಯವರ ಸಾಹಿತ್ಯ, ಸಂಗೀತ ಮನೋಮೂರ್ತಿಯವರದು.

ಸ್ನೇಹಿತರೆ, ಮಳೆಗಾಲವು ಪ್ರಕೃತಿಯ ಅತ್ಯಂತ ಸುಂದರವಾದ ಋತುಗಳಲ್ಲಿ ಒಂದಾಗಿದೆ. ಮಳೆಗಾಲದಲ್ಲಿ ಗಿರಿಧಾಮಗಳು, ದುಮ್ಮಿಕ್ಕುವ ಜಲಪಾತಗಳು, ದಟ್ಟ ಅರಣ್ಯಗಳು, ಸಮುದ್ರ ತೀರಗಳು ಮಳೆಯ ಆರ್ಭಟಕ್ಕೆ ಮತ್ತಷ್ಟು ಕಳೆಗಟ್ಟಿ ನೋಡುಗರನ್ನು ಮಂತ್ರಮುಗ್ಧಗೊಳಿಸುತ್ತದೆ. ಹಸಿರ ಸಿರಿಯಲ್ಲಿ ಮಿಂದೆದ್ದ ಮಂಜು ಮುಸುಕಿದ ವಾತಾವರಣವು ಹೊಸದೊಂದು ದೃಶ್ಯಕಾವ್ಯವನ್ನೇ ಸೃಷ್ಟಿಸುತ್ತದೆ. ತುಂತುರು ಮಳೆಯಲ್ಲಿ ನೆನೆದು ಪ್ರಕೃತಿಯ ಸೌಂದರ್ಯವನ್ನು ಹತ್ತಿರದಿಂದ ಅನುಭವಿಸಲು ಮಳೆಗಾಲದಲ್ಲಿ ಮಳೆ ಪ್ರವಾಸಗಳನ್ನು ಮಾಡಬೇಕು. ಇದು ಮನಸ್ಸಿಗೆ ಹೊಸ ಉಲ್ಲಾಸ ಮತ್ತು ಸಂತೋಷವನ್ನು ನೀಡುತ್ತದೆ. ಈಗ ಕೇಳೋಣ ವಾಣಿ ಹರಿಕೃಷ್ಣ ಹಾಡಿರುವ ಮಳೆಯಲಿ ಜೊತೆಯಲಿ ಚಿತ್ರದ ಗೀತೆ. ಜಯಂತ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ

ಮಳೆಗಾಲದ ಪ್ರವಾಸಕ್ಕೆ ಇಡೀ ದೇಶದಲ್ಲಿಯೇ ನಮ್ಮ ರಾಜ್ಯವು ಒಂದು ಅತ್ಯುತ್ತಮ ಆಯ್ಕೆ ಎಂದರೆ ತಪ್ಪಾಗಲಾರದು. ಇಲ್ಲಿನ ವೈವಿಧ್ಯಮಯ ಪ್ರದೇಶಗಳಾದ ಜಲಪಾತಗಳು, ಗಿರಿಧಾಮಗಳು, ಸಮುದ್ರ ತೀರಗಳು, ಕೋಟೆಗಳು, ಅಭಯಾರಣ್ಯಗಳು, ಪಾರಂಪರಿಕ ತಾಣಗಳು ಮುಂತಾದವುಗಳು ಮಳೆಗಾಲದ ಅನುಭವಗಳನ್ನು

ಕರ್ನಾಟಕದ ತುಂಬ ಮಳೆಯನ್ನು ಮನಮೋಹಕವಾಗಿಸುವ ತಾಣಗಳಿವೆ. ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ದಕ್ಷಿಣ ಕನ್ನಡದ ಕುಮಾರ ಪರ್ವತ, ಕೊಡಗಿನ ತಡಿಯಾಂಡಮೋಳ್, ಶಿವಮೊಗ್ಗ ಜಿಲ್ಲೆಯ ಕೊಡಚಾದ್ರಿಯಂತಹ ಬೆಟ್ಟಗಳು ಮಳೆಗಾಲದಲ್ಲಿ ಮಂಜಿನ ಮುಸುಕಿನಲ್ಲಿ ಹಸಿರು ಹೊದ್ದು ನಿಲ್ಲುತ್ತದೆ. ಅರಣ್ಯ ಇಲಾಖೆಯ ಅನುಮತಿ ಪಡೆದು ತೆರಳಿದರೆ ಟ್ರೆಕ್ಕಿಂಗ್ ಪ್ರಿಯರಿಗೆ ಇದು ಸಾಹಸಮಯ, ಮರೆಯಲಾಗದ ಅನುಭವ ನೀಡುವುದಂತೂ ಸತ್ಯ. ಈಗ ಕೇಳಿ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮುಂಗಾರು ಮಳೆ ಚಿತ್ರದ ಗೀತೆ. ಸಾಹಿತ್ಯ ಯೋಗರಾಜ್ ಭಟ್, ಸಂಗೀತ ಮನೋಮೂರ್ತಿಯವರದು.

ಸ್ನೇಹಿತರೆ, ಅದೇ ರೀತಿ ಮಳೆಗಾಲದಲ್ಲಿ ನಮ್ಮ ರಾಜ್ಯದ ಜಲಪಾತಗಳು ಕೂಡ ಸುಮನೋಹರವಾಗಿ ಕಾಣುತ್ತದೆ. ಜೋಗ ಜಲಪಾತ, ಸಾತೊಡ್ಡಿ, ಅಪ್ಸರಕೊಂಡ, ಶಿವಗಂಗೆ, ಉಂಚಳ್ಳಿ, ಅರಶಿನಗುಂಡಿ, ಹಿಡ್ಲುಮನೆ, ಹನುಮನಗುಂಡಿ, ಬಂಡಾಜೆ, ಅಬ್ಬಿ ಜಲಪಾತಗಳಂತಹ ಸಾಲು ಸಾಲು ಜಲಪಾತಗಳು, ಜೊತೆಗೆ ಗೋಕರ್ಣ, ಮುರುಡೇಶ್ವರ, ಮಲ್ಪೆ, ಕುಡ್ಲೆ ಬೀಚ್ಗಳಂತಹ ಕರಾವಳಿ ತೀರಗಳಿವೆ. ಮಳೆಯ ಮಧ್ಯವೇ ಇಲ್ಲೆಲ್ಲ ಓಡಾಡುವುದು ಚೇತೋಹಾರಿ ಅನುಭವ ನೀಡುತ್ತದೆ. ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಮೈನಾ ಚಿತ್ರದ ಗೀತೆ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಜೆಸ್ಸಿ ಗಿಫ್ಟ್ ಅವರ

ಸ್ನೇಹಿತರೆ, ನಾಗರಹೊಳೆ, ಬಂಡೀಪುರ, ಭದ್ರಾ ಅಭಯಾರಣ್ಯದಂತಹ ಕಾಡುಗಳಲ್ಲಿ ಮಳೆಗಾಲದಲ್ಲಿ ಓಡಾಡುವುದು ಮುದ ನೀಡುವ ವಿಷಯ. ಹಾಗೂ ಮಲೆನಾಡು, ಕೊಡಗು ಮತ್ತು ಕರಾವಳಿಯ ಹಿನ್ನೀರಿನ ಪ್ರದೇಶದಲ್ಲಿರುವ ಗ್ರಾಮೀಣ ಹೋಮ್ಸ್ಟೇಗಳು ಅಥವಾ ತೋಟದ ಮನೆಗಳಲ್ಲಿ ಮಳೆಗಾಲದಲ್ಲಿ ಉಳಿಯುವುದು ಕೂಡ ಒಂದು ವಿಶಿಷ್ಟ ಅನುಭವವನ್ನು ನೀಡುತ್ತದೆ. ಒಟ್ಟಿನಲ್ಲಿ ಮಳೆಗಾಲದ ಮಳೆ ಪ್ರವಾಸದ ಅನುಭವ ಕೇವಲ ಕಣ್ಣಿಗೆ ಕಂಡದ್ದಕ್ಕಷ್ಟೇ ಸೀಮಿತವಾಗಿರಬೇಕಿಲ್ಲ. ಇದು ಕೇವಲ ಪ್ರವಾಸಿ ತಾಣಗಳನ್ನು ಮುಟ್ಟಿ ಬರುವ ಪಯಣ ಆಗಬಾರದು. ಬದಲಿಗೆ ಮಳೆಯನ್ನೇ ಗಮ್ಯಸ್ಥಾನವಾಗಿಸಿಕೊಂಡು ಹೊರಡುವ ಒಂದು ಸೊಗಸಾದ ಯಾನವಾಗಬೇಕು. ಈಗ ಕೇಳಿ ಚಕ್ರವರ್ತಿ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಗೀತೆ. ಸಾಹಿತ್ಯ ಉಮೇಶ್, ಸಂಗೀತ ಅರ್ಜುನ್ ಜನ್ಯ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಕೇಳಿ ಶರ್ಮಿಲಿ ಚಿತ್ರದ ಗೀತೆ. ಸಾಹಿತ್ಯ ನೀರಜ್ ಅವರದು, ಸಂಗೀತ ಎಸ್ ಡಿ ಬರ್ಮನ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಕಡಿತವಿಲ್ಲ, ರಾಜ್ಯ ಸರ್ಕಾರ ಸ್ಪಷ್ಟನೆ. ಮೇಕೆದಾಟು ಯೋಜನೆಗೆ ಹೊಸ ಡಿಪಿಆರ್, ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಬಳಿಕ ಭೂಮಿ ಪೂಜೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಭಯೋತ್ಪಾದನಾ ವಿರೋಧಿ ದಿನ, ವಿಧಾನಸೌಧದಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಜ್ಞಾವಿಧಿ ಬೋಧನೆ. ಮತ್ತು ಬೆಂಗಳೂರಿನ ಸುರಕ್ಷತೆಗಿಂತ ರಿಯಲ್ ಎಸ್ಟೇಟ್ ಬಗ್ಗೆ ಸರ್ಕಾರಕ್ಕೆ ಒಲವು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆಯನ್ನು ಕಡಿತ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ತೆರಿಗೆ ಏರಿಸಿದರೆ ನಾವು ಕಡಿಮೆ ಮಾಡಬೇಕಾ ಎಂದು ಪ್ರಶ್ನಿಸಿದ್ದಾರೆ. ಇದೇ ವೇಳೆ ಕೇಂದ್ರ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಪೆಟ್ರೋಲ್ 70 ರೂಪಾಯಿ, ಡೀಸೆಲ್ 48 ರೂಪಾಯಿ ಇತ್ತು. ಅಡುಗೆ ಅನಿಲ ಬೆಲೆ 414 ರೂಪಾಯಿ ಇತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಬಳಿಕ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆಯಾಗಿವೆ ಎಂದು ತಿಳಿಸಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡಿಗೆ ಯಾವುದೇ ತರಹದ ಹಕ್ಕಿಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟಿಗೆ ಡಿಪಿಆರ್ ಸಿದ್ದ ಮಾಡಲಾಗುತ್ತಿದೆ, ಆ ಜಾಗವನ್ನು ಗುರುತು ಮಾಡಿ ಬದಲಿ ಜಾಗವನ್ನು ನೀಡಲಾಗುವುದು ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಮೇಲೆ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಾಮರಾಜನಗರ ಐತಿಹಾಸಿಕ ಜಿಲ್ಲೆಯಾಗಿದ್ದು ಧಾರ್ಮಿಕ ಪ್ರದೇಶದ ಪುಣ್ಯಭೂಮಿ ಎಂದು ಬಣ್ಣಿಸಿದ್ದಾರೆ. ಇಂದು ಭಯೋತ್ಪಾದನೆ

0: ವಿರೋಧಿ ದಿನ. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಹುತಾತ್ಮ ದಿನದ ಅಂಗವಾಗಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟೀಯ ಭಯೋತ್ಪಾದನಾ ವಿರೋಧಿ ದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಜ್ಞಾವಿಧಿ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಸೇರಿದಂತೆ ಸಚಿವಾಲಯದ ಸಿಬ್ಬಂದಿ ಹಾಜರಿದ್ದರು. ದ್ವೇಷ, ಹಿಂಸಾಚಾರ ಮತ್ತು ಉಗ್ರವಾದದ ವಿರುದ್ಧ ಒಗ್ಗಟ್ಟಿನಿಂದ ನಿಲ್ಲುವ ಮಹತ್ವವನ್ನು ನಾವು ಇಂದು ಒತ್ತಿ ಹೇಳಬೇಕಾದ ಅಗತ್ಯವಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಷ್ಟೀಯ ಭಯೋತ್ಪಾದನಾ ವಿರೋಧಿ ದಿನದ ಅಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಶಾಂತಿ ಮತ್ತು ಸಾಮಾಜಿಕ ಸಾಮರಸ್ಯವು ಪ್ರಗತಿಪರ ಮತ್ತು ಸುರಕ್ಷಿತ ರಾಷ್ಟ್ರದ ಬಲವಾದ ಆಧಾರಸ್ತಂಭಗಳಾಗಿವೆ. ಭಾರತದ ಏಕತೆ ಮತ್ತು ಸ್ಥಿತಿಸ್ಥಾಪಕತ್ವದ ನಿರಂತರ ಮನೋಭಾವವು ಸಮಾಜವನ್ನು ವಿಭಜಿಸಲು ಪ್ರಯತ್ನಿಸುವ ಶಕ್ತಿಗಳ ಮೇಲೆ ಜಯ ಗಳಿಸುತ್ತಲೇ ಇದೆ ಎಂದು ಹೇಳಿದ್ದಾರೆ. ಭಯೋತ್ಪಾದನಾ ವಿರೋಧಿ ದಿನದ ಅಂಗವಾಗಿ ಕೊಪ್ಪಳ ಜಿಲ್ಲಾಡಳಿತದ ವತಿಯಿಂದ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಿತು. ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ ಪ್ರಮಾಣವಚನ ಬೋಧಿಸಿದರು. ಅಪರ ಜಿಲ್ಲಾಧಿಕಾರಿಗಳಾದ ಸಿದ್ದರಾಮೇಶ್ವರ, ಜಿಲ್ಲಾ ಖಜಾನಾಧಿಕಾರಿಗಳಾದ ಕೆ ಸುರೇಶ್ ಸೇರಿದಂತೆ ವಿವಿಧ ಇಲಾಖೆಗಳ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳನ್ನು ಖಂಡಿಸಿ ಯುವ ಕಾಂಗ್ರೆಸ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿತು. ದೇಶಾದ್ಯಂತ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ, ಅಕ್ರಮಗಳು ಮತ್ತು ಹಗರಣಗಳ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ನೀಟ್ ಪರೀಕ್ಷೆಗಳನ್ನು ರದ್ದುಗೊಳಿಸುವಂತೆ ಹಾಗೂ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಭಾಗಿಯಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಯುವ ಕಾಂಗ್ರೆಸ್ ರಾಜಭವನ ಚಲೋ ಹಮ್ಮಿಕೊಂಡಿದ್ದು ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ರಾಜ್ಯದ ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ಹೆಚ್ಚಾಗಿದ್ದು ಕರ್ನಾಟಕ ಭ್ರಷ್ಟಾಚಾರದ ಪಟ್ಟಿಯಲ್ಲಿ 5ನೇ ಸ್ಥಾನ ಪಡೆದಿದೆ. ಈ ಪಿಡುಗನ್ನು ತಡೆಯದೆ ಹೋದಲ್ಲಿ ಭವಿಷ್ಯದಲ್ಲಿ ಭೀಕರ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಎಚ್ಚರಿಕೆ ನೀಡಿದ್ದಾರೆ. ಮಳವಳ್ಳಿ ತಾಲೂಕಿನಲ್ಲಿ ಬಾಕಿ ಇರುವ ಪ್ರಕರಣಗಳ ವಿಚಾರಣೆ ಮತ್ತು ವಿಲೇವಾರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪೂರ್ಣ ಪ್ರಮಾಣದ ಪ್ರಕರಣಗಳನ್ನು ಅಧಿಕಾರಿಗಳು ವಿಲೇವಾರಿ ಮಾಡಲು ಸಾಧ್ಯವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಂಬೇಡ್ಕರ್ ಅವರು ದೇಶಕ್ಕೆ ಬಲಿಷ್ಠವಾದ ಸಂವಿಧಾನವನ್ನು ನೀಡಿದ್ದು ಎಲ್ಲ ಅಧಿಕಾರಿಗಳು ಸಂವಿಧಾನಬದ್ದವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಸುರಕ್ಷತೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಖಚಿತಪಡಿಸಿಕೊಳ್ಳುವ ಬದಲು ರಾಜ್ಯ ಸರ್ಕಾರ ರಿಯಲ್ ಎಸ್ಟೇಟ್ ಅಭಿವೃದ್ಧಿಪಡಿಸುವಲ್ಲಿ ಹೆಚ್ಚು ಆಸಕ್ತಿ ವಹಿಸಿದೆ ಎಂದು ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಬೆಂಗಳೂರಿನ ಸುತ್ತಮುತ್ತಲಿನ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ತೋರಿಸಿರುವ ಆಸಕ್ತಿಯನ್ನು ಸಾರ್ವಜನಿಕ ಸುರಕ್ಷತೆಗೆ ತೋರಿಸಿದ್ದರೆ ಬೆಂಗಳೂರು ಅಪರಾಧಗಳ ನಗರವಾಗುತ್ತಿರಲಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಹಿರಿಯ ನಾಗರಿಕರು ಸುರಕ್ಷಿತವಾಗಿಲ್ಲ, ಬಾಲಾಪರಾಧ ಪ್ರಕರಣಗಳ ಸಂಖ್ಯೆಯೂ ಹೆಚ್ಚಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯುವ ನೈತಿಕ ಹಕ್ಕನ್ನು ಕಳೆದುಕೊಂಡಿದೆ ಎಂದು ದೂರಿದ್ದಾರೆ. ದ್ವಿತೀಯ ಪಿಯುಸಿ ಪರೀಕ್ಷೆ 2ರ ಫಲಿತಾಂಶವನ್ನು ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇಂದು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ಫಲಿತಾಂಶವನ್ನು KARResults.NIC.IN ಅಥವಾ Karnataka 1 ಅಪ್ಲಿಕೇಶನ್ ಮೂಲಕ ಪರಿಶೀಲಿಸಬಹುದಾಗಿದೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಕಾಯ್ದೆ 2013 ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಲು ಜಿಲ್ಲೆಯ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳು ಆಂತರಿಕ ದೂರು ನಿವಾರಣಾ ಸಮಿತಿಗಳನ್ನು ಕಡ್ಡಾಯವಾಗಿ ರಚಿಸಬೇಕು ಎಂದು ಬಳ್ಳಾರಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ರಾಮಕೃಷ್ಣ ನಾಯಕ್ ತಿಳಿಸಿದ್ದಾರೆ. ಸಮಿತಿಗಳಲ್ಲಿ ದಾಖಲಾಗಿರುವ ಪ್ರಕರಣಗಳನ್ನು ಶೀಘ್ರವಾಗಿ ಇತ್ಯರ್ಥಪಡಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಜೂನ್ 9 ಒಳಗಾಗಿ ಈ ಕುರಿತಾದ ಮಾಹಿತಿಯನ್ನು ಕೇಂದ್ರ ಸರ್ಕಾರದ ಶಿ ಬಾಕ್ಸ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡದಿದ್ದರೆ 50,000 ರೂಪಾಯಿ

0: ದಂಡ ವಿಧಿಸುವುದರ ಜೊತೆಗೆ ಖಾಸಗಿ ಕಚೇರಿಗಳ ಪರವಾನಗಿ ರದ್ದು ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕೋಲಾರದಲ್ಲಿ ಮನೆಗಳಿಂದ ಸಂಗ್ರಹಿಸುವ ಕಸವನ್ನು ಮೂಲದಲ್ಲೇ ವಿಂಗಡಣೆ ಮಾಡದಿದ್ದರೆ ಪೌರ ಕಾರ್ಮಿಕರು ಅಂತಹ ಕಸವನ್ನು ಸ್ವೀಕರಿಸಬಾರದು ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಘನತ್ಯಾಜ್ಯ ವಿಲೇವಾರಿ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸುವ ಹಾಗೂ ಸುಪ್ರೀಂಕೋರ್ಟ್ ಆದೇಶಗಳನ್ನು ಕಡ್ಡಾಯವಾಗಿ ಪಾಲಿಸುವ ನಿಟ್ಟಿನಲ್ಲಿ ಉನ್ನತ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ಕೆಲಸದಲ್ಲಿ ನಿರ್ಲಕ್ಷ್ಯ ತೋರಿದರೆ ತಿಂಗಳ ವೇತನವನ್ನು ತಕ್ಷಣವೇ ತಡೆಹಿಡಿಯುವುದಾಗಿ ತಿಳಿಸಿದ್ದಾರೆ. ಸುಪ್ರೀಂಕೋರ್ಟ್ ನಿರ್ದೇಶನದಂತೆ ಇನ್ನು ಮುಂದೆ ಕಡ್ಡಾಯವಾಗಿ 4 ಹಂತಗಳಲ್ಲಿ ಕಸ ವಿಂಗಡಣೆ ಮಾಡಬೇಕು. ಹಸಿ ಕಸ, ಒಣಕಸ, ಸ್ಯಾನಿಟರಿ ಕಸ ಮತ್ತು ವಿಶೇಷ ಕಾಳಜಿಯ ಕಸ ಎಂದು ಪ್ರತ್ಯೇಕಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ತೋಟಗಾರಿಕೆ ಇಲಾಖೆ ವತಿಯಿಂದ ಕೊಪ್ಪಳದಲ್ಲಿ ಹಮ್ಮಿಕೊಳ್ಳಲಾದ 2026-27 ಸಾಲಿನ 10ನೇ ವರ್ಷದ ಮಾವು ಮಾರಾಟ ಮೇಳವನ್ನು ಇನ್ನೂ 5 ದಿನಗಳ ಕಾಲ ಮುಂದುವರೆಸಲಾಗುವುದು ಎಂದು ತೋಟಗಾರಿಕೆ ಜಂಟಿ ನಿರ್ದೇಶಕರಾದ ಕೃಷ್ಣ ಸಿ ಉಕ್ಕುಂದ ತಿಳಿಸಿದ್ದಾರೆ. ರೈತರು ಹಾಗೂ ಗ್ರಾಹಕರ ಒತ್ತಾಯದ ಮೇರೆಗೆ ಮಾವು ಮಾರಾಟ ಮೇಳವನ್ನು ಇನ್ನೂ 5 ದಿನಗಳ ಕಾಲ ಮುಂದುವರೆಸಲಾಗಿದೆ. ರೈತರು ಹಾಗೂ ಜಿಲ್ಲೆಯ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತೋಟಗಾರಿಕೆ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಬಳ್ಳಾರಿ ಜಿಲ್ಲಾಡಳಿತ, ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಗೃಹ ರಕ್ಷಕ ದಳ, ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಿಂದ ತಾಲೂಕಿನ ಅಮರಾಪುರ ಗ್ರಾಮದಲ್ಲಿ ವಿಪತ್ತು ನಿರ್ವಹಣೆ ಕುರಿತು ಅಣಕು ಪ್ರದರ್ಶನ ನಡೆಯಿತು. ಗಾಯಗೊಂಡವರನ್ನು ತಕ್ಷಣ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿ ಪ್ರಥಮ ಚಿಕಿತ್ಸೆ ನೀಡುವುದು, ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಮತ್ತು ಆರೋಗ್ಯ ದೃಷ್ಟಿಯಿಂದ ಕೈಗೊಳ್ಳಬೇಕಾದ ತುರ್ತು ಕ್ರಮಗಳ ಬಗ್ಗೆ ಪ್ರಾಯೋಗಿಕವಾಗಿ ಪ್ರದರ್ಶಿಸಲಾಯಿತು. ಈ ವೇಳೆ ಮಾತನಾಡಿದ ಬಳ್ಳಾರಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಡಿಎಸ್ಪಿ ಜಿಎಂ ತಿಪ್ಪೇಸ್ವಾಮಿ, ಕಡಿಮೆ ಸಮಯದಲ್ಲಿ ಕನಿಷ್ಠ ನಷ್ಟದೊಂದಿಗೆ ಜನರನ್ನು ರಕ್ಷಿಸುವುದು ಅಣಕು ಪ್ರದರ್ಶನದ ಮುಖ್ಯ ಉದ್ದೇಶವಾಗಿದೆ. ವಿಪತ್ತು ಸಂದರ್ಭದಲ್ಲಿ ತ್ವರಿತ ಕಾರ್ಯಾಚರಣೆ ಮತ್ತು ಇಲಾಖೆಗಳ ಸಮನ್ವಯತೆಯು ಅಗತ್ಯ ಎಂದು ತಿಳಿಸಿದ್ದಾರೆ. ಇದು ಕೇವಲ ಒಂದು ತಾಲೀಮು ಅಲ್ಲ, ದೇಶದ ರಕ್ಷಣೆ ಮತ್ತು ಭವಿಷ್ಯಕ್ಕೆ ಭದ್ರವಾದ ಅಡಿಪಾಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಕಡಿತವಿಲ್ಲ, ರಾಜ್ಯ ಸರ್ಕಾರ ಸ್ಪಷ್ಟನೆ. ಮೇಕೆದಾಟು ಯೋಜನೆಗೆ ಹೊಸ ಡಿಪಿಆರ್, ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಬಳಿಕ ಭೂಮಿ ಪೂಜೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಭಯೋತ್ಪಾದನಾ ವಿರೋಧಿ ದಿನ, ವಿಧಾನಸೌಧದಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಜ್ಞಾವಿಧಿ ಬೋಧನೆ. ಬೆಂಗಳೂರಿನ ಸುರಕ್ಷತೆಗಿಂತ ರಿಯಲ್ ಎಸ್ಟೇಟ್ ಬಗ್ಗೆ ಸರ್ಕಾರಕ್ಕೆ ಒಲವು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಮಂಗಳೂರು, ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಿಬಿ ಶ್ರೀನಿವಾಸ್ ಹಾಡಿರುವ ಅದೇ ಕಣ್ಣು ಚಿತ್ರದ ಗೀತೆ. ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ಜಿ ಕೆ ವೆಂಕಟೇಶ್.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಚಂದ್ರಮುಖಿ ಪ್ರಾಣಸಖಿ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಹಾಡಿರುವ ಗೀತೆ, ಸಾಹಿತ್ಯ ಸೀತಾರಾಮ್ ಕಾರಂತ್, ಸಂಗೀತ KK ಕಲ್ಯಾಣವರದು.

ಮುಂದೆ ಕೇಳಿ ಚಿಕ್ಕೆ ಜಮಾನ್ರು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಗೀತೆ, ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ, ಗೀತೆಯ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ಆಕಾಶವಾಣಿ ಮಂಗಳೂರು.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಆಕಾಶವಾಣಿಗೆ 90ರ ಸಂಭ್ರಮ,
4: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
3: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
5: ಸ್ವರ ಸಂಭ್ರಮ.
4: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
3: ಇದೇ May 25 ಸೋಮವಾರ ಸಂಜೆ 6 ಗಂಟೆಗೆ
4: ಮಂಗಳೂರು ಪುರಭವನದಲ್ಲಿ.
3: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.

ಪ್ರಿಯ ಕೇಳುಗರೆ, ಜುಲೇಖಾ ಏನಪ್ಪಯ್ಯ ಆರೋಗ್ಯ ಸಂಪದ ಕ್ಯಾನ್ಸರ್ ಜಾಗೃತಿ ಕುರಿತು ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:30. ನಾಳಿನ ಕಾರ್ಯಕ್ರಮದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಕುರಿತು ಜುಲೇಖಾ ಏನಪ್ಪಯ್ಯ ವಿಶ್ವವಿದ್ಯಾನಿಲಯದ ಕ್ಯಾನ್ಸರ್ ವಿಭಾಗದ ತಜ್ಞ ವೈದ್ಯರಾದ ಡಾ ಲಕ್ಷ್ಮೀ ಶೆಣಿಯವರು ಭಾಗವಹಿಸಲಿದ್ದಾರೆ.

0: ತಪ್ಪದೇ ಕೇಳಿ ಜುಲೇಖಾ ಏನಪೋಯ ಆರೋಗ್ಯ ಸಂಪದ ನಾಳೆ ಬೆಳಿಗ್ಗೆ 8:30. ಪ್ರಾಯೋಜಕರು ಜುಲೇಖಾ ಏನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ದೇರಳಕಟ್ಟೆ, ಮಂಗಳೂರು.
1: ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ಈ ಸಂಜೆ

ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಸಾಯಂಕಾಲ 5 ಗಂಟೆಗೆ ಜನಪದ ಸಂಗೀತ ಎ ಕೇಶವ ಮತ್ತು ಬಳಗ ಮೂಡಬಿದ್ರಿ ಅವರಿಂದ ನಾದಸ್ವರ ವಾದನ. 5:30 ಕನ್ನಡ ಚಿತ್ರಗೀತೆಗಳು. 6 ಗಂಟೆಗೆ ತುಳು ಸುದ್ದಿ ಸಾರಾಂಶ. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ ವಾಣಿಯಲ್ಲಿ ಸಾವಯವ ಕೃಷಿಯಲ್ಲಿ ರೈತರು ಎದುರಿಸುವ ಸವಾಲುಗಳ ಕುರಿತು ಮಂಗಳೂರಿನ ಸೂರಜ್ ರಾವ್ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಹಿಂದಿ ಚಿತ್ರಗೀತೆಗಳು. 8:00 ಯುವವಾಣಿ, ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು. ಇಲ್ಲಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ.

ಕೇಳುವರಿ ಇಂದು ರಾತ್ರಿ 8:30 ಕೊಂಕಣಿ ಕಾರ್ಯಕ್ರಮ. ಎಂ ದೇವದಾಸ್ ಪೈ ಉಡುಪಿ ಇವರಿಂದ ಲಘುದಾಠಿಯ ಭಾಷಣ. ವಿಷಯ ಸುಮತಿ ಮಾಯಿಲೆ ಸುಣಿ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕನ್ನಡ ಭಾರತಿ. ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕರು, ಹಿರಿಯ ಸಾಹಿತಿ ಹಾಗೂ ಜಾನಪದ ವಿದ್ವಾಂಸರಾದ ಶ್ರೀಪಾದ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಈ ರಾತ್ರಿ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಬಿ ದೇವೇಂದ್ರಪ್ಪ ಅವರ ಹಾಡುಗಾರಿಕೆ ಕೇಳುವಿರಿ. 10:30 ಹಿಂದಿ ಚಿತ್ರಗೀತೆಗಳ ನಿಶಾಗೀತ್. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಕೇಳುಗರೆ, ಇವು ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

ಆಕಾಶವಾಣಿ ಮಂಗಳೂರು ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ಈಗ ಸಮಯ 3:15 ಸೆಕೆಂಡುಗಳು. ನಮ್ಮ ಮುಂದಿನ ಪ್ರಸಾರ 5 ಗಂಟೆಗೆ ಆರಂಭ. ಪ್ರೀತಿಯ ಕೇಳುಗರಿಗೆಲ್ಲ ನಿಲಯದ ಸಮಸ್ತರ ಪರವಾಗಿ ಶ್ರೀನಿವಾಸ್ ಮಾರ್ನಬೈಲು ಮಾಡುವ ನಮಸ್ಕಾರಗಳು.

0: ಆಕಾಶವಾಣಿ ಮಂಗಳೂರು. ಸಮಯ 5 ಗಂಟೆ. ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 meters, 1089 ಕಿಲೋಹರ್ಟ್ಸ್. ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 megahertz. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಸಂಜೆಯ ಈ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ ಹಾಗೂ ನಮಸ್ಕಾರ. ನಿಮ್ಮೊಂದಿಗೆ ಈ ಪ್ರಸಾರ ಕಾರ್ಯದಲ್ಲಿ ನಾನು ಸಿದ್ದಕಟ್ಟೆ ಮಲ್ಲಿಕಾ ಅಜಿತ್ ಶೆಟ್ಟಿ.
1: ಪ್ರಯಾಣಿಕರೇ, ದಯವಿಟ್ಟು ಗಮನಿಸಿ, ನೀವು ಪ್ರಯಾಣಿಸುವಾಗ ಟಿಸಿ ಟಿಕೆಟ್ ಕೇಳಿದ್ರೆ ತೋರಿಸಿ, ಆದರೆ ಯಾರೇ ಒಟಿಪಿ, ಪಿನ್ ಅಥವಾ ಪಾಸ್ವರ್ಡ್ ಕೇಳಿದ್ರೆ ಅವರನ್ನು ತಕ್ಷಣ ಓಡಿಸಿ.
2: ಆರ್ಬಿಐ ಹೇಳುತ್ತೆ, ಒಟಿಪಿ ಅಥವಾ ಪಿನ್ಗಾಗಿ ಕಾಲ್ ಅಥವಾ ಮೆಸೇಜ್ ಬಂದ್ರೆ ಸ್ವಲ್ಪ ಹುಷಾರಾಗಿರಿ.
0: ನಮ್ಮ ಕಾರ್ಯಕ್ರಮ ಇದೀಗ ಕೇಳಿ.
3: ಆಕಾಶವಾಣಿ ಮಂಗಳೂರು ಜನಪದ ಸಂಗೀತ. ನಮ್ಮೆಲ್ಲ ಕೇಳುಗರಿಗೆ ಇಂದಿನ ಜನಪದ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಮೂಡಬಿದ್ರೆಯ ಎ ಕೇಶವ ಮತ್ತು ಬಳಗದವರಿಂದ ಜನಪದ ನಾದಸ್ವರ ವಾದನ.

0: ಇದುವರೆಗೆ ಮೂಡಬಿದಿರೆಯ ಎ ಕೇಶವ ಮತ್ತು ಬಳಗದವರಿಂದ ಜನಪದ ನಾದಸ್ವರವಾದನ ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ. ನಮಸ್ಕಾರ.
1: ಆಕಾಶವಾಣಿ ಮಂಗಳೂರು. ಇದೀಗ ಕನ್ನಡ ಚಿತ್ರಗೀತೆಗಳು. ಗನ್ ಚಿತ್ರಕ್ಕಾಗಿ ರಣಜಿತ್ ಮತ್ತು ಚಿನ್ಮಯ್ ಹಾಡಿರುವ ಗೀತೆ, ಸಾಹಿತ್ಯ ಕವಿರಾಜ್ ಅವರದು, ಸಂಗೀತ ರೋನಿ ರಫೇಲ್.

0: ಸೋನು ನಿಗಮ್ ಅವರ ಧ್ವನಿಯಲ್ಲಿ ಇದೀಗ ಗೂಗ್ಲಿ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜೋಶ್ವಾ ಶ್ರೀಧರ್.
1: ಅಪ್ಪ, ಇದೇ ಎಣ್ಣೆ ಹಿಡ್ಕೊಂಡು ಎಷ್ಟು ಜನ ಈ ಲವ್ ಗಿವೆಲ್ಲ ವೇಸ್ಟು ಅಂತ ಹೇಳಿವೆನಪ್ಪ?
2: ಪ್ರೀತಿ ಉಳಿಸ್ಕೊಳ್ಳೋಕೆ ಅಜ್ವಾದ ಪ್ರೀತಿ ಸಿಕ್ಕವರು ಎಷ್ಟು.

ಮಿಲನ ಚಿತ್ರದ ಗೀತೆಗಾಗಿ ಧ್ವನಿಯಾಗಿದ್ದಾರೆ ಶ್ರೇಯಾ ಘೋಷಾಲ್. ರಚನೆ ಜಯಂತ್ ಕಾಯ್ಕಿಣಿ, ಸಂಗೀತ ಮನೋಮೂರ್ತಿ.

ಇದೀಗ ಚಿಗುರಿದ ಕನಸು ಚಿತ್ರದ ಗೀತೆ ಹಾಡಿದ್ದಾರೆ ಶಂಕರ್ ಮಹಾದೇವನ್. ರಚನೆ ಮತ್ತು ಸಂಗೀತ ವಿ ಮನೋಹರ್.

ಇದೀಗ ಮಳೆಯಲಿ ಜೊತೆಯಲಿ ಚಿತ್ರದ ಗೀತೆ ಹಾಡಿರುವ ಗಾಯಕ ಜೋಡಿ ಶ್ರೇಯಾ ಘೋಷಾಲ್ ಮತ್ತು ಸೋನು ನಿಗಮ್. ಜಯಂತ್ ಕಾಯ್ಕಿಣಿ ಅವರ ರಚನೆ, ಸಂಗೀತ ವಿ ಹರಿಕೃಷ್ಣ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಾಡಿರುವ ಮಿಡಿದ ಹೃದಯಗಳು ಚಿತ್ರದ ಗೀತೆ, ರಚನೆ ಮತ್ತು ಸಂಗೀತ ಹಂಸಲೇಖ.

0: ಕನ್ನಡ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಇದೀಗ ತುಳು ಸುದ್ದಿ ಸಾರಾಂಶದ ಹೊತ್ತು.
1: ಆಕಾಶವಾಣಿ ತುಳು ಸುದ್ದಿ ಸಾರಾಂಶ ಸಂಪಲ್ತಿನಾರು ರಾಯ್ ಚಾಕೋ, ಅನುವಾದ ಮಲ್ತುವುದುನಾರು ಸೌಮ್ಯ ಉರ್ವಸ್ಟೋರ್. ಜೂನ್ ಒಂಜೆ ತಾನಿ ಕರ್ನಾಟಕ ಪಬ್ಲಿಕ್ ಶಾಲೆದ ಯೋಜನೆಗೆ ಶಿವಮೊಗ್ಗಡು ಚಾಲನೆ ಕೊರ್ಪೊಂಡು ಪಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ತೆರಿಪಾದೆರು. ಈ ವರ್ಷ ಎನ್ಮನೂದು ಕರ್ನಾಟಕ ಪಬ್ಲಿಕ್ ಶಾಲೆಲಿನ ಸುರುಮಲ್ಪರೆ ಟೆಂಡರ್ ಕೆಲಸ ಸುರುಮಲ್ಪನಂಚ ಸೂಚನೆ ಕೊಡ್ತೇರು. 15,000 ಶಿಕ್ಷಕರೇನು ಭರ್ತಿ ಮಲ್ಪನ ಬಗೆಟ್ಟು ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಗೆ ಕೂಡಲೇ ಸಂದಾಯರೆ ನಿರ್ದೇಶನ ಕೊಡ್ತೇರು. ಕೆಪಿಎಸ್ ಶಾಲೆಡು 1,200 ಜೋಕ್ಲೆಗೆ ಪ್ರವೇಶ ಅವಕಾಶ ತಿಕ್ಕೆರೈತದು. ಎಲ್ಕೆಜಿರ್ದು ಪಿಯುಸಿ ಮುಟ್ಟ ಒಂಜೆ ಕಡೆಟ್ ಕನ್ನಡ ಬೊಕ ಇಂಗ್ಲಿಷ್ ಮಾಧ್ಯಮಡು ಶಿಕ್ಷಣ ತಿಕ್ಕೆರೆ ಉಂಡು ಪಂದು ಸಭೆಟು ತೆರಿಪಾದೆರು. ದಕ್ಷಿಣ ಕನ್ನಡ ಜಿಲ್ಲೆದ ರಾಷ್ಟ್ರೀಯ ರಾಜಮಾರ್ಗ ಅಜಿಪ ತಾಜೇಟು ಬರ್ಪಿನ ರಡ್ಡು ಮುಖ್ಯ ಜಂಕ್ಷನ್ಡು ಗಾಡಿಲೆನ ಎಡ್ಡೆ ತಿರುಗಾಟಗಾದು ಅಂಡರ್ಪಾಸ್ ಕಟ್ಟರೆ ಕೇಂದ್ರ ರಸ್ತೆ ಸಾರಿಗೆ ಬೊಕ ರಾಜಮಾರ್ಗದ ಮಂತ್ರಾಲಯ ಒಟ್ಟು 11 ಅಜಿಪತ್ಮೂಜು ಕೋಟಿ ರೂಪಾಯಿ ಅನುದಾನ ಬುಡುಗಡೆ ಮಲ್ದಂಡು ಪಂದು ದಕ್ಷಿಣ ಕನ್ನಡ ಸಂಸದರಾಯಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರು ತೆರಿಪಾದೆರು. ಕುಡ್ಲಪೇಂಟೆಗೆ ಕೈತಲ್ದ ಬೈಕಂಪಾಡಿ ಜಂಕ್ಷನ್ ಬೊಕ ಕೂಳೂರು ಸಂಘದ ಕೈತಲು ಅಂಡರ್ಪಾಸ್ ಕಟ್ಟರೆ ಈ ಅನುದಾನ ಬಿಡುಗಡೆ ಆತಂಡು ಬೈಕಂಪಾಡಿ ಕೈಗಾರಿಕಾ ಪ್ರದೇಶಗೂ ಪೋಪಿನ ಗಾಡಿಲೆನ ಅನುಕೂಲಗಾದ ಬೈಕಂಪಾಡಿ ಜಂಕ್ಷನ್ಡು 7 ಪುಜ್ಜ 9 ರೂಪಾಯಿ ಖರ್ಚಿಡು ಅಂಡರ್ಪಾಸ್ ತಯಾರಾಯರೆ ಉಂಡು. ಕೂಳೂರು ಸಂಘದ ಕೈತಲು 4.54 ರೂಪಾಯಿ ಖರ್ಚಿಡು ಅಂಡರ್ಪಾಸ್ ಕೆಲಸಲೆಗೆ ಅನುಮೋದನೆ ತೆಗೆದುಂಡು. ಮರಿಯಲಡು ಎದುರಾಪಿನ ಪ್ರಕೃತಿ ಮುನಿಯನೇನು ಉಂತಾಯರೆ ಜಿಲ್ಲಾಡಳಿತ ಮಾತಾ ತಯಾರಿಲೇನು ನಡಪಾದಂಡು. ವರ್ಷದ ಸಂದರ್ಭಡು ಕೆಲವೊಂಜಿ ತಗ್ಗು ಪ್ರದೇಶಲೆಡು ಬೊಲ್ಲ ಬರ್ಪಿನ ಪಿರವುಡು ಶಾಶ್ವತ ಪರಿಹಾರಗಾದು ಕ್ರಮ ಕೈಕೊನೊಂದುಂಡು ಪಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಲಾಯ್ನ ದರ್ಶನ್ ಹೆಚ್ವಿ ತೆರಿಪಾದೆರು. ಕುಡ್ಲದ ಪಂಪ್ವೆಲ್ ಸೇರ್ನಂಚ ಬೊಲ್ಲ ಬರ್ಪಿನ ಪ್ರದೇಶಲೆನ ಡ್ರೈನೇಜ್ದ ಎತ್ತರನು ಎಚ್ಚಮಲ್ಪನ ನಿಟ್ಟಿಡು ಐನು ಕೆಲಸಲೆಡು ಮೂಜಿ ಕೆಲಸಲೇನು ಕೈಕ ದೆತ್ತೊಂದುಂಡು. ಕೆಲವು ಕಡೆಟು ಭೂಸ್ವಾಧೀನದ ಅಗತ್ಯ ಉಂಡು. ರಾಜಕೆರೆಕುಲು ಸೇರ್ನಂಚ ಬರ್ಸದ ನೀರು ಪರಿಪುನ ತೋಡುಲೆನ ಕಜೌ ದೆಪ್ಪುನ ಕೆಲಸ May 20 ಉಲಯಿ ಮುಗಿತಲ ಆಪುಂಡು ಪಂದು ಪಂತೆರು. ಗುಣಮಟ್ಟದ ಶಿಕ್ಷಣ ವ್ಯವಸ್ಥೆದಾದ ದಕ್ಷಿಣ ಕನ್ನಡ ಜಿಲ್ಲೆ ದೇಶೊಡೆ ಎಡ್ಡೆ ಸ್ಥಾನಗೂ ಏರ್ದಂಡು ಪಂದು ಜಿಲ್ಲಾಧಿಕಾರಿ ಲಾಯ್ನ ದರ್ಶನ್ ಹೆಚ್ವಿ ತೆರಿಪಾದೆರು. ಮಾರ್ಕ್ ದೆಪ್ಪುನ ಶಿಕ್ಷಣ ಒರ್ದುಲ ಗುಣಮಟ್ಟದ ಶಿಕ್ಷಣಗೂ ಜಿಲ್ಲೆ ಪುದರ್ ಪಡೆತಂಡು ನೆಟ್ಟ ಜಿಲ್ಲೆದ ವಿದ್ಯಾರ್ಥಿಲು ಅಪ್ಪ ಅಮ್ಮನಕುಲು ಶಿಕ್ಷಕರು ಬೊಕ ಶಿಕ್ಷಣ ಇಲಾಖೆದ ಪಾತ್ರಲ ಮಸ್ತು ಉಂಡು ಪಂದು ಪಂತೆರು. ವಿದ್ಯಾರ್ಥಿಲು ಖಾಲಿ ಮಾರ್ಕ್ ದೆಪ್ಪುನು ಮಾತ್ರ ಶಿಕ್ಷಣ ಅತ್ತು ಜೋಕುಲ್ನ ಮಾತಾ ಬುಳೆಚಿಲ್ಲ ಮುಖ್ಯ ಆದುಂಡು ಪಂದು ಅಭಿಪ್ರಾಯ ಮಲ್ತಿದೆರು. ಕುಡ್ಲದ ತಣ್ಣೀರ್ ಬಾವಿದ ಬ್ಲೂ ಬೇ ಇಕೋ ಬೀಚ್ಡು ಉಂದುವೆ 29 ಮುಟ್ಟ ಇಂಡಿಯನ್ ಓವರ್ ಸರ್ಫಿಂಗ್ ಚಾಂಪಿಯನ್ಶಿಪ್ ನ ಅಟನೆ ಮಲ್ತದಂಡು ಪಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಲಾಯ್ನ ದರ್ಶನ್ ಹೆಚ್ವಿ ತೆರಿಪಾದೆರು. ಐಚಿ ನಗೋಯಾ ಏಷ್ಯನ್ ಗೊಬ್ಬು 2020 ಪಿರೌಡು ಈ ಸರ್ಫಿಂಗ್ ನ ಅಟನೆ ಮಲ್ತದಂಡು. ಕೇರಳ, ತಮಿಳುನಾಡು, ಗೋವಾ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಸೇರ್ನಂಚ ಬೇತೆ ಬೇತೆ ರಾಜ್ಯಲೇರ್ದು ಸ್ಪರ್ಧಿಲು ಪಾಲ್ಪಡೆಯರೆ ಉಲ್ಲೇರು. ಕುದ್ರೆಮುಖ ಸೇರ್ನಂಚ ರಾಜ್ಯದ ಕಾಡ್ದೊಲೈ ಉಪ್ಪುನ ಇಲ್ಲ ಇತ್ತಿನ ಪ್ರದೇಶಲೇನು ಬೇತೆ ಕಡೆಕು ಬದಲಿಪೆರೆ ಪ್ರಾಮಾಣಿಕ ಪ್ರಯತ್ನ ಮಲ್ಪುಂಡು ಪಂದು ಅರಣ್ಯ ಜೀವಿಶಾಸ್ತ್ರ ಬೊಕ ಪರಿಸರ ಮಂತ್ರಿ ಈಶ್ವರ್ ಬಿ ಖಂಡ್ರೆ ಕುಡ್ಲಡು ತಿರಿಪಾದಿರು. ದಕ್ಷಿಣ ಕನ್ನಡ ಒಡಿಪು ಜಿಲ್ಲೆಡು ಗೋಂಕು ಬುಲೆಪಾಯರ ಎಡ್ಡೆ ಅವಕಾಶಲಿತದು ಗೋಂಕುದ ಬುಳೆಚಿಲು ನಿಗಮದ ಲೆಕ್ಕೋರ್ದು ಗುಣಮಟ್ಟದ ಗೋಂಕುದ ದೈಕ್ಲೇನು ಬುಳೆಪಾದು ರೈತರೆಗೂ ಕೊರ್ಪುಂಡು ನೆಕ್ಕದು 1 ರೂಪಾಯಿ ಅನುದಾನ ಕೊರ್ಪುಂಡು ಪಂದು ಕರ್ನಾಟಕ ಗೋಂಕುದ ಬುಳೆಚಿಲು ನಿಗಮದ ಲೆಕ್ಕೋರ್ದು ಕುಡ್ಲದ ಕದ್ರಿ ಪಾರ್ಕ್ಡು ಅಟ್ಟಣೆ ಮಲ್ತ ದಿನ ರಡ್ಡ ದಿನೊಕ್ಲೆನ ಗೋಂಕುದ ಮೇಳಗ ಚಾಲನೆ ಕೊರ್ದು ಪಾತೇರ್ನ 6 ಎಂಡೋಸಲ್ಫಾನ್ ಅನಾಹುತರ್ದು

ರೈತರು ಗೋಂಕುದ ಬುಲೆರ್ದು ದೂರ ಪೋತೆರು ನೆಕ್ ಪಿರ ಉಮೇದು ಕೊರ್ದು ಗತ ವೈಭವನು ಪಿರ ಕನಪಿನಂಚ ಮಲ್ಪೆರೆ ಕ್ರಮ ಕೈಕೊನುಂಡು ಪಂದು ಪಂತೆರು. ಹೈಕೋರ್ಟ್ದ ಸಂಚಾರಿ ಪೀಠನು ಕುಡ್ಲಡು ತಾಪನೆ ಮಲ್ಪೊಡು ಪನ್ಪಿನ ಬೇಡಿಕೆಗೆ ರಾಜ್ಯ ಸರ್ಕಾರ ಪಚ್ಚೆ ನಿಶಾನು ಕೊರ್ತುಂಡು ಪಂದು ವಿಧಾನ ಪರಿಷತ್ ಸದಸ್ಯರಾಯ್ನ ಐವನ್ ಡಿಸೋಜೆರು ತಿರಿಪಾದಿರು. ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಹೈಕೋರ್ಟ್ ಪೀಠ ತಾಪನೆಗೂ ಬೋಡಾಯಿನ ಮೂಲಭೂತ ಸವಲತ್ತುಲೇನು ಒದಗಾಯರ ತಯಾರುಪ್ಪುಂಡು ಪಂದು ಮುಖ್ಯ ನ್ಯಾಯಾಧೀಶರಿಗೂ ಓಲದ ಮುಖಾಂತರ ತಿರಿಪಾದಿರು. ಈ ಮುಖಾಂತರ ಪೀಠ ತಾಪನೆ

0: ಸಕಾಯ ಕೇಂದ್ರನ ಸುರುಮಲ್ತದಂಡ ಪಂದ್ ಪ್ರಧಾನ ಜಿಲ್ಲೆ ಬೊಕ್ಕ ಸತ್ರ ಕೋರ್ಟ್ದ ನ್ಯಾಯಾಧೀಶರಾಯ್ನ ಬಸವರಾಜರು ತೆರಿಪಾದೆರು. ಇಡೆಗ್ ಈ ವಾರದ ತುಳು ಸುದ್ದಿ ಸಾರಾಂಶ ಮುಗಿಂಡು ನನ್ನ ಬರ್ಪಿ ಗುರುವಾರ ಬಯ್ಯ ಆಜಿ ಗಂಟೆಗ್ ತುಳು ಸುದ್ದಿ ಸಾರಾಂಶ.
1: ಆಕಾಶವಾಣಿ ಮಂಗಳೂರು, ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: upgrading camera specifications and deploying AI-based surveillance and monitoring systems. India's call for united global efforts to combat terrorism in all its forms, including cross-border terror. Addressing the 11th annual BRICS Counter-Terrorism Working Group meeting in New Delhi today, Minister of External Affairs Secretary West C.B. George stressed the need to hold accountable those sheltering and supporting terrorism. In IPL cricket, Gujarat Titans will take on Chennai Super Kings in Ahmedabad this evening. The match is scheduled to begin at 7:30 p.m. And that is the end of this news bulletin.
1: ಆಕಾಶವಾಣಿ ಮಂಗಳೂರು. ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಈಗ 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ. ಸಾವಯವ ಕೃಷಿಯಲ್ಲಿ ರೈತರು ಎದುರಿಸುವ ಸವಾಲುಗಳ ಕುರಿತು ಮಂಗಳೂರಿನ ಸೂರಜ್ ರಾವ್ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಹಿಂದಿ ಚಿತ್ರಗೀತೆಗಳು, 8:00 ಯುವವಾಣಿ. ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು ಇಲ್ಲಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ. 8:30 ಕೊಂಕಣಿ ಕಾರ್ಯಕ್ರಮ, ಎಂ ದೇವದಾಸ್ ಪೈ ಉಡುಪಿ ಇವರಿಂದ ಲಘುದಾಟಿಯ ಭಾಷಣ ಪ್ರಸಾರವಾಗಲಿದೆ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಕನ್ನಡ ಭಾರತಿ. ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕರು, ಹಿರಿಯ ಸಾಹಿತಿ ಹಾಗೂ ಜನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಬಿ ದೇವೇಂದ್ರಪ್ಪ ಅವರ ಹಾಡುಗಾರಿಕೆ. 10:30 ಹಿಂದಿ ಚಿತ್ರಗೀತೆಗಳ ನಿಶಾಗೀತ್ ಕಾರ್ಯಕ್ರಮ. ಇನ್ನು ನಾಳಿನ ಕಾರ್ಯಕ್ರಮಗಳು. ನಮ್ಮ ಬೆಳಗ್ಗಿನ ಪ್ರಸಾರ 5:55 ಆರಂಭ. 6:10 ವಂದನ ಭಕ್ತಿಗೀತೆಗಳು. 6:30 ಚಿಂತನ ಗುಡ್ಡಪ್ಪಗೌಡ ಬಲ್ಯ ಅವರಿಂದ. 6:40 ತತ್ವಪದ. 6:45 ಕಾರ್ಯಕ್ರಮ ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸುಷ್ಮಾ ಶೆಣೈ. 6:50 ರೈತರಿಗೆ ಸಲಹೆ. 7:15 ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 7:45 ರಾಗರಂಜನೆ, ಕನ್ನಡ ಚಿತ್ರಗೀತೆಗಳು. 8:30 ಜುಲೇಖಾ ಏನುಪೋಯ ಆರೋಗ್ಯ ಸಂಪದ, ಶ್ವಾಸಕೋಶದ ಕ್ಯಾನ್ಸರ್ ಕುರಿತು ಜುಲೇಖಾ ಏನುಪೋಯ ವಿಶ್ವವಿದ್ಯಾನಿಲಯದ ಕ್ಯಾನ್ಸರ್ ವಿಭಾಗದ ತಜ್ಞ ವೈದ್ಯರಾದ ಡಾಕ್ಟರ್ ಲಕ್ಷ್ಮೀ ಶೆಣೈ ಅವರೊಂದಿಗೆ ಸಂದರ್ಶನ. 9:05 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ವಿಶೇಷ ಕಾರ್ಯಕ್ರಮ, ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಸುಬೇದಾರ್ ನಾಗರಾಜು ಕೆ. 9:30 ಭಾವಗಾನ ತಿಂಗಳ ಹಾಡು, ರಚನೆ ಕುಳಿಸಚಪ್ಪೆ ಗೋವಿಂದ ಭಟ್, ಸಂಗೀತ ಸಂದೀಪ್ ಆರ್ ಬಲ್ಲಾಳ್, ಹಾಡಿದವರು ಜೇಸನ್ ಲೋಬೋ. 9:40 ಗಾಂಧಿ ಸ್ಮೃತಿ, 9:50 ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 10:05 ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ

0: ಶಾಲಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 10:30 ತುಳು ಕಾರ್ಯಕ್ರಮ. ಸಮರ ಕಲೆ ಮತ್ತು ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಸುಜನ್ ಇವರೊಂದಿಗಿನ ಮಾತುಕತೆ ಕೇಳುವಿರಿ. 11:00 ವನಿತಾ ವಾಣಿ, ವೈಷ್ಣವಿ ಅವರಿಂದ ಭಾಷಣ. ವಿಷಯ ಆರೋಗ್ಯಕರ ಆಹಾರ, ಸಮತೋಲನ ಮತ್ತು ತಿಳುವಳಿಕೆ. 11:30 ಸಿಎಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್. 12:05 ವನಿತಾ ವಿಹಾರ, ಆಹಾರ ತಜ್ಞರಾದ ತನುಶ್ರೀ ಉದಯರವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. 12:35 ಆರೋಗ್ಯ ಸಂಚಿಕೆ, ಮಕ್ಕಳ ಚರ್ಮದ ಕಾಳಜಿ ಕುರಿತು ಚಿತ್ರದುರ್ಗದ ಚರ್ಮರೋಗ ತಜ್ಞರಾದ ಡಾಕ್ಟರ್ ನಾಗರಾಜ ನಾಯ್ಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ವಿಷಯ ಪಿಎಂ ಅಗ್ನಿಪಥ್ ಯೋಜನೆ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 1:20 ಸ್ವರಮಾಧುರ್ಯ, ವಿರೂಪಾಕ್ಷಯ್ಯ ವಂದಲಿ ಹಾಡಿರುವ ವಚನಗಳು. 1:30 ಸಂಯೋಜಿತ ಕನ್ನಡ ಚಿತ್ರಗೀತೆಗಳು. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು. ಇನ್ನು 5:00 ಹಿಂದಿ ಚಿತ್ರಗೀತೆಗಳು. 5:30 ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 5:45 ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ. ಭಾಗವಹಿಸುತ್ತಾರೆ ನಿಮ್ಮ ಹಂಸ್ನ ತಾಯಂದಿರ ಮಾನಸಿಕ ಆರೋಗ್ಯ ವಿಭಾಗದ ವೈದ್ಯರಾದ ಡಾಕ್ಟರ್ ಸುಂದರ್ ನಾಗ್. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. 6:10 ತುಳು ಕಾರ್ಯಕ್ರಮ ಪದರಂಗಿತ ಅವಲೋಕನ. 6:30 6:50 ಕೃಷಿರಂಗ, ಶ್ವಾನ ಸಾಕಣೆ ಕುರಿತು ಡಾಕ್ಟರ್ ಗುರುಮೂರ್ತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಜನಿ ಭಟ್. 7:45 ಕನ್ನಡ ಚಿತ್ರಗೀತೆಗಳು. 8:00 ವಾರದ ಅತಿಥಿ. ಈ ಕಾರ್ಯಕ್ರಮದಲ್ಲಿ ಹಿರಿಯ ವೃತ್ತಿಪರ ರಂಗಭೂಮಿ ಕಲಾವಿದೆ ಸುಮತಿ ಶ್ರೀ ನವಲಿ ಹಿರೇಮಠ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. 8:30 ಕನ್ನಡದಲ್ಲಿ ಭಾಷಣ ಎಂ ರಮೇಶ್ ಭಟ್ ಅವರಿಂದ. ವಿಷಯ ಅನ್ಯಲೋಕ ಜೀವಿಗಳ ಅನ್ವೇಷಣೆ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. ರಾತ್ರಿ 9:30 ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ. ಯಕ್ಷಸಿರಿ ಪ್ರಸಂಗ ನಹುಷ ವಿಮೋಚನೆ ನಡೆಸಿಕೊಡುವವರು ಅಜಪುರ ಯಕ್ಷಗಾನ ಸಂಘ ಬ್ರಹ್ಮ ಅವರ ಇಲ್ಲಿನ ಸದಸ್ಯರು. 10:30 ಹಿಂದಿ ಚಿತ್ರಗೀತೆಗಳು. ಇವು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ನಾವು ಈಗ ಪ್ರಮುಖ ಜಿಲ್ಲೆ ಆಸ್ಪತ್ರೆಗಳಲ್ಲೇ ಡೇ ಕೇರ್ ಕೀಮೋಥೆರಪಿ ಕೇಂದ್ರಗಳನ್ನು ಆರಂಭಿಸಿದ್ದೇವೆ. ಇಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಕೀಮೋಥೆರಪಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆದರಿದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ.
1: ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಭಾರತ ಇಟಲಿ ದೇಶೌ ವ್ಯಾಪಾರ ನಿವೇಶ ಆಪೂರ್ತಿ ಶೃಂಖಲಾಂ ಸುದೃಢೀಕರ್ತುಂ ಭಾರತ ಮಧ್ಯ ಪೂರ್ವ ಯುರೋಪ ಆರ್ಥಿಕ ವೀಥೇಃ ಉತ್ತರೋತ್ತರ ವಿಕಾಸಾರ್ಥಂ ಪರಸ್ಪರಂ ಸಹಮತಿಂ ಪ್ರಕಟಿತವಂತೌ. ಸರ್ವಕಾರೇಣ ಕಸ್ಯಾಪಿ ಸೌಂದರ್ಯ ಪ್ರಸಾಧನೋತ್ಪಾದನಸ್ಯ ಸೂಚಿಕಾ ಭೇಷಜತ್ವೇನ ಪ್ರಯೋಗಃ ಉಪಭೋಕ್ತೃಭ್ಯಃ ವಿಶೇಷಜ್ಞೇಭ್ಯಃ ಅಥವಾ ಸೌಂದರ್ಯ ಚಿಕಿತ್ಸಾಲಯೇಭ್ಯಃ ಸರ್ವಥಾ ನಿಷೇಧಿತಂ. ಸ್ವಾಸ್ಥ್ಯ ಸೇವಾ ಮಹಾನಿದೇಶಾಲಯೇನ ಇಬೋಲಾ ಸಂಕ್ರಮಣೇನ ಪ್ರಭಾವಿತ ದೇಶೇಭ್ಯಃ ಆಗಚ್ಛದ್ಭ್ಯಃ ಅಥವಾ ಪಾರಗಮನಂ ಕುರುವದ್ಭ್ಯಃ ಯಾತ್ರಿಣಾಂ ಕೃತೆ ಕಶ್ಚನ ವಿಶೇಷ ಸ್ವಾಸ್ಥ್ಯ ಪರಾಮರ್ಶಃ ಪ್ರಸಾರಿತಃ. ತಮಿಳುನಾಡು ರಾಜ್ಯ ಮುಖ್ಯಮಂತ್ರಿಣಃ ಸಿ ಜೋಸೆಫ್ ವಿಜಯಸ್ಯ ನೇತೃತ್ವಯುತೆ ಮಂತ್ರಿಮಂಡಲೆ ದ್ವಾತ್ರಿಂಶತ್ ಜನಾಃ ಸಮ್ಮಿಲಿತಾಃ ಯೇಷು ಚತಸ್ರಃ ಮಹಿಳಾ ಮಂತ್ರಿಣಃ ಸಂತಿ. ಅಪಿ ಚ ಐಪಿಎಲ್ ಕ್ರಿಕೆಟ್ ಸ್ಪರ್ಧಾಯಾಂ ಅದ್ಯ ಸಾಯಂ ಅಹಮದಾಬಾದ್ ನಗರೆ ಗುಜರಾತ್ ಟೈಟನ್ಸ್ ತಥಾ ಚೆನ್ನೈ ಸೂಪರ್ ಕಿಂಗ್ಸ್ ದಲಯೋಃ ಮಧ್ಯೆ ಪ್ರತಿಸ್ಪರ್ಧಾ ಭವಿಷ್ಯತಿ. ಅಥ ವಾರ್ತಾಃ ವಿಶದೀಕೃತ್ಯ. ಭಾರತ ಇಟಲಿ ದೇಶೌ ವ್ಯಾಪಾರ ನಿವೇಶ ಆಪೂರ್ತಿ ಶೃಂಖಲಾಂ ಸುದೃಢೀಕರ್ತುಂ ಭಾರತ ಮಧ್ಯಪೂರ್ವ ಯುರೋಪ ಆರ್ಥಿಕ ವೀಥೇಃ ಉತ್ತರೋತ್ತರ ವಿಕಾಸಾರ್ಥಂ ಪರಸ್ಪರಂ ಸಹಮತಿಂ ಪ್ರಕಟಿತವಂತೌ. ಏಕಸ್ಮಿನ್ ಸಂಯುಕ್ತ ವಕ್ತವ್ಯೆ ಭಾರತಸ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಥಾ ಚ ತಸ್ಯ ಇಟಲಿ ಸಮಕಕ್ಷೀಯ ಜಾರ್ಜಿಯಾ ಮೆಲೋನಿ ಇತ್ಯೇತೌ ಭಾರತ ಮಧ್ಯಪೂರ್ವ ಯುರೋಪ ಆರ್ಥಿಕ ಕಾರಿಡೋರ್ ಇತ್ಯತ್ರ ಸಹಕಾರ್ಯಾಯ ಸ್ವಕೀಯ ಪ್ರತಿಬದ್ಧತಾಂ ಜ್ಞಾಪಿತವಂತೌ. ಅಸ್ಯಾಃ ಪರಿಯೋಜನಾಯಾಃ ಭೂರಿಶಃ ಪ್ರಶಂಸಾಂ ಕುರುವಂತೌ ಉಭೌ ನೇತಾರೌ. ಐಷಮಃ ಷಡ್ವಿಂಶತ್ಯಧಿಕ ದ್ವಿಸಹಸ್ರತಮೆ ಅಸ್ಯ ಉಪಕ್ರಮಸ್ಯ ಪ್ರಗತಯೆ ಐಮೇಕ್ ಮಂತ್ರಿಸ್ತರೀಯ ಗೋಷ್ಠ್ಯಾಃ ಪ್ರಥಮಾಯೋಜನೆ ದೃಢಪದಕ್ಷೇಪಂ ಸ್ವೀಕರ್ತುಂ ಪ್ರೋತ್ಸಾಹಿತವಂತೌ. ರೋಮನಗ್ರೆ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸಹ ಆಯೋಜಿತೆ ಸಂಯುಕ್ತ ಸಂವಾದದಾತೃ ಸಮ್ಮೇಳನೆ ಇಟಲಿ ದೇಶಸ್ಯ ಪ್ರಧಾನಮಂತ್ರಿ ಜಾರ್ಜಿಯಾ ಮೆಲೋನಿ ಐಮೇಕ್ ಇತ್ಯೇತಂ ಯುರೋಪ ಮಧ್ಯಪೂರ್ವ ಭಾರತ ದೇಶಾನ್ ಸಂಯೋಜಯಿತುಂ ಕಶ್ಚನ ಮಹಾನ್ ಆರ್ಥಿಕ ಸಂಪರ್ಕ ಮಾರ್ಗಃ ವರ್ತತೆ ಇತಿ ವರ್ಣಿತವತಿ. ತಯಾ ಪ್ರೋಕ್ತಂ ಯದಸ್ಮಿನ್ ವ್ಯಾಪಾರ ನಿವೇಶ ಆಪೂರ್ತಿ ಶೃಂಖಲಾ ಸ್ಥೈರ್ಯಂ ದೃಢೀಕರ್ತುಂ ಮಹತ್ ಸಾಮರ್ಥ್ಯಂ ವರ್ತತೆ. ಮೆಲೋನಿ ಇತ್ಯೇಷಾ ಅವೋಚತ್ ಯತ್ ಕ್ಷೇತ್ರೀಯಾಂತರ ಸಂಪರ್ಕಸ್ಯ ಸುದೃಢೀಕರಣಾರ್ಥಂ ಸರ್ವೋಪರಿ ಪ್ರಾಥಮಿಕತಾ ಅಸ್ತಿ ತಥಾ ಚ ಉಭಾವಪಿ ದೇಶೌ ಅಸ್ಯ ವೀಥಿ ಮಾರ್ಗಸ್ಯ ವಿಕಾಸಂ ದೃಢತಯಾ ಸಮರ್ಥಯತಃ. ಉಭಾವಪಿ ಪ್ರಧಾನಮಂತ್ರಿಣೌ ಪುನರಪಿ ಪ್ರೋಕ್ತವಂತೌ ಯತ್ ನವೋನ್ಮೇಷಃ ವಿಜ್ಞಾನಂ ಪ್ರೌದ್ಯೋಗಿಕೀ ಚ ಭಾರತ ಇಟಲಿ ದೇಶಯೋಃ ಮೂಲಾಧಾರಾಃ ಸಂತಿ. ಅತ್ರಾವಸರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರೋಕ್ತವಾನ್ ಯತ್ ಇಟಲಿ ದೇಶಃ ಸ್ವಸ್ಯ ವಿಶಿಷ್ಟಾಭಿಕಲ್ಪನಾಯೈ ಸೂಕ್ಷ್ಮತಾ ಕೌಶಲಾಯ ಚ ವಿಶ್ವವಿಶ್ರುತೋಸ್ತಿ ಅಪರತ್ರ ಭಾರತಸ್ಯ ಖ್ಯಾತಿಃ ವಿಶಾಲತಾಯೈ ಪ್ರತಿಭಾಯೈ ಸುಲಭ ನವೋನ್ಮೇಷಾಯ ಚ ವರ್ತತೆ.
1: हमने हमारी भावी साझेदारी को और सशक्त बनाने के लिए विस्तृत रूप से चर्चा की. भारत इटली ज्वाइंट स्ट्रेटेजिक एक्शन प्लान 2025-2029 हमारी साझेदारी को एक प्रैक्टिकल और फ्यूचरिस्टिक ढांचा प्रदान करता है. हम इस पर समयबद्ध तरीके से आगे बढ़ रहे हैं. हमारे साझा प्रयासों में द्विपक्षीय व्यापार 20 बिलियन यूरो के लक्ष्य की ओर तेजी से बढ़ रहा है.
0: ಸರ್ವಕಾರೇಣ ಪ್ರೋಕ್ತಂ ಯತ್ ಕಸ್ಯಾಪಿ ಸೌಂದರ್ಯ ಪ್ರಸಾಧನೋತ್ಪಾದನಸ್ಯ ಸೂಚಿಕಾ ಭೇಷಜತ್ವೇನ ಪ್ರಯೋಗಃ ಉಪಭೋಕ್ತೃಭ್ಯಃ ವಿಶೇಷಜ್ಞೇಭ್ಯಃ ಅಥವಾ ಸೌಂದರ್ಯ ಚಿಕಿತ್ಸಾಲಯೇಭ್ಯಃ ಸರ್ವಥಾ ನಿಷಿದ್ಧೋ ವರ್ತತೆ. ಕೇಂದ್ರೀಯ ಔಷಧ ಮಾನಕ ನಿಯಂತ್ರಣ ಸಂಘಟನೆ

ಸ್ಪಷ್ಟೀಕೃತಂ ಯತ್ ಪ್ರಸಾದನ ಸಾಮಗ್ರ್ಯ ಕೇವಲ ಮಾನವ ಶರೀರೇ ಘರ್ಷಣಾಯ ಸೇಚನಾಯ ಪ್ರೋಕ್ಷಣಾಯ ಅಥವಾ ವಿಕಿರಣಾಯ ಚ ಉದ್ದಿಷ್ಟಾಃ ಸಂತಿ. ಸಂಘಟನೆನ ಪ್ರೋಕ್ತಂ ಯತ್ ವಿಕ್ರಯಣ ವಿತರಣಾರ್ಥಂ ಪ್ರಸಾದನಾನಾಂ ನಿರ್ಮಾಣಂ ತಥಾ ಚ ಆಯಾತ ಪ್ರಕ್ರಿಯಾ ಪ್ರಸಾದನ ನಿಯಮ ವಿಂಶತಿ ಪ್ರತಿವಿಂಶತಿಃ ಇತ್ಯಸ್ಯ ಪ್ರಾವಧಾನೈಃ ನಿಯಂತ್ರಿತಾ ಭವತಿ. CDSC CO ಇತ್ಯನೇನ ದೃಢೀಕೃತಂ ಯತ್ ಪ್ರಸಾದನೋತ್ಪನ್ನೇಷು ಪ್ರತಿಬಂಧಿತ ತತ್ವಾನಾಂ ಉಪಯೋಗಃ ನಾಮಪತ್ರೇ ಭ್ರಾಮಕೋಕ್ತಿಃ ಸಂಕ್ರಮಣೋಪಚಾರಾರ್ಥಂ ಸೌಂದರ್ಯ ಪ್ರಸಾದನಾನಾಂ ಪ್ರಯೋಗಃ ತಥಾ ಚ ಶೂಚಿಕಾ ಭೇಷಜ ಮಾಧ್ಯಮೇನ ಏತೇಷಾಂ ಅನುಪ್ರಯೋಗಃ ಔಷಧ ತಥಾ ಪ್ರಸಾದನ ಅಧಿನಿಯಮನ ನಿಯಮಾನಾಂ ಗಂಭೀರಂ ಉಲ್ಲಂಘನಂ ಮನ್ಯತೆ ಯಸ್ಯ ಕೃತೇ ದಂಡವಿಧಾನಂ ನಿಶ್ಚಿತಂ ವರ್ತತೆ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನಿಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೇ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ AIR ಚಲದೂರಭಾಷೀಯತಂತ್ರಾಂಶೇ ಅಪಿ ಸಮುಪಲಬ್ಧೋ ಭವಿಷ್ಯತಿ. ಸ್ವಾಸ್ಥ್ಯ ಸೇವಾ ಮಹಾನಿದೇಶಾಲಯೇನ ಇಬೋಲಾ ಸಂಕ್ರಮಣೇನ ಪ್ರಭಾವಿತೇಭ್ಯಃ ದೇಶೇಭ್ಯಃ ಆಗಮ್ಯಮಾನಾನಾಂ ಅಥವಾ ತನ್ಮಾರ್ಗೇಣ ಗಚ್ಛತಾಂ ಯಾತ್ರಿಣಾಂ ಕೃತೆ ಕಶ್ಚನ ವಿಶೇಷ ಸ್ವಾಸ್ಥ್ಯ ಪರಾಮರ್ಶಃ ಪ್ರಸಾರಿತಃ. ಸ್ವಾಸ್ಥ್ಯ ಪರಾಮರ್ಶಾನುಸಾರಂ ಯೇ ಯಾತ್ರಿಣಃ ಕಾಂಗೋ ಪ್ರಜಾತಾಂತ್ರಿಕ ಗಣರಾಜ್ಯಂ ಯುಗಾಂಡಾ ತಥಾ ದಕ್ಷಿಣ ಸುಡಾನ್ ಸದೃಶೇಷು ಉಚ್ಚ ಸಂಕಟಯುಕ್ತು ದೇಶು ಭ್ರಮಣ ಕೃತವಂತಃ ತಥಾ ಚ ಯೇಷು ಜ್ವರ ಶಿರೋವೇದನಾ ಪೀಡಾ ಅನಿರ್ಧಾರಿತ ರಕ್ತಸ್ರಾವಃ ವಮನಂಚೇತ್ಯಾದೀನಿ ಲಕ್ಷಣಾನಿ ದೃಶ್ಯಂತೆ ತೇ ಸದ್ಯ ಏವ ಚಿಕಿತ್ಸಕೀಯ ಸಹಾಯತಾಂ ಪ್ರಾಪ್ತುಂ ಸಾಗ್ರಹಂ ಸೂಚಿತಾಃ ಸಂತಿ. ಮಹಾನಿದೇಶಾಲಯೇನ ಯಾತ್ರಿಣಃ ಅಪಿ ಸಚೇತಿತಾಃ ಯತ್ ಯೇ ಕೇಪಿ ಶಂಕಿತಸ್ಯ ಅಥವಾ ಪುಷ್ಟೀಕೃತಸ್ಯ ಇಬೋಲಾ ಸಂಕ್ರಮಿತಸ್ಯ ರಕ್ತೇನ ಶರೀರದ್ರವೇಣ ವಾ ಸಹ ಪ್ರತ್ಯಕ್ಷ ಸಂಪರ್ಕಂ ಸ್ಥಾಪಿತವಂತಃ ತೈಃ ಪ್ರವಾಸ ನಿರ್ಗಮನ ಪ್ರಕ್ರಿಯಾಯಾಃ ಪೂರ್ವಮೇವ ವಿಮಾನ ಪತ್ತನ ಸ್ವಾಸ್ಥ್ಯಾಧಿಕಾರಿಣೇ ಅಥವಾ ಸ್ವಾಸ್ಥ್ಯ ಪಟಲಸ್ಯ ಪುರತಃ ಅನಿವಾರ್ಯ ರೂಪೇಣ ವಿವರಣಂ ಪ್ರದಾತವ್ಯಂ. ತಮಿಳುನಾಡುರಾಜ್ಯ ಜೋಸೆಫ್ ವಿಜಯಸ್ಯ ನೇತೃತ್ವ ಶಾಸನೇನ ಅದ್ಯ ಸ್ವಮಂತ್ರಿಸಭಾಯಾಃ ವಿಸ್ತಾರಃ ಕೃತಃ. ಯೇನ ರಾಜ್ಯ ಸಂಯುಕ್ತಮಂತ್ರಿಸಭಾಯಾಃ ನಿರ್ಮಾಣಸ್ಯ ಮಾರ್ಗಃ ಪ್ರಶಸ್ತಃ. ಕಾಂಗ್ರೆಸ್ ದಲಸ್ಯ ದ್ವಾಭ್ಯಾಂ ಸಹ ತ್ರಯೋವಿಂಶತಿಃ ನೂತನ ಮಂತ್ರಿಣಃ ಮಂತ್ರಿಮಂಡಲೆ ಸಮಾವಿಷ್ಟಾಃ. ಅನೇನ ನೂತನೇನ ವಿಸ್ತಾರೇಣ ಮಂತ್ರಿಮಂಡಲಸ್ಯ ಸಂಖ್ಯಾ ದ್ವಾತ್ರಿಂಶತಿ ಯಾವದ್ ವರ್ಧಿತಾ. ಯಸ್ಮಿನ್ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯಃ ಅಪಿ ಅಂತರ್ಭವತಿ. ಕಾಂಗ್ರೆಸ್ ದಲಂ ಅಧುನಾ ಪ್ರಾಯಃ ಷಡ್ ದಶಕಾನಾಂ ಅನಂತರಂ ರಾಜ್ಯ ಮಂತ್ರಿಸಭಾಂ ಪ್ರತಿ ಪ್ರತ್ಯಾಗತಃ ಅಸ್ತಿ. ಸಪ್ತಷ್ಟ್ಯಧಿಕನವಶತಶತತಮ ವರ್ಷಾತ್ ಪರಂ ಪ್ರಥಮವಾರಂ ಏತತ್ ರಾಷ್ಟ್ರೀಯ ದಲಂ ತಮಿಳುನಾಡು ರಾಜ್ಯಸ್ಯ ಮಂತ್ರಿಮಂಡಲೆ ಪ್ರತಿನಿಧಿತ್ವಂ ಪ್ರಾಪ್ನೋತಿ. ನವವಿಸ್ತಾರಿತ ಮಂತ್ರಿಸಭಾಯಾಂ ಚತಸ್ರಃ ಮಹಿಳಾ ಮಂತ್ರಿಣಃ ಅಪಿ ಸಂತಿ. ಕೇರಳ ವಿಧಾನಸಭಾಯಾಃ ನವಗಠಿತಸ್ಯ ಪ್ರಥಮ ಸಮ್ಮೇಳನಸ್ಯ ಆರಂಭಃ ಅದ್ಯ ತಿರುವನಂತಪುರಂ ನಗರೆ ಅಭವತ್. ಜಿ ಸುಧಾಕರನ್ ಇತ್ಯೇಷಃ ನವನಿರ್ವಾಚಿತಾನ್ ಸದಸ್ಯಾನ್ ಶಪಥಂ ಪ್ರದತ್ತವಾನ್. ಅಧ್ಯಕ್ಷ ಪದಸ್ಯ ನಿರ್ವಾಚನಂ ಶ್ವಃ ಭವಿಷ್ಯತಿ. ಸತ್ತಾರೂಢೇನ UDF ಇತ್ಯನೇನ ತಿರುವಂಚೂರ್ ರಾಧಾಕೃಷ್ಣನ್ ಇತ್ಯೇಷಃ ತಸ್ಮೈ ಪದಾಯ ನಾಮಾಂಕಿತಃ. ವಿಧಾನಸಭಾಯಾಂ ಭಾಜಪಾ ದಲಸ್ಯ ತ್ರಯಃ ಸದಸ್ಯಾಃ ಸಂತಿ ಅತಃ ಸ್ಪರ್ಧಾತ್ಮಕ ನಿರ್ವಾಚನಸ್ಯ ಅಪೇಕ್ಷಾ ವರ್ತತೆ. ಬಿ ಗೋಪಕುಮಾರಃ ತಸ್ಯ ದಲಸ್ಯ ಅಭ್ಯರ್ಥಿ ರೂಪೇಣ ಘೋಷಿತಃ ಅಸ್ತಿ. ಕಿಂತು ವಿಪಕ್ಷಃ LDF ಇದಾನಿಮಪಿ ನಿರ್ವಾಚನ ವಿಷಯೆ ಸ್ವಸ್ಯ ನಿರ್ಣಯಂ ನ ಉದ್ಘಾಟಿತವಾನ್ ಇತಿ. ಪಶ್ಚಿಮ ಬಂಗಾಳ ಸರ್ವಕಾರೇಣ ಸಂಪೂರ್ಣೆ ರಾಜ್ಯೆ ಸರ್ವೇಷು ಮದರಸಾ ಇತ್ಯೇತೇಷು ತತ್ಕ್ಷಣ ಪ್ರಭಾವೇಣ ವಂದೇ ಮಾತರಂ ಇತ್ಯಸ್ಯ ಗಾನಂ ಅನಿವಾರ್ಯಂ ಕೃತಂ. ಅಯಮಾದೇಶಃ ಮದರಸಾ ಶಿಕ್ಷಾ ನಿದೇಶಾಲಯೇನ ಪ್ರಸಾರಿತಃ. ಅಧಿಸೂಚನಾಯಾಃ ಅನುಸಾರಂ ಏಷಃ ನಿರ್ದೇಶಃ ಸರ್ವಕಾರ್ಯ ಪ್ರಾರೂಪ ಮದರಸಾ ಇತ್ಯೇತೇಷು ಸರ್ವಕಾರ್ಯ ಅನುದಾನ ಪ್ರಾಪ್ತ ಮದರಸಾ ಇತ್ಯೇತೇಷು ಮಾನ್ಯತಾ ಪ್ರಾಪ್ತ ಮದರಸಾ ಇತ್ಯೇತೇಷು ತಥಾ ಚ ಅಲ್ಪಸಂಖ್ಯಕ ಕಾರ್ಯ ಮಂತ್ರಾಲಯಸ್ಯ ಏವಂ ಮದರಸಾ ಶಿಕ್ಷಾ ವಿಭಾಗಸ್ಯ ಅಂತರ್ಗತಂ ಕಾರ್ಯರತಾಸು ಅನುಮೋದಿತಾಸು ಶಿಶು ಶಿಕ್ಷಾ ಕೇಂದ್ರೇಷು ಮಾಧ್ಯಮಿಕ ಶಿಕ್ಷಾ ಕೇಂದ್ರೇಷು ಚ ಪ್ರವರ್ತಿಷ್ಯತೆ. ರಕ್ಷಾಮಂತ್ರಿ ರಾಜನಾಥ ಸಿಂಗಃ ತಥಾ ದಕ್ಷಿಣ ಕೊರಿಯಾ ದೇಶಸ್ಯ ದೇಶಭಕ್ತಿ ಭೂತಪೂರ್ವ ಸೈನಿಕ ಕಾರ್ಯಮಂತ್ರಿ ಕೂನ್ ಓಹಯೋಲ್ ಚ ಅದ್ಯ ಸಿಯೋಲ್ ನಗರಸ್ಯ ಇಮ್ಜಿಂಗಕ್ ಉದ್ಯಾನೆ ಭಾರತೀಯ ಯುದ್ಧ ಸ್ಮಾರಕಸ್ಯ ಸಂಯುಕ್ತ ರೂಪೇಣ ಉದ್ಘಾಟನಂ ಅಕುರುತಾಂ.
ಐಪಿಎಲ್ ಕ್ರಿಕೆಟ್

0: क्रीडायाम् अद्य सायंकाले अहमदाबाद नगरस्य नरेन्द्र मोदी क्रीडांगणे गुजरात टाइटन्स दलं चेन्नई सुपर किंग्स दलं सम्मुखी करिष्यति। क्रीडा सायं सार्धसप्तवादनतः आरभ्यते। गुजरात टाइटन्स दलेन पूर्वमेव अन्तिम चतुष्क क्रीडायां स्वस्थानं निश्चितं। चेन्नई सुपर किंग्स इत्येतत् दलं च अंकतालिकायां चतुर्थस्थानं प्राप्तुं स्वस्य संभावनां सुदृढीकर्तुं प्रयतते। अत्रांतरे गतरात्रौ कोलकाता नगरस्य ईडन गार्डन मध्ये कोलकाता नाइट राइडर्स दलेन मुंबई इंडियंस दलं चतुर्भिः स्तोभैः पराजितम् इति वार्ताः।
1: ಆಕಾಶವಾಣಿ ಮಂಡ್ಯ ಜಿಲ್ಲಾ ವಾರ್ತಾಪತ್ರ ಬರೆದವರು ಎಂಕೆ ಮೋಹನ್ರಾಜ್, ಓದುತ್ತಿರುವವರು ಸುಗುಣ ಸತೀಶ್. ಬೇಸಿಗೆಯ ಅವಧಿಯಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಸಕಾಲ ಯೋಜನೆಯಡಿ ಸ್ವೀಕರಿಸಿದ ಎಲ್ಲ ಅರ್ಜಿಗಳನ್ನು ನಿಗದಿತ ಅವಧಿಯೊಳಗೆ ಇತ್ಯರ್ಥಗೊಳಿಸಬೇಕು ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮನೋಜ್ ಕುಮಾರ್ ಮೀನಾ ತಿಳಿಸಿದ್ದಾರೆ. ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮಂಡ್ಯ ಜಿಲ್ಲೆಯಲ್ಲಿ ಸಕಾಲ ಯೋಜನೆಯಡಿ ಸ್ವೀಕರಿಸಿದ ಎಲ್ಲ ಅರ್ಜಿಗಳನ್ನು ನಿಗದಿತ ಅವಧಿಯೊಳಗೆ ಇತ್ಯರ್ಥಗೊಳಿಸಿ ಸಾರ್ವಜನಿಕರಿಗೆ ಸಮರ್ಪಕವಾಗಿ ಸಕಾಲ ಯೋಜನೆಯ ಸೇವೆಗಳು ಲಭ್ಯವಾಗುವಂತೆ ನೋಡಿಕೊಳ್ಳಬೇಕು ಎಂದು ಅವರು ತಿಳಿಸಿದರು. ಬೇಸಿಗೆಯ ಸಂದರ್ಭದಲ್ಲಿ ಕುಡಿಯುವ ನೀರಿನ ಪೂರೈಕೆ, ಜಲಜೀವನ್ ಮಿಷನ್ ಯೋಜನೆಗಳ ಪ್ರಗತಿ ಮತ್ತು ಜಾನುವಾರುಗಳಿಗೆ ಮೇವಿನ ಲಭ್ಯತೆ ಕುರಿತು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾ ಕುಮಾರ ಮಾತನಾಡಿ, ಜಿಲ್ಲೆಯ ಗ್ರಾಮಾಂತರ ಪ್ರದೇಶಗಳಲ್ಲಿ ಒಟ್ಟು 289 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಬಹುದೆಂದು ಅಂದಾಜಿಸಲಾಗಿದ್ದು, ಈಗಾಗಲೇ 15 ಗ್ರಾಮಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳ ಮೂಲಕ ಕುಡಿಯುವ ನೀರು ಸರಬರಾಜು ಮಾಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಉಳಿದ ಗ್ರಾಮಗಳಲ್ಲಿಯೂ ಅಗತ್ಯವಿರುವ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಕಳೆದ 3 ವರ್ಷಗಳಿಂದ ನಮ್ಮ ಸರ್ಕಾರ ಜನರಿಗೆ ಉತ್ತಮ ಆರೋಗ್ಯ ಸೇವೆಯನ್ನು ಕಲ್ಪಿಸಿಕೊಂಡು ಬರುತ್ತಿದೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಹೇಳಿದ್ದಾರೆ. ಮಂಡ್ಯ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ವಿಮ್ಸ್ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ನೂತನವಾಗಿ ಸ್ಥಾಪಿಸಿರುವ ಮಿಡ್ವೈಫರಿ ಆಧಾರಿತ ಆರೈಕೆ ಘಟಕ ಮತ್ತು ತಾಯಿ ಹಾಲು ಸಂಗ್ರಹಣಾ ಕೇಂದ್ರ ಶಿಶು ಸಂಜೀವಿನಿ ಘಟಕಗಳ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಳೆದ 3 ವರ್ಷಗಳಿಂದ ನಮ್ಮ ಸರ್ಕಾರ ಜನರಿಗೆ ಉತ್ತಮ ಆರೋಗ್ಯ ಸೇವೆಯನ್ನು ಕಲ್ಪಿಸಿಕೊಂಡು ಬರುತ್ತಿದೆ. ತಾಯಿ ಮಗುವಿನ ಆರೋಗ್ಯ ಕಾಪಾಡುವುದು ಮುಖ್ಯವಾಗಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಶಿಶು ಸಂಜೀವಿನಿ ಯೋಜನೆ ಮಹತ್ವದ್ದಾಗಿದೆ. ಶಿಶು ಸಂಜೀವಿನಿ ಯೋಜನೆಯಿಂದ ಮುಂಚಿತವಾಗಿ ಹೆರಿಗೆ ಆಗುವ ಮಕ್ಕಳಿಗೆ ಮತ್ತು ಪೌಷ್ಟಿಕಾಂಶ ಕೊರತೆ ಇರುವ ಮಕ್ಕಳಿಗೆ ಉಪಯುಕ್ತವಾಗುತ್ತದೆ. ತಾಯಂದರಿಗೆ ಹಾಲು ಸಂಗ್ರಹಿಸಿ ಇಟ್ಟುಕೊಳ್ಳುವುದರಿಂದ ಅನಾನುಕೂಲ ಉಂಟಾಗುತ್ತದೆ ಹಾಗೂ ಎದೆ ಹಾಲನ್ನು ಕೊಡುವುದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ತಿಳಿ ಹೇಳಬೇಕು ಎಂದು ಹೇಳಿದರು. ಮುಂಗಾರು ಹಂಗಾಮು ಪ್ರಾರಂಭವಾಗಿದ್ದು, ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳನ್ನು ದಾಸ್ತಾನು ಇಡಲು ಕ್ರಮ ವಹಿಸುವಂತೆ ಹಾಗೂ ಗುಣಮಟ್ಟದ ಬಿತ್ತನೆ ಬೀಜಗಳ ವಿತರಣೆಗೆ ಅಗತ್ಯ ಕ್ರಮ ವಹಿಸಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಂಡ್ಯ ಜಿಲ್ಲೆಯ 2026-27 ಮುಂಗಾರು ಹಂಗಾಮಿನ ರಸಗೊಬ್ಬರಗಳ ಸಮರ್ಪಕ ಸರಬರಾಜು ಮತ್ತು ವಿತರಣೆ ಕುರಿತು ಸಭೆ ನಡೆಸಿ ಮಾತನಾಡಿದರು. ಮುಂಗಾರು ಬಿತ್ತನೆಗೆ ರೈತರು ಸಕಲ ರೀತಿಯಲ್ಲಿ ಸಿದ್ದತೆ ಮಾಡಿಕೊಂಡಿದ್ದಾರೆ. ಅಧಿಕಾರಿಗಳು ಬಿತ್ತನೆ ಬೀಜದ ಗುಣಮಟ್ಟ ಖಾತ್ರಿಪಡಿಸಿಕೊಂಡು ರೈತರಿಗೆ ವಿತರಿಸಬೇಕು. ಕಳಪೆ ಬೀಜ ಮತ್ತು ಗೊಬ್ಬರ ಮಾರಾಟವಾಗದಂತೆ ಕ್ರಮ ವಹಿಸಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಸಗೊಬ್ಬರ ಮಳಿಗೆಗಳಲ್ಲಿ ರಸಗೊಬ್ಬರಗಳ ದಾಸ್ತಾನು ಹಾಗೂ ದರಪಟ್ಟಿಯನ್ನು ಕಡ್ಡಾಯವಾಗಿ ಪ್ರದರ್ಶಿಸುವುದು, ಜಿಲ್ಲೆಯ ಎಲ್ಲ ರಸಗೊಬ್ಬರ ಪರಿವೀಕ್ಷಕರು ಕಡ್ಡಾಯವಾಗಿ ತಮ್ಮ ವ್ಯಾಪ್ತಿಯಲ್ಲಿ ಬರುವ ರಸಗೊಬ್ಬರ ಮಳಿಗೆಗಳಿಗೆ ಭೇಟಿ ನೀಡಿ ರಸಗೊಬ್ಬರ ದಾಸ್ತಾನು ಪರಿಶೀಲಿಸಬೇಕು ಹಾಗೂ ಅಭಾವ ಸೃಷ್ಟಿಯಾಗದಂತೆ ನೋಡಿಕೊಳ್ಳುವಂತೆ ತಿಳಿಸಿದರು. ಗುಣಮಟ್ಟದ ಬಿತ್ತನೆ ಬೀಜ ವಿತರಣೆ ಆಗಬೇಕು. ರಸಗೊಬ್ಬರಕ್ಕೆ ಪರ್ಯಾಯವಾಗಿ ಹಸಿರೆಲೆ ಗೊಬ್ಬರ ಉಪಯೋಗಿಸುವಂತೆ ರೈತರಿಗೆ ಜಾಗೃತಿ ಮೂಡಿಸಬೇಕು ಎಂದು ಅವರು ತಿಳಿಸಬೇಕು. ರೈತರಿಗೆ ಸಮಯಕ್ಕೆ ತಕ್ಕಂತೆ ಬೀಜ, ಗೊಬ್ಬರ ಮತ್ತು ಕೀಟನಾಶಕ ಸೇರಿದಂತೆ ಇತರೆ ಕೃಷಿ ಸಾಮಗ್ರಿಗಳು ದೊರಕುವಂತೆ ವ್ಯವಸ್ಥೆ ಮಾಡಬೇಕು ಎಂದು ಅವರು ತಿಳಿಸಿದರು. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಗೃಹಲಕ್ಷ್ಮಿ ಹಣವನ್ನು ಫೆಬ್ರವರಿವರೆಗೆ ಫಲಾನುಭವಿಗಳಿಗೆ ಹಣವನ್ನು ಪಾವತಿಸಲಾಗಿದ್ದು, ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಪಾವತಿಗಾಗಿ ಖಜಾನೆಗೆ ಬಿಲ್ ಅನ್ನು ಸಲ್ಲಿಸಿದ್ದು, ಮುಂದಿನ 2 ದಿನಗಳ ಫಲಾನುಭವಿಗಳ ಖಾತೆಗೆ ಪಾವತಿಸಲಾಗುವುದು ಎಂದು ಮಂಡ್ಯ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಚಿಕ್ಕಲಿಂಗಯ್ಯ ತಿಳಿಸಿದ್ದಾರೆ.

0: ನಗರದ ಜಿಲ್ಲಾ ಪಂಚಾಯತ್ ಮಿನಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಅನ್ನಭಾಗ್ಯ ಯೋಜನೆಯಡಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡುವವರ ಮೇಲೆ ಕ್ರಮ ವಹಿಸಬೇಕು ಹಾಗೂ ಕಾಳಸಂತೆಯಲ್ಲಿ ಮಾರಾಟ ಮಾಡುವುದು ಕಾನೂನು ಅಪರಾಧ ಎಂಬ ಬಗ್ಗೆ ಅರಿವು ಮೂಡಿಸಬೇಕು ಹಾಗೂ ಈ ಸಂಬಂಧ ಕಾನೂನು ಕಾಯ್ದೆಯ ಬಗ್ಗೆ ನಾಮಫಲಕಗಳಲ್ಲಿ ಅಳವಡಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹೆರಳಹಳ್ಳಿ ಗ್ರಾಮದ ಪುಸ್ತಕ ಮನೆಯ ರೂವಾರಿ ಅಂಕೇಗೌಡ ಅವರಿಗೆ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಸಾಧಾರಣ ಸೇವೆಗಾಗಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ದೊರೆತಿರುವ ಹಿನ್ನೆಲೆಯಲ್ಲಿ ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಮೇ 25ರಂದು ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ವಾರ್ತಾ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮಂಗಳೂರು.
2: ಪ್ರಿಯ ಕೇಳುಗರೆ, ಜುಲೇಖಾ ಏನಪ್ಪಯ್ಯ ಆರೋಗ್ಯ ಸಂಪದ ಕ್ಯಾನ್ಸರ್ ಜಾಗೃತಿ ಕುರಿತು ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:30. ನಾಳಿನ ಕಾರ್ಯಕ್ರಮದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಕುರಿತು ಜುಲೇಖಾ ಏನಪೋಯ ವಿಶ್ವವಿದ್ಯಾನಿಲಯದ ಕ್ಯಾನ್ಸರ್ ವಿಭಾಗದ ತಜ್ಞ ವೈದ್ಯರಾದ ಡಾಕ್ಟರ್ ಲಕ್ಷ್ಮೀ ಶೆಣಿಯವರು ಭಾಗವಹಿಸಲಿದ್ದಾರೆ. ತಪ್ಪದೇ ಕೇಳಿ ಜುಲೇಖಾ ಏನಪೋಯ ಆರೋಗ್ಯ ಸಂಪದ ನಾಳೆ ಬೆಳಿಗ್ಗೆ 8:30. ಪ್ರಾಯೋಜಕರು ಜುಲೇಖಾ ಏನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ದೇರಳಕಟ್ಟೆ, ಮಂಗಳೂರು.
1: ಸಮಯ 6:37 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎ ಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರೀಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರ್ ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
5: ಬಳಸುವ ನೀರು ಮಿತವಾಗಿರಲಿ.

0: ಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
1: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
2: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
3: ದೊಡ್ಡೋರ್ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ, ಕೇಳಣ್ಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ವೈದ್ಯಕೀಯ ಕಾಲೇಜುಗಳ ಪ್ರವೇಶಕ್ಕೆ ಸಿಇಟಿ ನಡೆಸಲು ರಾಜ್ಯಗಳಿಗೆ ಅವಕಾಶ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತ ಊಹಾಪೋಹ ತಳ್ಳಿಹಾಕಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್. ರಾಜ್ಯದಲ್ಲಿ ಅರಣ್ಯ ಭೂಮಿಯ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬೆಂಗಳೂರಿನಲ್ಲಿ ಬಿಜೆಪಿ ಮಹತ್ವದ ಸಭೆ, ಪಕ್ಷ ಸಂಘಟನೆ ಕುರಿತಂತೆ ಚರ್ಚೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಿಕಲ್ಪನೆಯ ಮರುಚಿಂತನೆ ಅಗತ್ಯ, ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅಭಿಮತ. ವಾರ್ತೆಗಳ ವಿವರ. ವೈದ್ಯಕೀಯ ಕಾಲೇಜುಗಳ ಪ್ರವೇಶಕ್ಕೆ ನಡೆಸುವ ಸಿಇಟಿ ಪರೀಕ್ಷೆಯನ್ನು ನಡೆಸಲು ರಾಜ್ಯಗಳಿಗೆ ಅವಕಾಶ ನೀಡಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳನ್ನು ಖಂಡಿಸಿ ಯುವ ಕಾಂಗ್ರೆಸ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗಿಯಾದ ಅವರು, ಪ್ರಧಾನಿ ನೀಟ್ ವಿದ್ಯಾರ್ಥಿಗಳ ಕ್ಷಮೆ ಕೋರಬೇಕು ಎಂದು ಆಗ್ರಹಿಸಿದ್ದಾರೆ. ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬಿಜೆಪಿಯ ಯಾವ ಸಚಿವರಿಗೂ ತಿಳಿವಳಿಕೆ ಇಲ್ಲ, ದೇಶದ ಭವಿಷ್ಯದ ಕುರಿತು ಬಿಜೆಪಿ ಗಂಭೀರವಾಗಿಲ್ಲ ಎಂದು ಅವರು ದೂರಿದ್ದಾರೆ. 2016ರಲ್ಲಿ ನೀಟ್ ವ್ಯವಸ್ಥೆ ಬಂದ ಬಳಿಕ ವೈದ್ಯಕೀಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು 5 ಬಾರಿ ಸೋರಿಕೆಯಾಗಿವೆ. ಕರ್ನಾಟಕವು ಅತ್ಯುತ್ತಮವಾದ ಸಿಇಟಿ ಪರೀಕ್ಷೆ ನಡೆಸಿ ಮಕ್ಕಳನ್ನು ಮೆಡಿಕಲ್ ಕೋರ್ಸ್ಗಳಿಗೆ ಆಯ್ಕೆ ಮಾಡುತ್ತಿತ್ತು. ಆದರೆ ಕೇಂದ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆಯನ್ನು ಹಾಳುಗೆಡವಿ ನೀಟ್ ವ್ಯವಸ್ಥೆ ಜಾರಿಗೆ ತಂದಿದೆ ಎಂದು ಕೇಂದ್ರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುವಂತೆ ಅವರು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತ ಊಹಾಪೋಹಗಳನ್ನು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಳ್ಳಿಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರವನ್ನು ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿದಾಗ ಅವರಿಗೆ ಯಾವುದೇ ಅಧಿಕಾರದ ಅವಧಿಯನ್ನು ನಿಗದಿಪಡಿಸಲಾಗಿಲ್ಲ. ಹೈಕಮಾಂಡ್ ಇಲ್ಲವೇ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಈ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಎಂದು ಅವರು ತಿಳಿಸಿದ್ದಾರೆ. ಪರಿಹಾರ ಅರಣ್ಯೀಕರಣ ನಿಧಿಯಡಿ ಅರಣ್ಯ ಭೂಮಿ ರಕ್ಷಣೆಗೆ ಹಣ ಒದಗಿಸಲು ಅವಕಾಶವಿದ್ದು, ನಗರ ಮತ್ತು ಪಟ್ಟಣದ ಸಮೀಪ ಇರುವ ಕೋಟ್ಯಂತರ ರೂಪಾಯಿ ಬೆಲೆ ಪಾಳುವ ಅರಣ್ಯ ಭೂಮಿ ಒತ್ತುವರಿ ಆಗದಂತೆ ಬೇಲಿ ಹಾಕಲು ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಅರಣ್ಯ ಪ್ರದೇಶದಲ್ಲಿ ಒತ್ತುವರಿಯಾಗಿರುವಂತಹ ಭೂಮಿ ಗುರುತಿಸಿ ಬೇಲಿ ಹಾಕಬೇಕು, ಸ್ಥಳೀಯ ಪ್ರಭೇದಗಳ ಸಸಿಗಳನ್ನು ನೆಟ್ಟು ನೆಡುತೋಪು ಅಭಿವೃದ್ಧಿಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಈ ಹಿಂದೆ ರಾಜರ ಆಳ್ವಿಕೆಯ ಕಾಲದಲ್ಲಿ ಮತ್ತು ಸರ್ಕಾರದಿಂದ ಅರಣ್ಯ ಎಂದು ಗೆಜೆಟ್ ಅಧಿಸೂಚನೆ ಆಗಿದ್ದರೂ ಇನ್ನೂ ಕೆಲವು ಕಡೆ ಅರಣ್ಯ ಎಂದು ಇಂಡೀಕರಣ ಆಗಿಲ್ಲ. ಹೀಗಾಗಿ ಆರ್ಟಿಸಿಯಲ್ಲಿ ಅರಣ್ಯ ಎಂದು ದಾಖಲಾದ ಕಾರಣ ಅಕ್ರಮ ಮಂಜೂರಾತಿ ಒತ್ತುವರಿ ಆಗುತ್ತಿದೆ. ಕೂಡಲೇ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಸಚಿವರು ಸೂಚನೆ ನೀಡಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ನಾಡಿನತ್ತ ಚಿರತೆಗಳು ಆಗಮಿಸುತ್ತಿದ್ದು, ಅವುಗಳನ್ನು ಹಿಡಿದು ಕಾಡಿಗೆ ಮರಳಿಸಲು ಅಥವಾ ಪುನರ್ವಸತಿ ಕೇಂದ್ರಗಳಿಗೆ ಸ್ಥಳಾಂತರಿಸಲು ಕೂಡಲೇ ಚಿರತೆ ಕಾರ್ಯಪಡೆ ಆರಂಭಿಸುವಂತೆ ತಿಳಿಸಿದ್ದಾರೆ. ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾದಂತಹ ಶಿವಮೊಗ್ಗದ ಸಕ್ಕರೆಬೈಲು ಆನೆಬಿಡಾರಕ್ಕೆ ನಾಳೆಯಿಂದ ಪ್ರವಾಸಿಗರ ಪ್ರವೇಶ ನಿಷೇಧಿಸಲಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಕೊಡಗಿನ ದುಬಾರೆ ಆನೆ ಬಿಡಾರದಲ್ಲಿ ಸಾಕಾನೆಗಳ ಕಾದಾಟದ ಸಂದರ್ಭದಲ್ಲಿ ಪ್ರವಾಸಿ ಮಹಿಳೆ ಹಾಗೂ ಆನೆ ಮೃತಪಟ್ಟಿತ್ತು. ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವಂತಹ ಅರಣ್ಯ ಸಚಿವರು ಆನೆ ಬಿಡಾರಗಳಲ್ಲಿ ಕಟ್ಟುನಿಟ್ಟಿನ ಎಸ್ಒಪಿ ಜಾರಿಗೆ ತರುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಕ್ಕರೆಬೈಲು ಆನೆ ಬಿಡಾರವನ್ನು ಮುಂದಿನ ಆದೇಶದವರೆಗೆ ಸ್ಥಗಿತಗೊಳಿಸಿ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ಅರಣ್ಯ ಇಲಾಖೆಯ ಈ ನಿರ್ಧಾರಕ್ಕೆ ಪ್ರವಾಸಿಗರು ಅಸಮಾಧಾನ ವ್ಯಕ್ತಪಡಿಸಿದ್ದು, ದೂರದಿಂದ ಆನೆಗಳನ್ನು ನೋಡಲು ಆಗಮಿಸುವವರಿಗೆ ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ದ್ವಿತೀಯ ಪಿಯುಸಿ ಪರೀಕ್ಷೆ 2ರ ಫಲಿತಾಂಶವನ್ನು ಇಂದು ಪ್ರಕಟಿಸಿದ್ದು, ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಗಮನಾರ್ಹ ಸಾಧನೆ ಮಾಡಿದ್ದಾರೆ ಎಂದು ಶಿಕ್ಷಣ ಸಚಿವ

0: ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಸರ್ಕಾರದ ಹಲವು ವಿದ್ಯಾರ್ಥಿ ಸ್ನೇಹಿ ಕ್ರಮಗಳ ಮೂಲಕ ರಾಜ್ಯದ ಒಟ್ಟು ಕ್ರೋಢೀಕೃತ ಫಲಿತಾಂಶವು ಶೇಕಡ 92.25 ಏರಿಕೆಯಾಗಿದೆ ಎಂದು ಪತ್ರಿಕಾ ಪ್ರಕಟಣೆಯ ಮೂಲಕ ಮಾಹಿತಿ ನೀಡಿದ್ದಾರೆ. ಕಲಾ ವಿಭಾಗದಲ್ಲಿ ಶೇಕಡ 83.31, ವಾಣಿಜ್ಯ ವಿಭಾಗದಲ್ಲಿ ಶೇಕಡ 92.84, ವಿಜ್ಞಾನ ವಿಭಾಗದಲ್ಲಿ ಶೇಕಡ 96.1 ಫಲಿತಾಂಶ ಏರಿಕೆಯಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಶಾಲಾ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿ ದ್ವಿತೀಯ ಪಿಯುಸಿ ಪರೀಕ್ಷೆ 2 ಫಲಿತಾಂಶವನ್ನು ಇಂದು ಪ್ರಕಟಿಸಿದೆ. ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಗಮನಾರ್ಹ ಸಾಧನೆ ಮಾಡಿದ್ದಾರೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದ ಪಕ್ಷದ ಸಂಘಟನಾ ಸಭೆ ನಡೆಯಿತು. ರಾಷ್ಟೀಯ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಶಿವಪ್ರಕಾಶ್, ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಕುರಿತಂತೆ ಮಾರ್ಗದರ್ಶನ ನೀಡಿದ್ದಾರೆ. ಸಭೆಯಲ್ಲಿ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಸಂಸದರು ಮತ್ತು ಶಾಸಕರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ಆರಂಭ ಮಾಡುತ್ತಿರುವಂತಹ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಿಕಲ್ಪನೆಯ ಪರಿಣಾಮಗಳ ಕುರಿತು ಮರು ಪರಿಶೀಲನೆಯ ಅಗತ್ಯವಿದೆ ಎಂದು ಪ್ರಗತಿಪರ ಲೇಖಕ ನಾಡೋಜ ಬರಗೂರು ರಾಮಚಂದ್ರಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಆಯೋಜನೆ ಮಾಡಿದಂತಹ ಅನ್ನದ ಭಾಷೆಯಾಗಿ ಕನ್ನಡ ರಾಷ್ಟೀಯ ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಹೊಸ ಯೋಜನೆಯಿಂದ ಸುತ್ತಮುತ್ತಲಿನ ಸರ್ಕಾರಿ ಶಾಲೆಗಳು ಮುಚ್ಚುವ ಗಂಭೀರ ಬಿಕ್ಕಟ್ಟು ಸೃಷ್ಟಿಯಾಗಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಂದಿನ 15 ದಿನಗಳ ಒಳಗೆ ಸಂಪುಟ ವಿಸ್ತರಣೆ ಕುರಿತಂತೆ ಸ್ಪಷ್ಟ ಚಿತ್ರಣ ಸಿಗಲಿದೆ ಎಂದು ಆಹಾರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ದೇವನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರುವುದಾಗಿ ತಿಳಿಸಿದ್ದಾರೆ. ತುಮಕೂರಿನಲ್ಲಿ 3ನೇ ವರ್ಷದ ಸಮಾವೇಶ ಯಶಸ್ವಿಯಾಗಿ ನಡೆದಿದ್ದು, 5 ಗ್ಯಾರಂಟಿಗಳನ್ನು ಜಾರಿಗೆ ತರುವುದರ ಮೂಲಕ ಸರ್ಕಾರ ಜನರಿಗೆ ಮತ್ತಷ್ಟು ಹತ್ತಿರವಾಗಿದೆ ಎಂದು ಹೇಳಿದ್ದಾರೆ. ದೇಶದಾದ್ಯಂತ ಇಂಧನ ಮತ್ತು ಎಲ್ಪಿಜಿ ಕೊರತೆಯ ಬಗ್ಗೆ ಸಾರ್ವಜನಿಕರು ವದಂತಿಗಳನ್ನು ನಂಬದಂತೆ ಭಾರತದ ಪ್ರಮುಖ ಸರ್ಕಾರಿ ಸ್ವಾಮ್ಯದ ತೈಲ ಮಾರುಕಟ್ಟೆ ಕಂಪನಿಗಳು ಮನವಿ ಮಾಡಿವೆ. ಇಂಧನ ಕೊರತೆಯ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರುತ್ತಿರುವಂತಹ ವದಂತಿಗಳನ್ನು ತಳ್ಳಿಹಾಕಿರುವ ಸಂಸ್ಥೆ ಕರ್ನಾಟಕದಲ್ಲಿ ಇಂಧನ ಮತ್ತು ಎಲ್ಪಿಜಿ ಸರಬರಾಜು ಸ್ಥಿರವಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಕರ್ನಾಟಕ ಸರ್ಕಾರವು ಈವರೆಗೆ 1,874 ಎಲ್ಪಿಜಿ ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡಿದ್ದು ಪ್ರಕರಣ ದಾಖಲಿಸಿದೆ ಎಂದು ಮಾಹಿತಿ ನೀಡಿದೆ. ಯಾದಗಿರಿ ಜಿಲ್ಲೆಯ ಹತಿಕುಣಿ ಜಲಾಶಯ ವ್ಯಾಪ್ತಿಯ 6 ಗ್ರಾಮಗಳ ಕೃಷಿ ಭೂಮಿಗೆ ಸಮತೋಲನ ನೀರು ಪೂರೈಸುವ ಎಂಕ್ಯಾಡ್ ಯೋಜನೆ 1ಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯದ ಹಿರಿಯ ಜಂಟಿ ಆಯುಕ್ತರಾದಂಥ ಜಿಕೆ ಅಂಬಲಿ ತಿಳಿಸಿದ್ದಾರೆ. ರೈತರಿಗೆ ಸಮೃದ್ಧಿಯ ಪಾಠಶಾಲೆ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ 72 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಜಾರಿಯಾಗಲಿದ್ದು, ಕೇಂದ್ರ ಸರ್ಕಾರ ಶೇಕಡ 60 ಮತ್ತು ರಾಜ್ಯ ಸರ್ಕಾರ ಶೇಕಡ 40% ಅನುದಾನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋನಹಳ್ಳಿ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಶ್ವ ಜೇನು ನೊಣಗಳ ದಿನಾಚರಣೆಯನ್ನು ಜನರ ಮತ್ತು ಭೂಮಿಗ ಒಳಿತಿಗಾಗಿ ಜೇನು ನೊಣಗಳು ನಮ್ಮೆಲ್ಲರನ್ನು ಉಳಿಸಿ ಬೆಳೆಸುವ ಸಹಭಾಗಿತ್ವ ಎಂಬ ಧ್ಯೇಯ ವಾಕ್ಯದಡಿ ಆಚರಣೆ ಮಾಡಲಾಯಿತು. ಕೃಷಿ ವಿಜ್ಞಾನ ಕೇಂದ್ರದ ಜೇನು ಕೃಷಿ ವಿಜ್ಞಾನಿ ಡಾ ಜಿ ಈಶ್ವರಪ್ಪ ಮಾತನಾಡಿ, ಜೇನು ನೊಣಗಳು ಉತ್ತಮ ಪರಾಗಸ್ಪರ್ಶ ಕೀಟಗಳಾಗಿದ್ದು ಅನೇಕ ಆಹಾರ ಮತ್ತು ತೋಟಗಾರಿಕೆ ಬೆಳೆಗಳ ಇಳುವರಿ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಹಾವೇರಿ ಜಿಲ್ಲೆಯಾದ್ಯಂತ ಮುಂಬರುವ ಮಳೆಗಾಲದ ಸಂದರ್ಭದಲ್ಲಿ ಭಾರೀ ಮಳೆ, ಗಾಳಿ ಹಾಗೂ ಗುಡುಗು ಮಿಂಚು ಸಂಭವಿಸುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ಸೂಚನೆ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ನೂತನ ಜಿಲ್ಲಾಧಿಕಾರಿಯಾಗಿ ರಾಹುಲ್ ಪಾಂಡ್ವೆ ತುಕಾರಾಮ್ ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಅನಧಿಕೃತವಾಗಿ ಹೋಮ್ಸ್ಟೇ ನಡೆಸುವವರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಎಚ್ಚರಿಕೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಎಲ್ಲಾ ಇಲಾಖೆಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಇದು 30ರಂದು ನಗರದ ಮಾಹಿತಿ ಹಕ್ಕು ಕಾಯ್ದೆ ಕುರಿತು ಒಂದು ದಿನದ ಕಾರ್ಯಾಗಾರ ಹಾಗೂ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನಿಕೇರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಷ್ಟೀಯ ಮತ್ತು ರಾಜ್ಯದ ಕಾನೂನು

0: ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಬಳ್ಳಾರಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಜುಲೈ 11ರಂದು ಜಿಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೈದ್ಯಕೀಯ ಕಾಲೇಜುಗಳ ಪ್ರವೇಶಕ್ಕೆ ಸಿಇಟಿ ನಡೆಸಲು ರಾಜ್ಯಗಳಿಗೆ ಅವಕಾಶ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತ ಊಹಾಪೋಹ ತಳ್ಳಿಹಾಕಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಅರಣ್ಯ ಭೂಮಿಯ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬೆಂಗಳೂರಿನಲ್ಲಿ ಬಿಜೆಪಿ ಮಹತ್ವದ ಸಭೆ, ಪಕ್ಷ ಸಂಘಟನೆ ಕುರಿತಂತೆ ಚರ್ಚೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಿಕಲ್ಪನೆಯ ಮರುಚಿಂತನೆ ಅಗತ್ಯ, ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮಂಗಳೂರು.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಂಗಳೂರು.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ರೈತರು ಎದುರಿಸುವ ಸವಾಲುಗಳ ಕುರಿತು ಮಂಗಳೂರಿನ ಯುವ ಕೃಷಿಕ ಸೂರಜ್ ರಾವ್ ಅವರೊಡನೆ ಸಂದರ್ಶನ ಕೇಳಲಿರುವಿರಿ. ಸಂದರ್ಶಕರು ಗಾಯತ್ರಿ ಎಂ.
3: ಇಂದಿನ ಸಂದರ್ಶನದಲ್ಲಿ ರೈತರು ತಮ್ಮ ನೈಜ ಜೀವನದಲ್ಲಿ ಅನುಭವಿಸುತ್ತಿರುವ ಕೃಷಿ ಸವಾಲುಗಳ ಕುರಿತು ನಾವು ಇವತ್ತು ಮಾತನಾಡಲಿದ್ದೇವೆ. ಇದರ ಕುರಿತು ನಮ್ಮ ಜೊತೆ ಮಾತನಾಡಲಿರುವವರು ಯುವ ಕೃಷಿಕರಾದ ಸೂರಜ್ ರಾವ್ ಇವರು. ಇವರು ತಮ್ಮ ಪದವಿ ಮುಗಿಸಿ ಬೆಂಗಳೂರಿನ ಕಂಪನಿಗಳಲ್ಲಿ ದುಡಿದು ಆಮೇಲೆ ಕೃಷಿಯತ್ತ ಒಲವು ಮೂಡಿ ಕೃಷಿಗೆ ಬಂದಂತ ಅವರ ಸವಾಲುಗಳು, ಅವರ ನೈಜ ಜೀವನದ ಕುರಿತು ನಾವೀಗ ಮಾತನಾಡೋಣ. ನಮಸ್ಕಾರ ಸೂರಜ್ ರಾವ್ ಅವರೇ.
4: ನಮಸ್ತೆ.
3: ಈಗ ನೀವು ವಿದ್ಯಾಭ್ಯಾಸ ಮಾಡ್ತಾ ಇರುವಾಗ ನಿಮಗೆ ಕೃಷಿಯತ್ತ ಒಲವು ಮೂಡಿತ್ತಾ ಅಥವಾ ನೀವು ಹಿಂದಿನಿಂದಲೇ ಕೃಷಿ ಮೂಲದಿಂದ ಬಂದವಂತವರ?
4: ನಮ್ದು ಕೃಷಿ ಕುಟುಂಬ, ತಾಯಿಯ ತಂದೆ ಅವರು ಕೃಷಿ ಮಾಡ್ತಾ ಇದ್ರು, ಭತ್ತದ ಕೃಷಿ ಎಲ್ಲ ಮಾಡ್ತಾ ಇದ್ರು. ಮತ್ತೆ ನಮ್ಮ ಮಂಗಳೂರಲ್ಲಿ ಯಾವುದೇ ಕೃಷಿ ಇಲ್ಲ, ನಮ್ದು ಬರೀ ಮನೆ ಮಾತ್ರ ಇರುವಂತದ್ದು. ಮನೆ ಮತ್ತೆ ಸ್ವಲ್ಪ ಕೈ ತೋಟ ಇದೆ ಅಲ್ಲಿ. ಅದರಲ್ಲಿ ನಮ್ಮ ಅಮ್ಮನಿಗೆ ಹೂವಿನ ಗಿಡ ಮಾತ್ರ ಸ್ವಲ್ಪ ಒಲವು ಜಾಸ್ತಿ ಅಮ್ಮನಿಗೆ. ಮತ್ತೆ ನಾನು ಗಿಡದ ಬಗ್ಗೆ ಅಷ್ಟೊಂದು ಇಚ್ಛೆ ಅಂತ ಇರ್ಲಿಲ್ಲ, ಬರೀ ನೋಡ್ತಾ ಇದ್ದೆ ಅಷ್ಟೇ. ನನಗೆ ಕೃಷಿ ಕಡೆ ಒಲವು ಬಂದಿರುವುದು ನಂದು ಪದವಿ ಆದ್ಮೇಲೆ, ಯಾವಾಗ ಸಾಫ್ಟ್ವೇರ್ ಅಲ್ಲಿ ಇರುವಾಗ ಕೆಲಸ ಮಾಡ್ತಿರುವಾಗ ಕೃಷಿ ಕಡೆ ಒಲವು ಬಂದಿರೋದು.
3: ಅದು ಹೇಗೆ ಸಾಧ್ಯ ಆಯ್ತು?
4: ಪದವಿ ಮುಗ್ದ ನಂತರ ಆ ಟೈಮಲ್ಲಿ 2008 ಆ ಟೈಮಲ್ಲಿ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಸ್ವಲ್ಪ ರಿಸೆಷನ್ ಎಲ್ಲ ನಡೀತಾ ಇತ್ತು. ರಿಸೆಷನ್ ಇರುವ ಕಾರಣ ನಮ್ಮ ಕಾಲೇಜಿಗೆ ಯಾವುದೇ ರೀತಿಯ ಯಾವುದೇ ಸಂದರ್ಶನಕ್ಕೆಲ್ಲ ಕಂಪನೀಸ್ ಎಲ್ಲ ಬಂದು ಸಂದರ್ಶನ ಎಲ್ಲ ಮಾಡಿರ್ಲಿಲ್ಲ. ನಾನೇ ಫ್ರೀಲ್ಯಾನ್ಸ್ ಆಗಿ ಸಾಫ್ಟ್ವೇರ್ ಎಲ್ಲ ಮಾಡ್ತಾ ಇದ್ದೆ. ಮತ್ತೆ ಕ್ರಮೇಣ 1 ವರ್ಷ ನಂತರ ನಾನು ಸಾಫ್ಟ್ವೇರ್ ಫೀಲ್ಡ್ ಗೆ ಜಾಯ್ನ್ ಆದೆ. ಮತ್ತೆ ಪುನಃ ಅಲ್ಲಿ ಒಂದು 5-6 ವರ್ಷ ದುಡಿದ್ಮೇಲೆ ಮತ್ತೆ ಪುನಃ 2015 ಸಣ್ಣ ಮಟ್ಟಿಗೆ ರಿಸೆಷನ್ ಬಂತು. ನಮ್ಮ ಕಂಪನಿಯಲ್ಲಿ ಒಂದು 80 ಜನ ವರೆಗೆ ದುಡಿತಾ ಇದ್ರು. ಜನರನ್ನೆಲ್ಲ ತೆಗಿಲಿಕ್ಕೆ ಶುರು ಮಾಡ್ಕೊಂಡ್ರು. ನಂಗೆ ಸ್ವಲ್ಪ ನೋವಾಯ್ತು, ಏನಪ್ಪ ಇದೆಲ್ಲ ಸಾಫ್ಟ್ವೇರ್ ಅಲ್ಲಿ ಮೇಲೆ ಕೆಳಗಡೆ ಇದ್ದೇ ಇರುತ್ತೆ. ನನ್ನ ಕಲೀಗ್ಸ್ ಎಲ್ಲ ಹೋಗೋದೆಲ್ಲ ನೋಡುವ

0: ಬೇಸರ ಆಯ್ತು. ನಾನು ಅನ್ಕೊಂಡೆ ಏನಾದರೂ ಒಂದು ಬೇರೆ ಮೂಲ ಹುಡುಕ್ಬೇಕು, ಇದು ಸಾಫ್ಟ್ವೇರ್ ಅಂತ ನಂಗೆ ಅದರಲ್ಲಿ ಸ್ಟೇಬಲ್ನೆಸ್ ಕಾಣಿರ್ಲಿಲ್ಲ. ಮತ್ತೆ ನಂಗೆ ಸುಮಾರು ಜನ ಹೇಳ್ತಾ ಇದ್ರು, ನೀನು ಸಾಫ್ಟ್ವೇರ್ ಅಲ್ಲಿ ಒಂದು 10-20 ವರ್ಷ ದುಡಿದ ನಂತರ ಕೃಷಿಗೆ ಹೋಗ್ಬೇಕು, ಅಂದ್ರೆ ಕೃಷಿ ಇಲ್ಲ ಬೇರೆ ಫೀಲ್ಡ್ ಗೆ ಹೋದ್ರೆ ನಿನ್ನತ್ರ ಸ್ವಲ್ಪ ಒಂದು ಅಮೌಂಟ್ ಇರ್ತದೆ ಜೇಬಲ್ಲಿ ಯಾವುದೇ ಫೀಲ್ಡ್ ಟ್ರಯಲ್ ಮಾಡ್ಬೇಕಾದ್ರೆ. ನಾನು ಅನ್ಕೊಂಡೆ ಒಂದು 20 ವರ್ಷ ಎಲ್ಲ ಆಗುವಾಗ ನಂದು ಏಜ್ 40-50 ಎಲ್ಲ ಆಗ್ಬೋದು, ಆವಾಗ ನಂಗೆ ಹೆಲ್ತ್ ಇಶ್ಯೂ ಇರ್ಬೋದು, ಎಂತಾದ್ರೂ ಇರ್ಬೋದು, ಆವಾಗ ನಮ್ಗೆ ಮಾಡ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಹಣ ಇರ್ಬೋದು ಜೇಬಲ್ಲಿ, ಆದ್ರೆ ನಮ್ಗೆ ದುಡಿಯುವಂತ ಶಕ್ತಿ ಇರೋದಿಲ್ಲ. ಸೊ ಏನಿದ್ರು ಇನಿಷಿಯಲ್ಲೇ ನಾವು ಕಲಿಬೇಕು. ಏನಾದ್ರು ಸ್ಟಾರ್ಟಿಂಗ್ ಅಲ್ಲಿ ನಂದು ಮದುವೆನಾಗ್ಲಿಲ್ಲ ಕೃಷಿ ಅಥವಾ ಯಾವುದೇ ಫೀಲ್ಡ್ ಗೆ ಹೋಗ್ಬೇಕಾದ್ರೆ, ನಂದು ಇದು ರೈಟ್ ಚಾನ್ಸ್ ಅನ್ಕೊಂಡು ನಾನು ಈ ಫೀಲ್ಡ್ ಗೆ ಹೋದೆ ಬೇರೆ.
1: ಹಾಗಿದ್ರೆ ನೀವು ಕೃಷಿಯನ್ನು ಎಲ್ಲಿಂದ ಪ್ರಾರಂಭ ಮಾಡಿದ್ರಿ, ಹೇಗೆ ಮಾಡಿದ್ರಿ?
0: ನಾನು ಕೃಷಿ ಪ್ರಾರಂಭ ಮಾಡೋ ಮೊದಲು 2015 ಸಾಫ್ಟ್ವೇರ್ ಬಿಟ್ ನಂತರ ವೀಕೆಂಡ್ ಅಲ್ಲಿ, ಅಂದ್ರೆ ಸಾಫ್ಟ್ವೇರ್ ಅಲ್ಲಿ ಇರುವಾಗ್ಲೇನೆ ಸ್ವಲ್ಪ ವೀಕೆಂಡ್ ಅಲ್ಲಿ ನಾನು ಗೊಬ್ಬರ ಮಾಡುವ ಬ್ಯಾಕ್ಟೀರಿಯಾ ಸ್ವಲ್ಪ ಮಾರ್ತಾ ಇದ್ದೆ. ಸಾವಯವ ಸಂತೆ ಆವಾಗ ಜಸ್ಟ್ ಸ್ಟಾರ್ಟ್ ಆದ ಟೈಮಲ್ಲೆಲ್ಲ 2014-13 ಎಲ್ಲ ನಾನು ಗೊಬ್ಬರ ಮಾಡುವ ಬ್ಯಾಕ್ಟೀರಿಯಾ ಇತ್ತು. ಅದು ನಾನು ಕಲ್ಚರ್ ಅನ್ನು ಮಲ್ಟಿಪ್ಲೈ ಮಾಡಿ ಅದೊಂದು ಆ ಟೈಮಲ್ಲಿ ಕೊಕ್ಕೋಪೀಟ್ ಎಲ್ಲ ಸ್ವಲ್ಪ ಕಷ್ಟದಲ್ಲಿ ಸಿಕ್ತಿತ್ತು ನಂಗೆ, ಅದಕ್ಕೆ ಹಾಕಿ ಅದನ್ನು ಕಲ್ಚರ್ ಅನ್ನು ನಾನು ಸೇಲ್ ಮಾಡ್ತಾ ಇದ್ದೆ ವೀಕೆಂಡ್
1: ಅಲ್ಲಿ
0: ಮನೇಲಿ. ಅದು ಬೇರೆ ಕಡೆ ಕಲ್ತೆ ನಾನು, ಅದನ್ನ ಕಲ್ತು ಕಲ್ಚರ್ ಕಂಪೋಸ್ಟ್ ಮಾಡುವ ಕಲ್ಚರ್ ಅಲ್ಲ ನೋಡ್ಕೊಂಡೆ. ನಿಮ್ಮ ಕಂಪೋಸ್ಟ್ ಅನ್ನು 2 ತಿಂಗಳು ಇಡುವ ಟೈಮ್ ಅನ್ನು 1 ತಿಂಗಳಲ್ಲೇ ಕಂಪೋಸ್ಟ್ ಮಾಡುವ ಒಂದು ಬ್ಯಾಕ್ಟೀರಿಯಾ, ಅದನ್ನ ಹಾಕಿದ್ರೆ ಕಿಚನ್ ವೇಸ್ಟ್ ಎಲ್ಲ ಬೇಗ ಆಗ್ತಿತ್ತು. ಅದನ್ನ ನಾನೇನ್ ಮಾಡ್ತಿದ್ದೆ, ವೀಕೆಂಡ್ಸ್ ಅಲ್ಲೆಲ್ಲ ಸೇಲ್ ಮಾಡ್ತಿದ್ದೆ. ಮತ್ತೆ ಅದ್ರ ಜೊತೆ ಜೊತೆಗೆ ನಮ್ದು ವೀಕೆಂಡ್ಸ್ ಅಲ್ಲೆಲ್ಲ ಬೇರೆ ಬೇರೆ ಆಕ್ಟಿವಿಟೀಸ್ ಎಲ್ಲ ನಡೀತಾ ಇತ್ತು, ಪೇಂಟಿಂಗ್ ಇದು ಅದಿದೆಲ್ಲ ಸ್ಟ್ರೀಟ್ ಆರ್ಟ್ ಎಲ್ಲ ಮಾಡ್ತಾ ಇದ್ವಿ. ನಮ್ಗೆ ನೇಚರ್ ಕಡೆ ಎಲ್ಲ ಒಲವು ಎಲ್ಲ ಜಾಸ್ತಿ ಇತ್ತು, ಕ್ಲೀನಿನೆಸ್ ಬಗ್ಗೆ, ನೇಚರ್ ಬಗ್ಗೆ. ಮತ್ತೆ ಸಡನ್ ಆಗಿ ನಾನೊಂದು ತರಂಗದಲ್ಲಿ ಒಂದು ಆರ್ಟಿಕಲ್ ಓದಿದ್ದೆ, ಕೆ ನಾರಾಯಣ್ ಪೈ ಅಂತ ಅವ್ರದ್ದು. ಅವ್ರೇನಂದ್ರೆ 78 ವರ್ಷ ಆಗುವಾಗ ಅವ್ರದ್ದೊಂದು ಆರ್ಟಿಕಲ್ ಇತ್ತು, ಅಂದ್ರೆ ಅವರು ಕೈತೋಟ ಎಲ್ಲ ಮಾಡ್ತಾ ಇದ್ರು ಮಣಿಪಾಲ್ ಅಲ್ಲಿ, ಅವ್ರದ್ದು ಮೂರಾ ಜಾಗ, ಅವ್ರದ್ದು ಮಣಿಪಾಲ್ ಗುಡ್ಡದಲ್ಲಿ ಮೂರಾ ಜಾಗ, ಅಲ್ಲಿ ಅವರು ಕೈತೋಟ ಮಾಡಿ ಮಾಡ್ತಾ ಇದ್ರು. ಅದನ್ನ ನೋಡ್ಲಿಕ್ಕೋಸ್ಕರ ನಾನು ಅವರ ಹುಡ್ಕೊಂಡು ಅವರ ತೋಟ ಕಡೆ ಹೋದೆ, ಅಂದ್ರೆ ಕೈ ತೋಟ ನೋಡ್ಲಿಕ್ಕಂತ ಮಣಿಪಾಲಿಗೆ ಹೋದೆ. ಅಲ್ಲಿ ಹೋಗುವಾಗ ಅವ್ರು ಒಂದೇ ಮಾತು ಹೇಳಿದ್ರು, ಒಂದು ಅವ್ರದ್ದೊಂದು ಎಕ್ಸ್ಪೀರಿಯನ್ಸ್ ಹೇಳಿದ್ರು. ಕೃಷಿ ತೋಟ ಕೆಲವರೆಲ್ಲ ಹೇಳ್ತಾರೆ, ನನ್ನ ಜಾಗ ಮೂರೇ ಜಾಗ, ನಂದು ಜಾಗದಲ್ಲಿ ಎಂತ ಬೆಳೆಯುವುದಿಲ್ಲ ಅಂತ. ಅವರ ಜಾಗದಲ್ಲಿ ಎಲ್ಲಾ ತರ ತರಕಾರಿ ಮತ್ತೆ ಎಲ್ಲ ಸಮೃದ್ಧವಾಗಿ ಬೆಳೆದಿರುವ ಫ್ರೂಟ್ಸ್ ಗಳೆಲ್ಲ ಕಾಣ್ತಾ ಇತ್ತು. ನಂಗೆ ಆಶ್ಚರ್ಯ ಆಯ್ತು, ಹೇಗೆ ಅಪ್ಪ ಬೆಳೆಸ್ತಿದ್ದೀರ ಅಂತ. ಅವ್ರು ಹೇಳಿದ್ರು, ನಿಂಗೆ ದೇವರು ನಿಂಗೆ ಯಾವ ಜಾಗ ಕೊಟ್ಟಿದ್ದಾರೆ, ನೀನು ಹುಟ್ಟಿದ ಜಾಗ, ಅದು ಜಾಗದಲ್ಲಿ ನೀನು ಪರಿಶ್ರಮ ಮಾಡಿದ್ರೆ ನೀನು ಅಲ್ಲಿ ಯಾವ್ದನ್ನು ಸಹ ಬೆಳೆಸಬಹುದು. ಮೇನ್ ಏನಂತ ಹೇಳಿ ಪರಿಶ್ರಮ ಬೇಕು, ಶ್ರದ್ಧೆ ಬೇಕು ಅಂತ ಹೇಳಿದ್ರು. ಮತ್ತೆ ಅವರು ಒಂದು ಇನ್ನೊಂದು ಮಾತು ಹೇಳಿದ್ರು, ಏನಂತ ಹೇಳಿದ್ರೆ ಸ್ಟೇಬಲ್ ಜಾಬ್ ಯಾವ್ದಂತ ನಂಗೆ ಸ್ವಲ್ಪ ಗೊಂದಲ ಇತ್ತು. ಆವಾಗ ಅವರು ಒಂದು ಮಾತು ಹೇಳಿದ್ರು, ಸ್ಟೇಬಲ್ ಜಾಬ್ ಫುಡ್ ರಿಲೇಟೆಡ್, ಹೆಲ್ತ್ ರಿಲೇಟೆಡ್, ಎನರ್ಜಿ ರಿಲೇಟೆಡ್, ಮತ್ತೆ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಅಂತದೆಲ್ಲ ಹಿಂಗೆ ಸ್ಟೇಬಲ್ ಜಾಬ್ ಅಂತ ಹೇಳಿದ್ರು. ನಾನು ಆವಾಗ ಅನ್ಕೊಂಡೆ, ಸೊ ನಂದು ಸಾಫ್ಟ್ವೇರ್ ಸ್ಟೇಬಲ್ ಅಲ್ಲ, ಹಾಗಾದ್ರೆ ಸ್ಟೇಬಲ್ ಕಡೆ ಹೋಗ್ಬೇಕಾದ್ರೆ ಯಾವ್ದು ಮಾಡೋದು ಅಂತ ನಾನು ಯೋಚನೆ ಮಾಡಿದೆ. ಹೆಲ್ತ್ ರಿಲೇಟೆಡ್, ಫುಡ್ ರಿಲೇಟೆಡ್, ಮತ್ತೆ ಎನರ್ಜಿ, ಎಲ್ಲದಕ್ಕೂ ಮೂಲ ಅಗ್ರಿಕಲ್ಚರ್. ಅದರಲ್ಲಿ ಹೆಲ್ತ್ ಸಹ ಬಂತು ಮತ್ತೆ ಫುಡ್ ಸಹ ಬಂತು, ಎಲ್ಲ ಬಂತು. ಸೊ ನಾನು ಅಗ್ರಿಕಲ್ಚರ್ ಚೂಸ್ ಮಾಡಿದೆ. ಚೂಸ್ ಮಾಡ್ಬೇಕಾದ್ರೆ ನಂಗೆ ಯಾವುದು ಸರಿಯಾಗಿ ಗೊತ್ತಿರಲಿಲ್ಲ ದಾರಿ. ನಾನೇನ್ ಮಾಡಿದೆ, ನಾನು ಒಬ್ಬ ಬ್ಯಾಂಗ್ಳೂರಲ್ಲಿ ಒಂದು ಸ್ಟಾರ್ಟ್ಅಪ್ ಹೈಡ್ರೋಫೋನಿಕ್ಸ್ ಬಗ್ಗೆ ಒಂದು ಆರ್ಟಿಕಲ್ ಎಲ್ಲ ಓದ್ತಾ ಇದ್ದೆ, ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅದು ಅಲ್ಲಿ ನಾನು ಕೆಲಸಕ್ಕೆ ಜಾಯ್ನ್ ಆದೆ. ಅಲ್ಲಿ ನಾವು 7 ವರ್ಷ ಕೆಲಸ ಮಾಡಿ ಬ್ಯಾಂಗ್ಳೂರಲ್ಲಿ.
1: ಅಲ್ಲಿ ಏನು ಬೆಳೀತಾ ಇದ್ರಿ ಅಂದ್ರೆ ಈ ಹೈಡ್ರೋಫೋನಿಕ್ಸ್ ಮಾದರಿ ಅಂದ್ರೆ ಏನು?
0: ಅಲ್ಲಿ ಮೇನ್ಲಿ ಹೈಡ್ರೋಫೋನಿಕ್ಸ್ ಅಂತ ಹೇಳಿದ್ರೆ ಮಣ್ಣು ರಹಿತ ಕೃಷಿ. ನಂಗದು ಅಲ್ಲಿ ತುಂಬಾ ಇಷ್ಟ ಆಯ್ತು, ಮಣ್ಣೇ ಇಲ್ಲಲ್ಲ ಅದು ನೋಡ್ಬೇಕಂತ ಕ್ಯೂರಿಯಾಸಿಟಿ ಅಲ್ಲಿ ನಾನು ಅಲ್ಲಿ ಕೆಲಸಕ್ಕೆ ಜಾಯ್ನ್ ಆದೆ. ಅಲ್ಲಿ ಜಾಯ್ನ್ ಆದ್ಮೇಲೆ ನಂಗೆ ಎಲ್ಲಾ ರೀತಿಯ ಚಾಲೆಂಜಸ್ ಅಲ್ಲಿ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಆಯ್ತು. ಬ್ಯಾಂಗ್ಳೂರ್ ಅಂತ ಹೇಳಿದ್ರೆ ಗಾರ್ಡನ್ ಸಿಟಿ, ಎಲ್ರಿಗೂ ಗಾರ್ಡನ್ ಮಾಡೋ ಹುಚ್ಚು. ಅಲ್ಲಿ ಪುಸ್ತಕ ಇರ್ಲಿಲ್ಲ ನಮ್ಗೆ, ಅಲ್ಲಿ ಒಂದು ಗಾರ್ಡನ್ ಶಾಪ್ ತರ ಮಾಡ್ಕೊಂಡಿದ್ವಿ ಗಾರ್ಡನ್ ಅಲ್ಲಿ. ಅಲ್ಲಿ ಹೈಡ್ರೋಫೋನಿಕ್ಸ್ ಬೇಕಾಗಿರುವ ನ್ಯೂಟ್ರಿಯಂಟ್ಸ್, ಗಿಡ ಮತ್ತೆ ಕಿಚನ್ ಗಾರ್ಡನ್ ಮಾಡುವ ನ್ಯೂಟ್ರಿಯಂಟ್ಸ್ ಅದೆಲ್ಲ ನಾವು ಸೇಲ್ ಮಾಡ್ತಾ ಇದ್ವಿ. ಪ್ಲಸ್ ಬೇರೆಯವರಿಗೆ ಸೆಟಪ್ ಸಹ ಮಾಡ್ತಾ ಇದ್ವಿ. ಸಣ್ಣ ಕಿಚನ್ ಬಾಲ್ಕನಿ ಗಾರ್ಡನ್ ಇಂದ ಹಿಡಿದು ಟೆರೆಸ್ ಗಾರ್ಡನ್ ವರೆಗೆ ನಾವು ಸೆಟಪ್ ಮಾಡಿ ಎಲ್ಲ ಕೊಡ್ತಾ ಇದ್ವಿ ಬ್ಯಾಂಗ್ಳೂರಲ್ಲಿ ಇರುವಾಗ. ಮತ್ತೆ 2014-15 ಎಲ್ಲ ಹೈಡ್ರೋಫೋನಿಕ್ಸ್ ಇಂಡಿಯಾದಲ್ಲಿ ಸ್ಟಾರ್ಟಿಂಗ್ ಸ್ಟೇಜ್ ಅಂದ್ರೆ ಬೇಬಿ ಸ್ಟೇಜ್ ಅಲ್ಲಿ ಇತ್ತು. ಅದು ಅಷ್ಟೊಂದು ಯಾರು ಮಾಡ್ತಿರ್ಲಿಲ್ಲ. ನಾವು ಆವಾಗ ನಮ್ಗೂ ಸಹ ಚಾಲೆಂಜ್, ನಮ್ಗೆ ಸರಿಯಾಗಿ ನ್ಯೂಟ್ರಿಯಂಟ್ಸ್ ಎಲ್ಲ ಸಿಗ್ತಿರ್ಲಿಲ್ಲ ಗಿಡಕ್ಕೆ ಬೇಕಾಗಿರುವ ಫರ್ಟಿಲೈಸರ್ಸ್ ಎಲ್ಲ. ಅಂದ್ರೆ ಇಲ್ಲಿ ಫರ್ಟಿಲೈಸರ್ ಅದಕ್ಕೆ ಹೈಡ್ರೋಫೋನಿಕ್ಸ್ ಅಲ್ಲಿ ನೀರಿಗೆ 100% ಕರಗಬೇಕು. ನಮ್ಗೆ ಇಲ್ಲಿ ಸ್ವಲ್ಪ ಕಲಬರಕೆ ಇರ್ತಿತ್ತು ಫರ್ಟಿಲೈಸರ್ ಅಲ್ಲಿ, ಅದು 100% ಆಗಿ ಡೈಲ್ಯೂಟ್ ಆಗ್ತಿರ್ಲಿಲ್ಲ. ಸೊ ನಮ್ಗೆ ಇಲ್ಲಿ ಲೋಕಲ್ಕಿಂತ ನಾವು ಪರ್ಚೇಸ್ ಮಾಡಬೇಕಾಗಿರೋದು ಇಂಪೋರ್ಟೆಡ್ ಫರ್ಟಿಲೈಸರ್. ಇಂಪೋರ್ಟೆಡ್ ಫರ್ಟಿಲೈಸರ್ ಎಲ್ಲ ಬರೋದು ಚೈನಾದಿಂದ, ಟರ್ಕಿಯಿಂದ, ಕೆಲವು ಕಡೆ ಎಲ್ಲ ಬರುತ್ತೆ. ಇದ್ರಲ್ಲಿ ಏನಾಯ್ತು, ನಾವು ಫುಲ್ಲಿ ಫರ್ಟಿಲೈಸರ್ ಅಲ್ಲೇ ಬೆಳೆಸ್ತಿದ್ವಿ ಗಿಡವನ್ನು.

0: ನೀರಲ್ಲಿ ನೀರಿಗೇನೆ ಪೋಷಕಾಂಶ ಹಾಕಿ ಬೇರು ಮಾತ್ರ ನೀರಲ್ಲಿ ಸಬ್ಮರ್ಜ್ ಆಗಿರ್ತದೆ, ನೀರಲ್ಲಿ ಇರ್ತದೆ. ಮತ್ತೆ ಒಂದು 10-15% ಬೇರು ಗಾಳಿಯಲ್ಲಿ ಇರ್ತದೆ. ಅವಾಗ ಏನಾಗ್ತದೆ, ಗಿಡಕ್ಕೆ 25% ನೀರು, 25% ಗಾಳಿ ಬೇಕು ಬೇರಿಗೆ. ಗಾಳಿ ಮುಖಾಂತರಲ್ಲೂ ಸಹ ಅದು ನ್ಯೂಟ್ರಿಯನ್ಸ್ ತಗೊಳ್ತಾ ಇತ್ತು, ನೀರಿನ ಮುಖಾಂತರಲ್ಲೂ ಸಹ ನ್ಯೂಟ್ರಿಯನ್ಸ್ ತಗೊಳ್ತಾ ಇತ್ತು. ಮತ್ತೆ ಗಿಡ ಸಮೃದ್ಧವಾಗಿ ಬೆಳೆಸ್ತಾ ಇತ್ತು. ಅಂದ್ರೆ ಗಿಡಕ್ಕೆ ಬೇಕಾಗಿರೋದು 16-17 ನ್ಯೂಟ್ರಿಯೆಂಟ್ಸ್, ಅದರಲ್ಲಿ ಪ್ರೈಮರಿ ನ್ಯೂಟ್ರಿಯೆಂಟ್ಸ್, ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂತೆಲ್ಲ ಇರ್ತದೆ. ಸೊ ಅಷ್ಟು ನ್ಯೂಟ್ರಿಯೆಂಟ್ಸ್ ಅನ್ನು ನಾವು ಪರ್ಚೇಸ್ ಮಾಡಿ ಬೇರೆ ಬೇರೆ ಫಾರ್ಮುಲೇಷನ್ ಅಲ್ಲಿ ಪರ್ಚೇಸ್ ಮಾಡಿ, ಬೇರೆ ಬೇರೆ ಗಿಡಕ್ಕೆ ಬೇರೆ ಬೇರೆ ಫಾರ್ಮುಲೇಷನ್ ಎಲ್ಲ ಇರ್ತದೆ. ಅದನ್ನು ರೆಡಿ ಮಾಡಿ ನೀರಿಗೆ ಹಾಕಿ ಅದರದ್ದು pH ಮತ್ತೆ EC ಅಂತ ಇರ್ತಲ್ಲ ನೋಡಿ ಚೆಕ್ ಮಾಡಿ ನಾವು ಬೆಳೆಸುವಂತದ್ದು. ಅದನ್ನ ಇಂಡೋರ್ ಸಹ ಬೆಳೆಸಬಹುದು, ಇಂಡೋರ್ ಲೈಟ್ ಹಾಕಿ ಇಂಡೋರ್ ಸಹ ಬೆಳೆಸಬಹುದು, ಔಟ್ಡೋರ್ ಸಹ ಹಾಕಿ ಬೆಳೆಸಬಹುದು. ಸೊ ನೀರಲ್ಲಿ ನಾವು ಪರ್ಫೆಕ್ಟ್ ಫರ್ಟಿಲೈಸರ್ ಅಂದ್ರೆ ಗಿಡಕ್ಕೆ ಇಷ್ಟಿಷ್ಟು ಕೊಟ್ರೆ ಅದು ಸಮೃದ್ಧವಾಗಿ ಬೆಳೀತದೆ, ಅಷ್ಟನ್ನು ನಾವು ಬೆಳೀತಾ ಇದ್ವಿ. ಮತ್ತೆ 20% ಫಾಸ್ಟರ್ ಗ್ರೋತ್ ಹೈಡ್ರೋಫೋನಿಕ್ಸ್ ಗೆ ಮತ್ತೆ ಆರ್ಗ್ಯಾನಿಕ್ ಗೆಲ್ಲ ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಅಂದ್ರೆ ಗಿಡಕ್ಕೆ ಬೇರಿಗೆ ಕೆಲಸನೇ ಇಲ್ಲ, ಯಾಕಂತ ಹೇಳಿದ್ರೆ ಬೇರು ಬಂದ್ ಬಿಡ್ತದೆ ಫಾಸ್ಟ್ ಫುಡ್ ತರ. ಆದ್ರೆ ಅದೇ ನಾವು ನೆಲದಲ್ಲಿ ಬೆಳೆಸಿದ್ರೆ ಗಿಡ ಮುಕ್ಕಾಲು ಎನರ್ಜಿ ಬೇರನ್ನು ಸ್ಪ್ರೆಡ್ ಮಾಡ್ಲಿಕ್ಕೆ ತಗೊಳ್ತದೆ, ಇಲ್ಲಿ ಆಗಲ್ಲ. ಬೇರಿಗೆ ಮತ್ತೆ ಗಿಡಕ್ಕೆ ಕೆಲಸನೇ ಇಲ್ಲ, ಬಾಯಿ ಹಾಕಿದ್ರೆ ಫರ್ಟಿಲೈಸರ್ ಎಲ್ಲ ಸಿಗ್ತದೆ. ಸೊ ಗಿಡ ಏನ್ ಮಾಡ್ತದೆ, ಎಲ್ಲಾ ಅದ್ರದ್ದು ಎನರ್ಜಿ ಬೆಳೆಯುವುದ್ರಲ್ಲೇ ಕೊಡ್ತದೆ. ಸೊ 20% ಫಾಸ್ಟ್, ಒಂದು ಪಾಲಕ್ 45 ದಿವಸ ಅಂತ ಹೇಳಿದ್ರೆ ಇದರಲ್ಲಿ ಬರೀ 25 ದಿವಸದಲ್ಲಿ ರೆಡಿ. ವರ್ಷದಲ್ಲಿ ಬೇರೆಯವರೆಲ್ಲ 8 ಕ್ರಾಪ್ ತಗೊಂಡ್ರೆ ನಾವು 12-13 ಕ್ರಾಪ್ ತಗೋಬಹುದಿತ್ತು. ಸೊ ಲಾಭ ಜಾಸ್ತಿ.
1: ಅಲ್ಲಿ ಬರೀ ಸೊಪ್ಪು ತರಕಾರಿ,
0: ಅಲ್ಲಿ ನಾವು ಸೊಪ್ಪು ಬೆಳೆಸ್ತಾ ಇದ್ವಿ. ಮತ್ತೆ ಹೈಡ್ರೋಫೋನಿಕ್ಸ್ ಅಲ್ಲಿ ಮೇನ್ಲಿ ಸೊಪ್ಪು, ಲೆಟ್ಯೂಸ್ ಅಂದ್ರೆ ಪಾಲಕ್ ಎಲ್ಲ ಸ್ವಲ್ಪ ರೇಟ್ ಕಮ್ಮಿ, ಅದೇ ನಿಮ್ಗೆ ಸ್ವಲ್ಪ ಎಕ್ಸಾಟಿಕ್ ಲೆಟ್ಯೂಸ್, ಕೇಲ್ ಮತ್ತೆ ಸಿಲೇರಿ ಮತ್ತೆ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಲೆಟ್ಯೂಸ್ ವೆರೈಟೀಸ್ ಇದಾವೆ, ಅದೆಲ್ಲ ಬೆಳೆಸ್ತಾ ಇದ್ವಿ ನಾವು. ಅದು ಮಾತ್ರ ಬೇರೆ ಲಾರ್ಜ್ ಸ್ಕೇಲ್ ಇತ್ತು, ಮತ್ತೆ ಬೇರೆ ಅವರಿಗೆ ಸೆಟ್ಅಪ್ ಮಾಡಿ ಕೊಡ್ತಾ ಇದ್ವಿ. ಸೊ ಇದ್ರಲ್ಲಿ ಏನಾಯ್ತು, ಹೈಡ್ರೋಫೋನಿಕ್ಸ್ ಆಯ್ತು, ಮತ್ತೆ ಪುನಃ ಮತ್ತೆ ಸ್ವಲ್ಪ ಮೈಕ್ರೋ ಗ್ರೀನ್ಸ್ ಸಹ ಬೆಳೆಸಿದ್ವಿ, ಮತ್ತೆ ಬೇರೆ ಮೈಕ್ರೋ ಗ್ರೀನ್ಸ್ ನಾವು ಸೆಟ್ಅಪ್ ಮಾಡಿ ಕೊಡ್ತಾ ಇದ್ವಿ ಬೇರೆಯವರಿಗೆ.
1: ನೀರನ್ನು
0: ಮೈಕ್ರೋ ಗ್ರೀನ್ಸ್ ಏನಂತ ಹೇಳಿದ್ರೆ ಒಂದು ಬೀಜ, ಬೀಜದಲ್ಲಿ ಸ್ವಲ್ಪ ಶಕ್ತಿ ಇರ್ತದೆ, ಆ ಬೀಜ ಮೊಳಕೆ ಹೊಡೆದು 7-10 ದಿನದ ಗಿಡ ಅದು. ಅದೇನಾಗ್ತದೆ ಅಂತ ಹೇಳಿದ್ರೆ ಬೀಜದ್ದು ಪೂರ್ತಿ ಪೋಷಕಾಂಶ ಗಿಡ ಹೀರ್ಕೊಂಡಿರ್ತದೆ, ಅದನ್ ತಿನ್ನುವಂತದ್ದು. ಅದು ಒಂದು ಟ್ರೆಂಡ್. ಅದು ಎಷ್ಟು ಮಟ್ಟಿಗೆ ಅದರದ್ದು ಉಪಯೋಗ ಅಂತ ಹೇಳಿದ್ರೆ ಮೇನ್ಲಿ ಅದು ಚೆಫ್ನವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಬ್ಯೂಟಿಫಿಕೇಶನ್ ಮಾಡ್ಲಿಕ್ಕೆ ಅದನ್ನು ಅದಕ್ಕೆ ಯೂಸ್ ಮಾಡ್ತಾರೆ. ದೊಡ್ಡ ದೊಡ್ಡ ಹೋಟ್ಲಿಗೆ ಎಲ್ಲ ಕೊಟ್ಟರೆ 5-star ಹೋಟ್ಲಿಗೆಲ್ಲ ಅದು ಸ್ವಲ್ಪ ಮೇನ್ಲಿ ಪರ್ಪಸ್ ಬ್ಯೂಟಿಫಿಕೇಶನ್, ಅದರಲ್ಲಿ ಅವರಿಗೆ ಅಡಿಷನಲ್ ಅಮೌಂಟ್ ತೆಗಲಿಕ್ಕೆ ಆಗ್ತದೆ. ಸೊ ಅವರಿಗೆಲ್ಲ ಸೆಟ್ಅಪ್ ಮಾಡಿ ಕೊಡ್ತಾ ಇದ್ವಿ ಮೈಕ್ರೋ ಗ್ರೀನ್ಸ್ ಫಾರ್ಮ್ ಎಲ್ಲ. ಸೊ ಅದು ಆಯ್ತು. ಮತ್ತೆ ಅದ ನಂತರ ಏರೋಫೋನಿಕ್ಸ್ ಅಂತ ಹೇಳಿದ್ರೆ, ಏರೋಫೋನಿಕ್ಸ್ ಏನಂತ ಹೇಳಿದ್ರೆ ಇದು ಗಿಡ ಬಟಾಟೆ ಎಲ್ಲ ನಾವು ನೋಡಿರ್ಬೋದು, ನೀವು ಮಣ್ಣಲ್ಲಿ ಬೆಳೀತದಲ್ಲ, ಇದು ಹಾಗಲ್ಲ, ಗಾಳಿಯಲ್ಲಿ ಬೆಳೆಯುವಂತದ್ದು. ಸೊ ಅದು ಸಹ ನಾವು ಬೆಳೆಸಿದ್ವಿ. ಮತ್ತೆ ಎಲ್ಲಾ ತರ ಆಯ್ತು. ಇಲ್ಲಿ ನಂಗೆ ಗೊತ್ತದೇನಂತ ಹೇಳಿದ್ರೆ ಗಿಡಕ್ಕೆ ಬೇಕಾಗಿರೋದು ಬರೀ ನ್ಯೂಟ್ರಿಯೆಂಟ್ಸ್ ಮಾತ್ರ, ಅದು ಫರ್ಟಿಲೈಸರ್ ಮುಖಾಂತರ ಸಿಗ್ತದೆ, ನೀರಲ್ಲಿ ಕೊಟ್ಟರೆ ಆಗುತ್ತೆ ಅಂತ. ಪೆಸ್ಟ್ ಎಲ್ಲ ಬಂದ್ರೆ ಪೆಸ್ಟಿಸೈಡ್ ಹೊಡಿಬೇಕು, ಅದು ಮಾತ್ರ ನಾನು ಕಲ್ತಿದ್ದೆ ಹೈಡ್ರೋಫೋನಿಕ್ಸ್ ಅಲ್ಲಿ. ಆರ್ಗ್ಯಾನಿಕ್ ಇದ್ದು ಗಂಧಗಾಳಿನೇ ಗೊತ್ತಿರ್ಲಿಲ್ಲ ನಂಗೆ, ಬರೀ ಅದೇ ಫೀಲ್ಡ್ ಅಲ್ಲಿ ಇದ್ದ ನಿಂತು 7 ವರ್ಷ. ಮತ್ತೆ ಸ್ವಲ್ಪ ಬೇರೆ ಫಾರ್ಮ್ ಇತ್ತು ಕೊರೋನಾ ಟೈಮ್, ಅಲ್ಲಿ ಬ್ಯಾಂಗ್ಳೂರ್ ಬಿಟ್ಟು ಮಂಗಳೂರಿಗೆ ಬರಬೇಕಾಯ್ತು ನಂಗೆ. ನನ್ಗೆ ನಾನು ಒಬ್ಬನೇ ಮಗ, ಹಾಗೆ ಅಪ್ಪ ಅಮ್ಮನನ್ನು ಸಹ ಜವಾಬ್ದಾರಿ ಇತ್ತು. ಸೊ ಮಂಗಳೂರಿಗೆ ಬಂದೆ. ಮಂಗಳೂರಿಗೆ ಬಂದ ನಂತರ ನಂಗೆ ಬೇರೆ ಆಪ್ಷನ್ ಇರಲಿಲ್ಲ, ಬೇರೆ ಕೃಷಿ ಬಿಟ್ಟು ಬೇರೆ ಜಾಬ್ ಮಾಡ್ಲಿಕ್ಕೆ ನಂಗೆ ಮನಸ್ಸಿರಲಿಲ್ಲ. ಸೊ ಕೃಷಿಯಲ್ಲಿ ಏನ್ ಮಾಡಬಹುದು ಅಂತ ಅನ್ಕೊಂಡು ನಾನು ಮಂಗಳೂರಿಂದ ಸ್ವಲ್ಪ ದೂರ ಉಡುಪಿ ಹತ್ರ ಒಂದು ಕಡೆ ಕೆಲಸಕ್ಕೆಲ್ಲ ಪ್ರಾರಂಭ ಮಾಡಿದೆ. ಒಂದು ಆರ್ಗ್ಯಾನಿಕ್ ಆಗಿ ಕಲಿಬೇಕು, ಆರ್ಗ್ಯಾನಿಕ್ ಕೃಷಿ ಕಲಿಬೇಕು ಅಂತ ಹೇಳಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ತಿಳ್ಕೊಬೇಕಂದ್ರೆ ಅಲ್ಲಿ ಸ್ವಲ್ಪ ಇಂಟೀರಿಯರ್ ಕಡೆ ಹೋದೆ ನಾನು. ಅಲ್ಲಿ ನಂಗೆ ಸ್ವಲ್ಪ ರೆಂಟಿಗೆಲ್ಲ ತಕೊಂಡು ಒಂದು 2-3 ತಿಂಗಳಿಗೆ, ಒಂದು ವರ್ಷಕ್ಕೆಲ್ಲ ಆತರ ತಕೊಂಡ್ವಿ ನಾವು ದನ ಲೀಸ್ ಅಲ್ಲಿ. ಒಬ್ರದ್ದು ದನ ಇರೋದೊಂದು ಫಾರ್ಮ್ ಇತ್ತು, ಅವರು ನೋಡ್ಕೊಳ್ತಿರ್ಲಿಲ್ಲ, ನಾವು ಅದನ್ನೇ ಅಡಿಕೆ ಇತ್ತು, ತೆಂಗಿತ್ತು, ಎಲ್ಲ ಇತ್ತು ಅದ್ರ ಜೊತೆಗೆ. ಹಾ, ಅದನ್ನ ಅವ್ರು ಹೇಳಿದ್ರು ಮೇಂಟೈನ್ ಮಾಡು, ರೆಂಟ್ ಕೊಡು ಸಾಕು ಅಂತ. ನಾವು ಅವರ ಜಾಗದಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ವಿ, ಅದ್ರ ಜೊತೆಗೆ ತರಕಾರಿ ಎಲ್ಲ ಬೆಳೆಸ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಮತ್ತೆ ಆರ್ಗ್ಯಾನಿಕ್ ಬಂದ ಮೇಲೆ ನಂಗೆ ಏನ್ ಗೊತ್ತದ ಅಂತ ಹೇಳಿದ್ರೆ, ಇಲ್ಲಿ ಗಿಡ ಬೆಳೆಸೋದಲ್ಲ, ಇಲ್ಲಿ ಮಣ್ಣು ಬೆಳೆಸಬೇಕು ಅಂತ ಹೇಳಿ. ಯಾಕಂದ್ರೆ ಮಣ್ಣು ಬೆಳೆಸಬೇಕಾದ್ರೆ ಮೇನ್ ಬೇಕಾಗಿರೋದು ಗೊಬ್ಬರ, ಗೊಬ್ಬರ ಇಲ್ಲಿಂದ ತರಬೇಕು ಅಂತ. ಅಲ್ಲಿ ಗೊಬ್ಬರ ಹತ್ರ ಯಾವ್ದಿಲ್ಲ, ಏನಿದ್ರು ನಾವು ಕಾಡಿಂದ ಹೋಗಿ ತರಗೆಲ್ಲ ಗುಡಿಸಿ ಅದನ್ನೆಲ್ಲ ತಂದು ಹಟ್ಟಿಗೆ ಹಾಕಿ ಒಂದೊಂದು ಕಾದ ಮೇಲೆ ನಾವು ಮಣ್ಣಿಗೆ ಹಾಕಿ ಅಲ್ಲಿ ಮಣ್ಣನ್ನು ರೆಡಿ ಮಾಡಬೇಕಾಗ್ತಿತ್ತು ನಂಗೆ. ಸೊ ಇಷ್ಟೆಲ್ಲ ಪ್ರೊಸೀಜರ್, ಒಂದು 10 ಸೆನ್ಸ್ ಬೆಳೆಸಬೇಕಾದ್ರೆ 1 ಟನ್ ವರೆಗೆ ಗೊಬ್ಬರ ಬೇಕಾಗ್ತಿತ್ತು, ಒಂದು ಒಂದು ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್ ಆಗಿ ಬೆಳೆಸಬೇಕಾದ್ರೆ. ಅದೇ ನಾವು ಹೈಡ್ರೋಫೋನಿಕ್ಸ್ ಅಲ್ಲಿ ಅಥವಾ ಫರ್ಟಿಲೈಸರ್ ಆಗಿ ಬೆಳೆಸಬೇಕಾದ್ರೆ ಬರೀ ಒಂದು 1,000 ರೂಪಾಯಿ ಖರ್ಚಲ್ಲಿ ಫರ್ಟಿಲೈಸರ್ ತಗೊಂಡ್ವಿ, ಹಾಕಿದ್ವಿ, ಸುಫಲನ ಏನೋ ಒಂದು ಹಾಕಿದ್ವಿ, ಮುಗೀತು. ಇದು ಆಗಲ್ಲ, ಇಲ್ಲಿ 4,000 ವರೆ ಖರ್ಚಾಗ್ತಿತ್ತು ನಮಗೆ. ಇಲ್ಲಿ ಆರ್ಗ್ಯಾನಿಕ್ ಎಲ್ಲ ಹಾಗಲ್ಲ, ಗೊಬ್ಬರ ಮಾಡ್ಬೇಕು, ದನ ಕಾಯ್ಬೇಕು, ದನ ಸಾಕ್ಬೇಕು, ಕೆಲಸ.

0: ಜಾಸ್ತಿ. ನಂಗೆ ಅವಾಗ ಅನ್ಸಿತ್ತು ಹಿರಿಯರೆಲ್ಲ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಪ್ರತಿಯೊಂದು ಇವಾಗ ದನವನ್ನು ಸಹ ಖುಷಿ ಖುಷಿಯಲ್ಲಿ ಸಾಕ್ತಿದ್ರು, ಅದಕ್ಕೆ ಪೂಜೆ ಪುರಸ್ಕಾರ ಮತ್ತೆ ಎಷ್ಟೆಲ್ಲ ಮಾಡ್ತಾ ಇದ್ರು ಅಂದ್ರೆ ಅದರದೊಂದು ಅವ್ರಿಗೆ ಶ್ರಮ ಅಂತ ಅನ್ಸಲಿಲ್ಲ, ಅವ್ರಿಗೆ ಅದ್ರ ಲೈಫ್ ಇತ್ತು, ಜೀವನ ಇತ್ತು. ನಾವ್ ಅನ್ಕೊಂಡಿದೀವಿ ಇವಾಗ ನಮ್ದು ಲೈಫ್ ಸ್ಟೈಲ್ ಏನಾಗಿದೆ ಅಂತ, ಬೆಂಗಳೂರಲ್ಲಿ ಎಲ್ಲ ವರ್ಕ್ ಮಾಡಿ ಅದು ಹೈಡ್ರೋಫೋನಿಕ್ಸ್ ಅಲ್ಲಿ ವರ್ಕ್, ನಮ್ಗೆ ಕೃತಕ ಆಯ್ತು, ಕಮರ್ಷಿಯಲ್ ಆಯ್ತು. ಇವಾಗ ಆರ್ಗಾನಿಕ್ ಬಂದ್ಮೇಲೆ ಅದು ಹಾಗಲ್ಲ, ಇದು ಲೈಫ್ ಸ್ಟೈಲ್ ಅಲ್ಲ, ಲೈಫ್ ಅದು, ಇದು ಒಂದು ಲೈಫ್ ಕಲ್ಚರ್ ಅಂತ ಅನ್ಕೊಂಡ್ವಿ ನಾವು. ಪ್ರೀತಿಯಿಂದ ಸಾಕಿತ್ತು ದನ ಹಾಲು,
1: ಜೀವನದ ಭಾಗವಾಗಿ ಕಾಣ್ತಿತ್ತು.
0: ಸೊ

0: ಲೈಫ್ ಅದು, ಇದು ಒಂದು ಲೈಫ್ ಕಲ್ಚರ್ ಅಂತ ಅನ್ಕೊಂಡ್ವಿ ನಾವು. ಪ್ರೀತಿಯಿಂದ ಸಾಕಿತ್ತು ದನ ಹಾಲು
1: ಜೀವನದ ಭಾಗವಾಗಿ ಕಾಣ್ತಿತ್ತು.
0: ಸೊ ನಾನು ಇನ್ನೊಬ್ರದ್ದು ಹಟ್ಟಿಗೆ ಹೋಗಿ ಅವ್ರ ಹತ್ರ ದನ ನಿಲ್ಸಿ ಅವರು ನಂಗೆ ಹಾಲು ಕರೆಸಿ ಕೊಡ್ತಿದ್ರು. ನಾನು ಅನ್ಕೊಂಡೆ ಮಂಗಳೂರಲ್ಲಿ ಮಲ್ನಾಡ್ ಗಿಡ್ಡದ ಹಾಲಿಗೆ ಒಂದ್ ಲೀಟ್ರಿಗೆ 100 ರೂಪಾಯಿ 100 ರೂಪಾಯಿ ಎಲ್ಲ ಕೊಡ್ತಾರೆ, 120 ಎಲ್ಲ. ನಾನು ಇಲ್ಲಿ ಇಷ್ಟು ಶುದ್ಧವಾದ ಹಾಲು ಕುಡಿಬೇಕಾದ್ರೆ ನಂಗೆ ಖುಷಿ ಆಗ್ತಿತ್ತು. ಅಲ್ಲಿ ಮಲ್ನಾಡ್ ಗಿಡ್ಡ ಹಾಕಲ್ಲ, ಒಂದ್ಸತಿ ಬಿಟ್ರೆ 5 ಕಿಲೋಮೀಟರ್ ದೂರವರೆಗೆ ಓಡಾಡ್ಕೊಂಡು ಓಡ್ತಾ ಇತ್ತು. ಅದನ್ನು ಕಾಡ್ ಆಚೆ ಎಲ್ಲ ಕರ್ಕೊಂಡೆಲ್ಲ ರಿಟರ್ನ್ ಕರ್ಕೊಂಡು ಬರ್ಬೇಕಾದ್ರೆ ಸಂಜೆ ನಡೀತಿತ್ತು, ಶ್ರಮ ಆಗ್ತಿತ್ತು. ಸೊ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಆಯ್ತು ನಂಗೆ ಲೈಫ್ ಅಲ್ಲಿ. ಮತ್ತೆ ನಂಗೆ ಸಿಗ್ನಲ್ ಬೇರೆ ಇರ್ತಿರ್ಲಿಲ್ಲ ಫಾರ್ಮ್ ಅಲ್ಲಿ, ಯಾರು ಉಪದ್ರ ಇರ್ತಿರ್ಲಿಲ್ಲ, ಖುಷಿ ಆಗ್ತಿತ್ತು. ಅಲ್ಲಿ ನಂಗೆ ಗೊತ್ತಾಯ್ತು ಇದು ಆರ್ಗ್ಯಾನಿಕ್ ಲೈಫೇ ಬೇರೆ, ಇದೊಂದು ಕೃಷಿ, ಅದೊಂದು ಸಾವಯವ ಕೃಷಿ ಮಾಡುದು ಚಾಲೆಂಜ್ ಸುಮಾರು ಇದೆ. ಏನು ಚಾಲೆಂಜಸ್ ಹೇಳಿದ್ರೆ, ಮೊದಲೆಲ್ಲ ನಮ್ಮ ಹಿರಿಯರಿಗೆ ತುಂಬಾ ದೊಡ್ಡ ಕುಟುಂಬ ಇತ್ತು, ಒಬ್ಬ ಮಾತ್ರ ದುಡಿಬೋದಿತ್ತು, ಆಚೆ ಹೋಗಿ ದುಡಿತಾ ಇದ್ದ, ಮತ್ತೆ ಉಳಿದವರೆಲ್ಲ ಒಂದು ಫ್ಯಾಮಿಲಿ ತರನೇ. ಇವಾಗ ತಂದೆಗೆ ಸಪೋರ್ಟ್ ಇದ್ರು, ಅದ್ರದ್ದು ಬುಡ ಬಿಡಿಸ್ಲಿಕ್ಕನ ಇಲ್ಲ ಏನಾದ್ರು ಒಂದು ಕೃಷಿ ಮಾಡ್ಲಿಕ್ಕೆ ಕರ ಚಟುವಟಿಕೆಗೆ ಎಲ್ಲದಕ್ಕೂ ಸಹ ಹ್ಯಾಂಡ್ಸ್ ಇದ್ರು. ಇವಾಗ ನಂಗೆ ಹಾಗಲ್ಲ, ನಂಗೆ ನಾನು ಮತ್ತೆ ನನ್ನ ಫ್ರೆಂಡ್ ಒನ್ ಮ್ಯಾನ್ ಶೋಗೆ ನಾವು ಎಷ್ಟೊಂದು ಕೃಷಿ ಮಾಡಬಹುದು. ಎಲ್ಲರನ್ನು ಲೇಬರ್ ಅನ್ನು 800 ರೂಪಾಯಿಗೆ ಲೇಬರ್ ಅನ್ನು ಕರ್ಕೊಂಡು ಬಂದು ಎಷ್ಟೊಂದು ಕೃಷಿ ಮಾಡಬಹುದು ನಾವು. ಅದು ಕೃಷಿಗೆ ಸುಮಾರು ಉಂಟು ಚಾಲೆಂಜಸ್, ಒಂದ್ ರೀತಿ ಅಲ್ಲ, ಮತ್ತೆ ಮೆಂಟಲ್ ಚಾಲೆಂಜಸ್ ಇದೆ. ಎಲ್ಲರು ನಂಗೆ ಹೇಳ್ತಾ ಇದ್ರು, ನೀನ್ಯಾಕೆ ಮಾರ ಕೃಷಿಗೆ ಬಂದಿದ್ಯಾ, ನನ್ನ ಫ್ರೆಂಡ್ಸ್ ಎಲ್ಲ US ಅಲ್ಲಿ ಇದ್ದಾರೆ, ಕೆಲವರೆಲ್ಲ ಬ್ಯಾಂಕ್ ಅಲ್ಲಿ ಇದ್ದಾರೆ, ಎಲ್ಲ ಸ್ಟೇಬಲ್ ಆಗಿ ಎಲ್ಲ ಇದ್ದಾರೆ, ಅವ್ರದ್ದು ಸ್ಟೇಬಲ್ ಲೈಫ್ ಎಲ್ಲ ನೋಡುವಾಗ ಎಂತ ಮಾರ ನೀನು ಅಂತ ಕೆಲವರೆಲ್ಲ ಕ್ವಶನ್ಸ್ ಹಾಕೋರೆಲ್ಲ ಇದ್ದಾರೆ. ಬರೀ ತಲೆಯಲ್ಲಿ ನಾಲೆಜ್ ಬಂದಿರಬಹುದು, ಆದ್ರೆ ಇದು ನಮ್ಗೆ ಹೊಟ್ಟೆಗೆ ಏನಾದ್ರು ಕೊಡ್ತಾ ಉಂಟಾ ಅಂತ ಪ್ರಶ್ನೆ ಬರ್ತಿತ್ತು. ಕೆಲವೊಮ್ಮೆ ಮಾನಸಿಕ ಖಿನ್ನತೆ ಬರ್ತಿತ್ತು, ಎಲ್ಲಾ ಟೈಪ್ ಇದೆಲ್ಲ ಬಂದು ಹೋಗಿದೆ. ಆದ್ರೆ
1: ನೀವು ಮಾಡುವಂತ ಕೆಲಸದಲ್ಲಿ ನಿಮಗೆ ನೆಮ್ಮದಿ
0: ನೆಮ್ಮದಿ ಉಂಟು, ಫೈನಾನ್ಷಿಯಲ್ ನೆಮ್ಮದಿನೂ ಆಗ್ಬೇಕು, ಚಾಲೆಂಜಸ್ ಉಂಟು. ಮತ್ತೆ ಬೇರೆಯವರ ಜಾಗದಲ್ಲಿ ಕೃಷಿ ಮಾಡುವಾಗ ಏನಾಗ್ತಿತ್ತು, ಒಂದು ಅವರಿಗೆ ಸ್ವಲ್ಪ ಜಾಸ್ತಿ ಉತ್ಪತ್ತಿ ಬಂದ ಮೇಲೆ ಅವರಿಗೆ ಸಾಕು ಮಾರೆ ನೀನು ಹೋಗು ಅಂತ ಹೇಳಿದವರು ಸಹ ಇದ್ದಾರೆ ನಂಗೆ. ನಾನು ಕಲ್ಲಂಗಡಿ ಬೆಳೆಸಿದ್ದು ಮಂಗಳೂರಲ್ಲಿ 2003-2 ಅಲ್ಲಿ ನಾನು ಹಳದಿ ಕಲ್ಲಂಗಡಿ ಬೆಳೆಸಿದ್ದೆ. ಅಷ್ಟೊರೆಗೆ ಯಾರು ಉಡುಪಿಯಲ್ಲಿ ಬೆಳೆಸ್ತಿದ್ರು, ಮಂಗಳೂರಲ್ಲಿ ಯಾರು ಬೆಳೀತಿರ್ಲಿಲ್ಲ. ನಾನು ಮಂಗಳೂರಲ್ಲಿ ಅದು ಗಂಜಿಮಠದ ಹತ್ರ 30 ಎಕರೆ ಹಳದಿ ಕಲ್ಲಂಗಡಿ ಸಹ ಬೆಳೆಸಿದ್ದೆ. ಒಂದು 2 ಟನ್ ವರೆಗೆ ಹಳದಿ ಕಲ್ಲಂಗಡಿ ಬೆಳೆಸಿ ಮಾರಿದ್ದು ಸಹ ಉಂಟು, ಅದು ಸಹ ಆರ್ಗ್ಯಾನಿಕ್ ಆಗಿ ಬೆಳೆಸಿದ್ದೆ. ಅದಕ್ಕೆ ಶ್ರಮ ಸುಮಾರು ಆಯ್ತು ನಂಗು ಸಹ, ಅದ್ರದ್ದು ಗೊಬ್ಬರ ಎಲ್ಲ ಹಟ್ಟಿ ಗೊಬ್ಬರ ಎಲ್ಲ ಒಟ್ಟು ಮಾಡುದೆಲ್ಲ. ಬೇರೆಯವರ ಜಾಗದಲ್ಲಿ ಮಾಡಿದ್ರೆ ಒಂದು ಪಾಲಲ್ಲಿ ಜಾಗ ಇದೆ, ಅವ್ರಿಗೆ ಪರ್ಮಿಷನ್ ತಗೋಬೇಕು. ಮತ್ತೆ ಒಬ್ಬೊಬ್ಬರ ಹತ್ರ ಜಾಗ 40 ಎಕರೆ, 50 ಎಕರೆ, 10 ಎಕರೆ ಎಲ್ಲ ಜಾಗ ಇರುತ್ತೆ, ಆದ್ರೆ ಅವರು ಮಾತ್ರ ಮಂಗಳೂರಲ್ಲಿ ಇರುವುದಿಲ್ಲ, ಬೇರೆ ಜಾಗದಲ್ಲಿ ಕೆಲಸದಲ್ಲಿ ಇರ್ತಾರೆ. ನಾನು ಮಾತ್ರ ಹೋಗಿ ಅವ್ರದ್ದು ಜಾಗವನ್ನು ನೋಡ್ಕೊಳ್ಳೋದು, ಏನೋ ಕೃಷಿ ಮಾಡೋದೆಲ್ಲ ಮಾಡ್ಬೇಕಾಗ್ತದೆ. ನಂಗೆ ಅನ್ಕೊಂಡಿದ್ದೆ ಅವರ ಮಗುವನ್ನು ನಾನು ಸಾಕ್ಬೇಕಲ್ಲ ಅಂತ.
1: ಸವಾಲುಗಳು
0: ಜಾಸ್ತಿ, ಖರ್ಚು ಜಾಸ್ತಿ, ಅವರು ಎಷ್ಟು ಹಣ ಕೇಳಿದ್ರೆ ಅವರ ಜಾಗವನ್ನು ಸಹ ಮೇಂಟೈನ್ ಮಾಡ್ಲಿಕ್ಕೆ ಸಹ ಅವರಿಗೆ ಹಿಂದೆ ಮುಂದೆ ಇರ್ತದೆ. ನಮ್ಗೆ ಗೊತ್ತಿರ್ತದೆ ಅಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ಎಷ್ಟು ಖರ್ಚಾಗ್ತದೆ ಅಂತ, ಅವರು ಅದನ್ನು ಖರ್ಚಿಗೆ ಹಣ ಸಹ ಕೊಟ್ಟಿರೋದಿಲ್ಲ. ಸೊ ನಂಗೆ ಅದರೆಲ್ಲ ಬೇಡ ಅನ್ಸಿತ್ತು. ಮತ್ತೆ ಅಲ್ಲಿ ಬೇರೆ ಬೇರೆ ಉಪದ್ರ ಇತ್ತು ನಂಗೆ, ಬೇರೆಯವರ ಜಾಗದಲ್ಲಿ ಲೀಸ್ ಅಲ್ಲಿ ಮಾಡೋದು ಎಲ್ಲ. ಮತ್ತೆ ನಂಗೆ ಅನ್ಸ್ಕೊಂಡೆ ನನ್ನ ಮನೆ ಹಿಂದ್ಗಡೆ ಕೈ ತೋಟದಲ್ಲೇ ಕೃಷಿ ಮಾಡಬೇಕು ಅಂತ ಅನ್ಕೊಂಡೆ. ಮತ್ತೆ ನಾನು ಏನ್ ಮಾಡಿದೆ, ಬ್ಯಾಂಗ್ಳೂರಲ್ಲಿ ಕಲ್ತಿರುವ ಹೈಡ್ರೋಫೋನಿಕ್ಸ್ ಏರೋಫೋನಿಕ್ಸ್ ಎಲ್ಲೆಲ್ಲ ಕಲ್ತಿದ್ದೀನಿ, ಅದನ್ನ ನಾನು ಇಂಪ್ಲಿಮೆಂಟ್ ಮಾಡ್ಬೇಕಂತ ಅನ್ಕೊಂಡೆ. ಮತ್ತೆ ಆರ್ಗ್ಯಾನಿಕ್ ಆಗಿ ಹೇಗೆ ಮಾಡೋದು ಅಂತಾನೆ ಸವಾಲ್ ಇತ್ತು. ಇವಾಗ ಹೈಡ್ರೋಫೋನಿಕ್ಸ್ ಮಾಡೋದು ಬೆನಿಫಿಟ್ ಏನಂತ ಹೇಳಿದ್ರೆ, ನಿಮ್ಗೆ ಮಣ್ಣಿಲ್ಲ ಒಂದು, ಮತ್ತಿನೊಂದು ಏನಂತ ಹೇಳಿದ್ರೆ ಮೇಲೆ ಮೇಲೆ ಬೆಳೆಸಬಹುದು, ಅಂದ್ರೆ ಸ್ಟೆಪ್ ಸ್ಟೆಪ್ ಆಗಿ. ಇವಾಗ ಲೇಯರ್ ಒಂದು ಬರೀ ನೆಲದಲ್ಲಿ ಒಂದೇ ಲೇಯರ್ ಅಲ್ಲಿ ಬೆಳೆಸಿದ್ರೆ ನಿಮ್ಗೆ ಅದ್ರದ್ದು ಉತ್ಪತ್ತಿ ಒಂದು 50 ಸ್ಕ್ವೇರ್ ಫೀಟ್ ಅಲ್ಲಿ ನಿಮ್ಗೆ ಒಂದು 50 ಕಟ್ಟು ಪಾಲಕ್ ಬಂದ್ರೆ, ಅದೇ ನಿಮ್ಗೆ ಸ್ಟೆಪ್ ಸ್ಟೆಪ್ ಆಗಿ ಬೆಳೆಸಿದ್ರೆ ನೀವು ಒಂದು 100 ಕಟ್ಟು ಅಥವಾ 75 ಕಟ್ಟು ಸಹ ಬೆಳೆಸುವ ಹಾಗೆ ಸಮರ್ಥ ಇರ್ತದೆ. ಸ್ಟೆಪ್ ಸ್ಟೆಪ್ ಮಾಡುದು
1: ಜಾಸ್ತಿ
0: ಬೆಳೆ ತೆಗಿಬಹುದು. ಸೊ ನಂಗೆ ನನ್ನ ಹಿಂದ್ಗಡೆ ಒಂದು 1000 ಸ್ಕ್ವೇರ್ ಫೀಟ್ ಖಾಲಿ ಜಾಗ ಇತ್ತು, ಅದೇನೋ ಖಾಲಿ ಮಾಡಿ ಮನೆ ಹಿಂದ್ಗಡೆ ಫುಲ್ ಖಾಲಿ ಮಾಡಿ ನಾನೇನ್ ಮಾಡಿದೆ, ವರ್ಟಿಕಲ್ ಫಾರ್ಮ್ ಸೆಟಪ್ ಮಾಡಿದೆ. ಮತ್ತಿನ್ನೊಂದ್ ಏನಂತ ಹೇಳಿದ್ರೆ, ಗಿಡದ ಬಗ್ಗೆ ಫಸ್ಟ್ ತಿಳ್ಕೊಂಡದ ಏನಂತ ಹೇಳಿದ್ರೆ, ಗಿಡ ನಮ್ಮ ಹತ್ರ ಮಾತಾಡ್ತದ ಅಂತ. ನಮ್ಗೆ ಪ್ರತಿಯೊಂದಕ್ಕೂ ಇವಾಗ 16 ಎಲಿಮೆಂಟ್ಸ್ ಇದೆ, 16 ಎಲಿಮೆಂಟ್ಸ್ ಸಹ ನಾವು ಲೆಕ್ಕ ಪ್ರಕಾರ ಹಾಕ್ಬೇಕಾಗ್ತದೆ. ಏನಾದ್ರೂ ಒಂದು ಎಲಿಮೆಂಟ್ ಅದು ಫರ್ಟಿಲೈಸರ್ ಅಲ್ಲಿ ಕಡಿಮೆ ಆದ್ರೆ ಅದು ಗಿಡ ಬೇರೆ ರೀತಿ ತೋರಿಸ್ತದೆ. ಅದ್ರ ಎಲೆ ಮುಖಾಂತರ ಎಲೆಯಲ್ಲಿ ಸ್ವಲ್ಪ ಹಳದಿ ಕಲರ್ ಬರುದು, ಇಲ್ಲ ಕಂದು ಕಲರ್ ಬರುದು, ಇಲ್ಲ ಬಾಡುದು ಅಂತದೆಲ್ಲ. ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಕೊಟ್ರೆ ಅದು ಸೊಕ್ತದೆ, ಅದು ನೈಟ್ರೋಜನ್ ಜಾಸ್ತಿ ಕೊಟ್ರೆ, ಸಾರಜನಕ ಜಾಸ್ತಿ ಆದ್ರೆ ಅದು ಸೊಕ್ಕು ಬರೋದಿರ್ತದೆ, ಫ್ರೂಟ್ಸ್ ಕೊಡೋದಿಲ್ಲ. ಸೊ ಬೇರೆ ಬೇರೆ ಸ್ಟೇಜ್ ಅಲ್ಲಿ ಬೇರೆ ಬೇರೆ ಫರ್ಟಿಲೈಸರ್ ಹಾಕ್ಬೇಕಂತ ಗೊತ್ತಾಯ್ತು. ಸೊ ನಂಗೆ ಸೊ ಇದು ನೀರಲ್ಲಾಯ್ತು, ಇವಾಗ ಮಣ್ಣಲ್ಲಿ ಹೇಗೆ ಅಂತ.
1: ಈಗ ನೀವು ಬೆಂಗಳೂರಿಂದ ಎಲ್ಲ ಬಿಟ್ಟು ಬಂದು ಮಂಗಳೂರಲ್ಲೆಲ್ಲ ಮಾಡಿದಾಗ ಅನುಭವಿಸಿದಂತ ಸವಾಲುಗಳಿಂದಾಗಿ ನಿಮಗೆ ವಾಪಸ್ ಕೃಷಿಯನ್ನು ಬಿಟ್ಟು ಬೆಂಗಳೂರಿಗೆ ವಾಪಸ್ ಕೆಲಸಕ್ಕೆ ಹೋಗ್ಬೇಕು.

0: ಅಂತ ಅನಿಸ್ಲಿಲ್ವ?
1: ನಾನು ಬೆಂಗಳೂರು ಬಿಟ್ಟು ಕೃಷಿ ಬೇರೆಯವರ ಜಾಗದಲ್ಲೆಲ್ಲ ಮಾಡಿದ್ಮೇಲೆ ಅಲ್ಲೆಲ್ಲ ನೋವೆಲ್ಲ ಅನುಭವಿಸಿದ ಮೇಲೆ ಮತ್ತೆ ಎಲ್ಲ ಅಮೌಂಟ್ ಎಲ್ಲ ಎಲ್ಲ ಸೇವಿಂಗ್ಸ್ ಎಲ್ಲ ಖಾಲಿ ಆದ ನಂತರ ನಂಗೆ ಬೇರೆ ಜಾಬ್ ಮಾಡ್ಬೇಕಂತ ಸ್ವಲ್ಪ ಮನಸ್ಸು ಬಂದಿತ್ತು. ಏನ್ ಮಾಡೋದಂತ ಯೋಚನೆ ಮಾಡುವಾಗ ನಾನು ಎಲ್ಲಾದ್ರೂ ಫ್ರೀಲ್ಯಾನ್ಸ್ ಆಗಿ ಪುನಃ ಸಾಫ್ಟ್ವೇರ್ ಅನ್ನು ಸ್ವಲ್ಪ ಕಲಿತು ಕಲಿಬೇಕು ಅಂತ ಅನ್ಕೊಂಡು ಸ್ವಲ್ಪ ಕಲೀಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ. ತಲೆಗೆ ಹೋಗ್ತಿರ್ಲಿಲ್ಲ ಅದು, ಅಂದ್ರೆ ಸುಮಾರು ಒಂದು 12 ವರ್ಷ ಗ್ಯಾಪ್ ಅಲ್ಲಿ ಅದರ ಸುಮಾರು ಚೇಂಜಸ್ ಆಗಿದೆ. ನಂಗೆ ಅದು ಹೊಂದಿಕೊಳ್ಳಿಕ್ಕೆ ಆಗ್ಲಿಲ್ಲ. ಏನಿದ್ರು ಕೃಷಿನೇ ಮಾಡ್ಬೇಕಂತ ಛಲ ಇತ್ತು. ಹಾಗೆ ನಾನು ಬೇರೆಯವ್ರ ಹತ್ರ ಇನ್ವೆಸ್ಟರ್ಸ್ ಯಾರಾದ್ರೂ ಸಿಗ್ತಾರ ಅಂತ ಹೇಳಿ ನಾನು ಹುಡ್ಕೊಂಡು ಹೋಗಿದ್ದೆ. ಒಬ್ರು ಕೆಲವರು ಅಕೌಂಟೆಂಟ್ ಹತ್ರ ಮತ್ತೆ ಕೆಲವು ಇಂಡಸ್ಟ್ರಿಯಲಿಸ್ಟ್ ಹತ್ರ ನಾನು ನನ್ನ ಪ್ಲಾನ್ಸ್ ಎಲ್ಲ ಹೇಳ್ತಿದ್ದೆ. ಹೀಗೆ ಮಂಗಳೂರಿಗೆ ಇಷ್ಟೊಂದು ಸೊಪ್ಪಿದು ಡಿಮಾಂಡ್ ಉಂಟು, ಇಷ್ಟು ಸೊಪ್ಪನ್ನು ನಾವು ಮಾಡ್ಬೇಕಾದ್ರೆ ಇಷ್ಟು ಜಾಗ ಬೇಕು, ಇಷ್ಟು ಇನ್ವೆಸ್ಟ್ಮೆಂಟ್ ಬೇಕು ಅಂತ ಹೇಳಿ ನಾನು ಕೆಲವ್ರ ಹತ್ರ ಹೋಗ್ತಿದ್ದೆ. ಆದ್ರೆ ಒಂದೇ ಚಾಲೆಂಜಸ್ ಏನಿತ್ತು ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಗೆ ಇನ್ವೆಸ್ಟರ್ಸ್ ಸಿಗ್ತಿರ್ಲಿಲ್ಲ. ಅದೇ ಹೈಡ್ರೋಫೋನಿಕ್ಸ್ ಆಗ್ಲಿ ಫರ್ಟಿಲೈಸರ್ ಹಾಕಿ ಬೆಳೆಸೋದಕ್ಕೆಲ್ಲ ಇನ್ವೆಸ್ಟರ್ ಸಿಗ್ತಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಪ್ರೆಡಿಕ್ಟಿಬಿಲಿಟಿ ಉಂಟು, ಎಷ್ಟು ಗೊಬ್ಬರ ಹಾಕಿದ್ರೆ ಎಷ್ಟು ಬರುತ್ತದೆ, ಎಷ್ಟು ಫರ್ಟಿಲೈಸರ್ ಹೊಡೆದ್ರು ಪೆಸ್ಟಿಸೈಡ್ ಹೊಡೆದ್ರು ನಮ್ಗೆ ಔಟ್ಪುಟ್ ತೆಗೆದು ಎಷ್ಟು ಬರುತ್ತೆ ಅಂತ ನಮ್ಗೆ ಒಂದು ಖಾತ್ರಿ ಇರ್ತದೆ. ಒಂದು 10% ಲಾಸ್ ಇರ್ಬೋದು, ಆದ್ರೆ ಆರ್ಗ್ಯಾನಿಕ್ ಅಲ್ಲಿ ಆಗಲ್ಲ. ಇನ್ವೆಸ್ಟರ್ಸೇ ಇರಲ್ಲ. ಏನಿದ್ರು ನಮ್ಮ ಸೇವಿಂಗ್ಸ್ ಇದ್ರಲ್ಲೇ ಇದ್ರೆ ಮಾತ್ರ ನಾವು ಕೃಷಿಗೆ ಹೋಗ್ಬೋದು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಲಿಕ್ಕೆ. ಆದ್ರೆ ಬೇರೆ ಕಡೆಯಿಂದ ಇನ್ವೆಸ್ಟರ್ ಸಿಗ್ತಿರ್ಲಿಲ್ಲ. ಮತ್ತೆ ನಂಗೆ ಹೇಗೋ ಒಬ್ರು ನಂಗೆ ಪರಿಚಯದವರು ನಂಗೆ ಸ್ವಲ್ಪ ಸಾಲ ಕೊಟ್ರು. ಸಾಲ ಕೊಟ್ಟು ನಾನೊಂದು ಮನೆ ಹಿಂದ್ಗಡೆ ಒಂದು 1000 square feet ಅಲ್ಲಿ ಪಾಲಿ ಹೌಸ್ ಅನ್ನು ಮಾಡಿ, ಯಾಕಂದ್ರೆ ಮಂಗಳೂರಿಗೆ ಪಾಲಿ ಹೌಸ್ ಬೇಕಾಗ್ತದೆ. ಸಬ್ಸಿಡಿ ಕೊಡುವ ಪಾಲಿ ಹೌಸ್ ಅಲ್ಲ, ನಿಮ್ಗೆ ಬ್ಯಾಂಗ್ಳೂರಿಂದ ಸಬ್ಸಿಡಿ ಎಲ್ಲ ಬೇಕಂತ ಹೇಳಿ ಸ್ವಂತ ಅಗ್ರಿಕಲ್ಚರ್ ಲ್ಯಾಂಡ್ ಇರ್ಬೇಕು. ನಮ್ಮ ಸಿಟಿಯಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇಲ್ಲ, ನಮ್ದು ಮನೆ ಇದಲ್ಲ, ರೆಸಿಡೆನ್ಶಿಯಲ್ ಅಲ್ಲ, ಕಮರ್ಷಿಯಲ್ ಅಲ್ಲ. ಸೊ ನಮ್ದು ಯಾವುದೇ ಸಬ್ಸಿಡಿ ಇಲ್ಲ, ಎಂಥದಿಲ್ಲ. ಸೊ ನಾನೇನ್ ಮಾಡಿದೆ, ಏನಿದ್ರು ಅದು ಸಹ ಕೊರೋನಾ ಟೈಮ್, ಕೊರೋನಾವಾಗಿ ಒಂದು 1-2 ವರ್ಷ ಆದದಷ್ಟೇ. ಆವಾಗ ಸ್ಟೀಲ್ ರೇಟ್ ಎಲ್ಲ ಜಾಸ್ತಿ ಇತ್ತು, ಆದ್ರೂ ಸ್ವಲ್ಪ ನಾನು ಪಾಲಿ ಹೌಸ್ ಮಾಡ್ಲಿಕ್ಕೆ ಇನ್ವೆಸ್ಟ್ ಮಾಡಿದೆ. ಖರ್ಚು ಸ್ವಲ್ಪ ಜಾಸ್ತಿನೇ ಆಯ್ತು, ಪೆಟ್ರೋಲಿಯಂ ಪ್ರಾಡಕ್ಟ್ ಎಲ್ಲ ಜಾಸ್ತಿ ಇತ್ತು, ಅದಕ್ಕೆ ಬೇಕಾಗಿರುವ ಪೇಂಟಿಂಗ್ ಇಂದ ಹಿಡಿದು ಪಾಲಿಫಿಲಮ್ ಗೆ ಬೇಕಾಗುವ ಶೀಟ್ ಎಲ್ಲ ಕಾಸ್ಟ್ ಇತ್ತು, ಜಾಸ್ತಿ ಆಯ್ತು ಕಾಸ್ಟ್. ಅದನ್ನು ಪಾಲಿ ಹೌಸ್ ಅನ್ನು ರೆಡಿ ಮಾಡಿದೆ. ಮತ್ತೆ ನಂಗೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಬೇರೆ ನಂಗೆ 1000 square feet ಅಲ್ಲಿ ಸಾಕಾಗುದಿಲ್ಲ ಉತ್ಪತ್ತಿ. ಏನಾದ್ರೂ ಬೆಳೆಸಬೇಕಾದ್ರೆ ಅಥವಾ ಪಾಲಕ್ ಬೆಳೆಸಬೇಕಾದ್ರೆ ಅಥವಾ ಸೊಪ್ಪು ಬೆಳೆಸಬೇಕಾದ್ರೆ ನಂಗೆ ಅದರಿಂದ ಔಟ್ಪುಟ್ ಏನ್ ಮಾರ್ತೀನಲ್ಲ ಅದಕ್ಕೆ ಸಾಕಾಗುದಿಲ್ಲ. ನಂಗೆ ಏನಿದ್ರು ಸ್ವಲ್ಪ ಜಾಸ್ತಿ ಬೆಳೆಸಬೇಕು. ಜಾಸ್ತಿ ಬೆಳೆಸೋದು ಹೇಗಂತ ಯೋಚನೆ ಮಾಡುವಾಗ ನಂಗೆ ವರ್ಟಿಕಲ್ ಬೆಳೆಸಬೇಕಂತ ಆಲೋಚನೆ ಆಯ್ತು. ಈಗ ವರ್ಟಿಕಲ್ ಆಗಿ ಸೊಪ್ಪು ತರಕಾರಿಯನ್ನು ನಾನು ಇವಾಗ ಬೆಳೆಸ್ತಾ ಇದ್ದೀನಿ.
0: ಈಗ ನೀವು ಈ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಈಗ ಹೇಗೆ ಲಾಭ ಗಳಿಸ್ತಾ ಇದ್ದೀರಾ? ಹೇಗೆ
1: ಇವಾಗ 1000 square feet ಅಲ್ಲಿ ಪಾಲಕ್ ಬೆಳೆಸಿದ್ರೆ ಇದ್ರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಮ್ದು ಟೈಮ್, ಬೀಜ, ಗೊಬ್ಬರ ಎಲ್ಲ ಹಾಕುವಾಗ ನಮ್ಗೆ 1000 square feet ಅಲ್ಲಿ ಆದಾಯ ಅಷ್ಟು ಬರುದಿಲ್ಲ. ಯಾಕಂತ ಹೇಳಿದ್ರೆ ಡಿಮಾಂಡ್ ಇರೋದು 1 ಎಕರೆ ಬೆಳೆಸುವ ಟೈಮ್ ಕೊಡುದು. ನಾನು ಇವಾಗ 1000 square feet ಗೆ ಕೊಡುವ ಟೈಮ್ ಒಂದು ದಿನಕ್ಕೆ 4 ಗಂಟೆ ಇದ್ರೆ, ಅದೇ ನಾನು 1000 ಜಾಗದಲ್ಲಿ ಒಂದು 1/2 ಎಕರೆ ಜಾಗ ಇದ್ರೆ ಅಲ್ಲಿ ಸಹ ನಾನು ಕೊಡೋದೇ ಟೈಮ್ 4 ಗಂಟೆನೆ. ಅಲ್ಲಿ ಮಾತ್ರ ಔಟ್ಪುಟ್ ನಂಗೆ ಜಾಸ್ತಿ ಸಿಗ್ತದೆ, ಇಲ್ಲಿ ಕಮ್ಮಿ ಔಟ್ಪುಟ್. ಮತ್ತೆ ನಂಗೆ ಡಿಮಾಂಡ್ ನಂದು ಇವಾಗ 1000 square feet ಅಲ್ಲಿ ನಂಗೆ ಬರೀ 50 ಕಟ್ಟು ಮಾತ್ರ ಪಾಲಕ್ ಬೆಳೆಸಲಿಕ್ಕೆ ಸಾಧ್ಯವಾಗಿದೆ. ಆದ್ರೆ ದಿನಕ್ಕೆ 50 ಕಟ್ಟು ಪಾಲಕ್ ಬೇಕು ನಂಗೆ, ಇಲ್ಲಿ ವಾರಕ್ಕೆ ಮಾತ್ರ 50 ಕಟ್ಟು ಮಾತ್ರ ಸಿಗ್ತಾ ಉಂಟು. ಸವಾಲಿದೆ, ಆದ್ರೆ ಇದು ನಾನು ಮಾಡಿದ ಸಣ್ಣ ಮಟ್ಟಿಗೆ ಮಾಡಿರೋದು ಯಾವ್ದಕ್ಕೋಸ್ಕರ ಅಂತ ಹೇಳಿದ್ರೆ ನಂಗೆ ಇದನ್ನ ಇನ್ವೆಸ್ಟರ್ ಇದನ್ನು ನೋಡಿ ಯಾರಾದ್ರೂ ಇನ್ವೆಸ್ಟರ್ ಸಿಗ್ತಾರಾ ಅಂತ ಹುಡ್ಕೊಂಡು ಅದಕ್ಕೋಸ್ಕರ ನಾನು ಇದನ್ನು ಮಾಡಿರೋದು. ಆರ್ಗ್ಯಾನಿಕ್ ಅಲ್ಲಿ ಚಾಲೆಂಜಸ್ ಉಂಟು ಇದರಲ್ಲಿ. ನಾನು ಇದರಲ್ಲಿ ವರ್ಟಿಕಲ್ ಆಗಿ ಆರ್ಗ್ಯಾನಿಕ್ ಆಗಿ ಬೆಳೆಸುವಾಗ ಉಂಟಲ್ಲ, ಅಂದ್ರೆ ಇದು ಸೆಮಿ ಹೈಡ್ರೋಫೋನಿಕ್ಸ್, ಅಂದ್ರೆ ನೀರನ್ನು ಸರ್ಕ್ಯುಲೇಷನ್ ಇರ್ತದೆ. ಹೈಡ್ರೋಫೋನಿಕ್ಸ್ ಅಲ್ಲಿ ವಿಷಯ ಏನಂತ ಹೇಳಿದ್ರೆ ಸರ್ಕ್ಯುಲೇಷನ್ ಆಗಿರ್ತದೆ, ನೀರು ವೇಸ್ಟ್ ಆಗುದಿಲ್ಲ. ನೀರು ಇದು ನನ್ನ ಸಿಸ್ಟಮ್, ಬಳಸನ್ನ ನೀರನ್ನು ನಾವು ರೀಸರ್ಕ್ಯುಲೇಟ್ ಮಾಡ್ತೀವಿ. ಇದರಲ್ಲಿ ನನ್ನ ವರ್ಟಿಕಲ್ ಸಿಸ್ಟಮ್ ಅಲ್ಲಿ ಸಹ ಹಾಗೇನೆ, ಆರ್ಗ್ಯಾನಿಕ್ ಆಗಿದ್ರು ಸಹ ವಾಟರ್ ಕಂಟಿನ್ಯೂಸ್ ಆಗಿ ರನ್ನಿಂಗ್ ಅಲ್ಲೇ ಇರ್ತದೆ, ಮತ್ತೆ ರೀಸೈಕಲ್ ಆಗ್ತಾ ಇರ್ತದೆ. ಏನಾದ್ರೂ ಪಂಪ್ ಎಲ್ಲ ನಾನು ಯೂಸ್ ಮಾಡ್ಬೇಕಾಗ್ತದೆ, ಪಾಲಿ ಹೌಸ್ ತರ ಮಾಡಿ ಪಂಪ್ ಎಲ್ಲ ಬೆಳೆಸುವಾಗ ಇಟ್ಟಿದ್ದೀನಿ. ಸೊ ಇದರಲ್ಲಿ ಚಾಲೆಂಜಸ್ ಏನಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಕೇಳ್ತಾರೆ, ಇದು ಸಪರೇಟ್ ಎಂಟಿಟಿ ನಿಮ್ದು, ಇದಕ್ಕೆ ಮೀಟರ್ ಇಡಬೇಕು ಅದೆಲ್ಲ ಹೇಳ್ತಾರೆ. ಸೊ ನಾನು ಇದನ್ನ ಬರೋದಿಲ್ಲ. ಸೊ ಕಮರ್ಷಿಯಲ್ ರೆಸಿಡೆನ್ಶಿಯಲ್ ಎಲ್ಲ ಇದೆ ಅಂತ. ಸೊ ಅದನ್ನ ನಾನೇನ್ ಮಾಡ್ಬೇಕು, ಸ್ವಲ್ಪ ಪಂಪ್ ಅನ್ನಿಟ್ಟು ಬೆಳೆಸಬೇಕಾಗ್ತದೆ. ಸೆಕೆಂಡ್, ಇಂತ ಸವಾಲು ಸಹ ಉಂಟು ಕೃಷಿ ಮಾಡಬೇಕಾದ್ರೆ. ಸೆಕೆಂಡ್, ಸಿಟಿ ಒಳಗಡೆ ಏನಂತ ಹೇಳಿದ್ರೆ ನಾನು ಪಾಲಿ ಹೌಸ್ ಸಿಟಿ ಒಳಗಡೆ ಇದ್ದ ನಿಂತಿ ಏನಾದ್ರೂ ದೀಪಾವಳಿ ಮತ್ತೆ ತುಳಸಿ ಪೂಜೆಗೆಲ್ಲ ರಾಕೆಟ್ ಎಲ್ಲ ಬಿಡ್ತಾರೆ ಪಕ್ಕದವರೆಲ್ಲ, ಅದು ಬಂದು ನನ್ನ ಪಾಲಿ ಹೌಸ್ ಮೇಲೆ ಬಿದ್ರೆ ಅಲ್ಲಿ ತೂತಾಗ್ತದೆ. ಹಾಗೆ ಸುಮಾರು ತೂತುಂಟು ಪಾಲಿ ಹೌಸ್ ಮೇಲೆ, ಮಳೆಗಾಲದಲ್ಲಿ ಅದು ತೂತ್ ಮುಖಾಂತರ ನೀರು ಬೀಳ್ತದೆ. ಸಿಟಿಯಲ್ಲಿ ಇದೊಂದು ಸಮಸ್ಯೆ. ಇದಂದ್ರೆ ಕೆಲವರು ಹೇಳ್ತಾರೆ ಕೃಷಿ ಅಂದ್ರೇನೆ ಒಂದು ಸ್ವಲ್ಪ ಸಿಟಿಯಿಂದ ದೂರ ಇರಬೇಕು ಅಂತ. ನನ್ನ ಪ್ರಕಾರ ಸೊಪ್ಪನ್ನು ನಾವು ಸಿಟಿಯಿಂದ ತುಂಬಾ ದೂರ ಬೆಳೆಸಬಾರ್ದು, ಹತ್ರನೇ ಬೆಳೆಸಬೇಕು. ಯಾಕಂತ ಹೇಳಿದ್ರೆ ಫ್ರೆಶ್ ಸೊಪ್ಪು ನಾವು ಬರೀ ಮಂಗಳೂರಲ್ಲಿ ನೋಡಿರೋದು ಹರಿವೆ ಸೊಪ್ಪು, ಬಸಳೆ ಸೊಪ್ಪು, ಸೊಪ್ಪು. ಆದ್ರೆ ಪಾಲಕ್ ಸೊಪ್ಪನ್ನು ಫ್ರೆಶ್ ಆಗಿ ನೋಡಿರೋದಿಲ್ಲ ಯಾರು, ಎಲ್ಲ ಬರೋದು ನಮ್ಗೆ.

0: ಬೆಳಗಾವಿಯಿಂದನ ಹಾಸನಿಂದನ ಅಲ್ಲಿಂದೆಲ್ಲ ಬರ್ತದೆ. ಅದೆಲ್ಲ ಬಾಡಿ ಹೋಗಿರ್ತದೆ, ಮುಖ ಕಾಲು ಭಾಗ ಬಾಡಿ ಹೋಗಿರ್ತದೆ. ನಾವು ಅದನ್ನೇ ನಾವು ಫ್ರೆಶ್ ಅಂತ ಅನ್ಕೊಂಡು ತಗೊಳ್ತೀವಿ ಬೆಳಿಗ್ಗೆ, ಆದ್ರೆ ಇದ್ರದ್ದು ಫ್ರೆಶ್ನೆಸ್ ಬೇರೆನೆ ಇರ್ತದೆ. ಮತ್ತೆ ಆರ್ಗ್ಯಾನಿಕ್ ಆಗಿ ಸಿಟಿಯಲ್ಲಿ ಬೆಳೆಸಲಿಕ್ಕೆ ಒಂದು ಇನ್ನೊಂದು ಚಾಲೆಂಜ್ ಏನಂತ ಹೇಳಿದ್ರೆ ಗೊಬ್ಬರ. ಇವಾಗ ನಾನು ಒಂದು ಆರ್ಗ್ಯಾನಿಕ್ ಆಗಿ ಒಂದು ಪಾಲಕ್ ಅನ್ನು ಒಂದು 350 300 ಗ್ರಾಮ್ ಇದು ಕಟ್ ಪಾಲಕ್ ಬೆಳೆಸಬೇಕಾದ್ರೆ ಅದನ್ನ ನಾನು 40 ರೂಪಾಯಿಗೆ ಮಾರ್ತಾ ಇದ್ದೀನಿ. ಕೆಲವರು ಪ್ರಶ್ನೆ ಮಾಡ್ತಾರೆ, ನಂಗೆ ಅದರಲ್ಲಿ ಲಾಭ ಇಲ್ಲ, 40 ರೂಪಾಯಿಗೆ ಮಾರಿದ್ರು ಲಾಭ ಇಲ್ಲ. ಆದ್ರೆ ನಾನು ಯೋಚನೆ ಮಾಡ್ಬೇಕು, ಬೇರೆಯವ್ರಿಗೆ ಸಹ ಬರ್ಡನ್ ಆಗ್ಬಾರ್ದು, ಒಂದು ಈಕ್ವಲ್ ಲಾಭ. ನಂಗೆ ಗೊಬ್ಬರ ಕಮ್ಮಿ ಅಲ್ಬೇಕು. ಸಿಟಿಯಲ್ಲಿ ಸಣ್ಣ ಜಾಗದಲ್ಲಿ ನಂಗೆ ಒಂದು ಕಂಪೋಸ್ಟ್ ಬೆಡ್ ಇಟ್ಕೊಂಡು ಎಲ್ಲ ಮಾಡ್ಲಿಕ್ಕೆ ಕಷ್ಟ, ಯಾಕಂತೇಳಿದ್ರೆ ನಂಗೆ ತರಗೆಲೆ ಎಲ್ಲ ಸಿಗುದಿಲ್ಲ ಆಚೆ. ಅದಕ್ಕೆ ನಾನು ಏನಿದ್ರು ಸಿಟಿ ಕಂಪೋಸ್ಟ್ ಇಂದಲ್ಲ ಇಲ್ಲ ರೆಡಿಮೇಡ್ ಕಂಪೋಸ್ಟ್ ಅನ್ನೇ ತಗೋಬೇಕು. ರೆಡಿಮೇಡ್ ಕಂಪೋಸ್ಟ್ ಒಳ್ಳೆ ಕಂಪೋಸ್ಟ್ ನಿಮ್ಗೆ 25 ರೂಪಾಯಿ ಕೆಜಿಗೆಲ್ಲ ಮಾರುವವರು ಇದ್ದಾರೆ, ಮತ್ತೆ ಎರೆಹುಳ ಗೊಬ್ಬರದ್ದು 25-30 ಕೆಜಿ ಉಂಟು. ಅದು ನಾವು ನಂಗೆ ಬೆಳೆಸಿದ್ರೆ ನಾನು ಪಾಲಕ್ ಅನ್ನು ನಂಗೆ 40 ರೂಪಾಯಿಗೆ ಮಾರ್ಲಿಕ್ಕೆ ಆಗುದಿಲ್ಲ, 60 ರೂಪಾಯಿಗೆ ಮಾರ್ಬೇಕಾಗ್ತದೆ ಕಟ್. ಸೊ ಇನ್ನೂ ಸಹ ಕಮ್ಮಿಯಲ್ಲಿ ಎಲ್ಲಿ ಸಿಗ್ತದೆ ಅಂತ ಹುಡ್ಕೊಂಡು ಹೋದೆ. ಇಲ್ಲಿ ಸಹ ಕಮ್ಮಿಯಲ್ಲಿ ಕೆಲವು ರೆಡಿಮೇಡ್ ಆರ್ಗ್ಯಾನಿಕ್ ಕಂಪೋಸ್ಟ್ ಎಲ್ಲ ಸಿಗ್ತದೆ, ಅದು ಮಾತ್ರ 50 ಕೆಜಿಗೆ 800 ರೂಪಾಯಿ ಎಲ್ಲ ಉಂಟು. ಮತ್ತೆ ನಾನು ಕಂಪೋಸ್ಟ್ ಹಾಕಿದ್ ನೋಡಿದ್ರೆ ಅದನ್ನ ಹಾಕಿ ನೋಡುವಾಗಲೂ ಸಹ ಸ್ವಲ್ಪ ಅಂದ್ರೆ ಬೇರೆ ಬೇರೆ ಬ್ರ್ಯಾಂಡ್ ಇದು ಕಂಪೋಸ್ಟ್ ಎಲ್ಲ ಬರುತ್ತೆ, ಅದನ್ನ ಹಾಕಿದ್ರೆ ಬೇರೆ ಬೇರೆ ರಿಸಲ್ಟ್ ಬರ್ಲಿಕ್ಕೆಲ್ಲ ಸ್ಟಾರ್ಟ್ ಆಗ್ತಾ ಇತ್ತು. ಮತ್ತೆ ನಂಗೆ ಅನ್ಕೊಂಡೆ ಶಾ ಇದರಲ್ಲಿ ರಿಸಲ್ಟ್ ಸಹ ನಾನು ವೇರಿಯೇಷನ್ ಆಗ್ತಾ ಉಂಟು. ಒಂದೊಂದು ಬ್ರ್ಯಾಂಡ್ ಇದು ಕಂಪೋಸ್ಟ್ ಸಿಟಿಯಲ್ಲಿ ಸಿಗುವಂತದ್ದು ಅಂದ್ರೆ ವ್ಯಾಲ್ಯೂ ಕಮ್ಮಿ ಇರ್ತದೆ ಔಟ್ಪುಟ್. ಮತ್ತೆ ನಂದು ಎಲ್ಲ ಡಿಪೆಂಡ್ ಅದರಲ್ಲೇ ಆಗಿರ್ತದೆ, ಅಂದ್ರೆ ಕಂಪೋಸ್ಟ್ ಸಹ ಕ್ವಾಲಿಟಿ ಏರಿಳಿತ ಆಗ್ತಾ ಇರ್ತದೆ. ಅದೇ ಹೈಡ್ರೋಫೋನಿಕ್ಸ್ ಅಲ್ಲಿ ಆಗಿರ್ಲಿಲ್ಲ, ಒಂದೇ ಲಕ್ಕ. 30,000 ಗಿಡ ಇದ್ರೆ 30,000 ಒಂದೇ ಲಕ್ಕ ಇರ್ತಿತ್ತು, ಇಲ್ಲಿ ಆಗಲ್ಲ. ನಂದು ಆರ್ಗ್ಯಾನಿಕ್ ಅಲ್ಲಿ ಅಂತೇಳಿದ್ರೆ ಒಂದು ಗಿಡ ಚೆನ್ನಾಗಿರ್ತದೆ, ಒಂದು ಗಿಡ ವೇರಿಯೇಷನ್ ಇರ್ತದೆ. ಸೊ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ನಂಗೆ. ಇವತ್ತು ಈ ವಾರದಲ್ಲಿ 50 ಕಟ್ಟು ಸಿಗಬಹುದು, 40 ಕಟ್ಟು ಸಿಗಬಹುದು, 30 ಕಟ್ಟು ಸಿಗಬಹುದು. ಸೊ ಆರ್ಗ್ಯಾನಿಕ್ ಅಲ್ಲಿ ಅದೊಂದು ಚಾಲೆಂಜ್, ಇನ್ವೆಸ್ಟರ್ಗೆ ಅಥವಾ ಸಾಲ ಮಾಡೋರಿಗೆ ಹಣ ರಿಟರ್ನ್ ಮಾಡ್ಲಿಕ್ಕೆ ಸಹ ನಂಗೆ ಚಾಲೆಂಜಸ್ ಆಗ್ತಾ ಇತ್ತು. ಸೊ ನಂಗೆ ಮಾನಸಿಕ ಸಹ ನಂಗೆ ಕಷ್ಟ ಆಗ್ತಿತ್ತು, ಏನಪ್ಪ ಇದು ಯಾಕೆ ಈ ತರ ಆಗ್ತಾ ಉಂಟು ಅಂತ. ಮತ್ತೆ ಒಂದು ಸ್ಟೇಬಲ್ ಆಗಿ ನಂಗೆ ಗೊಬ್ಬರ ಸಿಗ್ಬೇಕಂತ ಹೇಳಿ ನಾನು ಕೆಲವು ಇನ್ಸ್ಟಿಟ್ಯೂಷನ್ ಅಲ್ಲೆಲ್ಲ ಅವರದು ಕ್ಯಾಂಟೀನ್ ಇಂದೆಲ್ಲ ಬರುವ ವೇಸ್ಟ್ ಇಂದೆಲ್ಲ ಒಂದ್ ಕಡೆ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಅವ್ರು ಗೊಬ್ಬರ ಮಾಡ್ತಾ ಇದ್ರು. ಅವರ ಕಿಚನ್ ವೇಸ್ಟ್, ಅವರ ಕ್ಯಾಂಟೀನ್ ಇದ್ದ ವೇಸ್ಟ್ ಅನ್ನೆಲ್ಲ ಅವ್ರ ಸೆಗ್ರಿಗೇಷನ್ ಎಲ್ಲ ಮಾಡಿ, ಮತ್ತೆ ಹಾಸ್ಪಿಟಲ್ ಇದೆಲ್ಲ ಕೆಲವು ಕ್ಯಾಂಟೀನ್ ಇದೆಲ್ಲ ಸೆಗ್ರಿಗೇಷನ್ ಎಲ್ಲ ಮಾಡಿ ಅವರು ಒಂದು ಕಂಪೋಸ್ಟ್ ಮಾಡ್ತಾ ಇದ್ರು. ಅವರತ್ರ ನಾನು ಸ್ವಲ್ಪ ಕಂಪೋಸ್ಟ್ ಅನ್ನು ತಗೊಳ್ತಾ ಇದ್ದೆ. ಮತ್ತೆ ಕಾಲಕ್ರಮೇಣ ಅವರು ಸಹ ಕಂಪೋಸ್ಟ್ ಮಾರುವುದನ್ನು ನಿಲ್ಲಿಸಿದ್ರು. ಮತ್ತೆ ಕೊನೆಗೆ ನಾನು ಇವಾಗ ರೆಡಿಮೇಡ್ ಕಂಪೋಸ್ಟ್ ಅನ್ನು ನಾನು ಆಚೆಯಿಂದ ಪರ್ಚೇಸ್ ಮಾಡಿ, ಅದು ಸಹ ದೂರ ಉಡುಪಿ ಕಡೆಯಿಂದ ಒಂದು ಕಡೆಯಿಂದ ಒಂದು ಅಲ್ಲಿಂದ ನಾನು ಕಂಪೋಸ್ಟ್ ಅನ್ನು ತಗೊಂಡು ಗೊಬ್ಬರವನ್ನು ತಗೊಂಡು ಇವಾಗ ಸದ್ಯದ ಮಟ್ಟಿಗೆ ಕೃಷಿ ಮಾಡ್ತಾ ಇದ್ದೀನಿ. ವಿಷಯ ಏನಾಗಿದೆ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಪೆಸ್ಟ್ ಬಂದಿದೆ. ಪೆಸ್ಟ್ ಇದು ಚಾಲೆಂಜಸ್ ಉಂಟು. ಪೆಸ್ಟ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಹಿಂದೆ 2 ಸಲ ಕ್ರಾಪ್ ಅಲ್ಲಿ ಒಳ್ಳೆ ರಿಸಲ್ಟ್ ಬರ್ತದೆ ಪಾಲಕ್. ಮತ್ತೆ ಏನಾಗ್ತದೆ ಬೇರೆ ಬೇರೆ ಪೆಸ್ಟ್ ಗೆಲ್ಲ ಗೊತ್ತಾಗ್ತದೆ ಇಲ್ಲಿ ಒಳ್ಳೆ ಪಾಲಕ್ ಬೆಳೀತಾ ಇದೆ. ನಾವು ಜಾಸ್ತಿ ಜಾಸ್ತಿ ಗೊಬ್ಬರ ಹಾಕ್ತಾ ಇರುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಸ್ಮೆಲ್ ಬಂದಿರ್ತದೆ, ಅಮೋನಿಯಾ ಸ್ಮೆಲ್ ಬರ್ತದೆ, ಸ್ವಲ್ಪ ಸ್ವಲ್ಪ ಸ್ಮೆಲ್ ಇರ್ತದೆ. ಆ ಪರಿಮಳಕ್ಕೆ ಬರ್ತದೆ ಪಾಲಿಯೋಸ್ ಮಾಡ್ಕೊಂಡ್ರು ಸಹ ಅದು ಒಳಗಡೆಯಿಂದ ಎಡೆಯಿಂದ ಎಲ್ಲ ಬಂದು ಸ್ಪ್ರೆಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಮತ್ತೆ ಪೆಸ್ಟ್ ಇದು ಉಪದ್ರ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನಾನು ಮತ್ತೆ ನೀಮ್ ಆಯಿಲ್ ಎಲ್ಲ ಹೊಡಿಲಿಕ್ಕೆಲ್ಲ ಶುರು ಮಾಡಿದೆ. ನೀಮ್ ಆಯಿಲ್ ಹೊಡೆದ್ರು ಅದೇನಾಗ್ತದೆ ಜಾಸ್ತಿ ಹೊಡೆದ್ರೆ ಪಾಲಕ್ ಇದು ಟೇಸ್ಟ್ ಚೇಂಜ್ ಆಗ್ತದೆ, ಹಾಳಾಗ್ತದೆ. ಸೊ ಅದು ಸಹ ಒಂದು ಚಾಲೆಂಜ್.
1: ಕೀಟ ನಿರ್ವಹಣೆ ಕೂಡ
0: ಕೀಟ ನಿರ್ವಹಣೆ ಸಹ ಅದೊಂದು ದೊಡ್ಡ ಟಾಪಿಕ್. ಗೊಬ್ಬರದ ಬಗ್ಗೆ ಸಹ ಮಾಡ್ಬೇಕಾದ ಒಂದು ಚಾಲೆಂಜಸ್ ಇರ್ತದೆ.
1: ಒಟ್ಟಿನಲ್ಲಿ ಎಲ್ಲ ಕೂಡ ಸವಾಲುಗಳ
0: ಆರ್ಗ್ಯಾನಿಕ್ ಬಂದ್ರೆ ಸವಾಲುಗಳು ಉಂಟು. ಆದ್ರೆ ವಿಷಯ ಏನಂತ ಹೇಳಿದ್ರೆ ಬರೀ ಪಾಲಕಿಂದ ನಂಗೆ ಜನ ಹುಡ್ಕೊಂಡೆಲ್ಲ ಬರ್ತಾ ಇದ್ರು. ಕೆಲವರೆಲ್ಲ ವಾರಕ್ಕೆ ದೂರದಿಂದಲೂ ಸಹ ಬಂದು ನನ್ನ ಹತ್ರ ಪಾಲಕ್ ಎಲ್ಲ ಫ್ರೆಶ್ನೆಸ್ ಎಲ್ಲ ನೋಡಿ ತಗೊಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ನಂಗೆ ಸಾವಯವ ಬಳಗದಿಂದ ನಂಗೆ ಸುಮಾರು ನಂಗಲ್ಲಿ ಒಂದು ವೇದಿಕೆ ಸಿಕ್ಕಿತ್ತು. ನಂಗೆ ಅಲ್ಲಿ ಅಲ್ಲಿ ಒಂದು ನನ್ನ ಪ್ರೊಡ್ಯೂಸರ್ ಅಲ್ಲಿ ಸೇಲ್ ಮಾಡ್ಲಿಕ್ಕೆ ನಂಗೆ ಒಂದು ವೇದಿಕೆ ಸಿಕ್ಕಿತ್ತು. ಮತ್ತೆ ಜನರ ತುಂಬಾ ಕಾಂಟ್ಯಾಕ್ಟ್ ಸಿಕ್ಕಿತ್ತು. ಮತ್ತೆ ಅವರಿಗೆ ನಂಗೆ ಬೇಸರ ಆಗ್ತಾ ಇತ್ತು, ಅವ್ರು ಬರೀ ಒಂದು ಪಾಲಕಿಗೋಸ್ಕರ ದೂರ ದೂರದಿಂದ ಬರ್ತಾ ಇದ್ರು. ಅವ್ರು ಸಹ ಪ್ರಶ್ನೆ ಕೇಳ್ತಾರೆ ನನ್ನ ಹತ್ರ ಬರೀ ಪಾಲಕ್ ಮಾತ್ರ ಸಿಗುದಾ ಅಂತ. ಮತ್ತೆ ನಂಗೆ ಅನ್ಕೊಂಡೆ ನಾನು ಏನಾದ್ರೂ ಬೇರೆ ಸಹ ನಾನು ಸೇಲ್ ಮಾಡ್ಬೇಕು ಅಂತ ಹೇಳಿ ನಾನು ಏನ್ ಮಾಡಿದೆ, ಬೇರೆ ರೈತ ಗ್ರೂಪ್ ಇರ್ತದೆ, ಬೇರೆ ಬೇರೆ ಸಾವಯವ ರೈತರ ಪರಿಚಯ ಎಲ್ಲ ಇತ್ತು. ನಾನೇನ್ ಮಾಡಿದೆ ಅವರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಂಗೆ ಏನ್ ಮಾಡಿದ್ರು, ವಾರದಲ್ಲಿ ಒಂದ್ ಸತಿ ಅಥವಾ 2 ಸತಿ ನಂಗೆ ಅವರ ಪ್ರೊಡ್ಯೂಸರ್ ಸಹ ನಂಗೆ ಬಸ್ಸಿನ ಮುಖಾಂತರ ಎಲ್ಲ ಕಳಿಸಿ ನಾನು ಏನ್ ಮಾಡಿದೆ, ಒಂದು ವಾಟ್ಸ್ಆಪ್ ಗ್ರೂಪ್ ತರ ಮಾಡಿದೆ. ಮತ್ತೆ ವಾಟ್ಸ್ಆಪ್ ಗ್ರೂಪ್ ತರ ಮಾಡಿ ಒಂದು ಮಣ್ಣಗುಡ್ಡದಲ್ಲಿ ಮತ್ತೆ ಕೆಲವೊಮ್ಮೆ ಕದ್ರಿಯಲ್ಲೆಲ್ಲ ನಾನು ನನ್ನ ಗಾಡಿ ನನ್ನ 2-ವೀಲರ್ ಗಾಡಿಯಲ್ಲಿ ಬುಟ್ಟಿ ಇಟ್ಕೊಂಡೆಲ್ಲ ಎಲ್ಲ ಸೇಲ್ ಮಾಡ್ಲಿಕ್ಕೆಲ್ಲ ಶುರು ಮಾಡಿದೆ. ಪಾಲಕ್ ಜೊತೆ ಜೊತೆಗೆ ಬೇರೆ ತರಕಾರಿ ಸಹ ನಾನು ಸ್ವಲ್ಪ ಸೇಲ್ ಮಾಡ್ಲಿಕ್ಕೆಲ್ಲ ಶುರು ಮಾಡಿದೆ. ಸೊ ಅಲ್ಲಿವರೆಗೆ ಸ್ವಲ್ಪ ಆರ್ಥಿಕ ಅಲ್ಲಿ ಸಹ ಸ್ವಲ್ಪ ನಂಗೆ ಸ್ವಲ್ಪ ಇನ್ಪುಟ್ಸ್ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸದ್ಯದ ಮಟ್ಟಿಗೆ ನಂಗೆ ಜನರಿಗೆ ನಾನು ಒಂದು ಒಳ್ಳೆ ಶುದ್ಧವಾದ ಆಹಾರ ಕೊಡ್ಲಿಕ್ಕೆ ನನ್ನಿಂದ ಸಾಧ್ಯವಾಗಿದೆ. ತಾಜಾ ಮತ್ತೆ ರಾಸಾಯನಿಕ ಮುಕ್ತ ಸೊಪ್ಪು ತರಕಾರಿ ಕೊಡ್ಲಿಕ್ಕೆ ನಂಗೆ ಇವಾಗ ಸ್ವಲ್ಪ ಸಾಧ್ಯ ಆಗಿದೆ, ಸಂತೋಷನೂ ಆಗ್ತಾ ಇದೆ.
1: ಇದುವರೆಗೆ ನಮ್ಮೊಂದಿಗೆ ಸೂರಜ್ ರಾವ್ ಅವರು ಅವರ ಸಾವಯವ ಕೃಷಿಯತ್ತ ಸಾಗಿ

0: ದಾರಿಗಳ ಬಗ್ಗೆ, ಅವುಗಳ ಸವಾಲುಗಳ ಬಗ್ಗೆ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಾರೆ. ನಿಮ್ಮ ಮುಂದಿನ ಕೃಷಿ ಪಯಣ ಚೆನ್ನಾಗಿ ಸಾಗಲಿ ಅಂತ ನಮ್ಮೆಲ್ಲರ ಹಾರೈಕೆ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು.
2: ಇದುವರೆಗೆ ಸಾವಯವ ಕೃಷಿಯಲ್ಲಿ ರೈತರು ಎದುರಿಸುವ ಸವಾಲುಗಳ ಕುರಿತು ಮಂಗಳೂರಿನ ಯುವ ಕೃಷಿಕ ಸೂರಜ್ ರಾವ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಗಾಯತ್ರಿ ಎಂ, ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್.
3: ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
4: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
3: ಅದು ಹೇಗೆ?
4: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
5: ಇದು ಯಾರ ನಂಬರ್?
4: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
3: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು?
4: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
5: ಆದ್ರಣ್ಣ, ಬಹಳ ತಿನ್ವರ್ಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
4: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.

0: ವಾಣಿ. ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲ ಉದಾಹರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000 ರೂಪಾಯಿ, ಕೋಕ ಕ್ವಿಂಟಾಲಿಗೆ 25,000 ರೂಪಾಯಿ, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 10,000 ರೂಪಾಯಿ, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 30,000 ರೂಪಾಯಿ, 2ನೇ ವರ್ಗ 1,000ಕ್ಕೆ 25,000 ರೂಪಾಯಿ, ಅಕ್ಕಿ ಸ್ಥಳೀಯ ಗಿರಣಿ ಕ್ವಿಂಟಾಲಿಗೆ 4,600 5,500 ರೂಪಾಯಿ, ಕಟ್ ಸಾಂಬರ್ ಕ್ವಿಂಟಾಲಿಗೆ 3,500 4,500 ರೂಪಾಯಿ, ಐಆರ್8 ಕ್ವಿಂಟಾಲಿಗೆ 3,800 4,500 ರೂಪಾಯಿ, ಭತ್ತ ಆಮದು ಕ್ವಿಂಟಾಲಿಗೆ 2,350 2,500 ರೂಪಾಯಿ, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,650 5,400 ರೂಪಾಯಿ, ಕೆಂಪು ಕ್ವಿಂಟಾಲಿಗೆ 4,500 5,000 ರೂಪಾಯಿ, ಕಪ್ಪು ಕ್ವಿಂಟಾಲಿಗೆ 5,000 5,500 ರೂಪಾಯಿ, ಮೆಣಸು ಕ್ವಿಂಟಾಲಿಗೆ 17,000 24,000 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲಿಗೆ 13,000 69,000 ರೂಪಾಯಿ, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 12,000 14,000 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 5,000 6,500 ರೂಪಾಯಿ, ಕದಳಿ 5,800 7,000 ರೂಪಾಯಿ, ಗಾಳಿ 6,000 ರೂಪಾಯಿ, ನೇಂದ್ರ ಕ್ವಿಂಟಾಲಿಗೆ 7,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲ ಉದಾಹರಣೆಗಳು.
1: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
2: ಮಗಳೇ,
3: ನೆನಪಿದ್ಯಾ ಬೋನಸ್ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
2: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
4: ಈಗ ಬ್ಯಾಂಕ್ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ. ಹೋಗಣ್ವಾ?
1: ಎಲ್ಲಿಗೆ?
4: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು ಆಕ್ಟಿವ್.
1: RBI ಹೇಳುತ್ತೆ
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಚನ್ ಚನ್ ಕಾ ರಖೇ ಧ್ಯಾನ್, ಟಿಬಿ ಮುಕ್ತ ಭಾರತ.

100.3 ಆಕಾಶವಾಣಿ ಟೆಲಿಕ್ವೇಜ್ ಇದೇ ಮೇ ತಿಂಗಳ 26ರಂದು ಮಂಗಳವಾರ ರಾತ್ರಿ 9:30 10:30 ಈ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಅದೇ ಮೇ 26ರಂದು ಬೆಳಿಗ್ಗೆ 11:30 to 12:30. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 9992 2221 STD ಕೋಡ್ ಸಂಖ್ಯೆ 0824 ನಮ್ಮ ಮೊಬೈಲ್ ಸಂಖ್ಯೆ 8277038000 ತಪ್ಪದೇ ಕರೆ ಮಾಡಿ.

0: ಆಕಾಶವಾಣಿ ಮಂಗಳೂರು.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
2: ನಹುಷ ವಿಮೋಚನೆ ನಡೆಸಿಕೊಡುತ್ತಾರೆ ಅಜಪುರ ಯಕ್ಷಗಾನ ಸಂಘ ಬ್ರಹ್ಮ ಅವರ ಇಲ್ಲಿನ ಸದಸ್ಯರು.
3: ಅಯ್ಯ ನಹುಷ ಮಹಾರಾಜ,
4: ಸುರಗುರುಗಳೇ,
3: ಪುಣ್ಯ ಕುಲದಲ್ಲಿ ಹುಟ್ಟಿ ಪುಣ್ಯ ಕಾರ್ಯಗಳನ್ನೇ ಮಾಡಿ ಪುಣ್ಯಾತ್ಮರಾದ ನೀನು ಗಳಿಸಿದ ಪುಣ್ಯಕ್ಕೆ ಮತ್ತಷ್ಟು ಪುಣ್ಯವನ್ನು ಕೂಡಿಸಬೇಕೆಂಬ ಸತ್ಸಂಕಲ್ಪದಿಂದ ಒಂದಲ್ಲ ಎರಡಲ್ಲ 100 ಹಯಮೇಧಗಳನ್ನು ಮುಗಿಸಿ ಪುಣ್ಯ ನಿಧಿ ಎರಿಸಿಕೊಂಡಿರುವೆ ನೀನು.
4: ಹೌದೇ,
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30

ಸಮಯ 7:34 ಆಗಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102

0: FM ನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತದ ಜಿಡಿಪಿ ಬೆಳವಣಿಗೆ ದರ 6.5% ಏರಿಕೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಸೈಪ್ರಸ್ ಭಾರತೀಯ ಉದ್ಯಮಗಳಿಗೆ ವಿಶ್ವಾಸಾರ್ಹ ವೇದಿಕೆಯಾಗಿ ಕಾರ್ಯನಿರ್ವಹಿಸಲು ಸಿದ್ಧ, ಸೈಪ್ರಸ್ ಅಧ್ಯಕ್ಷ ಕ್ರಿಸ್ಟೋ ಡೌಲಿಡಸ್. ಕೃಷಿ ಉತ್ಪಾದನೆಯಲ್ಲಿ ಜಗತ್ತಿಗೆ ನವ ಮಾದರಿ ಪ್ರಸ್ತುತಪಡಿಸಿದ ಭಾರತ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡ ಚೆನ್ನೈ ಸೂಪರ್ ಕಿಂಗ್ಸ್. ವಾರ್ತೆಗಳ ವಿವರ. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತದ ಜಿಡಿಪಿ 6.5% ಏರಿಕೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದು ತಿಳಿಸಿದ್ದಾರೆ. ಇದು 1.4% ಭಾರತೀಯರ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಅಮೆರಿಕ ಚೇಂಬರ್ ಆಫ್ ಕಾಮರ್ಸ್ನ ವಾರ್ಷಿಕ ನಾಯಕತ್ವ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಭಾರತವು ವಿಶ್ವದೊಂದಿಗೆ ಆತ್ಮವಿಶ್ವಾಸದಿಂದ ತೊಡಗಿಸಿಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತಿರುವುದನ್ನು ಈ ಸಾಧನೆಯು ಪ್ರತಿಬಿಂಬಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಚಾಲ್ತಿ ಖಾತೆ ಕೊರತೆಯ ಕುರಿತು ಮಾತನಾಡಿದ ಅವರು, ಸರ್ಕಾರವು ಈ ನಿಟ್ಟಿನಲ್ಲಿ ವಿವಿಧ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಮತ್ತು ಎಲ್ಲ ಸರ್ಕಾರಿ ಇಲಾಖೆಗಳು ಪರಿಸ್ಥಿತಿಯನ್ನು ನಿಭಾಯಿಸಲು ಸಮನ್ವಯದಿಂದ ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಯುರೋಪ್, ಪೂರ್ವ ಮೆಡಿಟರೇನಿಯನ್, ಗಲ್ಫ್ ಮತ್ತು ಉತ್ತರ ಆಫ್ರಿಕಾದ ಮಾರುಕಟ್ಟೆಗಳಿಗೆ ಪ್ರವೇಶ ಬಯಸುವ ಭಾರತೀಯ ಉದ್ಯಮಗಳಿಗೆ ವಿಶ್ವಾಸಾರ್ಹ ಮತ್ತು ಸ್ಪರ್ಧಾತ್ಮಕ ಲಾಂಚ್ ವೇದಿಕೆಯಾಗಿ ಕಾರ್ಯನಿರ್ವಹಿಸಲು ಸೈಪ್ರಸ್ ಸಿದ್ಧವಾಗಿದೆ ಎಂದು ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋ ಡೌಲಿಡಸ್ ಇಂದು ಹೇಳಿದ್ದಾರೆ. ಮುಂಬೈನಲ್ಲಿ ನಡೆದಂತಹ ಭಾರತ ಸೈಪ್ರಸ್ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ವರ್ಷ ಸೆಪ್ಟೆಂಬರ್ 1 ಮುಂಬೈನಲ್ಲಿ ಸೈಪ್ರಸ್ ವ್ಯಾಪಾರ ಕೇಂದ್ರ ಕಾರ್ಯಾರಂಭ ಮಾಡಲಿದೆ ಎಂದು ಘೋಷಣೆ ಮಾಡಿದ್ದಾರೆ. ಇಂತಹ ಪಾಲುದಾರಿಕೆಯು ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ನಡುವಿನ ಆರ್ಥಿಕ ಬಾಂಧವ್ಯವನ್ನು ಬಲಪಡಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಹೂಡಿಕೆ, ವ್ಯಾಪಾರ ಮತ್ತು ಜಂಟಿ ವ್ಯಾಪಾರ ಅವಕಾಶಗಳ ಮೂಲಕ ಬಲವಾದ ರಾಜಕೀಯ ಸಂಬಂಧಗಳನ್ನು ಆಳವಾದ ಆರ್ಥಿಕ ಸಹಕಾರವಾಗಿ ಪರಿವರ್ತಿಸುವ ಅಗತ್ಯವನ್ನು ಮತ್ತು ಉಭಯ ದೇಶಗಳ ನಡುವಿನ ಆರ್ಥಿಕ ತೊಡಗಿಸಿಕೊಳ್ಳುವಿಕೆಯನ್ನು ಹೆಚ್ಚಿಸುವಲ್ಲಿ ಖಾಸಗಿ ವಲಯದ ಪಾತ್ರವನ್ನು ಅವರು ಇದೇ ವೇಳೆ ಪ್ರತಿಪಾದಿಸಿದ್ದಾರೆ. ಇದೇ ಕಾರ್ಯಕ್ರಮದಲ್ಲಿ ವ್ಯಾಪಾರ, ರಕ್ಷಣಾ ಉತ್ಪಾದನೆ ಮತ್ತು ತಂತ್ರಜ್ಞಾನ ಸಹಕಾರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಪ್ರಮುಖ ಉದ್ಯಮ ಸಂಸ್ಥೆಗಳು ಮತ್ತು ಕಂಪನಿಗಳ ನಡುವೆ 6 ತಿಳಿವಳಿಕಾ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಜಗತ್ತು ಇಂದು ಭಾರತವನ್ನು ವಿಶ್ವಾಸಾರ್ಹ ಪಾಲುದಾರರನ್ನಾಗಿ ನೋಡುತ್ತಿದೆ ಎಂದು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ 5 ರಾಷ್ಟ್ರಗಳ ಭೇಟಿಯ ಕುರಿತು ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಭೇಟಿಯು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ಅನುಕೂಲಗಳನ್ನು ಖಾತರಿಪಡಿಸುತ್ತದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿಯವರ ಭೇಟಿಯು ಜಾಗತಿಕ ವೇದಿಕೆಯಲ್ಲಿ ಭಾರತದ ಬಲವಾದ ಸ್ಥಾನವನ್ನು ಪ್ರತಿಬಿಂಬಿಸುತ್ತದೆ. ಪ್ರವಾಸದ ಸಮಯದಲ್ಲಿ ಭಾರತದಲ್ಲಿ 75-100 ಬಿಲಿಯನ್ ಡಾಲರ್ ಹೂಡಿಕೆ ಮಾಡುವ ಯುಎಇಯ ಬದ್ಧತೆ ಸೇರಿದಂತೆ 57 ಮಹತ್ವದ ಒಪ್ಪಂದಗಳಿಗೆ ಈ ಸಂದರ್ಭದಲ್ಲಿ ಸಹಿ ಹಾಕಲಾಗಿದೆ ಎಂದು ಅವರು ಹೇಳಿದ್ದಾರೆ. ಭಾರತವು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವ, ಆಹಾರ ಭದ್ರತೆಯನ್ನು ಬಲಪಡಿಸುವ ಮತ್ತು ಲಕ್ಷಾಂತರ ರೈತರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುವ ಮೂಲಕ ಜಗತ್ತಿಗೆ ಹೊಸ ಮಾದರಿಯನ್ನು ಪ್ರಸ್ತುತಪಡಿಸಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ರೋಮ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹಾರ ಮತ್ತು ಕೃಷಿ ಸಂಸ್ಥೆ FAO ಅಗ್ರಿಕೋಲಾ ಪದಕವನ್ನು ನೀಡಲಾಗಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ ಅವರು, ಈ ಗೌರವವು ನವ ಭಾರತದ ಬೆಳೆಯುತ್ತಿರುವಂತಹ ಪ್ರತಿಷ್ಠೆಯ ಸಂಕೇತವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೋವಿಡ್ ಸಾಂಕ್ರಾಮಿಕ ರೋಗದ ನಂತರ ಸರ್ಕಾರವು ಸುಮಾರು 80 ಕೋಟಿ ಜನರಿಗೆ ವಿಶ್ವದ ಅತಿದೊಡ್ಡ ಆಹಾರ ಭದ್ರತೆಯನ್ನು ಒದಗಿಸಿದೆ. ಪ್ರಧಾನಿ ಮೋದಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೂಲಕ ಲಕ್ಷಾಂತರ ರೈತರನ್ನು ಸರ್ಕಾರ ಬೆಂಬಲಿಸುತ್ತಿದೆ ಎಂದು ಸಚಿವರು ಒತ್ತಿ ಹೇಳಿದ್ದಾರೆ. ಶಾಲಾ ನಿರ್ವಹಣಾ ಸಮಿತಿ ಮಾರ್ಗಸೂಚಿಗಳು 2026 ಖಾಸಗಿ ಅನುದಾನರಹಿತ ಶಾಲೆಗಳಿಗೆ ಅನ್ವಯಿಸುವುದಿಲ್ಲ ಎಂದು ಶಿಕ್ಷಣ ಸಚಿವಾಲಯ ಸ್ಪಷ್ಟಪಡಿಸಿದೆ. ಏಕೆಂದರೆ ಇಂತಹ ಸಂಸ್ಥೆಗಳು ತಮ್ಮ ವೆಚ್ಚಗಳನ್ನು ಭರಿಸಲು ಸರ್ಕಾರದಿಂದ ಅಥವಾ ಸ್ಥಳೀಯ ಪ್ರಾಧಿಕಾರದಿಂದ ಯಾವುದೇ ಅನುದಾನವನ್ನು ಪಡೆಯುವುದಿಲ್ಲ ಎಂದು ತಿಳಿಸಿದೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ವೊಂದರಲ್ಲಿ ಈ ಬಗ್ಗೆ ಮಾಹಿತಿ ನೀಡಿರುವ ಸಚಿವಾಲಯ, ಶಿಕ್ಷಣ ಎಂಬುದು ಸರ್ಕಾರ, ಶಾಲೆಗಳು, ಪೋಷಕರು ಮತ್ತು ಸಮುದಾಯದ ಜಂಟಿ ಜವಾಬ್ದಾರಿಯಾಗಿದೆ ಎಂದು ಹೇಳಿದೆ. ಪೋಷಕರು ಶಾಲೆಗಳು ಮತ್ತು ಇತರ ಪಾಲುದಾರರ ನಡುವಿನ ಸಹಯೋಗವನ್ನು ಬಲಪಡಿಸುವುದು ಶಾಲೆಗಳ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಸುಧಾರಿಸಲು ಮತ್ತು ಮಕ್ಕಳಲ್ಲಿ ಉತ್ತಮ ಕಲಿಕೆಯ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಲು ಅತ್ಯಗತ್ಯ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು

0: ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಆರಂಭಗೊಂಡು 80 ಹೆಚ್ಚು ದಿನಗಳಾಗಿದ್ದು, ದೇಶದ ಸಾಮಾನ್ಯ ನಾಗರಿಕರಿಗೆ ತೈಲ ಸಂಬಂಧಿತ ತೊಂದರೆಗಳನ್ನು ಅತಿ ಕನಿಷ್ಠ ಮಟ್ಟಕ್ಕೆ ಇಳಿಸಲು ಸರ್ಕಾರ ಸಕಲ ಕ್ರಮ ಕೈಗೊಂಡಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿಂದು ಅಂತರ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ದೇಶದಲ್ಲಿ ಕಚ್ಚಾ ತೈಲ, ಪೆಟ್ರೋಲ್, ಡೀಸೆಲ್ ಮತ್ತು ನೈಸರ್ಗಿಕ ಅನಿಲ ಸಂಪರ್ಕ ಪ್ರಮಾಣದಲ್ಲಿದ್ದು ಯಾವುದೇ ಕೊರತೆ ಇಲ್ಲ ಎಂದು ಹೇಳಿದ್ದಾರೆ. ತೈಲಾಗಾರಗಳಲ್ಲಿ ಎಲ್ಪಿಜಿ ಉತ್ಪಾದನೆ ಹೆಚ್ಚಿಸಲಾಗಿದ್ದು, ದೇಶಾದ್ಯಂತ ಬೇಡಿಕೆ ಅನುಸಾರ ಇಂಧನ ಪೂರೈಕೆ ಮಾಡಲಾಗುತ್ತಿದೆ. ಗೃಹ ಬಳಕೆ ಅಡುಗೆ ಅನಿಲ ಬೇಡಿಕೆಯ 96% ಪೂರೈಕೆ ಮಾಡಲಾಗಿದೆ. ಕಳೆದ 3 ದಿನಗಳಲ್ಲಿ 23,588 ಟನ್ ವಾಣಿಜ್ಯ ಸಿಲಿಂಡರ್ ಮತ್ತು 968 ಟನ್ ಇಂಧನ ಮಾರಾಟ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ತೈಲ ಲಭ್ಯತೆ ಬಗ್ಗೆ ಯಾವುದೇ ವದಂತಿ ಅಥವಾ ತಪ್ಪು ವದಂತಿಗಳನ್ನು ನಾಗರಿಕರು ಸ್ವೀಕರಿಸಬಾರದು ಮತ್ತು ವಿಚಲಿತರೂ ಕೂಡ ಆಗಬಾರದು ಎಂದು ಅವರು ಮನವಿ ಮಾಡಿದ್ದು, ಅವಶ್ಯಕತೆಗೆ ಅನುಸಾರವಾಗಿ ಮಾತ್ರ ಸಿಲಿಂಡರ್ ಬುಕಿಂಗ್ ಮಾಡುವಂತೆ ಹಾಗೂ ಸಾಧ್ಯವಾದಷ್ಟು ಮಿತವ್ಯಯ ಮಾಡುವಂತೆ ಅವರು ಕೋರಿದ್ದಾರೆ. ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಆರೋಗ್ಯ ಪರಿಸ್ಥಿತಿ ಬದಲಾಗುತ್ತಿರುವಂತಹ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿ ಇದೇ 28-31 ನಡೆಯಬೇಕಿದ್ದಂತಹ 4ನೇ ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯನ್ನು ಮುಂದೂಡಲಾಗಿದೆ. ಭಾರತ ಆಫ್ರಿಕನ್ ಒಕ್ಕೂಟದ ಅಧ್ಯಕ್ಷರು ಮತ್ತು ಆಫ್ರಿಕನ್ ಒಕ್ಕೂಟದ ಕಮಿಷನ್ ನಡುವೆ ಸಮಾಲೋಚನೆಗಳನ್ನು ನಡೆಸಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಸಮಾಲೋಚನೆಗಳ ನಂತರ 4ನೇ ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯನ್ನು ಮುಂದಿನ ದಿನಾಂಕದಂದು ಆಯೋಜನೆ ಮಾಡಲಾಗುವುದು ಸೂಕ್ತ ಎಂಬ ನಿರ್ಧಾರಕ್ಕೆ ಬರಲಾಯಿತು. ಶೃಂಗಸಭೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸಭೆಗಳ ನೂತನ ದಿನಾಂಕಗಳನ್ನು ಪರಸ್ಪರ ಸಮಾಲೋಚನೆಗಳ ಮೂಲಕ ಅಂತಿಮಗೊಳಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಕೈಲಾಸ ಮಾನಸ ಸರೋವರ ಯಾತ್ರೆ 2026 ಯಾತ್ರಿಕರ ಆಯ್ಕೆಗಾಗಿ ಗಣಕೀಕೃತ ಡ್ರಾವನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಡೆಸಿದರು. 2026 ಈ ವರ್ಷದ ಯಾತ್ರೆಯು ಜೂನ್ನಲ್ಲಿ ಪ್ರಾರಂಭವಾಗಿ ಆಗಸ್ಟ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಮುಕ್ತ, ಕಂಪ್ಯೂಟರ್ ಆಧಾರಿತ ಮತ್ತು ಲಿಂಗ ಸಮಾನತೆಯ ಸಮತೋಲನವನ್ನು ಒಳಗೊಂಡ ಆಯ್ಕೆ ಪ್ರಕ್ರಿಯೆಯ ಮೂಲಕ ಒಟ್ಟು 1,000 ಯಾತ್ರಿಕರನ್ನು ಆಯ್ಕೆ ಮಾಡಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಆಯ್ಕೆಯಾದ ಯಾತ್ರಿಕರು ಲಿಪುಲೇಖ್ ಮತ್ತು ನಾಥೂಲಾ ಪಾಸ್ಗಳ ಮೂಲಕ ತಲಾ 50 ಯಾತ್ರಿಕರನ್ನು ಒಳಗೊಂಡಂತಹ 20 ಬ್ಯಾಚ್ಗಳಲ್ಲಿ ಪ್ರಯಾಣ ಮಾಡಲಿದ್ದಾರೆ. ಈ ಎರಡೂ ಮಾರ್ಗಗಳು ಈಗ ಸಂಪೂರ್ಣವಾಗಿ ವಾಹನ ಸಂಚಾರಕ್ಕೆ ಯೋಗ್ಯವಾಗಿದ್ದು ಅತ್ಯಂತ ಕಡಿಮೆ ನಡಿಗೆಯನ್ನು ಒಳಗೊಂಡಿವೆ. ಮಾರ್ಗ ಮತ್ತು ಬ್ಯಾಚ್ಗಳ ವಿವರಗಳು ಯಾತ್ರೆಯ ಅಧಿಕೃತ ವೆಬ್ಸೈಟ್ಗಳಲ್ಲಿ ಲಭ್ಯವಿವೆ. ಆಯ್ಕೆಯಾಗಿರುವ ಕುರಿತಾದಂತಹ ಅಧಿಸೂಚನೆಗಳನ್ನು ಶಾರ್ಟ್ಲಿಸ್ಟ್ ಮಾಡಲಾದ ಯಾತ್ರಿಕರಿಗೆ SMS ಮತ್ತು ಇಮೇಲ್ ಮೂಲಕ ಕಳುಹಿಸಲಾಗಿದೆ. ಯಾತ್ರಿಕರು ತಮ್ಮ ಆಯ್ಕೆಯ ಸ್ಥಿತಿಯನ್ನು ಪರಿಶೀಲಿಸಲು ಯಾತ್ರೆಯ ವೆಬ್ಸೈಟ್ಗೆ ಲಾಗಿನ್ ಮಾಡಬಹುದು ಅಥವಾ ಸಹಾಯವಾಣಿ ಸಂಖ್ಯೆ 011-230-88214 ಕರೆಯನ್ನು ಕೂಡ ಮಾಡಬಹುದಾಗಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ IPL T20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿದೆ. ಟಾಸ್ ಗೆದ್ದ ಚೆನ್ನೈ ತಂಡ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಸಮಾರಂಭದಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅನುವಂಶಿಕ ಅಸ್ವಸ್ಥತೆಗಳ ನಿರ್ವಹಣೆಯ ವಿಶಿಷ್ಟ ವಿಧಾನಗಳ ನೆಟ್ವರ್ಕ್ ಉಮೀದ್ ಅನ್ನು ದೇಶಕ್ಕೆ ಸಮರ್ಪಣೆ ಮಾಡಿದರು. ಇದು ಅನುವಂಶಿಕ ಜೀನ್ ಅಸ್ತವ್ಯಸ್ತಗಳನ್ನು ಎದುರಿಸಲು ಜೈವಿಕ ತಂತ್ರಜ್ಞಾನ ಇಲಾಖೆಯ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿರುವಂತಹ ಒಂದು ರಾಷ್ಟೀಯ ಉಪಕ್ರಮವಾಗಿದೆ. ಅನುವಂಶಿಕ ಜೀನ್ ಅಸ್ವಸ್ಥತೆಗಳನ್ನು ರೋಗ ನಿರ್ಣಯ, ಆಪ್ತ ಸಮಾಲೋಚನೆ, ತಡೆಗಟ್ಟುವಿಕೆ, ತರಬೇತಿ ಮತ್ತು ಸಾರ್ವಜನಿಕ ಆರೋಗ್ಯ ಜಾಗೃತಿಯನ್ನು ಒಳಗೊಂಡ ಒಂದು ಸಮಗ್ರ ವಿಧಾನದ ಮೂಲಕ ಪರಿಹರಿಸಲು ಭಾರತ ಕೈಗೊಂಡ ಮೊದಲ ರಾಷ್ಟೀಯ ಪ್ರಯತ್ನವನ್ನು ಈ ಉಪಕ್ರಮ ಪ್ರತಿನಿಧಿಸುತ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದವರು, ದೇಶದ ಜನರಿಗೆ ಕೈಗೆಟುಕುವ ದರದಲ್ಲಿ ಮತ್ತು ಸುಲಭವಾಗಿ ಆರೋಗ್ಯ ಸೇವೆಯನ್ನು ಒದಗಿಸುವುದು ಸರ್ಕಾರದ ಆದ್ಯತೆಯಾಗಿದೆ. ಉಮೀದ್ ಯೋಜನೆಯು ಜನರಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದೆ ಮತ್ತು ಇದರ ಚೌಕಟ್ಟಿನಲ್ಲಿ ಜೀನ್ ರೋಗ ನಿರ್ಣಯ, ಪ್ರಸವ ಪೂರ್ವ ತಪಾಸಣೆ, ಜೀನ್ ಆಪ್ತ ಸಮಾಲೋಚನೆ ಮತ್ತು ವೈದ್ಯರ ಸಾಮರ್ಥ್ಯ ವೃದ್ಧಿಯನ್ನು ಒಳಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಹೂಡಿಕೆದಾರರಿಂದ ಒಟ್ಟಾರೆ 49 ಕೋಟಿ ರೂಪಾಯಿ ವಂಚನೆ ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ 7 ರಾಜ್ಯಗಳಲ್ಲಿ ಬಾಕಿಯಿರುವ 53 FIR ಒಂದೇ ಕಡೆ ಸೇರಿಸುವಂತೆ ಕೋರಿ ಸಲ್ಲಿಕೆಯಾಗಿದ್ದಂತಹ ಅರ್ಜಿಯನ್ನು ವಿಚಾರಣೆಗೆ ಸ್ವೀಕರಿಸಲು ಸುಪ್ರೀಂಕೋರ್ಟ್ ಇಂದು ನಿರಾಕರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತದ GDP ಬೆಳವಣಿಗೆ ದರ 6.5%

0: ಇದಕ್ಕೆ ಏರಿಕೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಸೈಪ್ರಸ್ ಭಾರತೀಯ ಉದ್ಯಮಗಳಿಗೆ ವಿಶ್ವಾಸಾರ್ಹ ವೇದಿಕೆಯಾಗಿ ಕಾರ್ಯನಿರ್ವಹಿಸಲು ಸಿದ್ಧ, ಸೈಪ್ರಸ್ ಅಧ್ಯಕ್ಷರಾದಂಥ ಕ್ರಿಸ್ಟೋ ಡೌಲಿಡಸ್. ಕೃಷಿ ಉತ್ಪಾದನೆಯಲ್ಲಿ ಜಗತ್ತಿಗೆ ನವ ಮಾದರಿ ಪ್ರಸ್ತುತಪಡಿಸಿದ ಭಾರತ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟಾನ್ಸ್ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡಂತಹ ಚೆನ್ನೈ ಸೂಪರ್ ಕಿಂಗ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಮಂಗಳೂರು. ಇದೀಗ ಹಿಂದಿ ಚಿತ್ರಗೀತೆಗಳು. ಸೋಲ್ಜರ್ ಚಿತ್ರಕ್ಕಾಗಿ ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್ ಹಾಡಿರುವ ಗೀತೆ, ಸಾಹಿತ್ಯ ಸಮೀರ್ ಅವರದು, ಸಂಗೀತ ಅನು ಮಲ್ಲಿಕ್.

ಇದೀಗ ಪ್ಯಾರ್ ತೋ ಹೋನಾಯ್ತಾ ಚಿತ್ರಕ್ಕಾಗಿ ಕುಮಾರ್ ಸಾನು ಹಾಡಿರುವ ಗೀತೆ, ರಚನೆ ವಿನೋದ್ ಮಹೇಂದ್ರ, ಸಂಗೀತ ಜತಿನ್ ಲಲಿತ್.

0: ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಆಕಾಶವಾಣಿಗೆ 90ರ ಸಂಭ್ರಮ,
2: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
1: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
3: ಸ್ವರ ಸಂಭ್ರಮ.
2: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
1: ಇದೇ ಮೇ 25 ಸೋಮವಾರ ಸಂಜೆ 6 ಗಂಟೆಗೆ
2: ಮಂಗಳೂರು ಪುರಭವನದಲ್ಲಿ.
1: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.

0: ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಂಗಳೂರು. ಯುವವಾಣಿ ಕಲಾ ಸಂಜೆ. ನಮ್ಮೆಲ್ಲ ಕೇಳುಗರಿಗೆ ಇಂದಿನ ಕಲಾ ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.

0: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಕಾರ್ಯಕ್ರಮ ವೈವಿಧ್ಯ, ಬಳಿಕ ಭಾವಗೀತೆಗಳು. ಮೊದಲಿಗೆ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಪಡಿಸುವವರು ಅಂತಿಮ ವರ್ಷದ ಪತ್ರಿಕೋದ್ಯಮ ವಿಭಾಗ ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು, ಇಲ್ಲಿನ ವಿದ್ಯಾರ್ಥಿಗಳು.
1: ಕೇಳುಗರಿಗೆ ನಮಸ್ಕಾರ, ನಾನು ಅನಿತಾ. ಇಂದು ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು ಇಲ್ಲಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ಆಕಾಶವಾಣಿಗೆ ಕಾರ್ಯಕ್ರಮ ನೀಡಲಿದ್ದೇವೆ. ನಾವು ಇಂದು ತಾಂತ್ರಿಕ ಯುಗದಲ್ಲಿ ಬದುಕುತ್ತಿದ್ದೇವೆ. ಕಂಪ್ಯೂಟರ್, ಇಂಟರ್ನೆಟ್, ಕೃತಕ ಬುದ್ಧಿಮತ್ತೆ, ಮೊಬೈಲ್, ರೋಬೋಟ್ ಮುಂತಾದವುಗಳು ಜೀವನದ ಅವಿಭಾಜ್ಯ ಅಂಗವಾಗಿವೆ. ತಂತ್ರಜ್ಞಾನದಿಂದ ಜೀವನವೇನು ಸುಲಭವಾಗಿದೆ, ಆದರೆ ಇದೇ ತಾಂತ್ರಿಕತೆಯಿಂದ ಮೌಲ್ಯಗಳು, ಮಾನವೀಯತೆ, ಸಂವೇದಗಳು ನಿಧಾನವಾಗಿ ಕ್ಷೀಣಿಸುತ್ತಿರುವುದನ್ನು ಕೂಡ ನಾವು ಕಾಣಬಹುದಾಗಿದೆ. ತಾಂತ್ರಿಕ ಜಗತ್ತಿನಲ್ಲಿ ಮನುಷ್ಯತ್ವದ ಮಹತ್ವವನ್ನು ಕುರಿತು ಕಾರ್ಯಕ್ರಮವನ್ನು ನೀಡಲಿದ್ದೇವೆ. ಮೊದಲನೆಯದಾಗಿ ಇಂಗ್ಲಿಷ್ನಲ್ಲಿ ಭಾಷಣವನ್ನು ಪ್ರಸ್ತುತಿಪಡಿಸಲಿದ್ದಾರೆ ಶಾನಿಬಾ.
2: ಗ್ರೀಟಿಂಗ್ಸ್ ಆಲ್ ಆಫ್ ಯು. ಟುಡೇ ಐ ವಾಂಟ್ ಟು ಟಾಕ್ ಅಬೌಟ್ ಸಮಥಿಂಗ್ ಇನ್ಕ್ರೆಡಿಬ್ಲಿ ಸಿಂಪಲ್ ಎಟ್ ಮೋರ್ ಪವರ್ಫುಲ್ ಜನರೇಷನ್ ದಟ್ಸ್ ಕಾಲ್ಡ್ ಜೆನ್ಜಿ. ಜೆನ್ಜಿಸ್ ಜನರೇಷನ್ ದಟ್ ಇನ್ಕ್ಲೂಡ್ ಪೀಪಲ್ ಬೋರ್ನ್ ರಫ್ಲಿ ಬಿಟ್ವೀನ್ 1997 ಆ್ಯಂಡ್ 2012. Which is the first generation to grow up with the internet and digital technology. This generation has seen the education of the technology, right from a wired telephone to a smartphone. We have seen the village and city, though most of the Gen Z are seen to have grown up online itself. Gen Z is known for being creative, expressive and open-minded. Unlike previous generations, they prefer individuality and independence. Often questioning old traditions and forming their own opinions. They are constantly connected through technology and social media. Kindness is a being gentle, caring and helpful towards others without expecting anything in return. Being kind doesn't always mean doing something big. Even a smile, a kind word or listening to someone can make a difference. Many of us spend hours online where rude comments and hate are very common. But we must remember kindness also exists. Even a small message like are you okay or don't give up can make someone feel safe and loved. Kindness doesn't always mean giving money, helping a classmate with notes, sharing lunch with a friend, smiling at a stranger or listening when someone needs to talk. These small acts make a big difference and they can change someone's entire day. As a member of Gen Z, we are the future of this world. If we choose kindness, we can make our generation stand out, not just for our smartness or technology, but for our hearts. Let's be a generation that support others instead of judging them, that forgives instead of hating, and that spreads love instead of negativity. So, my dear friends, let's promise today to be a kind to people, to animals, and our planet. Because kindness is not weakness, it's a strength. When we are kind, we are not only make others happy, but also make ourselves happier and more peaceful. Thank you.
1: 12ನೇ ಶತಮಾನದಲ್ಲಿ ಕನ್ನಡದಲ್ಲಿ ಮೂಡಿಬಂದ ವಚನ ಸಾಹಿತ್ಯ ಇಂದಿಗೂ ಪ್ರಸ್ತುತವಾಗುತ್ತಿದೆ. ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು ಮೊದಲಾದ ಶರಣರು ಬರೆದ ವಚನಗಳು ಮಾನವೀಯತೆ, ಸಮಾನತೆ, ಸತ್ಯತೆ ಮತ್ತು ನೈತಿಕ ಜೀವನದ ಮಹತ್ವವನ್ನು ಸಾರುತ್ತಿದೆ. ವಚನ ಮತ್ತು ಅದರ ಸಾರಾಂಶವನ್ನು ವ್ಯಕ್ತಪಡಿಸಲಿದ್ದಾರೆ ಅನಿತಾ ಮತ್ತು ಆಶಾ.
3: ವಚನ ಒಂದು. ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವನಂತಲ್ಲನಯ್ಯ.
1: ಸಾರಾಂಶ: ಈ ವಚನದಲ್ಲಿ ಬಸವಣ್ಣನವರು ಎಲ್ಲಾ ಧರ್ಮದಲ್ಲಿಯೂ ದಯದ ಮಹತ್ವ ಹೊಂದಿದೆ ಎಂದು ಹೇಳಿದ್ದಾರೆ. ಧರ್ಮದ ಮೂಲವೇ ದಯೆ. ಅಹಿಂಸೆಗಿಂತ ಶ್ರೇಷ್ಠವಾದ ಧರ್ಮವಿಲ್ಲ. ವೇದಗಳಲ್ಲಿಯೂ ಈ ಬಗೆಗೆ ಉಲ್ಲೇಖವಿದೆ. ಹಿಂಸಾಪರರನ್ನು ಕೂಡಲ ಸಂಗಮನು ಮೆಚ್ಚಲಾರನು,

0: ತನ್ನಲ್ಲಿ ಐಕ್ಯ ಮಾಡಿಕೊಳ್ಳಲಾರನು ಎಂದು ಹೇಳಿದ್ದಾರೆ.
1: ವಚನ ಎರಡು. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣವುಳ್ಳೊಡೆ, ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ.
0: ಸಾರಾಂಶ: ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ಯಾರಾದರೂ ಒಂದು ಕೆಲಸವನ್ನು ಮನಸ್ಸಿನಿಂದ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿದರಷ್ಟೇ ಆ ಕೆಲಸಕ್ಕೆ ಅರ್ಥವಿರುತ್ತದೆ. ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಯಾರಾದರೂ ದಾನ ಮಾಡಿದರೆ ಅಥವಾ ಸಹಾಯ ಮಾಡಿದರೆ ಅದು

0: ಬಸವಣ್ಣನವರು ಹೇಳುತ್ತಾರೆ.
1: ವಚನ ಮೂರು. ಮಂಕುತಿಮ್ಮನ ಕಗ್ಗ, ಮಾನವರೋ ದಾನವರೋ ಭೂಮಾತೆಯನ್ನು ತಣಿಸಿ ಶೋಷಿತವನ್ನು ಮೆರೆಯುವರು ಭಾಷ್ಮ ಸಲ್ಲಿಸುವುದು ಇರೆ. ಏನು ಹಗೆ ಏನು ದಗೆ ಏನು ಹೊಗೆ ಈ ಧರಣಿ ಸೌನಿಕನ ಕಟ್ಟೆಯಂ ಮಂಕುತಿಮ್ಮ.
0: ಪ್ರಪಂಚದಲ್ಲಿ ಹಗೆ ಮತ್ತು ಹೊಗೆಗಳನ್ನು ನೋಡಿದರೆ ಇಡೀ ಪ್ರಪಂಚವೇ ಕಟುಕನ ಜಗುಲಿಯಂತಿದೆ ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು. ಮತ್ತದೇ ಯುದ್ಧದ ಸನ್ನಿವೇಶವನ್ನು ಈ ಕಗ್ಗದಲ್ಲಿ ಉಲ್ಲೇಖಿಸಿದ್ದಾರೆ. ಮಾನವರಾದ ನಾವು ಮಾನವರಂತೆ ಇರದೆ ದಾನವರಂತೆ ಏಕೆ ಒಬ್ಬರಿಗೊಬ್ಬರು ರಕ್ತದಾಹ? ಬಾಳುವವನು ಮಾನವ ಎನ್ನುತ್ತದೆ ಪರಿಕಲ್ಪನೆ. ಬಾಳದೆ ಯುದ್ಧ ಮಾಡಿ ನಾಶಕ್ಕೆ ಕಾರಣರಾದವರನ್ನು ಮಾನ್ಯ ಗುಂಡಪ್ಪನವರು ದಾನವರೆಂದು ಸೂಕ್ತವಾಗಿ ಹೇಳಿದ್ದಾರೆ. ಒಂದು ತುಳು ಸಮೂಹ ಗೀತೆಯ ಮೂಲಕ ಮನರಂಜಿಸಲಿದ್ದಾರೆ ನನ್ನ ಸಹಪಾಠಿಗಳು.

0: ನಾವು ತಾಂತ್ರಿಕ ಯುಗದಲ್ಲಿ ಇದ್ದೇವೆ. ಕೃತಕ ಬುದ್ಧಿಮತ್ತೆ, ಮೊಬೈಲ್, ಇಂಟರ್ನೆಟ್, ಸಾಮಾಜಿಕ ಮಾಧ್ಯಮಗಳು, ರೋಬೋಟ್, ಇವುಗಳ ಸಹಾಯದಿಂದ ಮನುಷ್ಯನ ಜೀವನ ಸುಲಭವಾಗಿದೆ. ಆದರೆ ಈ ಸುಲಭತೆ ಮನುಷ್ಯನ ಹೃದಯದ ನಿಜವಾದ ಮನುಷ್ಯತ್ವವನ್ನು ನಿಧಾನವಾಗಿ ಕಸಿದುಕೊಂಡು ಹೋಗುತ್ತಿದೆ ಎಂಬ ಆರೋಪವೂ ಕೇಳಿಬರುತ್ತಿದೆ. ಈ ಕುರಿತು ಸಂವಾದ ನಡೆಸಲಿದ್ದಾರೆ ನನ್ನ ಸಹಪಾಠಿಗಳು.
1: ತಂತ್ರಜ್ಞಾನದಿಂದ ಜನರು ಸಾಮಾಜಿಕ ಮಾಧ್ಯಮಗಳಲ್ಲಿ ಹೆಚ್ಚಾಗಿ ತೊಡಗಿಕೊಳ್ಳುತ್ತಿದ್ದಾರೆ. ಕುಟುಂಬದ ಸದಸ್ಯರೆಲ್ಲರೂ ಒಂದೆಡೆ ಕುಳಿತು ಮಾತನಾಡುವ ವ್ಯವಧಾನ ಕಳೆದುಕೊಳ್ಳುತ್ತಿದ್ದಾರೆ. ಮನೆಯೊಳಗೆ ಇದ್ದರೂ ಮೊಬೈಲ್ನ ಪರದೆಯಲ್ಲಿಯೇ ಮುಳುಗಿರುವ ಜನರು ಪರಸ್ಪರ ಮಾತು ಹಂಚಿಕೊಳ್ಳುವುದಿಲ್ಲ. ಕುಟುಂಬದ ಸದಸ್ಯರನ್ನು ಹೊರತುಪಡಿಸಿ ಅನಾಮಿಕರ ಜೊತೆಗೆ ಹೆಚ್ಚು ಸಲುಗೆ ಬೆಳೆಸುತ್ತಿದ್ದಾರೆ. ಆ ಮೂಲಕ ನಿಜವಾದ ಮನುಷ್ಯ ಸಂಬಂಧ ಹಾಗೂ ಮಾನವೀಯತೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿದೆ.
2: ಗ್ಯಾಜೆಟ್ಗಳು ಮಾನವೀಯತೆಯನ್ನು ನಾಶ ಮಾಡುತ್ತಿಲ್ಲ, ಅವು ಹೊಸ ರೀತಿಯಲ್ಲಿ ಮಾನವೀಯತೆಯನ್ನು ವ್ಯಕ್ತಪಡಿಸಲು ಅವಕಾಶ ಮಾಡಿಕೊಡುತ್ತಿದೆ. ಜೆನ್ಜಿ ಕರುಣೆಯಿಲ್ಲದ ಪೀಳಿಗೆ ಅಲ್ಲ, ಅವರು ಮನುಷ್ಯತ್ವವನ್ನು ಡಿಜಿಟಲ್ ಆಗಿ ವ್ಯಕ್ತಪಡಿಸುತ್ತಾರೆ. ತಂತ್ರಜ್ಞಾನದಿಂದ ನಾವು ವಿಶ್ವದ ಎಲ್ಲೆಡೆ ಜನರೊಂದಿಗೆ ಸಂಪರ್ಕದಲ್ಲಿರಬಹುದು. ಇದು ಮಾನವೀಯತೆಯ ವಿಸ್ತರಣೆ.
0: ಸಾಮಾಜಿಕ ಮಾಧ್ಯಮದಲ್ಲಿ ದುಃಖ, ಅಪಘಾತ ಅಥವಾ ಅನ್ಯಾಯದ ವಿಷಯಗಳು ಬಂದರೆ ಕೇವಲ ಲೈಕ್ ಶೇರ್ ಮಾಡುವ ಅಂತಕ್ಕಷ್ಟೇ ಸೀಮಿತಗೊಂಡಿದ್ದೇವೆ. ಇದೇನಾ ನಿಜವಾದ ಮಾನವೀಯತೆ?
3: ಸಾಮಾಜಿಕ ಮಾಧ್ಯಮಗಳ ಮೂಲಕ ದೇಣಿಗೆ, ಜಾಗೃತಿ, ಅಭಿನಯಗಳನ್ನು ನಡೆಯುತ್ತವೆ. ಇದು ಡಿಜಿಟಲ್ ಕರುಣೆಯ ಉದಾಹರಣೆಯಾಗಿದೆ. ನಾವು

0: ಈಗ ಆನ್ಲೈನ್ನಲ್ಲಿ ಸಹಾನುಭೂತಿ ತೋರಿಸುತ್ತೇವೆ, ಸಾಂತ್ವನ ನೀಡುತ್ತೇವೆ, ಬೆಂಬಲ ನೀಡುತ್ತೇವೆ. ಗ್ಯಾಜೆಟ್ಸ್ಗಳು ಇದನ್ನೆಲ್ಲ ಸಾಧ್ಯಗೊಳಿಸಿವೆ.
1: ಸಹಾಯ ಎಂಬುದು ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ತೋರ್ಪಡಿಕೆಯಾಗಬಾರದು. ಸಹಜವಾಗಿ ಮನುಷ್ಯನ ಜೊತೆ ಬರುವಂಥದ್ದಾಗಿರಬೇಕು. ಒಳ್ಳೆಯ ಮನಸ್ಸಿನಿಂದ ಸಹಾಯ ಮಾಡಬೇಕೇ ಹೊರತು ತೋರ್ಪಡಿಕೆಯಾಗಬಾರದು.
2: ಕೆಲವೊಂದಿಷ್ಟು ಜನ ಗ್ಯಾಜೆಟ್ಗಳನ್ನು ದುರುಪಯೋಗ ಮಾಡುವ ಮಾತ್ರಕ್ಕೆ ಇದು ಮನುಷ್ಯನಿಗೆ ಸಂಪೂರ್ಣವಾಗಿ ಹಾನಿಕರ ಏನೂ ಅಲ್ಲ. ಇದು ವ್ಯಕ್ತಿಯ ಉಪಯೋಗದ ಮೇಲೆ ಅವಲಂಬಿತವಾಗಿರುತ್ತದೆ. ಇದರಿಂದ ಗ್ಯಾಜೆಟ್ಗಳ ಬಳಕೆ ಕೆಟ್ಟದೆಂದು ಹೇಳಲಾಗುವುದಿಲ್ಲ. ಇದಕ್ಕೆ ಉದಾಹರಣೆಯೆಂದರೆ ಕೋವಿಡ್ ಕಾಲದಲ್ಲಿ ಹೊರಗೆ ಹೋಗಲು ಆಗದಿರುವ ಸಂದರ್ಭದಲ್ಲಿ ಆಹಾರ, ಔಷಧಿ ಮುಂತಾದ ಸೌಲಭ್ಯಗಳನ್ನು ಒದಗಿಸಲು ಸಹಕಾರವಾಗಿದೆ.
3: ಸಾಮಾಜಿಕ ಜಾಲತಾಣದಲ್ಲಿ ಇಮೋಜಿಗಳನ್ನು ಕಳಿಸುತ್ತಾರೆ, ಆದರೆ ವಾಸ್ತವವಾಗಿ ಆ ಭಾವನೆ ಮನುಷ್ಯನಲ್ಲಿ ಇರುತ್ತಾ ಎಂಬ ಪ್ರಶ್ನೆ ಕಾಡದೆ ಬಿಡುವುದಿಲ್ಲ. ಮುಖಾಮುಖಿಯಾಗಿ ಮಾತನಾಡುವಾಗ ಇರುವ ಭಾವನೆಗಳ ಮೌಲ್ಯವೇ ಬೇರೆ. ಮನುಷ್ಯನ ಸರ್ವತೋಮುಖ ಬೆಳವಣಿಗೆಗೆ ಪರಸ್ಪರ ಮನುಷ್ಯರೊಟ್ಟಿಗೆ ಬೆರೆಯುವುದು ಅಗತ್ಯ.
0: ಗ್ಯಾಜೆಟ್ಗಳ ಮೂಲಕ ನೈತಿಕವಾಗಿ ಬೆಂಬಲವನ್ನು ಸೂಚಿಸಬಹುದೇ ಹೊರತು ಭೌತಿಕವಾಗಿ ವ್ಯಕ್ತಿಗಳ ಜೊತೆಗೆ ನಿಂತು ಭಾವನಾತ್ಮಕವಾಗಿ ಸಂಪರ್ಕ ಸಾಧಿಸಲಾಗಿರುವುದೇ ಇದರ ಬಹುದೊಡ್ಡ ಮಿತಿಯಾಗಿದೆ. ಭೌತಿಕವಾಗಿ ವ್ಯಕ್ತಿ ಬೆರೆಯಲು ಸಾಧ್ಯವಾಗದ ಮಿತಿ ಒಂದೆಡೆಯಾದರೆ ಯಾವುದೇ ಭೌಗೋಳಿಕ ಗಡಿ ಇಲ್ಲದೆ ಇಡೀ ಮಾನವನ ಕುಲಕ್ಕೆ ಸಹಾಯ ಅಸ್ತ ಚಾಚಲು ಸಾಧ್ಯವಿದೆ.
1: ಪ್ರಸ್ತುತ ಸಂದರ್ಭದಲ್ಲಿ ಮನುಷ್ಯನು ಯಂತ್ರದಂತೆ ಆಗುತ್ತಿದ್ದಾನೆ, ಬದಲಾಗಿದ್ದಾನೆ. ಲಾಭ, ಯಶಸ್ಸು ಎಂಬುದರ ಹಿಂದೆ ಓಡಾಡುತ್ತಿದ್ದಾನೆ. ಕರುಣೆ, ಸಹಾನುಭೂತಿ, ಮಮತೆ, ಪ್ರೀತಿ ಕ್ಷೀಣಿಸುತ್ತಿದೆ. ಯಂತ್ರಗಳ ಒಡನಾಟದಿಂದಾಗಿ ಯಂತ್ರಗಳೇ ಎಲ್ಲ ಸಂಬಂಧಗಳಾಗಿ ಬದಲಾಗುತ್ತಿದೆ.
3: ಸಾಕು ಸಾಕು, ನಿಮ್ಮಿಬ್ಬರ ಸಂವಾದ ಕೂಡ ಸರಿಯಾಗಿದೆ. ಈ ತಾಂತ್ರಿಕ ಯುಗದಲ್ಲಿ ಗ್ಯಾಜೆಟ್ಗಳ ಜೊತೆಗೆ ಮನುಷ್ಯತ್ವ ಕೂಡ ಬೇಕು. ಎರಡನ್ನು ಒಟ್ಟಿಗೆ ಕೊಂಡೊಯ್ದಾಗ ಮಾತ್ರ ಜೀವನಕ್ಕೆ ಅರ್ಥಪೂರ್ಣವಾಗುತ್ತದೆ. ತುಳುನಾಡಿನ ಸಂಸ್ಕೃತಿಯನ್ನು ಹಾಡಿನ ಮೂಲಕ ವ್ಯಕ್ತಪಡಿಸಲಿದ್ದಾರೆ ಅಭಿನಯ

0: ಕತೆ ಕೇಳುವುದು ಎಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಈಗ ನಿಮಗಾಗಿ ಒಂದು ಕತೆ, ಯಂತ್ರಗಳು ಮತ್ತು ಕರುಣೆಯ ಕುರಿತಾಗಿ ನಿಮ್ಮ ಮುಂದೆ ಸಣ್ಣ ಕಥೆಯನ್ನು ಪ್ರಸ್ತುತಿಪಡಿಸಲಿದ್ದಾರೆ ವೈಷ್ಣವಿ.
1: ಮಂದ ಬೆಳಕಿನ ಕೋಣೆಯಲ್ಲೊಂದು ಚಿಕ್ಕ ದೀಪವಿತ್ತು. ಅದರ ಕೆಳಗೆ ಯುವಕನೊಬ್ಬ ಸಮಯ ಹಾಗೂ ಕಾಲವನ್ನು ಸರಿಪಡಿಸುವ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದ. ಅವನು ದಿನಾರಾತ್ರಿ ಯಾವುದಾದರೊಂದು ಕೆಲಸದಲ್ಲಿ ಮಗ್ನನಾಗಿರುತ್ತಿದ್ದ. ಕೆಲವು ಸಲ ಊಟದ ಸಮಯವನ್ನೇ ಮರೆತು ಬಿಡುತ್ತಿದ್ದ. ಒಮ್ಮೆ ಒಬ್ಬ ವೃದ್ಧನೊಬ್ಬ ತನ್ನ ವಾಚನ್ನು ಸರಿಪಡಿಸಿಕೊಳ್ಳಲು ಅವನ ಬಳಿಗೆ ಬಂದ. ಯುವಕ ಆತನತ್ತ ನೋಡಿ ನಗಲಿಲ್ಲ. ಬದಲಾಗಿ ತಲೆಯಾಡಿಸಿ ನಾಳೆ ಬಾ ಎನ್ನುತ್ತಲೇ ವಾಚನ್ನು ತೆಗೆದುಕೊಂಡ. ವೃದ್ಧನಿಗೆ ಅದು ವಿಚಿತ್ರವಾಗಿ ತೋರಿತು. ಆತ ಮುಂದಿನ ದಿನ ತನ್ನ ವಾಚನ್ನು ಹಿಂದೆ ಪಡೆಯಲು ಮತ್ತೆ ಬರುತ್ತಾನೆ. ಆ ದಿನ ಯುವಕನ ಮೊಬೈಲಿನಲ್ಲಿ ಸಂದೇಶವೊಂದು ಬಂತು. ಅದು ಹೀಗಿತ್ತು: ಕೀಪ್ ವರ್ಕಿಂಗ್ ಸ್ವೀಟ್ ಹಾರ್ಟ್. ಇದನ್ನು ನೋಡಿದ ವೃದ್ಧನು, ನಿನ್ನ ಹೆಂಡತಿಯ ಸಂದೇಶವೇ? ಯುವಕನು ಮತ್ತೊಮ್ಮೆ ನಗದೆ ವೃದ್ಧನತ್ತ ಯಾವುದೇ ಮುಖಭಾವನೆ ಇಲ್ಲದೆ ನೋಡಿ ಮೊಬೈಲನ್ನು ಮೇಜಿನ ಮೇಲೆ ಇಟ್ಟನು. ವೃದ್ಧ

0: ವೃದ್ಧನು ಮತ್ತೆ ಕೇಳಿದ, ಏನಾಯಿತು, ಜಗಳ ಆಗಿದೆಯೇ? ಯುವಕನು, ನನ್ನ ಹೆಂಡತಿ ಸತ್ತು ಹೋಗಿದ್ದಾಳೆ ಎಂದು ಹೇಳುತ್ತಾಳೆ. ಬಟ್ಟೆಯೊಂದರಲ್ಲಿ ವಾಚಿನ ಗ್ಲಾಸನ್ನು ಒರೆಸತೊಡಗಿದ. ಅವನ ಕಣ್ಣೀರೊಂದು ಗ್ಲಾಸಿನ ಮೇಲೆ ಬಿದ್ದಿತು. ವೃದ್ಧನು ದುಃಖದಿಂದ ಯುವಕನ ಬೆನ್ನನ್ನು ನೇವರಿಸಿದ. ತನ್ನ ಕಣ್ಣುಗಳೆರಡೂ ಮೇಜಿನ ಮೇಲಿಟ್ಟಿರುವ ಮೊಬೈಲಿನ ಬಳಿ ಹೋದಾಗ, ಅದು ಬರೀ AI ಎಂದು ಯುವಕ ಹೇಳುತ್ತಾನೆ. ತಾನು ಒರೆಸುತ್ತಿದ್ದ ವಾಚನ್ನು ಮುದುಕನ ಬಳಿಗೆ ದೂಡುತ್ತಾನೆ. ವೃದ್ಧನು ಯುವಕನಿಗೆ ಸಮಾಧಾನ ಪಡಿಸುತ್ತಾ, ನೀನು ಸರಿಪಡಿಸಿದ ಈ ವಾಚ್ ನನ್ನ ಹೆಂಡತಿ ಕೊಟ್ಟು ಹೋದ ಏಕೈಕ ನೆನಪು. ನಿನ್ನೆ ಇದು ನಿಂತು ಹೋಗಿತ್ತು. ಈ ಮಾತು ಕೇಳುತ್ತಿದ್ದಂತೆಯೇ ಯುವಕನು ವೃದ್ಧನ ಭುಜದ ಮೇಲೆ ನೆತ್ತಿಯಿಟ್ಟು ಅಳಲು ಪ್ರಾರಂಭಿಸುತ್ತಾನೆ. ಯಂತ್ರಗಳು ಈಗ ಹೇಗೆ ಮನುಷ್ಯನಂತೆ ವರ್ತಿಸಲು ಪ್ರಾರಂಭಿಸಿದೆಯೋ, ಮನುಷ್ಯನು ಈಗ ಯಂತ್ರದಂತೆ ವರ್ತಿಸಲು ಪ್ರಾರಂಭಿಸುತ್ತಾನೆ. ಯಂತ್ರಗಳು ಮನುಷ್ಯನ ಹಾಗೆ ವರ್ತಿಸಲು ಅದೆಷ್ಟೇ ಪ್ರಯತ್ನಿಸಿದರೂ ಮಾನವೀಯತೆ, ಕರುಣೆ, ಅನುಕಂಪಗಳನ್ನು ತೋರಿಸಲು ಎಂದಿಗೂ ಸಾಧ್ಯವಿಲ್ಲ. ಇದು ಮನುಷ್ಯನ ಮೂಲಭೂತ ವರ್ತನೆಯೇ ಆಗಿದೆ ಎಂಬುದನ್ನು ಎಂದಿಗೂ ಮರೆಯಬಾರದು.
1: ರವಿ ಕಾಣದ್ದನ್ನು ಕವಿ ಕಂಡನಂತೆ ಎಂಬ ಮಾತೇ ಇದೆ. ಇನ್ನು ಮುಂದೆ ಕಿವಿಗೆ ಹಿಂಪು ಕೊಡುವ ಸ್ವರಚಿತ ಕವನವನ್ನು ವ್ಯಕ್ತಪಡಿಸಲಿದ್ದಾರೆ ಅನುಶ್ರೀ.
2: ಒಂದು ನಿಶಬ್ದವಾದ ಕೋಣೆ, ಆ ಕೋಣೆಯೊಳಗೆ ಅಡಗಿರುವ ಮೌನ, ಅದರ ಸುತ್ತಲೂ ಸುಳಿದಿರುವ ಕತ್ತಲು, ಆ ಕತ್ತಲ ನಡುವೆ ಇರುವ ಸಣ್ಣ ಬೆಳಕು, ಅದರ ಸುತ್ತಲೂ ಸುಳಿದಿರುವ ಕತ್ತಲು, ಆ ಕತ್ತಲ ನಡುವೆ ಇರುವ ಸಣ್ಣ ಬೆಳಕು. ಬೆಳಕಿನ ಅಂಚಿನಲ್ಲಿ ಸಾಲು ಸಾಲು ಪ್ರಶ್ನೆಗಳು, ಬೆಳಕಿನ ಅಂಚಿನಲ್ಲಿ ಸಾಲು ಸಾಲು ಪ್ರಶ್ನೆಗಳು, ಆ ಪ್ರಶ್ನೆಯೊಳಗೆ ಅಡಗಿದೆ ಅಧ್ಯಯನ ಮುಗಿದ ಉತ್ತರಗಳು, ಆ ಪ್ರಶ್ನೆಯೊಳಗೆ ಅಡಗಿದೆ ಅಧ್ಯಯನ ಮುಗಿದ ಉತ್ತರಗಳು. ಇವೇ ನಮ್ಮ ಅಂತರಾಳದ ದಾರಿಹೋಕರು, ಇವೇ ನಮ್ಮ ಅಂತರಾಳದ ದಾರಿಹೋಕರು.
1: ನಮ್ಮದು ಝಡ್ ತಲೆಮಾರು, ಯಂತ್ರಗಳ ಜೊತೆಗೆ ಒಡನಾಟ ಇಟ್ಟುಕೊಂಡೇ ಬಂದವರು. ಆಗೆಂದ ಮಾತ್ರಕ್ಕೆ ಮಾನವೀಯತೆ, ಕರುಣೆ, ಅನುಕಂಪ ಮರೆತವರಲ್ಲ. ಆದರೆ ತಾಂತ್ರಿಕತೆ ವೇಗಕ್ಕೆ ನಮ್ಮನ್ನು ಒಗ್ಗಿಸಿಕೊಳ್ಳುತ್ತಾ ಮನುಷ್ಯನ ಮೂಲಭೂತ ವರ್ತನೆಯನ್ನು ಮರೆಯದಿರೋಣ. ತಾಂತ್ರಿಕತೆ ಮತ್ತು ಮಾನವೀಯತೆ ಮೇಳೈಸಿದಾಗ ಬದುಕಿಗೆ ನಿಜವಾದ ಅರ್ಥ ಬರಲು ಸಾಧ್ಯ ಎಂಬುದನ್ನು ಸದಾ ನೆನಪಿಟ್ಟುಕೊಂಡು ಮುಂದೆ ಸಾಗೋಣ. ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ಭಾಗವಹಿಸಿದವರ ಹೆಸರು ಆಶಾ, ಅನಿತಾ, ಅಂಕಿತ್, ಅಭಿನಯ ವೈಷ್ಣವಿ ರಾಜೇಶ್, ಶಾನಿಬಾ, ಅನುಶ್ರೀ. ಸಹ ನಿರ್ದೇಶಕರಾದ ಪತ್ರಿಕೋದ್ಯಮ ವಿಭಾಗದ ಉಪನ್ಯಾಸಕರಾದ ಉಮರ್ ಫಾರೂಕ್ ಸರ್ ಹಾಗೂ ಇಳಿಯರಾಜ್ ಸರ್ ಹಾಗೂ ಸೌಮ್ಯ KB ಮ್ಯಾಮ್, ಧನ್ಯವಾದಗಳು.
3: ಇದುವರೆಗೆ ಅಂತಿಮ ವರ್ಷದ ಪತ್ರಿಕೋದ್ಯಮ ವಿಭಾಗ ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು ಇಲ್ಲಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಯಿತು. ಈಗ ಕೇಳಿ ಭಾವಗೀತೆಗಳು. ಮೊದಲಿಗೆ ಕುಮಾರಿ ಸುದೇಶ್ನ ಅವರಿಂದ ಸಂಜಯ ರಾಗಕ್ಕೆ, ರಚನೆ ಸುಬ್ರಾಯ ಚೊಕ್ಕಾಡಿ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ.
1: ಕೇಳುಗರೆ, ಇದು ಇಂದಿನ ಯುವವಾಣಿ ಕಲಾ ಸಂಜೆ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.

0: ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಂಗಳೂರು ಕೊಂಕಣಿ ಕಾರ್ಯಕ್ರಮ. ಅತ್ತ ಎಂ ದೇವದಾಸ್ ಪೈ ಉಡುಪಿ ಹನ್ನಿ ಬೋರುನು ಪ್ರಸ್ತುತ ಕರ್ಚೆ ಸುಂದರಿ ಮಾಯಿಲೆ ಸೂಣೆ ಮಳಲೆ ಲಘುದಾಟಿಚೆ ಭಾಷಣ ಐಕುವ್ಯಾ.
2: ಸುಂದರ ಮಾಯಿ ಅಮ್ಗೆಲೆ ಸಜ್ಜರ್ಚ್ ಬೈಲ್ ಮನಿಷಿ ಅಮ್ಗೆಲೆ ನೀ ತಂಗೆಲ್ ಗರ್ ಲಗ್ ಲಗ್ಗಿ ಚಾಂಗ್ ಮಡರ್ ಭಾರಿ ಚಾಂಗೆ ಬಾ ತೀ ಜಲ್ಲೆ ತಿಗೆಲ್ ಕಾಮ್ಜಲ್ಲೆ ಎಕ್ಲೆಲ್ ಖಬ್ರೇಕ್ ನಾ ತಿತ್ತು ಚಾಂಗಿ ತೀ ಚಾಂಗಿ ಮುಣು ಗೆಲ್ಲರಿ ತಿಗೆಲ್ ಬಮ್ಮುಣು ಗೋಪಾಳ್ ಬಾಮು ಅನಿ ಕೈ ಚಾಂಗು ಬೈಲೇಕ ಸಂಗಿಲೋ ಬಮ್ಮುಣು ಸುಬ್ರಹ್ಮಣ್ಯ ಜೋಡಿ ವಯ್ಯಬಾ ಜಲ್ಲರಿ ಪಾ.

ಪಾಪ ವರ್ಸ್ ಪಂಚಿಸಲ್ಲರಿ ಚೆರಡು ಉಜಾಯಿನಿತಿ ಕಸ್ಸಲ್ ಕೂರ್ಚೆ. ನಾನಾ ಡಾಕ್ಟ್ರಲ್ಲಿ ಯಾವಾಗ ಕತ್ಕೆಲ್ಲೆ ಮೆಳ್ಳೆ ಮೆಳ್ಳೆ ದೇವಲೆ ಹಂಗೆ ಮಾಡ್ಸಂಗೊಂಡು ಗೆತ್ತಲೆ. ಇಂಗ್ಲೀಷ್ ಆಯುರ್ವೇದಿಕ್ ಆನಿ ಹೋಮಿಯೋಪತಿ ಮೂಡು ನಾಗು ಮೂಲನಾಗು ದರ್ಶನ ಮೂಡು ಅಶ್ಶೇಲ್ ದೇವಸ್ಥಾನ ಪುರ ಘೂಳಿ ಪ್ರದಕ್ಷಿಣೆ ಕಾಣು ಮಗ್ಗಿಲೆ ಜಲರಿ ಕಾಯ್ ಜಾಯಿನಿ ಫಲ್ ದೀನಿ. ಡಾಕ್ಟ್ರಲ್ಲೇ ನಿಮಗೆಲೆ ದೋಷ ಕಾಯಿ ನಾ ಮಾಡಲೋ ಅನೇಕೋರ್ ಚಿಕ್ಕಸಲೆ ಮುರ್ಚುವೆ ಅಶೀ ಸೊಳ್ಳೆ ಋಣಾನುಬಂಧ ಜಾವ್ ಕಾನವೆ ಋಣಾನುಬಂಧೇನ ಪಶುಪತಿ ಸುತ ಆಲಯ ಪೂರ ದಿಲ್ಲ ಚರಡು ವಾಲ್ ಭಾಗ್ಯಕ ದೀನಿ ದೇವಾನ ತಶಿ ಸ್ವಂತ ಘರಸ ಹಾತ್ ಬರ್ ಪೆನ್ಷನ್ ಎತ್ತ ಘರ ಸುತ್ತು ಚಾರಿ ಮಡ್ಡೆ ಅಂಬೆ ರೂಕು ಚಂಗ ಫುಲ್ಜಾಡ್ ಗಲ್ನಿತಿ ಅನ್ನಿ ಕಸ್ಸಲ್ ಕೊರ್ಚೆ ಪ್ರಯತ್ನ ಪೂರ ಕೆಲ್ಲೆ ಪೂರ ಉತ್ಕಾಂತ ಹೋಮು ಇತ್ಲೇ ಪುಣ್ಯಸ್ವೆ ಅಶಿಲಂತೂ ತೃಪ್ತಿ ಬುಕ್ಚಿನವೆ ತಶಿ ದೇವು ಪುರಾ ಜನಕ್ಕೆ ಪುರ ದಿತ್ತವೆ ತೆ ತೈ ಅಸೋ ಸುರುಸುರೇಗ್ ಭಾರಿ ಬೇಜಾರಲ್ಲ ಮಗಿರಿ ತೋಚ ಬೇಸಲ್ಲ ನಶಿ ಬಸ್ಲರ್ನವೆ ಮಾತ್ರ ಮೆಳ್ಚೆ ಕಸಲೆ ಉಪ್ಪನ್ ಗೆವಚೆ ಜತ್ತವೆ ದೇವನ್ ದೇವ್ ಕನವೆ ಅಶಿ ದೀಸ್ವತ ಅಶಿಲೆ ಹನ್ನಿ ಬಾಯಿಲ್ ಬಮ್ಮುಣ ಸಕಾಣಿ ಊಟನು ವಾಕಿಂಗ್ ಆಗುವ ಚಬ್ಯಾಸು ರೆಗ್ಯುಲರ್ ಸಕಾಣ ಸಾಧ್ದವರು ಆಡ್ತಾಯಿ ಏಕ್ ಗಂಟ ವಾಕಿಂಗ್ ಮಾಡ್ತಾನ ತನ್ನ ತಂಗಲಿಟ್ಲೆ ಕಷ್ಟ ಸುಖ ಉಲ್ಲೋಚೆ ಅನ್ನ ಕಸ್ಸಲ್ ಕುರ್ಚೆ ಅಶಿ ಏಕ್ ದಿವಸು ವಾಕಿಂಗ್ ಆಗತ್ತಾನ ವಟ್ಟೇರಿ ಏಕ ರುಕ್ಮಣಾಂತು ಏಕ್ ಸಾನ್ ಸುಣೆ ಪೊಯ್ಲ ಉತ್ಕಾಂತು ಶೀಯಾಂತು ಕಟ್ಕಟ್ ತಸ್ ವೈಗ ಪಾಪ ಕೋಣಕಿ ಹಣ ಸೊಳ್ಳ ಸುಂದರಮಯಕ ತೆ ಸೂಣಿ ಪೊಳನು ಪಾಪ್ ತಿಸ್ಲೆ ದೋಳೆ ಉದ್ದಾಯಿಲೆ ಬೆರೆದಲ್ಲೆ ಕಸಲೇ ಜಮ್ಮ ತೇವ ಏಕ ಪ್ರಾಣಿ ನಮ ಹಂಕ ಪೊಳನು ತೇವ ಈ ಸೂಣೆ ಪಿಳಿ ಪಿಳಿ ಪಳೈತಸ ಅನ್ನಿ ಕಸ್ಸಲ್ ಕರ್ತಲ್ ಪಾಪ ಗೋಪಾಳ ಮಮ್ಮ ಕೈ ಪಾಪ್ ದಿಸ್ಲೆ ವೈಗೋ ಸುಂದರಿ ತೇಪಳೆ ಸೂಣೆ ಶಿಯಾ ಕಡ್ಕಡ್ತಸ ಹೇ ಸುಣೆಕ ಅಮ್ಮಿ ಗರ್ಕಡ್ ಹೊರ ಪಶ್ಯಾ ಜಾಯ್ನವೆ ಸುಂದರ ಮೈ ಕೈ ನಕ್ಕ ಮಣ್ತಾ ಮಿಗ್ಗೆಲ್ ಮನಾ ತುಲೇ ತುಂಬಿ ತೊಣ್ಣನ ಸಂಗ್ಲೆ ಜಾಯ್ತ ತಶೀ ಕೊರಿಯ ವರ್ಲೆಲೆ ದೂದ ಶೀತ ತಕ ಗಲ್ಯ ಏಕ್ ಬಗ್ಲೇನ್ ಪೂರ್ಣಸ್ತನವೆ ಅಮ್ಕಾಯ್ ಬೇಜಾರ ಜತ್ತ ತಂಕ ಏಕ್ ಜೀವನ ಜತ್ತ ಮಳ್ಳೆ ತೆ ಸುಣೆ ಪಿಲ್ಲೆ ಕುಕ್ಕೊಳ್ಳು ಘರಾಗಿವನ ಇಲಿತಿ ಐಲೆ ಐಲೆ ಚಾರ್ ದಿಸ್ ಬಿತ್ತರಿ ತೆ ಸೂಣೆ ಪುಟ್ಪುಟೀಸಲ್ಲ ಅಮ್ಮ ಜಾಣ್ವೈ ಕೊಣೈನಮ್ಗನತಿ ಕಡ್ಡಿಶಿ ಅಸಿಲೆ ಬೊಡ್ಡು ಸೇದಲ್ಲೆ ಘರ್ ಬರ್ ಧಂಚೆ ಸೂರ್ಕಲ್ಲೆ ತಗ್ಗೆಲ್ಲ ಘರ್ ಗೋಪಾಳ ಮಮ್ಮಲೆ ನೀ ಸುಂದರ ಮೈಲೆ ಮುಡ್ಲಿಕ್ಕನಿ ತಗಲೇ ಮುಡ್ಲಿಕ್ಕಲಾದಾಣೆ ಭಾರಿ ಖುಷಲ್ಲೆ ಹೇ ಸುಣೆ ನಿತ್ತರಿ ಬೇಜಾರ್ ಪೂರ ಗೆಲ್ಲೋ ಅಶೀ ದಿವಸ ಹೊತ್ತ ಅಶಿಲೆ ಹೇ ಸೂಣೆ ಹಂಗೆಲ್ಲ ಗರ್ಕಡ್ಚೆಕ್ ಸದಸ್ಯ ಜಲ್ಲೆ ಸೂರ್ಜಲ್ಲವೆ ಹೇ ಸುಣೆಕ ರಾಜೋಪಚಾರು ಕಸ್ಸಲ್ ಸಂಚೆ ತಕ್ಕೆ ನಿದ್ದೋಶಕ ಸಪರೇಟ್ ರೂಮ ವಿಂಗಡ್ ಹಂತುಳ ಅನಿ ಮತ್ತೆಲ ಏಕ್ ಸಾನ್ ಫ್ಯಾನ್ ಸಕಣಿ ದುದ್ದಾ ಸೀತ ಅನಿ ದನ್ಪರ ಜಳಿಕೆ ಜಾವಣ ಅನಿ ರಾತ್ರಿ ಸ್ಪೆಷಲ್ ಐಟಮ್ ಅಶೀ ಪಂದ್ ದಿಸ್ ಮಣ್ತಾನ ಬೀನ್ಸ್ ಸಿ ಅಶಿಲ್ ಸೂಣೆ ಬನ್ಸ್ ಸಿ ಜಲ್ಲೆ ಗುರ್ತು ಮೇಳ್ನ ವಯ್ಯಬ್ಬಾ ತಶಿ ಏಕ ಮೈನ್ ಗೆಲ್ಲ ವಚ್ಚನಶಿ ರಪ್ತವೆ ತಕ್ಕ ಸೊಳ್ಳೆರ್ ಹನ್ನಿನ ಹಂಕ ಸೊಳ್ಳೆರ್ ತ್ಯಾನ ಅಶ್ಚಿರಬ್ಲ ವ್ಯಾರು ಅಶೀ ಏಕ್ ದಿವಸು ಗೋಪಾಳ ಬಮ್ಮಳಲ ವೈಗೋ ಸುಂದರಿ ಏ ಸೋಣು ಮಕ್ಕ ರಪ್ಚ ಜಾಯ್ನ ಕಸ ಕುರ್ಚೆ ಪಳೆ ಪೇಪರ್ ವಜಿತಸ್ ತನ್ ಮಿಗ ಪೈಮಳಂತೂ ಗುಂತಸ್ ಎಚಿಕ್ಕೆ ಅನಿ ತಕ್ ತೆಕಡ ಪೊರ್ವರಿ ಅನಿ ಪಳೆ ತಗಲ್ ತೊಣ್ಣಂತೂ ಪಿಣಿಸದೇವತಸ್ ತೇ ಕಾಣುಡ್ಡೈ ಸುಂದರಮೈ ಐಲಿ ಅನಿ ಪಿಣಿಸ ಕಾಣುಡ್ಡೈಲೋ ತೋಕೆದ್ದೋ ಸುಂದರಮೈಲ್ ಪೈಮಳಂತೂ ಹೊಡ್ಕತಸ್ ಸೋಣ ಕನಿ ಸುಂದರ್ ಮೈಕ ಹಾಕಿ ನಾವು ದವರ್ ಕಾಮಣ ಹುಡುಗ ಸೈಲ ಕಸ್ಸಲ್ ದವರ್ಚ ಮುಣ ತಿಕ್ಕ ಕೇಳಿ ಆಲೋಚನೆ ಕೇಳರಿ ಐಕೈರಿ ಹಾ ವೈ ವಿಂಗಡ್ ನಾವು ಇತ್ಯಾಕ ಪಿಣಿಸು ದೇವ್ ತೇಸ್ತವ ಅಕ್ಕ ತೇಜ ನಾವು ದವರಿಯ ಪಿಣಿಸೋ ಚಂದ ನಾವ ಅಜ್ಜೆ ಪಶಿ ಚಂದ ನಾವ ಅನಿ ಕೈ ಮೇಳ್ತಾ ಅನಿ ಪುಣಿ ಹಜ್ಜೋ ಪಿಣಿಸು ರಪ್ತ ಕೇಪೊಳಯ ಅನಿ ಸೀದ ಗೋಪಾಳ ಮೊಮ್ಮಲೆ ಗಿಲ್ಲಿ ಇತೆ ಅಮ್ಗೆಲ್ ಸುಣ್ಯಾಕ ಏಕ್ ಚಂದ ನಾವು ಮೇಳ್ನೆ ಪಿಣಿಸೋ ಓ ಭೇಷ್ ಕಶಿ ಹಜ್ಜೆ ನಂಗೆ ಕಾತು ಪಿಣಿಸೋದೇವ್ ತಸ್ನವೆ ಸಮ

ತೀದಿಸ್ ತಕೊನು ತಕ್ಕ ಪಿಣಸೋ ಮುಣ್ಣಾವ ಪರ್ಮನೆಂಟ್ ಜಲ್ಲೆ ಜಲ್ಲಿನವೆ ಸುಂದರಮಯಿ ಖುಷೀರ್ ವಟ್ರಾಜೆ ಪುರ ಸ್ವೀಟ್ ಮಂಟುನ ಇಲ್ಲಿ ಅನಿ ಪುರುಸೋ ತಸ್ಲರಿ ಅಮ್ಗೆಲ್ ಪಿಣಸ್ಯಾಕ ಪೊಳಚ ಯೊಯ್ಯಾತಿ ಮಳೆಯಲಿ ತಶ್ಶಿ ಸುಂದರಮಯಿ ಪೆಳವಣೆರಿ ಗುಲ್ಗುಲೀ ಜಲ್ಲು ನಾವು ದವರ್ ತರಿ ಹಾಗಲ್ ಪಿಣಸೋ ಇರಬ್ಲೋ ಅಮ್ಮ ಜಾಣ ನಾವ ಬಲಿಯಾ ವಯಿ ತಶ್ಶಿ ದೀಸ್ ತಶಿಲೆ ಪಿಣಸ ಹೊಡ್ದಲ್ಲೋ ಮೆಳ್ಳಿ ಮೆಳ್ಳಲ್ಲಿ ಚಿಲ್ಲಿಯ ಸುಣೆ ಮಕ್ಷಿ ದಾವು ತಸ್ ಅಶಿಲೋ ಸೂರ್ ಕೆಲ್ಲೇನವೇ ಮಾರಿ ವೈ ನವೆ ತಕ್ಕ ಈಗ ಸಂಗಾತಿ ಮುಣಜಾವ್ಕ ನವೆ ಎಕ್ಲೋ ಮುಣ ಕಿತ್ಲ ದೀಸ್ರಪ್ಚೆ ವಾಕಿಂಗ ಬತ್ತಾನ ಏಕ ಈಗ ಸೂಣೆ ಗೋಪಾಳ ಮಾಮ ದಿಸ್ಲೆ ತೇ ಬೈಲ್ ಸುಣೆ ಘೇವನು ಗರ್ಕಡ್ ಹಳ್ಳೆ ಜೋಡಿ ಸಮಜಲ್ಲೆ ದೊನ್ನೀ ಚಂದಕೋರ್ನು ಒಟ್ಟ ಶಿಲಿದಿ ಅನಿ ಹಿಕ್ಕ ಏಕ ನಾವು ದವರ್ಚಿ ನಕ್ಕವೆ ಖಚಿ ನಾವು ದವರ್ಚೆ ಮತ್ತೆ ಕವಚನಿ ಕಿತ್ಲಿ ಮತ್ತೆ ಖರ್ಚಿಲ್ಲ ರೀ ಜಾಯಿನಿ ಅಶಿ ಏಕ ದಿವಸು ಗೋಪಾಳ ಮಾಮಲ್ ಬೇವಣೋ ರತ್ನಾಕರು ಕುಸಲ್ಕೀಕ ಮರ್ಗರ್ ಕಡೆ ಇಲೋ ಗೋಪಾಳ ಮಾಮನ ಹೊ ಪ್ರಸ್ತಾವ ಕಳ್ಳೋ ವೈರೆ ಹಿಕ್ಕೆ ಕಸಲೇ ಪುಣೆಕ್ ನಾವು ದವರ್ ಕನೋವೆ ತಕ್ಕ ತೋಮಳಲೋ ಬಾಬಾಜಿ ತೂ ಇತ್ಯ ಬಿತ್ತ ತೋ ಪಿಣಿಸನೋವೆ ಹಿಕ್ಕ ಪಿಣಿಶೀ ಮುಣ್ಣ ನಾವು ದವರಿ ಚಾಂಗ್ ಜತ್ತ ಅರೆ ಹಾಣ್ ಸಂಖ್ಯೆ ವೈ ಪಿಣಿಶ್ಯಾಕ ಪಿಣಿಶಿ ಬೇಷ್ ಅನಿ ಮುಖಾರಿ ತಂಕ ಪಿಲ್ಲ ಜಲ್ಲರಿ ಬುರ್ಷಿ ಅನಿ ಬುರ್ಸೋ ಮುಣ್ ದವರ್ಚೆ ಹೇ ನಾವೈಕೂನು ಸುಂದರಮಯಿಗೆ ಭಾರೀ ಖುಷಲ್ಲಿ ಈಗ ದಿವಸು ಸುಂದರಮಯಿಲ್ ಮೌಷಿ ತಂಗಿತೆಯ ಇಲಿ ಹಿಕ್ಕ ಐಕಪಣ ಕಾಂಚಿಗೆ ದೂರು ಮೌಷಕ ದೋಳೆ ಮೇಳ ತಿಗೆಲ್ ನತ್ವಲ್ ಹರಡಿಕ ವೈಗೋ ಸುಂದರಿ ಮಿಗೆಲ್ ನತ್ವಾಕ ಹರಡಿಕ ಪರ್ ಐತಾರ ತೂ ಅನಿ ಗೊಪ್ಪಳಿ ಐತಿ ಚಿಕೆ ಒಗ್ಗಿ ಐತಿ ಜಾಯ್ತ್ ಮೌಷೆ ಚಿಕೆ ರಾಬ ಹಾಂ ಈಗ ತುಕ್ಕ ಹೋಂಟಿ ಬರ್ತಾ ಜಾಯತ್ ಗೋ ಇತ್ಲ ಜತಾನ ಒಪ್ಪಿಣಸು ಪಳೆಯಿತಸ್ ಒಯ್ಗ ಗ್ರಹಚಾರನವೇ ಹಾಣ್ ಮೌಷಲ್ ಕಪ್ಪಡ್ ತಣ್ಣನು ಸೊಳ್ಳೆ ಜಲ್ಲಿನವೇ ಪುಣ್ಯಾನ ಕಾಯ್ ಪಿಂದುನು ಚನಿ ಕೋಣ ಜಾಯ್ಯ ಮೌಷು ಮಳೆಲಿ ಸುರ್ವೇಕ ವೈಗೋ ಸುಂದರಿ ತೆದ್ದರಿದ್ರ ಸುಣೆಯಕ ಬಾಹಿರ್ಗಾಲಿ ತೂವೇ ಏ ಸುಣೆ ಬಾಹಿರ್ಗಾಲ್ನತ್ತರಿ ಹಾಮ ಅನಿ ತುಂಬಲ್ ಗರ್ಕಡ್ಯಾನ ಅಪ್ಪ ಸುಂದರಮಯಗ ಉಭಯ ಸಂಕಟ ಕಸ್ಸಲ್ ಕುರ್ಚೆ ಅಂತು ಮೌಷಿಯಕ್ಕೆ ಸಮಾಧಾನ ಕೋರ್ನು ಪೆಟೈಲಿ ಮುಣು ಕೊರಿಯ ವೈಗ ಜತ್ತುವೈತೆ ತೀಣಿ ಸಂಗ್ಲಿ ಮುಣ ಅಮ್ಮಿ ತಕ್ಕ ಬಾಯರ್ಗಾಲು ಜತ್ವೆ ಚಡ ಪಶಿ ಚಡ್ ಕೋರ್ನು ಅತ್ತ ತಕ್ಕ ಬಾಯರ್ಗಾಲ್ ಮಳೆರಿ ಏ ಜೌಚು ವ್ಯಾರ್ವೆ ಏ ಸಾಧ್ಯನ ಕೊಣೈ ಕಸಲೆ ಮುಣತಿ ಅಂತೂ ಮೌಷಿ ಚಮಕಲಿ ಬಚಾವ್ ಏಕ ದೀಸು ಪೌಸಡಿಕ ಪಿಣಶ್ಯಾಕ ಜೋರ್ ತಾಪಯಿಲೋ ರಬ್ಬಯ್ಯನ ಕಸ್ಸಲ್ ಕುರ್ಚು ಮುಣ ಕಳ್ಳಿ ಸೀದಾ ತೆ ಸುಣೆ ಡಾಕ್ಟರ್ಲೆ ವಚ್ಚನು ಹಕ್ಕ ದಕ್ಕೈಲೆ ಡಾಕ್ಟ್ರ್ ಮಳಲೋ ವೈಗೆ ಸುಂದರಮೇ ತೂ ಕಾಯ್ ಬಿಯೋನಕ್ಕ ತಶಿ ತತ್ತವಳ ಜತ್ತ ಬಾಯಿಲ್ ಬೊಮ್ಮನ ಉಸಿರು ಸೊಳ್ಳೋ ಅಶೀ ದೀಸ ಒತ್ತಶಿಲಿ ಹಂಕ ಕಾಶಿ ಮಥುರಾ ವಚ ಮುಣ ಜಲ್ಲೆ ವಚ್ಚಿ ವೈ ಜಲ್ಲರಿಯ ಪಿಣಶೆ ಕೈ ಸುಡ್ಚೆ ಮಿ ಜನ್ನಲೆವೆ ಉಣೇ ಜಲ್ಲರಿ ದಾ ಬಾರ್ ದೀಸ್ ಪುಣಿ ಜಾವುಕ ಏವು ಚುಬಿತರಿ ಎ ಪಿಣಶೆ ಕಾಯಿ ಪುಣಿ ಜಲ್ಲರಿ ಕಸ್ಸಲ್ ಕುರ್ಚೆ ಎಚ್ಚನೆ ಮಾರ್ಗು ಟೂರ್ ಬುಕ್ ಜಲ್ಲ ದುಡ್ಡು ಇದಿಲ್ಲ ಕ್ಯಾನ್ಸಲ್ ಕೊರು ಜತ್ತವೆ ನಾ ಅನಿ ಕಸಕ್ಕೆ ಕುರ್ಚೆ ಮುಣ ಮತ್ತೆ ಹುಂಜಲೆ ಹಾಂ ಹುಯ್ ಪಕ್ಕನಿತೆ ಸುಣೆ ಡಾಕ್ಟರ್ ಹುಡುಗ ಸೈಲೋ ಕರೆಕ್ಟ್ ತಗೆಲಗಿ ಸುಡಿಯ ಮುಣ್ಲೆಕ್ಲೆ ಅನಿ ಸೀದತೆ ಡಾಕ್ಟರ್ ಲೆಗ್ಗಿಲ್ಲಿಂತಿ ಓ ವಿಷಯ ಪೂರ ತಗೆಲೆ ಸಂಗ್ಲೆ ಕಿತ್ಲೇ ಖರ್ಚು ಜಲ್ಲರಿ ಹೊಡ್ಡೆ ಎಕ್ಕಪಡಿ ಹಂತುಮ್ಕ ವೈರ್ಗ ಹಲ್ತು ಡಾಕ್ಟ್ರ ಮಳೆ ತಕ್ಕ ಡಾಕ್ಟ್ರ್ ಭಾರಿ ಚಾಂಗ್ಯ ಆಮ್ಕ ಪೂಡ್ದಕ್ಕೂ ತಗೆಲ್ ಗುರ್ತಶಿಲೋ ಜಾಯ್ತ ಸುಂದರಮೇ ತೂ ಕಸಲ ಎಚ್ಚನ್ ಕಡ್ತ ಹಾವು ನಾಮೆ ಹಾವು ತಕ್ಕ ಚಂದ ಕುರ್ಪಳೋನ್ ಕೆತ್ತ ತಿತ್ಲೇ ಮಳೆಲೆ ಮಳೆಲೆ ಜೀವ ಜೀವ ಇಲೋ ಅಮ್ಮ ಜಾಣ ಅಯ್ಯೋ ತಾಣ ಸಂಗ್ಲೆ ಮಗಿರಿ ಉಸ್ಕೊಸೋಣು ಆ ಮೆಟ್ಟೂರ ಗೆಲ್ಲಿಂತಿ ಗೆಲ್ಲರ್ ಬರ್ಕತಸ್ವೆ ಧ್ಯಾನ ಪೂರ ಗರ್ಕಡೇಚಿ ಅಮ್ಗೆಲೇ ಗವಂತು ಪಿಣಶೆ ವೈರಿ ದಾ ದೀಸು ದಾ ವರ್ಸ್ ಶಿರಬ್ಲ ಕೂಡ್ಲೆತೆ ಡಾಕ್ಟರ್ಲೆ ಗೆಲ್ಲಿಂತಿ ಅನೆ ಪಿಣಶ್ಯಾಗೆ ಅವನು ಅಯ್ಲಿಂತಿ ಬಚಾವ್ ಅಮ್ಕ ಪಳಿಲ್ ಕೂಡ್ಲೆತೆ ಪಿಣಸು ದಾವನೇವನು ಅಮ್ಕ ಪೊಟೋನ್ ಗೆತ್ಲೆ ಅಶಿ ದೀಸ್ ಒತ್ತಶಿಲೆ ವಿಶೇಷ ಕಾಯ್ನ ಇಲೆಕ್ಷನ್ ಐಲೆ ವಾಲಂಟಿಯರ್ ಪುರ ಓಟ್ ನಿಮ್ಮುಚೆ ತೆತ್ತ ಆಶೀಲಿದೆ ತಶಿ ಅಮ್ಗೆಲ್ ಗರ್ಕಡೆ ಅಯ್ಲಿಂತಿ ತುಂಬಿ ತೆಮ್ಮಯೇ ಕಿತ್ಲ ಜನ ದೋಗ ಅನಿ ಸೂಣೆ ಇಶ್ಯಪ್ಪ ಸುಣೆಗ್ ಓಟ ನಾಮಯೇ ತೇಮಕ ಗೊತ್ತಸ್ರೆ ತೆದ್ದೊಳ್ಬಿತ್ತರಿ ತೊಪ್ಪಿಡಿಸೋ ಬಾಯಿರೈಲೋ

0: ತಾನ್ ಕಪ್ಪಳೋನು ಬೊಂಬಸೂರ್ಗಲ್ಲಿ ತಗ್ಗೆಲ್ ಬಾಬಾಯ್ಕೂನು ಅನ್ನಿ ಕಂಚಿದಿಕ ಧವಲಿ ಮುಣ್ ಗೊತ್ತ ಅಮ್ಮ ಜಾಣ ಅಂತೂ ಇಚ್ಚಿಕೇ ಚಾಂಗ್ಮಳರಿ ಜ್ವರ ಲೇಗ ಬಾದನ ಎ ಪಿಣ್ಸ್ಯಾಲ್ ನಿಮಿತ ಅಮ್ಮಿ ಆರಾಮೀರ್ ನೀದ್ ಗಡೇತ ಅಮ್ಗೆಲ್ ವಟ್ರ ಚರಡುವಾಂಕ ಅಮ್ಗೆಲ್ ಪಿಣ್ಸು ಮಳೆ ಭಾರೀ ಪ್ರೀತಿ ಹೇ ರಜೇರಿ ತಂಗೆಲೊಟ್ಟು ಬೋಂಚೆ ತೋವೈ ಹಂಗೆಲೊಟ್ಟು ಕೇಳ್ತ ಶಿಲೋ ತನ್ನಿ ಹಕ್ಕ ನಣೋಚೆ ಅನ್ನಿ ಡ್ರೆಸ್ ಗಲ್ಚೆ ಪಿಣಿಸ ಕೈ ಎ ಚರಡು ಮಳೆರ ಭಾರೀ ಪ್ರೀತಿ ಏ ಚರಡು ಆ ನಿಮಿತ ಮಕ ಚಿಕ್ಕೇ ಆರಾಮ ಏಕ ದಿವಸ ಪಂತೆ ಪಂತೇರಿ ಎಕ್ಳು ಬೀಗ ಮಕ್ತಲೋ ಗರ ಎದ್ರ ರಬ್ಬನು ವರಡತ ಶಿಲೋ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ಎದ್ದವ್ವ ಹಕ್ಕಕ್ಕೆ ಶಿಕಳ್ನೆ ಅಮ್ಗೆ ದೇ ಸೂಣೆಸ್ ಮುಣು ವೈ ನಾಯಿ ಇದೆ ಎಚ್ಚರಿಕೆ ಮುಣು ಬೋರ್ಡುಗಲ್ಲ ನವೆ ತೇಪಳು ನಾಯಿಲು ದಿಸ್ತ ಅಯ್ಯಲೋ ನುತಪುಣಿ ರಪ್ತವೆ ಹಾಂ ತಕ್ಕ ಪಾಪ ಮುಣು ಪ್ರತೀ ಪಟೆ ಐಲ್ದನ್ನ ಪೊರ್ನಿ ಶರ್ಟ್ ಮುಂಡ ದಿತ್ತಶಿ ಹೇಮೇನೆ ಎಕ್ಪಟಿ ಏನಸ್ಲರಿ ಇವುಚುಮೇನೆ ಎತ್ತಶಿಲ್ ಪಾಪ ದಿಲ್ಲೇನೆ ಪೂರಾ ಗೆತ್ತಶಿಲೋ ಗೆಲ್ಲನೋವೆ ಪಾಪ ಚಮ್ಕಲೋ ಏಕ ದಿವಸ ಪ್ರಾಣಿದಯ ಸಂಗಾತಿ ಐನಿತಿ ದರಲಿ ಪಾಂಚ ದೋನಿ ಬೈಲ್ ಮನೀಷ ಅನಿ ಗರಾನ್ ವಚ್ಚೇನು ಕಾರ್ಣೇಶ್ಮಾರಕ್ಕೆಲ್ಲೆ ಅನಿ ಏ ಪ್ರಾಣಿಗೆ ಇಂಜೆಕ್ಷನ್ ಅನಿ ಮಾತ್ರೆ ದಿವಚೆ ವಚ್ಚೆ ಅನ್ ತಂಗಲಿ ತೇಜ್ ಕಾಮ ತನ್ನ ಆಯಿ ನಿಂತಿ ತನ್ನ ಚಮ್ಕಲಿತಿ ನೈ ಕಾಯಿ ಪುಣಿ ಎಕ್ಲಿ ಎಕ್ಲಿ ಎತ್ತಸ್ತಾತಿಯ ಟೂರ್ನಮೆಂಟ್ ಮಾಡಲೋ ಸ್ಕೂಲ ಡೊನೇಷನ್ ಮಾಡಲೋ ದೇವಸ್ಥಾನ ಡೊನೇಷನ್ ಮಾಡಲೋ ಅನೇಕ ಕಸಲೇ ಮಾಡಲೋ ವೈಗ ಹಡ್ಚಿ ಕೈದ ಕೂನು ಸಾತ್ ಆಟ ಹಜಾರ್ ಕಾಣ ದಿವ್ಕ ಹಡು ವಚ್ಚ ಕೈ ಮಿಜ ಅನ್ನಲೇವೆ ಹಡ್ಚೆ ತೊಗೆಲ್ಲ ನವೆ ದಿವ್ಯಾ ಮಳೆರಿ ತಂಗೆಲೆ ಬಾವಿಲಿ ತೊಂಡ್ಪುಳನು ಅವ್ ದಿವ್ಚೆ ವೈಗ ಅತ್ತ ಅಮ್ಗೆಲ್ ಗಾವಂತು ಕಂಚನ ಮನೆ ಶಾಖೆಯ ಗರ ಬಿ ತರಿ ಮೌಚ ಜಾಯನ ಬಾಯಿರ್ವಚ ಅಮಳೆರಿ ಒಪ್ಪಿಣಿ ಸೈಕನ ಏಕ ಪಾವಸ್ ಪೋಡು ತೈ ಪೂರ್ ಜಲ್ಲ ಅಮ್ಮ ಜಣ ತನ್ನಿ ಆತದ್ ಬಾಯಿರ್ವಚ ರಬೇಲ ಅಸ್ಲೇರ್ ಸಕಣಿ ಬಿ ತರಿ ಪುರಾ ಕಾಮ್ ಸೂ ಕೋರ್ನೆತ್ತದೆ ಕಸ್ಸಲ ಬಾ ಅತ್ತ ಪಿಡ್ಸೋ ಭಾರಿ ಡಲ್ಲದಲ್ಲ ಅತ್ತತ್ತ ವೈ ಪ್ರಾಯ್ಸಲ್ಲ ನೋ ಪಾಪ ಕಸ್ಸಲ್ ಕುರ್ಚು ಮುಣ್ ಕೇಳಿ ಡಾಕ್ಟರ್ಲೆ ಹೊರಿಯಾ ಮಳರಿ ತೋ ಐ ಕೈನ ಏಕ್ ಚಾರ್ ದಿವಸ ಪುಳಯ ಮುಳ್ಳಕ್ಲೇರಿ ಎದವ ಕಸ್ಸಲೆ ದೀಸ್ವತ್ತ ದೀಸ್ವತ್ತ ಹಾಗೆಲ್ಲ ಆರೋಗ್ಯ ವೈಡ್ ಜತ್ತ ಸ ಈಗ ದಿವಸ ಪಳೆತನ ದೋಂದೋಳಿ ವೈರ್ ಕೋರ್ನು ಹುಡ್ಕತ ಸ ಹಂಕ ಅಮ್ಗೆಲ್ ಪಿಣಿಸ್ಯಾಕ ಚಿಕ್ಕ ಪುಳೋಚಕ ಜಾಯಿನಿ ಮಕ್ಕೈ ಪುಳೋಚ ಜಾಯಿನಿ ಅಶೇಕ ಆಡ್ ದಿವಸ ಒತ್ತರಿ ಹುಡ್ಕೋನು ಹುಡ್ಕೋನು ಪಿಣಿಸ್ಯಾನ ದೋಳ ದಂಪ್ಲೆ ಪಿಣಿಸು ಗೆಲ್ಲೋ ಅನಿ ಸೂಣಿ ಪಶನಕ್ಕಬ ಹೇ ಎಕ್ಲು ಪೂರ ಖಂಡಿತ ಅಲ್ಲೆ ಎಕ್ಕ ಪಡಿ ಮೋಗ್ ಪಡ್ತಾರಿ ಸುಣ್ಯಾಕ ಅಮ್ಕಾನಿ ಸಾಧ್ಯನ ಜಲ್ಲರೆ ಅಮ್ಮಿ ಲೆಕ್ಕಿಲ್ ಪೂರ ಜತ್ತವೆ ಜವಚೆ ಜಕ್ ನವೆ ಅಶಿ ಏಕ ದಿವಸ ಅಮ್ಗೆಲ್ ಗರ ಬಗ್ಲ ಏಕ ಸುಣ್ಯ ಪಿಲ್ ಬಹುತಸ ಚಂದಸ ಗಳ ಆಡ್ಗಾಲ್ನು ಅಮ್ಕ ಪಳೆಯತಸ ಮಕ ಪಾಪ ದಿಸ್ಲೆ ತೇ ಸುಣ್ಯ ಪಿಲ್ಲಾಕ ಏ ಎಕ್ಲು ಜತ್ ನವೆ ಅನ್ನಿ ಹಾಮಳೆ ಮುಣ ಗೆಟ ಬಗಿಲ್ ಕಟ್ತಾನ ದಡ್ಡ ಮುಣ ಶಬ್ದ ಜಲ್ಲ ಕಸಲ ಬಾ ಮುಣ ದೋಳ ಸಿಕ್ತಾನ ಹಾಂ ಸ್ವಪನ್ ಪಳೆಯತಸ ಏ ಬದವೆ ಓ ಪಿಣಿಸೋ ಅನಿ ಪಿಂಕ್ಷಿ ಪುರ ಸ್ವಪನ್ವೆ ಏ ಪೂರ ನಿದ್ದಂತವೆ ಪಿಣಿಸೋಯಿನ ಪಿಂಕ್ಷಿನ ಕರ್ಮ ಹನ್ನಿ ಲಗೀತ್ ಈ ಘೊರೆ ತಸತಿ ಅಸೋ ನಿದ್ದಾಂತ ಪುಣಿ ತೊಡೆಯೇ ಸೂಕ್ ಬೊಗ್ಲಿನವೆ ಹಂಗೆಲ್ ಘೊರಣಕತಸ ನಿದ್ದೋಂತ ಪಾಪ
1: ಎದ್ದುಳ್ತಾಯ್ ತುಮ್ಮಿ ಎಂ ದೇವದಾಸ್ ಪೈ ಉಡುಪಿ ಹನ್ನಿ ಬೋರುನು ಪ್ರಸ್ತುತ ಕೆಲಲ ಸುಂದರಿ ಮಾಯಿಲ ಸೂಣೆ ಮಳಲೆ ಲಘು ದಾಟಿಚೆ ಭಾಷಣ ಐಕಲಿಂತಿ ಹ್ಯಾ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದಕ್ಕೂ ಪ್ರಸಾರ ಜಲ್ಲೆ
2: ಆಕಾಶವಾಣಿ ಮಂಗಳೂರು ಸಮಯ 8:45 ಆಗಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಕನ್ನಡ ಭಾರತಿ. ಇಂದಿನ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕ, ಹಿರಿಯ ಸಾಹಿತಿ, ಜನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಮಂಜುಳಾ ಪುರಾಣೇಕ್.
1: ಕೇಳುಗರಿಗೆಲ್ಲ ನಮಸ್ಕಾರ. ಅಧ್ಯಯನ, ಅಧ್ಯಾಪನ, ಸಾಹಿತ್ಯ, ಜಾನಪದ, ಭಾಷಣ, ಹೀಗೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದವರು ಹೊನ್ನಾವರದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರು. ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದ ಒಂದು ಕೊಡುಗೆಯನ್ನು ನೀಡಿ ಹಲವಾರು ಪುಸ್ತಕಗಳ ಮೂಲಕ ಅವರು ಚಿರಪರಿಚಿತರಾಗ್ಯಾರ. ಅವರು ಸಾಹಿತ್ಯಕ್ಕೆ

0: ಸಂಬಂಧಪಟ್ಟಂತ ಹಲವಾರು ಕೃತಿಗಳನ್ನ ರಚಿಸ್ಯಾರ. ಕವನ ಸಂಕಲನಗಳು, ವಿಮರ್ಶಾ ಗ್ರಂಥಗಳು, ಹೀಗೆ ಹಲವಾರು ರೀತಿಯಲ್ಲಿ ಅವರು ತಮ್ಮದೇ ಆದ ಕೊಡುಗೆಯನ್ನ ನೀಡ್ಯಾರ. ಅದರಲ್ಲೂ ವಿಶೇಷವಾಗಿ ಅಂಕೋಲಾದ ಚುಟುಕು ಬ್ರಹ್ಮ ಅಂತಾನೆ ಹೇಳಬೇಕು, ದಿನಕರ ದೇಸಾಯಿ ಅವರ ಮೇಲೆ ತಮ್ಮ ಮಹಾಪ್ರಬಂಧವನ್ನ ಮಂಡಿಸಿ PhD ಪದವಿಯನ್ನು ಕೂಡ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಅವರು ಪಡೆದಿದ್ದಾರೆ. ನಮಸ್ಕಾರ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ.
1: ನಮಸ್ಕಾರ ಮೇಡಮ್.
0: ಶ್ರೀಪಾದ್ ಶೆಟ್ಟಿಯವರ, ತಾವು ಮೂಲತಃ ಹೊನ್ನಾವರದವರು. ತಮ್ಮ ಓದು, ವಿದ್ಯಾಭ್ಯಾಸ, ಬಾಲ್ಯ ಎಲ್ಲಾ ಕಳೆದದ್ದು ಹೊನ್ನಾವರದಲ್ಲಿನೇ. ಈ ಸಾಹಿತ್ಯದಲ್ಲಿ ಆಸಕ್ತಿ ಯಾವಾಗಿಂದ ತಮಗೆ ಮೂಡ್ತು? ಒಂದು ಸಾಹಿತ್ಯಿಕ ಬರವಣಿಗೆಗಳನ್ನ ಬರೀಬೇಕು ಅಂತ ಯಾವಾಗ ಅನಿಸ್ಲಿಕ್ಕೆ ಶುರು ಆಯ್ತು?
1: ನಾನು PUC ಓದ್ತಾ ಇರುವಾಗ ಈ ಪತ್ರಿಕೆಗಳನ್ನೆಲ್ಲ ಹೆಚ್ಚು ಓದ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಮಗೆ PUC ಇಂಗ್ಲಿಷ್ ಕಲಿಸ್ಲಿಕ್ಕೆ ಜಯರಾಮ್ ಹೆಗ್ಡೆ ಅಂತ ಒಬ್ರು ಸಿದ್ದಾಪುರದವರು, ಅವ್ರು ಈಗ ಸಿರ್ಸಿಯಲ್ಲಿ ನೆಲೆಗೊಂಡಿದ್ದಾರೆ, ಅವರು ನಮಗೆ ಪಾಠ ಮಾಡ್ಲಿಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಅವರು ಬಹಳ ಹೊಸ ಹುರುಪಿನ ಕವಿ, ಇಲ್ಲಿ ಸಿದ್ಲಿಂಗ್ ದೇಸಾಯಿ ಅಂತ ನನ್ನ ಗೆಳೆಯರೊಬ್ರು ಇದ್ರು, ಅವರು ಕ್ಲಾಸ್ಮೇಟ್ ಅವರು. ಅವರು ನಮಗೆ ಪಾಠ ಮಾಡ್ತಾ ಇರುವಾಗ ಕೆಲವು ಕವಿತೆಗಳ ಪರಿಚಯ ಮಾಡ್ತಿದ್ರು. ಅವ್ರದ್ದೊಂದು ಮುಕ್ತ ಅಂತ ಒಂದು ಕವನ ಸಂಕಲನ ಮೊದಲು ಬಿಡುಗಡೆ ಆಗಿತ್ತು. ಅದು ತಗೊಳ್ಳಿ ಅಂತ ಹೇಳಿದ್ರು, ನಾನು 5 ರೂಪಾಯಿ ಕೊಟ್ಟು ಅದನ್ನು ಖರೀದಿ ಮಾಡಿದ್ದೆ. ಆಮೇಲೆ ಸಾಹಿತ್ಯದ ಒಂದು ಹುಚ್ಚು ಹಿಡಿತು, ಎಲ್ಲ ಬರೆಯೋದು, ಹೋಗುದು, ಮನಸ್ಸಿಗೆ ಬಂದದ್ದು ಗೀಚೋದು, ಬರೆಯೋದು, ಆಮೇಲೆ ಆ ಮೂಲಕವಾಗಿ ಕವಿಗೋಷ್ಠಿಯಲ್ಲಿ ಪಾಲ್ಗೊಳ್ಳೋದು, ಹೀಗೆಲ್ಲ. ಹಾಗಾಗಿ ಒಂದು ಪಂಜ್ ಹಚ್ಚಿದವರು ನಮ್ಮ ಗುರುಗಳು ಜಯರಾಮ್ ಹೆಗ್ಡೆ. ಆ ನಂತರ ಅದು ಮುಂದುವರಿತಾ ಹೋಯಿತು. ನಾನು ಅದಕ್ಕೂ ಮೊದಲೇ ಸ್ವಲ್ಪ ಬರೀತಾ ಇದ್ದೆ ಎಲ್ಲೋ ಕೂತ್ಕೊಂಡಾಗ. ನಾನು ಬಿಡದೆ ಕವಿತೆಗಳನ್ನು, ದಾಸರ ಹಾಡುಗಳನ್ನು, ವಚನಗಳನ್ನೆಲ್ಲ ಓದ್ತಾ ಬಂದವನು. ಈ ಓದು ನನ್ನೊಳಗೆ ಎಲ್ಲೋ ಒಂದು ರೀತಿಯಲ್ಲಿ ಒಳಸುಳಿಯಾಗಿ, ಆಮೇಲೆ ಅದೆಲ್ಲೋ ಬುದ್ಧುವಾಗಿ, ತೆರೆಯಾಗಿ, ತೊರೆಯಾಗಿ, ಸಾವಕಾಶವಾಗಿ ಉಕ್ಕಲಿಕ್ಕೆ ಶುರುವಾಯಿತು. ಆ ಉಕ್ಕಂದ ನನಗೆ ಒಂದು ಕವಿತೆಯ ಚಕ್ಕಂದಕ್ಕೆ ಕಾರಣ.
0: ಇದನ್ನು ಕೂಡ ಒಂದು ಬಹಳ ಕಾವ್ಯಾತ್ಮಕವಾಗಿ ತಾವು ಹೇಳಿದ್ರಿ. ಈ ಶ್ರೀಪಾದ್ ಶೆಟ್ಟಿ ಅವರ ಅಂದ್ರೆ ಕೌಟುಂಬಿಕ ಹಿನ್ನೆಲೆ ಏನಿರಲಿಲ್ಲ ತಮ್ಮ ಸಾಹಿತ್ಯ ಕೃಷಿ.
1: ಆದ್ರೆ ನನ್ನ ದೊಡ್ಡಪ್ಪ ಯಕ್ಷಗಾನ ಕಲಾವಿದ ಆಗಿದ್ದ. ಅವನು ಬಹಳ ಮೇಳಗಳಲ್ಲೆಲ್ಲ ಗುಂಡುಬಾಳದಲ್ಲಿ ಒಂದು 40 ವರ್ಷ ಕೆಲಸ ಮಾಡಿದ್ದ. ಹಾಗಾಗಿ ಅವನು ಕೆಲವೊಮ್ಮೆ ಊಟ ಮಾಡಾದ್ಮೇಲೆ ಈ ರಾಮಾಯಣ ಮಹಾಭಾರತ ಕಥೆಗಳನ್ನೆಲ್ಲ ನನಗೆ ಹೇಳ್ಕೊಡ್ತಿದ್ದ. ಹಾಗಾಗಿ ಎಲ್ಲೋ ಪುರಾಣ ಪ್ರಜ್ಞೆ ಮತ್ತು ಅದು ಮತ್ತು ಅವನು ಯಕ್ಷಗಾನದಲ್ಲಿ ಅರ್ಥ ಹೇಳುವಾಗ ಈ ಸಮಯ ಸೂಚಕತೆ ಅಂತ ಯಾವಾಗ ಹೇಗೆ ಉತ್ತರಿಸ್ಬೇಕು, ಅರ್ಥಕ್ಕೆ ಪ್ರತಿ ಅರ್ಥ ಕೊಡಬೇಕು ಅನ್ನೋದೆಲ್ಲ ತಿಳಿಸಿದ. ಹಾಗಾಗಿ ನನಗೆ ತಿಳಿದೇನೆ ಅದು ಒಂದು ಆ ಕುತೂಹಲದಿಂದ ಅದು ನನ್ನ ಒಳಗೆ ಸೇರ್ಕೊಂಡ್ತು.
0: ಈಗ ನಿಮ್ಮ ಒಂದು ಪ್ರಕಟಣೆಗಳತ್ತ ನಾವು ಗಮನ ಹರಿಸಿದ್ರೆ, ಪ್ರಿಯ ಶರಾವತಿ ಅನ್ನೋದು ತಮ್ಮ ಕವನ ಸಂಕಲನ.
1: ಹೌದು, ಮೊದಲ ಕವನ ಸಂಕಲನ.
0: ನಿಸರ್ಗ ಜಲಪಾತಗಳು,
1: ಅದೊಂದು ಇದು ನವಸಾಕ್ಷರಿಗೆ ಬರೆದಂತ ಒಂದು ಅಧ್ಯಯನ ಗ್ರಂಥ.
0: ಕಡಲ ಒಡಲಲ್ಲಿ
1: ಬಿತ್ತು
0: ಮೌನ ಕಣಿವೆಯ ಒಡಲು. ಅಂದ್ರೆ ಈ ಒಂದು ಟೈಟಲ್ ಗಳನ್ನ, ನಿಮ್ಮ ಪುಸ್ತಕದ ಟೈಟಲ್ ಗಳನ್ನ ನೋಡಿದ್ರೆ, ತಾವು ಒಬ್ಬ ಅಪ್ಪಟ ನಿಸರ್ಗ ಪ್ರೇಮಿ, ಪ್ರಕೃತಿಯ ಆರಾಧಕರು, ಮತ್ತೆ ತಮ್ಮ ಹೊನ್ನಾವರ ಇರುವುದು ಕೂಡ ಅತ್ಯಂತ ಸುಂದರವಾದ, ಅದಕ್ಕೆ ಭೂಲೋಕದ ಸ್ವರ್ಗ ಅಂತ ಕೂಡ ಹೇಳ್ತಾರೆ. ಅಂದ್ರೆ ನಿಮ್ಮ ಈ ಕವನಗಳ ಮೇಲೆ ಒಂದು ಪ್ರಕೃತಿ, ನಮ್ಮ ಒಂದು ಪರಿಸರ, ಇದು ಕೂಡ ಪ್ರಭಾವ ಬೀರುತ್ತೆ.
1: ಖಂಡಿತ ಹೌದು, ಯಾಕಂದ್ರೆ ಪ್ರಕೃತಿ ನಮ್ಮ ಬದುಕಿನ ಒಂದು ಅಂಗ, ಅಥವಾ ಪ್ರಕೃತಿಯ ಕೂಸು. ನಾವು ಆ ಪ್ರಕೃತಿಯ ಒಳಗಿದ್ದೆ ಅದರ ಒಳಗನ್ನು ಕಾಣುವ ಒಂದು ಪ್ರಯತ್ನ ಇದೆಯಲ್ಲ, ಅದು ಬಹಳ ದೊಡ್ಡದಾದದ್ದು. ಯಾಕಂದ್ರೆ ಪ್ರಿಯ ಶರಾವತಿ ಹಾಗೆ, ಒಂದ್ಸಲ ಪ್ರೊಫೆಸರ್ ಕಾಳೇಗೌಡ ನಾಗವಾರ್ ಮತ್ತು ನಾನು ನಮ್ಮ ಶರಾವತಿಯ ಬ್ರಿಡ್ಜ್ ಮೇಲೆ ಸಂಜೆ ಮುಂದೆ ಒಂದು ನಡೆದಾಡ್ಲಿಕ್ಕೆ ಹೋಗ್ತಿದ್ವಿ. ಆಗ ಅವ್ರು ಶ್ರೀಪಾದ, ಇಂಥ ಶರಾವತಿ ಮಡ್ಲಲ್ಲಿದ್ಯ ನೀನು, ನಿನ್ನೂರಿನಲ್ಲಿ ಇಷ್ಟು ದುಮ್ಮಾನಗಳಿವೆ, ದುಃಖಗಳಿವೆ, ಇದ್ಯಾವುದು ನಿನ್ನನ್ನು ತಟ್ಟುದಿಲ್ವೇನೋ ಅಂತ ಕೇಳಿದ್ರು. ನನಗೆ ಕೆನ್ನೆ ಮೇಲೆ ಹೊಡೆದಂಗಾಯ್ತು. ಆ ಕ್ಷಣದಲ್ಲೇ ಆ ಶರಾವತಿಗೆ ಮಹಾಪುರ ಬರುವುದು, ಬಡವರು ಮನೆಗಳು ಕೊಚ್ಚಿಕೊಂಡು ಹೋಗುದು, ಆಮೇಲೆ ಪರಿಹಾರದ ನಾಟಕ ನಡೆಯುವುದು, ಆಮೇಲೆ ಏನಾಗುತ್ತೆ, ಈ ಯಾರಿಗೂ ಈಗ ಒಂದು ಬ್ರಿಡ್ಜ್ ಅಥವಾ ಒಂದು ಡ್ಯಾಮ್ ಕಟ್ಟಿದ್ರೆ ಅದರಲ್ಲಿ ಕಷ್ಟಪಡೋರು ಬಡವರು, ಬಳ್ಕೊಂಡು ಹೋಗೋರು ಅವರು, ಶ್ರೀಮಂತರೆಲ್ಲ ದೊಡ್ಡ ದೊಡ್ಡ ಮನೆಗಳಲ್ಲಿ ಮಹಲ್ಗಳಲ್ಲಿ ಇರ್ತಾರೆ, ಕಾರ್ನಲ್ಲೇ ತಿರುಗಾಡ್ತಾರೆ, ಅವ್ರಿಗೆ ಯಾವ ಅಪಾಯ ಇರುವುದಿಲ್ಲ. ಅವರ ಕರುಳು ಕೂಗುವ ಆಕ್ರಂದವನ್ನು ಕಂಡು ನಾನು ಬರೆದೆ, ಶರಾವತಿ ನಿನ್ನೊಡಲಿನಲ್ಲಿ ಮೀನುಗಳು ಮಿಡುಕಾಡಿದಾಗ ಕಾವ್ಯದ ಗರಿ ಮುರಿದು ಬೀಳುತ್ತದೆ ಅಂತಲೇ ಬರೆದವನು. ನಿನ್ನ ನೊರೆ ತೆರೆಯಾಗಿ ಹೆಣಗಳೆಲ್ಲ ಬುರುಗಾಗಿ ಬಟ್ಟೆಗಳು ಕೊಚ್ಚಿಕೊಂಡು ಹೋದಾಗ ಶರಾವತಿ ನಿನ್ನ ಹೆಂಡತನ ಅರುಳುವುದಿಲ್ಲವೇನು ಅಂತಲೇ ಪ್ರಶ್ನೆಯನ್ನು ಮಾಡ್ತಾ ಹೋಗ್ತೇನೆ. ಹೀಗೆ ಒಂದು ಶರಾವತಿ ನಮ್ಮ ತಾಯಿ, ಅವಳು ಮಡಿಲಲ್ಲಿ ಅವಳ ಉಡಿಯಲ್ಲಿ ಬೆಳೆದವರು ನಾವು. ಅವಳು ಹಾಗೆ ಮಾಡೋದಲ್ಲ, ಅದಕ್ಕೆ ಕಾರಣ ಏನು ಅಂದರೆ ಶರಾವತಿ ನದಿಯನ್ನು ಒತ್ತುವರಿ ಮಾಡಿದ್ದಾರೆ. ಒತ್ತುವರಿ ಮಾಡಿಕೊಂಡು ಯಾವ್ಯಾವನೋ ತನ್ನ ತೆಂಗಿನ ಗಿಡ ಇಲ್ಲ ಇಟ್ಕೊಂಡು ಆ ನದಿ ವಿಸ್ತಾರವಾಗಿ ಹರಿತಾ ಇದ್ರೆ ಎಲ್ಲರಿಗೂ ಸುಖ. ಈ ನಮ್ಮ ಸ್ವಾರ್ಥ ಏನಿದೆ ಅಂದರೆ, ಈ ಅಡವಿಯಂತೂ ಅತಿಕ್ರಮಣ ಮಾಡಿ ಒಂದು ಮರಗಳು ಉಳಿಲಿಲ್ಲ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಎನಿ ಫೂಲ್ ಕ್ಯಾನ್ ರೈಟ್ ಪೊಯೆಟ್ರಿ ಬಟ್ ನೋ ಒನ್ ಮೇಕ್ಸ್ ಎ ಟ್ರೀ ಅಂತ. ಯಾವ ಮೂರ್ಖನೂ ಕಾವ್ಯ ಬರೆಯಬಲ್ಲ, ಆದರೆ ಯಾರು ಮರವನ್ನು ಮಾಡಲಾರ ಅಂತ. ಆ ಮರಗಳನ್ನೆಲ್ಲ ಮಾರಣ ಹೋಮ ಮಾಡಿದ್ದಾರೆ. ಹಾಗೇನೆ ನದಿಗಳಲ್ಲಿಯೂ ಸಹ ಎಲ್ಲಿ ಸ್ವಲ್ಪ ಜಾಗ ಸಿಕ್ಕಿದ್ರೆ ಅಲ್ಲಿ ಸ್ವಲ್ಪ ಏನೋ ಕೃತಕ

0: ಮಣ್ಣು ಹಾಕಿ ಇದು ಮಾಡಿ ಒಂದಿಷ್ಟು ಸಸಿ ನೆಟ್ಕೊಂಡ್ಬಿಡು, ಒಂದಿಷ್ಟು ತೆಂಗೋ ಅಡಿಕೆನೋ ಹಾಕಿ. ಇವನು ಸ್ವಾರ್ಥ ಅದು, ಅವನು ಒಬ್ಬನಿಗೆ ನಾಲ್ಕು ತೆಂಗಿನಕಾಯಿ ಒಂದಿಷ್ಟು ಅಡಿಕೆ ಸಿಕ್ಬೋದು, ಆದರೆ ಬಡವರಿಗೆ ಎಷ್ಟು ಕಷ್ಟ. ಅಲ್ಲಿ ನೀರು ನಿಲ್ತದೆ, ಪ್ರವಾಹ ಬರ್ತದೆ, ಕಷ್ಟ ಆಗ್ತದೆ. ಈ ಪ್ರಕೃತಿಯ ಒಳಗೆ ಇಂಥದ್ದೆಲ್ಲ ಇದೆ ಮೇಡಮ್.
1: ಹೌದು, ಈಗ ಅಂದ್ರೆ ನಿಮ್ಮ ಕಾವ್ಯಕ್ಕೆ ಸ್ಫೂರ್ತಿ ನೀಡಿದ್ದು ನಿಮ್ಮ ಸುತ್ತಮುತ್ತಲಿನ ಪರಿಸರ, ಪ್ರಕೃತಿ, ಇದು ಕೂಡ ಒಂದು ಹೆಚ್ಚಿನ ಒಂದು ಪ್ರಭಾವ ಬೀರಿದೆ ಅಂತ ಹೇಳಿದ್ರೆ, ಒಬ್ಬ ಕವಿಗೆ ಅವನ ಲೇಖನಿಯಿಂದ ಕಾವ್ಯ ಹೊರಹೊಮ್ಮಬೇಕಾದಾಗ ಒಂದು ಕಲ್ಪನಾ ಶಕ್ತಿ ಗರಿಗೆದಿರುತ್ತದೆ. ಆ ಕಲ್ಪನಾ ಶಕ್ತಿ ಅಂದ್ರೆ ನಿಮಗೆ ನಿಮ್ಮ ಒಂದು ಇರುವಂತ ಪರಿಸರ ಅಂತ ಹೇಳ್ಬೋದು.
0: ಅದರ ಜೊತೆಗೆ ನನ್ನ ಓದು ನನಗೆ ಜಾಗೃತಿ ಮೂಡಿಸಿದೆ ಸರ್ವಜ್ಞಂದು. ಈ ಸರ್ವಜ್ಞ ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿಯನೇ ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ ಅಂತ ಹೇಳಿದ್ನಲ್ಲ, ಜಾತಿಹೀನನ ಮನೆಯ ಜ್ಯೋತಿ ಅದು ಹೀನ ಅಲ್ಲ, ಅದು ನಮ್ಮಲ್ಲಿ ಜಾತಿಯನ್ನು ಮಾಡಿದ್ರು. ನಮ್ಮಲ್ಲೊಂದು ಮಾತಿದೆ, ಅಲ್ಪರು ಜಾತಿಯನ್ನು ಕಟ್ಟುತ್ತಾರೆ, ಮಹಾತ್ಮರು ಸಮಾಜವನ್ನು ಕಟ್ಟುತ್ತಾರೆ. ನಾವು ಇಷ್ಟು ಸಣ್ಣವರಾಗಿದ್ದೀವಿ ಅಂದ್ರೆ ಒಂದು ಏನೋ ಒಂದು ಆಕ್ಸಿಡೆಂಟ್ ಆಗಿ ಯಾರು ಸತ್ತೋ, ನಮ್ಮ ಜಾತಿಯವರು ಸತ್ತೋದ್ರ ಕೇಳ್ತಾರೆ. ಸಾಯುವರೆಲ್ಲ ಮನುಷ್ಯರು, ಮಾನವೀಯತೆ ದೊಡ್ಡದು. ನನಗೆ ವಚನಕಾರರು ನನಗೆ ಬಹಳ ಗಾಢವಾದ ಪ್ರಭಾವ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರನು ಹೊಗಳುವ ಕುನ್ನಿಗಳ ನೇನೆಂಬೆ ಕಾಣ ರಾಮನಾಥ ಅಂತ ಜೇಡರದಾಸಿಮಯ್ಯ ಕೇಳ್ತಾರೆ. ಯಾರ್ಯಾರನು ಹೊಗಳುತ್ತಾರೆ ಒಂದೊಂದು ಸಣ್ಣ ಸಣ್ಣ ಲಾಭಕ್ಕಾಗಿ. ಅದಕ್ಕೆ ನನಗೆ ದಿನಕರ್ ದೇಸಾಯಿ ನನಗೆ ನನ್ನ ಬರವಣಿಗೆ ಪಂಜು ಹಚ್ಚಿದವರು. ಅವ್ರ ಬಗ್ಗೆ PhD ಮಾಡು ಅಂತೇಳಿ ನನ್ನ ಗುರುಗಳಾದ MB ಕೊಟ್ರ ಶೆಟ್ಟಿಯವರು, ಮಹಾದೇವ್ ಕೊಟ್ರ ಶೆಟ್ಟಿಯವರು ಬಹಳ ಎಳೆ ವಯಸ್ಸಿನಲ್ಲಿ ತೀರೋದ್ರು, ಬಹಳ ದೊಡ್ಡ ಪುಣ್ಯವಂತರು. ಅವರು ನನಗೆ ದಿನಕರ್ ದೇಸಾಯಿ ಬದುಕು ಬರ PhDಗೆ ಟೈಟ್ಲ್ ಕೊಟ್ಟು ರಜಿಸ್ಟ್ರೇಷನ್ ಮಾಡಿಸಿ ನನಗೆ ಇಲ್ಲಿ ಬಂದು ನಂದೆಲ್ಲ ಬರವಣಿಗೆ ಓದ್ತಾ ಇದ್ರು. ಏ ನೀ ಇಲ್ಲಿ ಇರಬಾರ್ದು, ನೀನು ವಿಶ್ವವಿದ್ಯಾಲಯದಲ್ಲಿ ಇರಬೇಕಾದವನು, ನಿಮ್ ವ್ಯವಸ್ಥೆ ಮಾಡ್ತೇನೆ ಅಲ್ಲೋಲ್ಲಿಗೆ ವಿಧಿ ಅವರಿಗೆ ಬೇರೆ ವ್ಯವಸ್ಥೆ ಮಾಡ್ಬಿಟ್ಟು ನನಗೆ ಬಹಳ ಅಂತ. ಈಗ GK ರವೀಂದ್ರ ಕುಮಾರ್ ನನ್ನ ಗೆಳೆಯರಾಗಿದ್ರು, ಕಳ್ಕೊಂಡ್ವಿ. LG ಶಿವಕುಮಾರ್ ಅಂತ ದೂರದರ್ಶನದಲ್ಲಿ ಮೋಡಿ ಮೋಡಿ ಮಾತಿನ ಮೋಡಿ ಅಂತ ಒಂದು ಕಾರ್ಯಕ್ರಮವನ್ನು ನಮಗಾಗಿ ಸೃಷ್ಟಿ ಮಾಡಿದ್ರಿ. 6 ತಿಂಗಳು ಅವರೆಲ್ಲ 50 ತುಂಬುವ ಮೊದಲು ಹೊರಟೋದ್ರು ಮೇಡಮ್. ಈಗ ಅವರೆಲ್ಲ ಕೊಟ್ರ ಶೆಟ್ಟಿಯವರು ಇರ್ಬೋದು, GK ರವೀಂದ್ರ ಕುಮಾರ್ ಜಸ್ಟ್ ಇನ್ನೇನು ನಿವೃತ್ತಿ ಅಂಚಿನಲ್ಲಿ ಬಂದಾಗಲೂ ಅನಾಯಾಸವಾಗಿ ಅಂದ್ರೆ ಮರಣ ಅದೆಲ್ಲ ನೋವು ಎಲ್ಲೋ ಗಾಯವಾಗಿ ಉಳ್ಕೊಂಡ್ಬಿಟ್ಟಿವಿ ಮೇಡಮ್. ಆದ್ರೆ ದಿನಕರ್ ದೇಸಾಯಿ ಮಾತ್ರ ನನಗೆ ಪಂಜು ಹಚ್ಚಿದವರು, ಬದುಕಿದಂತೆ ಬರೆದವರು. ಅವರು ಹೇಳ್ತಾರೆ ನನ್ನ ಚುಟುಕದ ನನ್ನದೇ ಇವನು ಅಂಕೋಲೆಯವ ಮುದುಕಾಗಿ ಸತ್ತ, ಇವನ ಕೈಯೊಳಗಿತ್ತು ಚೌಪದಿಯ ಬೆತ್ತ. ಆ ಬೆತ್ತದ ಮೂಲಕವಾಗಿ ಎಲ್ಲರನ್ನ ಎಚ್ಚರಿಸ್ತಾ ಇದ್ರು. ಅಂದ್ರೆ ಈ ರೀತಿಯಲ್ಲಿ ಯಾರಿಗೂ ಅವರು ಮುಲಾಜ್ ಮಾಡೋದಿಲ್ಲಾಗಿತ್ತು. ಅವರು ಎಷ್ಟು ನೇರ ಅಂದ್ರೆ ಅಷ್ಟೇ ನೇರ, ಅಷ್ಟೇ ಸರಳ, ಅಷ್ಟೇ ಸಹಜ. ಬಡವರು ಕಂಡ್ರೆ ಅವ್ರ ಕರುಳು ಮಿಡಿತಾ ಇತ್ತು ಅಂತ ಅಪರೂಪದ ವ್ಯಕ್ತಿ.
1: ಅಂದ್ರೆ ಬರೀ 4 ಸಾಲಿನ ಚೌಪದಿಯ ಮೂಲಕ ಅವರು ಸಮಾಜಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನ ಕೊಡ್ತಾ ಇದ್ರು. ಅಂದ್ರೆ ಎಲ್ಲಾ ಸ್ತರದಲ್ಲೂ ಅವರು ಚೌಪದಿಗಳನ್ನ ರಚನೆ ಮಾಡಿದ್ದಾರೆ. ಒಂದು ಸ್ವಾತಂತ್ರ್ಯಕ್ಕಾಗಿ ಇರ್ಬೋದು, ಸಬಲೀಕರಣಕ್ಕಾಗಿ ಇರ್ಬೋದು, ಸಾಕ್ಷರತೆಗಾಗಿ ಇರ್ಬೋದು, ಎಲ್ಲದರಲ್ಲೂ ಚೌಪದಿಗಳು.
0: ಬಾಪೂಜಿ ನಿನ್ನ ಕೈಯೊಳಗಿತ್ತು ಕಾಂಚನದ ಸೂಚಿ, ಚಿಂದಿಯಾದರೂ ಪೃಥ್ವಿ ಹೋರಾಟದಿಂದ, ಅದನ್ನು ಹೊಲಿಯುವ ಶಕ್ತಿ ನಿನಗಿತ್ತು ತಂದೆ ಅಂತ ಹೇಳ್ತಾರೆ ಗಾಂಧಿ ಬಗ್ಗೆ. ಆಮೇಲೆ ಗಾಂಧಿ ಬಗ್ಗೆ ಒಂದು ಕವನ, ನಿನ್ನ ಪ್ರತಿಮೆ ನಿಲ್ಲಿಸಿ ನಾವು ಮೆರೆಯುವುದು ವ್ಯರ್ಥ, ನಿನ್ನ ಮರಣದೊಳಗಿರಲಿ ಅದರ ಅರ್ಥ, ನಿನ್ನ ಭಸ್ಮಕ್ಕೆ ಬೇಕಿಲ್ಲ ಕಾಶಿ ಗೋಕರ್ಣ, ಲೋಕವನೇ ಬೆಳಗುತ್ತಿದೆ ನಿನ್ನ ಎಲುಬಿನ ಜ್ವಾಲೆ.
1: ನೋಡ್ರಿ
0: ಎಂತ ಮಾತು ಗಾಂಧಿ ಬಗ್ಗೆ ಅವರು ಬರೆದಿರುವಂತ ಒಂದು.
1: ನಿಜವಾಗ್ಲು
0: ಹೌದು.
1: ಈಗ ತಾವು ದಿನಕರ್ ದೇಸಾಯಿ ಅವರ ಒಂದು ಬದುಕು ಬರಹ, ಅದರ ಮೇಲೆ ತಾವು ಮಹಾಪ್ರಬಂಧವನ್ನು ಕೂಡ ಬರೆದಿದ್ದೀರಿ. ಅದರ ಜೊತೆಗೆ ದಿನಕರ ದೇಸಾಯಿ ಅವರ ಚೌಪದಿಗಳಲ್ಲಿ ಏನೆಲ್ಲ ನಾವು ನೋಡ್ಲಿಕ್ಕೆ ಸಾಧ್ಯ ಅದ, ಒಂದು ಸಾಮಾಜಿಕ ಬದಲಾವಣೆ ಆಗಬಹುದು, ಈ ತರದಲ್ಲಿ ಹಲವಾರು ಪ್ರಕಟಣೆಗಳನ್ನ ತಾವು ತಗೊಂಡ್ ಬಂದಿದ್ದೀರಿ.
0: ತೋರಣ ಅಂತ ನಾನು ರವೀಂದ್ರ ಕುಮಾರ್ ಅವರೇ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ನನಗೆ ಬೆಂಗಳೂರು ಆಕಾಶವಾಣಿ ವೃತ್ತಿಯಿಂದ ಚುಟುಕ ಚಿಂತನ ಅಂತಲೇ ಒಂದು ಕಾರ್ಯಕ್ರಮ ಕೊಟ್ಟು ದಿನಕರ್ನ ಚುಟುಕುಗಳ ಬಗ್ಗೆ ಮಾತನಾಡಿಸಿದ್ರು. ಅದರಲ್ಲಿಯೂ ಸಹ ಒಂದೊಂದು ಚುಟುಕ ಹೇಗಿದೆ ಅಂತ ಅದರ ಅರ್ಥವನ್ನು ಹುಡುಕ್ತಾ ಹೋಗಿದ್ದೆ. ಅದು ಹೇಗೆ ಅಂದ್ರೆ ಕಿರಿದರೊಳು ಪಿರಿದರ್ಥದ ಚಳಕ ಅಂತೇಳಿ, ಅತ್ಯಂತ ಸಣ್ಣ ವಾಕ್ಯದಲ್ಲಿ ಗಹನವಾದ ಗಂಭೀರವಾದ ಬದುಕಿಗೆ ಪೂರಕವಾದ ಸತ್ಯವನ್ನು ಸಾತತ್ಯವಾಗಿ ನುಡಿದವರು ದಿನಕರ್ ದೇಸಾಯಿ. ಯಾಕಂದ್ರೆ ಅವರ ರೀತಿನೇ ಹಾಗೆ. ಅದಕ್ಕೆ ಅವರು ಚುಟುಕ ಅವರು ಬರೆದ ಕವಿತೆಗಳು ಸಹ ಚುಟುಕದ ರೀತಿಯಲ್ಲೇ ಇರ್ತವೆ. ನನ್ನ ದೇಹದ ಬೂದಿ ಗಾಳಿಯನ್ನು ತೂರಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೇ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಅಂದ್ರೆ ತನ್ನ ಬದುಕನ್ನ ಸಾವು ಇನ್ನೊಬ್ಬರಿಗೆ ಉಪಯೋಗ ಆಗಬೇಕು ಅನ್ನುವ ಇದನ್ನ ಇಟ್ಕೊಂಡವರು.
1: ಈಗ ಶ್ರೀಪಾದ್ ಶೆಟ್ಟಿ ಅವರ ನಿಮ್ಮ ಈ ಒಂದು ಪ್ರಕಟಣೆಗಳನ್ನ ನಾವು ನೋಡ್ತಾ ಹೋದ್ರೆ ನಿಮ್ಮ ಓದುವಿಕೆಯ ಬಗ್ಗೆ ನನಗೆ ಬಹಳಷ್ಟು ಅಗಾಧತೆ ಅನ್ನಿಸ್ತದೆ. ಅಂದ್ರೆ ಯಾವ ವ್ಯಕ್ತಿ

0: ನಿರಂತರ ಓದುಗ ಆಗಿರ್ತಾರೆ, ಅವರ ಲೇಖನಿಯಿಂದ ಮಾತ್ರ ಪುಸ್ತಕಗಳು ಹೊರ ಬರಲಿಕ್ಕೆ ಸಾಧ್ಯ.
1: ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮಂಜುಳ ಮೇಡಮ್ ಅವರೇ. ಯಾಕಂದ್ರೆ ಜನ್ನ ಕಾವ್ಯದಲ್ಲಿ ಒಂದು ಮಾತು ಕೇಳ್ತಾನೆ, ಕಟ್ಟಿಯು ಮೇನೋ ಮಾಲೆಗಾರನು ಪೊಸ ಬಾಸಿಂಗಮಂ, ಮುಡಿಯುವ ಬೋಗಿಗಳಿಲ್ಲದೆ ಪೋಕುಮೆ ಅಂತ. ಒಬ್ಬ ಮಾಲೆಗಾರ ಮಾಲೆ ಕಟ್ಟೋನು, ಹೊಸ ಹೊಸ ಹೂ ಮಾಲೆ ಕಟ್ತಾನೆ, ಮುಡಿಯೋರು ಇಲ್ದ ಹೋದ್ರೆ ಹೇಗೆ? ಆ ಹೂ ಮಾಲೆ ಕಟ್ಟುವ ಕೆಲಸ ಮಾಡಿದೀವಿ ಹೇಗಾಗಿದೆ ಅಂದ್ರೆ ನನ್ನ ಓದು. ನಾನು ಬಾಲ್ಯದಿಂದಲೂ ನನಗೆ ಪುರುಷೋತ್ತಿದ್ರೆ ನಾನು ಓದ್ನಲ್ಲೇ, ನಾನು ಕೆಲವೊಮ್ಮೆ ಪುಸ್ತಕ ಹಿಡ್ಕೊಂಡೇ ನಿದ್ದೆ ಮಾಡ್ಬಿಡ್ತೀನಿ, ಮತ್ತೆ ಕೆಲವೊಮ್ಮೆ ಪುಸ್ತಕ ಎದ್ದಾಗಲೂ ಪುಸ್ತಕ ಜೊತೆಗೆ ಇರ್ತದೆ. ಜಿ ಎಫ್ ಅಥರ್ಟನ್ ಅಂತ ಒಬ್ಬ ಮೇಧಾವಿ ಹೇಳ್ತಾನೆ, ಮೈ ಮೇಲೆ ಹರಕು ಬಟ್ಟೆ ಇದ್ರೂ ಚಿಂತೆ ಇಲ್ಲ, ಕೈಯಲ್ಲಿ ಒಂದು ಪುಸ್ತಕ ಇರಲಿ ಅಂತ. ನಾವು ಪುಸ್ತಕವನ್ನು ಓದ್ತಾ ಇದ್ರೆ ಅದೊಂದು ಧ್ಯಾನ, ಅದು ನಾವು ಮತ್ತೇನು ನೋಡ್ಲಿಕ್ಕೆ ಆಗೋದಿಲ್ಲ, ಆ ಪುಟಗಳಲ್ಲೇ ಸೇರ್ ಹೋಗ್ತೀವಿ, ಅಲ್ಲಿ ಸೃಷ್ಟಿಯಾಗುವಂತ ಜಗತ್ನಲ್ಲಿ ನಾವು ಒಂದಾಗ್ಬಿಡ್ತೀವಿ, ಅದು ದೊಡ್ಡದು. ಉದಾಹರಣೆಗೆ ಒಮ್ಮೆ ತಿಪ್ಪೇರುದ್ರಸ್ವಾಮಿ ಅವರು ನಮ್ಮ ಶಿಕ್ಷಕರ ಶಿಬಿರ ಉದ್ಘಾಟನೆ ಮಾಡ್ತಾ ಹೇಳಿದ್ರು, ಶಿಕ್ಷಕ ವೃತ್ತಿ ಅಂದ್ರೆ ಕಬ್ಬು ಕೊಟ್ಟು ದುಡ್ಡು ಕೊಟ್ಟಂಗೆ ಅಂತ. ಅವನು ಪಾಠ ಮಾಡುದು ಅಂದ್ರೆ ಅವನಿಗೆ ಕಬ್ಬು ತಿಂದಂಗೆ, ಅವನಿಗೆ ತಿಂಗಳ ವೇತನ ಇದೆಯಲ್ಲ, ಆ ಕಬ್ಬು ತಿಂದದಕ್ಕೆ ಸಿಕ್ಕ ಪಗಾರು ಅದು ಒಂದು ರೀತಿ. ಅದೇ ರೀತಿ ನಾನು ದಿನಕರ್ ದೇಸಾಯರ ಬಗ್ಗೆ ಬರಿತಾ ಹೋದಾಗ ನನ್ನನ್ನು ನಾನು ಕಳ್ಕೊಂಡೆ, ನಾನು ಅವರ ಬೆಳವಣಿಗೆಯಲ್ಲಿ ನಾನು ಒಂದು ಅವರ ಜೊತೆಗೂಡಿದೆ, ಅವರ ಆದರ್ಶಗಳು, ಅವರ ಆಶಯಗಳು, ಅವರ ಬದುಕಿನ ರೀತಿಗಳು, ಅವರ ನೀತಿಗಳು, ಇವೆಲ್ಲವೂ ನನ್ನನ್ನು ದಿನದಿಂದ ದಿನಕ್ಕೆ ಬೆಳೆಸಿದೆ. ಕೆಲವೊಮ್ಮೆ ಪಿ ಎಚ್ ಡಿ ಬಗ್ಗೆ ಹಾಮೆ ನಾಯಕರು ಒಂದ್ಸಲ ಹೇಳಿದರು, ಪಿ ಎಚ್ ಡಿ ಅಂದರೆ ಪೀಕ್ ಅವರ್ ಡಿಗ್ರಿ ಅಂತ. ಆ ಡಿಗ್ ನಮ್ ಗೌರೀಶ್ ಕಾಕಿಣಿ ಅವರು ನನ್ನ ಥೀಸಿಸ್ಗೆ ಚಂದ ಬೆನ್ನುಡಿ ಬರ್ದಾರ. ಆ ಸಂದರ್ಭದಲ್ಲಿ ಒಂದು ಮಾತನ್ನು ಅವ್ರು ಹೇಳಿದರು, ಶ್ರೀಪಾದ್ ಶೆಟ್ಟರು ಇಷ್ಟೆಲ್ಲ ನೀವು ಹೆಂಗೆ ಬರೀತೀರಿ, ಇಷ್ಟು ಹೆಂಗೆ ಓದ್ತೀರಿ, ನಂಗೆ ಆಶ್ಚರ್ಯ. ನಮ್ಮ ಬಹಳ ಜನ ಲೆಕ್ಚರ್ಸು ಪಾಸ್ಬುಕ್ ಓದ್ತಾರೆ, ಮತ್ತು ಚೆಕ್ ಬುಕ್ ಮಾತ್ರ ಬರೀತಾರೆ ಅಂತ. ಅವ್ರು ಹೇಳದ ಮಾತು ಕಾಯ್ಕಿಣಿಯನು ಹಂಗೆ, ಅವ್ರು ಇಡೀ ದಿನ ಓದ್ತಾ ಇದ್ರು. ನಿಜವಾಗ ಅವ್ರಿಗೆ ಪಂಪ ಪ್ರಶಸ್ತಿ ಸಿಗ್ಲಿಲ್ಲ, ಅವ್ರಿಗೆ ಏನೇನೆಲ್ಲ ಸಿಗ್ಬೇಕಿತ್ತು, ಆ ಮನುಷ್ಯ ಉತ್ತರ ಕನ್ನಡದಲ್ಲಿ ಹುಟ್ಟು ಕಾರಣಕ್ಕಾಗೇ ಸಿಗ್ಲಿಲ್ವೇನೆ. ನಮ್ಗೆಲ್ಲರ ಕತೆ ಅದೇ. ಈಗ ನಮ್ ಜಯಂತ ಈಗ ಬೆಂಗಳೂರಿಗೆ ಹೋಗಿ ಅವ ಅಷ್ಟು ಸುದ್ದಿ ಆದ, ಮತ್ತೆ ಆತ ಒಂದು ರೀತಿಯಲ್ಲಿ ಶೈನ್ ಆದ, ಅದು ಇಲ್ಲೇ ಉತ್ತರ ಕನ್ನಡದಲ್ಲಿ ಇದ್ರೆ. ನಮ್ಮ ನಾಗೇಶ್ ಹೆಗಡೆ ಬಕ್ಕೆ ಮನೆ ಬಹಳ ಚಂದ ಹೇಳ್ತಿದ್ರು, ದೊರೆಸ್ವಾಮಿ, ವ್ಯಾಸರಾವ್ ನಿಂಜೂರು ಮತ್ತು ಮಾಧವ್ ಗಾಡುವಿಳೆ ಎಲ್ಲ 84ರಲ್ಲಿ ಅಂಕೋಲೆಗೆ ಬಂದಿದ್ರು, ಅವರಿಗೆಲ್ಲ ಆತಿಥ್ಯ ನೋಡ್ಲಿಕ್ಕೆ ಕಾಲೇಜ್ನ ಆಡಳಿತ ನನಗೆ ಒದಗಿಸಿತ್ತು. ಆವತ್ತು ನಾಗೇಶ್ ಹೆಗಡೆ, ಶ್ರೀಪಾದ್ ಶೆಟ್ಟರೇ, ನಮ್ದು ಉತ್ತರ ಕನ್ನಡ ಜಿಲ್ಲೆ ಅಲ್ರ, ನಮ್ದು ಉತ್ತರ ಕನ್ನಡ ಜಿಲ್ಲೆ ಅದು. ಈಗ ಯಾವ್ದ್ರಲ್ಲಿ ಬಂದ್ರು ಕೊನೆಗೆ ಬರುವ ಹೆಸರು ಅದೇ, ನಮ್ಮ ಜಿಲ್ಲೆ ಹೆಸರೇ ಅದು, ಮೊದಲು ಬರುವುದಿಲ್ಲ. ಆಮೇಲೆ ನಮ್ಮಲ್ಲಿ ರಾಜಕೀಯ ಪ್ರಾತಿನಿಧ್ಯ ಇಲ್ಲ. ಈಗ ನೋಡ್ರಿ, ಕೆಲವರು ಯಾವ್ದೋ ಒಂದು ಪುಸ್ತಕ ಬರೆದ್ರೆ ಅದಕ್ಕೆ ಯಾವ ಪ್ರಶಸ್ತಿಗೆ ಎಲ್ಲಿಗೆ ಯಾವಾಗ ಯಾರಿಗೆ ಕಳಿಸ್ಬೇಕು ಅಂತ ಮಾಡಿರ್ತಾರೆ, ಅದಕ್ಕೆ ಎಲ್ಲಿ ಸೆಮಿನಾರ್ ಮಾಡಿಸ್ಬೇಕು ಅಂತ ಮಾಡಿರ್ತಾರೆ, ಅದಕ್ಕೆ ಯಾವ ಕಮ್ಮಟ ಮಾಡಿಸ್ಬೇಕು ಮಾಡ್ತಾರೆ, ಅದು ಯಾರಿಂದ ಎಲ್ಲಿ ಪ್ರಶಸ್ತಿ ಬರ್ತಾ ಅಂತ ಅಲ್ಲಿ ಮೊದಲು ಅವ್ರು ಜನ ಕಳ್ಸಿ ಮಾಡಿಸ್ತಾರೆ. ನಾವು ಅಂಥದ್ದೇನು ಮಾಡಲೇ ಇಲ್ಲ ಮೇಡಮ್. ಅದು ಬಹಳ ಚಂದವಾಗಿ ಕುವೆಂಪು ಹೇಳುದು, ಕವಿ ಗರಸು ಗಿರಸುಗಳ ಋಣವಿಲ್ಲ, ಅವನ ಅಗ್ನಿಮುಖಿ ಯಾವುದು ಯಾರೇನು ಕೊಡುದು ಬೇಡ, ನಂಗೆ ಈ ಪ್ರಕೃತಿ ಕೊಟ್ಟಿದೆ, ನಿಮ್ಮಂತವ್ರು ಪ್ರೀತಿ ನನಗೆ ಕೊಟ್ಟಿದೆ. ಯಾರೋ ಓದ್ತಾರಲ್ಲ ಓದಗ್ರು ಒಂದು ಪ್ರೀತಿಯಿಂದ, ನಾನು ಹೇಳುದು ನನ್ನ ಆತ್ಮಕ್ಕೆ ಶಾಂತಿ ಸಿಕ್ತು ಅಂತ. ಈ ಸತ್ತೋದ ಮೇಲೆ ಆತ್ಮಕ್ಕೆ ಶಾಂತಿ ಸಿಕ್ತು ಅನ್ನೋದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಆದ್ರೆ ಬದುಕಿದ್ದಾಗ ಎಲ್ಲರೂ ಆಡೋ ಒಳ್ಳೆ ಮಾತುಗಳಿರ್ತಾವಲ್ಲ ಅದೇ.
0: ಈಗ ತಮಗೆ ಮತ್ತೆ ಆಕಾಶವಾಣಿಗೆ ಒಂದು ಅವಿನಾಭಾವ ಸಂಬಂಧ, ಎಷ್ಟೋ ವರ್ಷಗಳಿಂದ ತಾವು
1: 70ರ ದಶಕದಿಂದ MSK ಪ್ರಭು ಅವರು ನನ್ನನ್ನು ಕರೆಸಿ ಮಾತಾಡ್ತಿದ್ರು, ಆಗ ಇಲ್ಲಿ ಬರ್ತಾ ಇದ್ವಿ. ಆಗ ಇವರಿದ್ರು ಬಹಳ ಹಿರಿಯರೊಬ್ರು, ನಮ್ಮ ಬೆಳ್ಳಕ್ಕಿ ಅವ್ರ ತಂದೆ ಇದ್ರು,
0: ಯುಬಿ ಬೆಳ್ಳಕ್ಕಿ
1: ಅವರಿದ್ರು, ಆಮೇಲೆ ಹಿರಿಯರೆಲ್ಲ ಇದ್ರು ಮೇಡಮ್. ಆಗ ಹಾಗೆ MSK ಪ್ರಭು ಅವರು ನನಗೆ ಒಂದು ರೇಡಿಯೋ ಟಾಕ್ ಕೊಟ್ಟಿದ್ರು, ಚಿಲ್ಡ್ರನ್ಸ್ ಮೇ ನಾಟ್ ಬಿ ಪ್ಯಾಂಪರ್ಡ್ ಟು ಬಿ ಮೇಡ್ ವರ್ಕ್ ಹಾರ್ಡ್ ಅಂತ. ಅದರ ಇಂಗ್ಲಿಷ್ ಅನ್ನ ಕನ್ನಡದಲ್ಲಿ ನೀವು ಒಂದು ಭಾಷಣ ಮಾಡ್ದೆ, ಬಹಳ ಚೆನ್ನಾಗಿ. ಮಕ್ಕಳನ್ನ ಮುದ್ದಿಸಬಾರ್ದು, ಅವ್ರನ್ನ ಚೆನ್ನಾಗಿ ಬೆಳೆಸಬೇಕು ಅಂತ. ಇಷ್ಟೆಲ್ಲ ಮಾಡುವ ಮಕ್ಕಳನ್ನ ಕೆಲವೇ ನಾವು ಮುದ್ದಿಸಿ, ಅವ್ರು ಕೆಲವೇ ಯಾವ ಟ್ರ್ಯಾಕ್ ನಲ್ಲಿ ಹೋಗ್ತಾರೋ ಹೋಗ್ಲಿ, ಅಥವಾ ನಮಗೆ ಈ ಸಬ್ಜೆಕ್ಟ್ ಯಾಕೆ ಬರ್ತದಪ್ಪ ಅನ್ನುವಂಗೂ ಆಗಿರ್ತದೆ.
0: ಈಗ ಅಂದ್ರೆ ಅಷ್ಟು ನೀವು 70ರ ದಶಕದಿಂದ ಆಕಾಶವಾಣಿಗೆ ಬರ್ತಾ ಇದ್ದೀರಿ ಅಂದ್ರೆ ಇಲ್ಲಿ ಕೂಡ ತಮ್ಮ ಹಲವಾರು ಭಾಷಣಗಳು, ಚಿಂತನೆಗಳು,
1: ರಾಷ್ಟ್ರೀಯ ಕವಿಗೋಷ್ಠಿ
0: ಅದನ್ನೇ ನ್ಯಾಷನಲ್ ಸಿಂಪೋಸಿಯಂ ಆಫ್ ಪೋಯೆಟ್ಸ್ ಅದ್ರಲ್ಲಿ ಕೂಡ ಭಾಗವಹಿಸಿದಿರಿ, ಯುಗಾದಿ ಕವಿಗೋಷ್ಠಿಯಲ್ಲಿ ಬಂದಿದ್ದೀರಿ, ಯುವ ಕವಿಗೋಷ್ಠಿಯಲ್ಲಿ ಬಂದಿದ್ದೀರಿ, ಅಂದ್ರೆ ಆಗಿನಿಂದ ನೀವು ಈ ಬಾನುಲಿಯ ಒಂದು ಒಡನಾಟದಲ್ಲಿ ಇದ್ದೀರಿ. ಇವತ್ತು ನಮ್ಮ ಬಾನುಲಿ
1: ಬೆಳೆಸದ್ದು ಧಾರವಾಡದ ಬಾನುಲಿ, ಅದಕ್ಕೆ ಆಮೇಲೆ ಕಾರವಾರ ಆಯ್ತು ಬಿಡಿ, ಅದಕ್ಕೆ ನಾನು ನಿಜವಾಗಿ ನತಮಸ್ತಕನಾಗ್ತಾ ಇದ್ದೇನೆ. ನನ್ನ ಏನಿಲ್ರಿ, ನನ್ನ ಅಪರಂಪಾರವಾದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೆ. ಇಲ್ಲಿ ಬಂದವರೆಲ್ಲರೂ ಹಾಗೆ ಒಳ್ಳೆಯವರು, ಈ ಆಕಾಶವಾಣಿಯಲ್ಲಿ ಬಂದವರೆಲ್ಲ ಮಾಸ್ತಿ ತಮ್ಮ ಚನ್ನಬಸವ ನಾಯಕ ಕಾದಂಬರಿಯನ್ನು ಮಾತಾಡ್ತಾರೆ, ಉತ್ತಮರ ಬದುಕು ಎಂದರೆ ಶ್ರುತಿ ಮಾಡಿಟ್ಟ ವೀಣೆಯಂತೆ, ಅದು ಸದಾ ಸುಸ್ವರವನ್ನು ಮಿಡಿಯುತ್ತದೆ ಹೊರತು ಅಪಸ್ವರವನ್ನಲ್ಲ. ಹಾಗೆ ಇಲ್ಲಿ ಬಂದು ಎಲ್ಲರೂ ನನ್ನನ್ನು ಪ್ರೀತಿ ನೋಡ್ಕೊಂಡಿದ್ದಾರೆ. ಇವನಾರವ ಎನ್ನದಿರಯ್ಯ, ಇವನಮ್ಮವ ಇವನ ಅನ್ನುವಂತೆ ನನ್ನನ್ನು ಆಕಾಶವಾಣಿಯವರೆಲ್ಲ ಬರಮಾಡ್ಕೊಂಡಿದ್ದಾರೆ. ಅದು ನನಗೆ ಬಹುಶಃ ಇಷ್ಟು ವರ್ಷ ಬದುಕಲಿಕ್ಕೂ ಕಾರಣ ಆಗಿರ್ಬೋದು.
0: ಅಲ್ಲ, ಅದು ಹೇಗೆ ಅಂದ್ರೆ ಸರ್, ಎರಡು

0: ಕೈಗಳ ಚಪ್ಪಾಳೆ ಇದ್ದಾಗೆ.
1: ತಾವು
0: ಸಾಕಷ್ಟು ಕವನಗಳನ್ನು ಬರೆದಿದ್ದೀರಿ, ನಮ್ಮ ಕೇಳುಗರಿಗಾಗಿ ಒಂದು ಕವನ ಓದಬಹುದಾ?
1: ಹೌದು, ಖಂಡಿತ. ಕುಗಿದಿಟ್ಟ ಮೌನ ಅಂತೇಳಿ, ಅದು ಕೊರೋನಾ ಸಂದರ್ಭದಲ್ಲಿ ಬರೆದದ್ದು. ಅದು ಆ ಸಂದರ್ಭದಲ್ಲಿ ಬರೆದಿರುವಂತಹ ಒಂದು ಕವಿತೆಯನ್ನ ಓದ್ತಾ ಇದ್ದೀನಿ. ಆಮೇಲೆ ನಂದು ಸತ್ಯದ ದೀಪಗಳು ಅಂತ ಒಂದು ಕವನ ಸಂಕಲನದ ಒಂದು ಎರಡು ಸಣ್ಣ ಕವಿತೆ ನಿಮ್ಮ ಎದುರು. ಜನ ನಿಂತೇ ಇದ್ದಾರೆ ಅಂತ ಶೀರ್ಷಿಕೆ. ಬೀದಿಯುದ್ದಕ್ಕೂ ಜನ ನಿಂತೇ ಇದ್ದಾರೆ. ಯಾಕೆ ನಿಂತಿದ್ದಾರೋ ಅವರು? ಹೊಟ್ಟೆಯ ಹಸಿವನ್ನು ಮೀರಿ ನಿಂತವರು, ಬಟ್ಟೆಯ ಹಸಿವನ್ನೂ ತೀರಿಸಿದವರು, ವಸತಿಗೆಂದು ಸೌಧವನ್ನು ಕಟ್ಟಿಸಿಕೊಂಡವರು, ಮನ್ನಣೆಯ ದಾಹದಲ್ಲಿ ಬಾಯಾರಿದವರು, ಯಾರದೋ ಮಾತಿಗೆ ಇನ್ನು ಯಾರದೋ ಭರವಸೆಗೆ ಹಾದಿಹೋಕನೊಬ್ಬ ಒಡ್ಡಿದ ಪ್ರಲೋಭನೆಗೆ ಮೂಗಿಗೆ ತುಪ್ಪ ಹಚ್ಚಿದವರಂತೆ ಬೀದಿಯುದ್ದಕ್ಕೂ ಜನ ನಿಂತೇ ಇದ್ದಾರೆ. ಸುಡುವ ಬಿರುಬಿಸಿಲು, ಸುರಿವ ಬೆವರು, ನಿಂತು ನಿಂತೂ ಸೋತ ಕಾಲುಗಳು, ಜೋಣು ಹಿಡಿದರೂ ಅವರು ನಿಂತೇ ಇದ್ದಾರೆ, ಜೋಮು ಹಿಡಿದರೂ ಅವರು ನಿಂತೇ ಇದ್ದಾರೆ. ಯಾಕೆ ನಿಂತಿರುವರು ಇವರು? ಅಕ್ಷಯಾಂಬರಕ್ಕೆ ಕಾದ ದ್ರೌಪದಿಯಂತೆ ಇವರು, ರೇಷನ್ನು ಅಂಗಡಿಯ ಸರತಿ ಸಾಲಿನವರಲ್ಲ, ನೋಟುಗಳ ಬದಲಾವಣೆಗೆ ಬ್ಯಾಂಕಿಗೆ ಬಂದವರಲ್ಲ, ಮಂತ್ರಿ ಮಾನ್ಯರ ಭರವಸೆ ಹಾರೈಸಿ ಬಂದವರಲ್ಲ, ಸ್ವಾಮಿ ಪೀಠಾಧಿಪತಿಗಳ ಕಾಣ ಬಂದವರಲ್ಲ, ಸರ್ಕಸ್ಸಿನ ಚಮತ್ಕಾರವನ್ನು ನೋಡ ಬಂದವರಲ್ಲ, ಬೀದಿ ಜಗಳವ ಕಾಣಲೆಂದು ಬಂದವರೂ ಇವರಲ್ಲ. ಬೀದಿಯುದ್ದಕ್ಕೂ ಮೌನವನ್ನು ಹುಗಿದಿಟ್ಟು ನಿಂತಿಯರು, ಬೀದಿಯುದ್ದಕ್ಕೂ ಮೌನವನ್ನು ಹುಗಿದಿಟ್ಟು ನಿಂತಿಯರು, ಸ್ಫೋಟಗೊಳ್ಳದ ಬಾಂಬಿನಂತೆಯವರು, ಇರುವುದೆಲ್ಲವ ಬಿಟ್ಟು ಇಲ್ಲದುದಕ್ಕೆ ಕಾದು ನಿಂತವರು, ಇನ್ನು ನಿಂತೇ ಇಹರು, ಅರ್ಥಕ್ಕೆ ದಕ್ಕದ ಯಕ್ಷ ಪ್ರಶ್ನೆಯಂತೆ, ಸಂಭವಾಮಿ ಎಂದರೆ ಏನೆಂದು ಅರಿಯದವರು, ನಿಂತೇ ಇದ್ದಾರೆ ಜನ, ಬೀದಿಯುದ್ದಕ್ಕೂ ನಿಂತೇ ಇದ್ದಾರೆ, ಪ್ರಶ್ನಾರ್ಥಕದಂತೆ, ಉದ್ಗಾರ ವಾಚಕದಂತೆ. ಈ ಜನ ಎಂಬುದು ನಪುಂಸಕ ಲಿಂಗಂ ಅಂತಾನೆ ಕೇಶಿರಾಜ ಶಬ್ದಮಣಿ ದರ್ಪಣದಲ್ಲಿ. ಈ ಜನ ಎಲ್ಲ ನಪುಂಸಕ, ಅದ ಅವನು ಜನ ಬಂದುದು, ಜನ ನಿಂದುದು, ಜನ ಹೋದುದು ಅಂತಾನೆ. ಬಹಳ ಜನ ಹಂಗೆ ಬದುಕ್ತಾ ಇದ್ದಾರೆ. ಹಾಗೆ ನಮ್ ಜನ ಬೀದಿಯುದ್ದಕ್ಕೂ ಪ್ರಶ್ನಾರ್ಥಕಂತೆ ಉದ್ಗಾರ ನಿಂತೇ ಇದ್ದಾರೆ ಅಂತ. ಇದು ಈ ನನ್ನ ಹುಗಿದಿಟ್ಟ ಮೌನ ಸಂಕಲನದಿಂದ. ಇನ್ನೊಂದು ಕವಿತೆ, ಬಾಡದ ಹೂವು ಅಂತ. ಹೂವು ಬಾಡಬಾರದು. ಬಾಡದ ಹೂವು ಸಾಮಾನ್ಯ ಪ್ಲಾಸ್ಟಿಕ್ ಹೂವು ಅಂತೀವಿ ಅಥವಾ
0: ಆರ್ಟಿಫಿಷಿಯಲ್
1: ಹೂವು ಅಂತ ಹೇಳ್ತು. ಇದು ಬಾಡದ ಹೂವು ಅಂದ್ರೆ ಬಾಡದ ಊರಿನ ಹೂ, ಕನಕದಾಸರು.
0: ಬಾಡ
1: ಎಲ್ಲಿಯೂ ಇರದವನ, ಎಲ್ಲಿಯೂ ಇರದವನ, ಇಲ್ಲೇ ಒಳಗೆ ಇರುವವನ, ಹುಡುಕಿದವನೇ ಎಂತ ಜಾಣನಯ್ಯ ನೀನು. ಅಂದ್ರೆ ದೇವ್ರು ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಎಲ್ಲೂ ಇಲ್ಲ, ಇಲ್ಲೇ ಇದ್ದಾನೆ ಅಂತ ಬಾಳೆಹಣ್ಣು ಕೊಟ್ಟು. ಹಾಗೆ ಗುರುವಿತ್ತ ಬಾಳೆಹಣ್ಣನು ತಿನ್ನದೆ ತಂದು ತಿರುಗಿ ಕೊಟ್ಟವನೇ ಬಾಳೆಯೇ ಹಣ್ಣಾಯಿತೇನು, ಬಾಳೆ ಹಣ್ಣಾಯಿತೇನು. ಪಕ್ವವಾಗದೆ ಬದುಕು ಪರಮತತ್ವದ ಕೂದೇ, ಎಂದರಿತ ಪರತತ್ವವನ್ನು ಬಲ್ಲಿದನು ನೀನು, ಹರಿಭಕ್ತಿ ಸಾರವನ್ನು ಸಾರಿದವನೇ, ಮೋಹನ ತರಂಗಿಣಿಯಲ್ಲಿ ಮಿಂದವನೇ, ರಾಮಧ್ಯಾನ ಚರಿತೆಯಲ್ಲಿಯೂ ಬಡವರ ಬಾಳಿನ ಜೀವಧ್ವನಿ ರಾಗಿಗೆ ಮತವ ನೀಡಿದ ಮಹಿಮನೆ, ನಳಚರಿತೆಯನ್ನು ನಿರೂಪಿಸಿದ ಕವಿಕುಲದ ರನ್ನಮಣಿಯೇ, ಕನಕನಾಗುವ ತಿಮ್ಮಪ್ಪ ಬಂಗಾರದಾಸೆಯ ಬದಿಗೊತ್ತಿ ಬೆಳಕಿನ ಹಾದಿ ತೋರಿದ ನಮ್ಮಪ್ಪ, ವರಕವಿಗಳೆದುರು ನರಕವಿಗಳ ತೋರಬಾರದು ಎಂದ ದಾಸವರೇಣ್ಯನೆ, ಜನಮನದ ಮಾತಿಗೆ ಮಾತ ಕೊಟ್ಟವನೇ, ಆರು ಹಿತವರು ಎಂದು ನಂಬಬೇಡ, ಆರಿಗಿಲ್ಲ ಆಪತ್ತು ಬಂದೊಡಗಿದೊಡೆ ಎಂದೇ, ಜಾತಿ ಮತ ಪಂಥಗಳ ಕೋಳವನ್ನು ಕಳಚಿ ಮನುಕುಲದ ಏಕತೆಗೆ ಸರ್ವರ ಸಮಾನತೆಗೆ ಅನುದಿನವೂ ತುಡಿದಂತ ಬಾಡದ ಹೂವೆ, ಕನಕನಿಗೊಲಿದ ಉಡುಪಿಯ ಶ್ರೀಕೃಷ್ಣ ಎಂಬ ಸ್ತುತಿ ಕಿಂಡಿ ತೆರೆದವರಾರು? ಆಸ್ಥಾನ ಪುರೋಹಿತರೋ? ಜಾತಿ ಭೂತ ಬಡಿದು ಜ್ವರ ಹಿಡಿದ ಧೂರ್ತರು? ಕನಕನ ಕಿಂಡಿ ತೆರೆದವರಾರು? ಆಸ್ಥಾನ ಪುರೋಹಿತರೋ? ಜಾತಿ ಭೂತ ಬಡಿದು ಜ್ವರ ಹಿಡಿದ ಧೂರ್ತರು?
0: ನಾವು ಇನ್ನೊಂದು ಮಾತು ಕೇಳ್ತಿರ್ತೀವಿ ಶ್ರೀಪಾದ ಶೆಟ್ಟಿ ಅವರೇ, ಇತ್ತೀಚೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾಹಿತಿಗಳು ಬರಹಗಾರರು ಬರಿತಾನೆ ಇದ್ದಾರೆ, ಆದ್ರೆ ಓದುಗರ ಸಂಖ್ಯೆ ಕಡಿಮೆ ಆಗಿದೆ ಅಂತಾರೆ ತಮ್ಮ ಅನುಭವದಲ್ಲಿ.
1: ಇದು ನಿಜವಾಗ ಹೌದು. ಆಮೇಲೆ ಯಾರು ಗಂಭೀರವಾಗಿ ಓದ್ತಾ ಇಲ್ಲ. ಓದೋರೆಲ್ಲ ವಾಟ್ಸಪ್ ಓದೋರು, ಕವಿತೆ ಬರೆದು ವಾಟ್ಸಪ್ ಓದಲ್ಲ ಕಾವ್ಯ. ಆಮೇಲೆ ನಾವು ಅವರಿಗೆಲ್ಲ ಇನ್ ಮುಂದೆ ವಾಟ್ಸಪ್ ಜ್ಞಾನಪೀಠ ಪ್ರಶಸ್ತಿನೇ ಕೊಡಬೇಕಾಗ್ಬಹುದು. ಯಾಕಂದ್ರೆ ಜನ ಎಲ್ಲೋ ಬರೀತಾರೆ, ಏನೋ ಮಾಡ್ತಾರೆ, ಅರ್ಥ ಇರುವುದಿಲ್ಲ. ಯಾವಾಗಲೂ ಕಾವ್ಯ ಬರಿಬೇಕಿದ್ರೆ ಹೇಳ್ತಾರೆ, ಸತತಾಭ್ಯಾಸಂ, ವೃದ್ಧ ಸೇವಾನುರಾಗಂ, ಆಮೇಲೆ ಕೃತಿ ಅವಲೋಕನ, ಇವೆಲ್ಲ ಕವಿತೆಗೆ ಕಾವ್ಯ ಪರಿಚಯಕ್ಕಿದು ಕಾರಣಂ ಅಂತ ಹೇಳ್ತಾರೆ ಕವಿಶಿಕ್ಷ ಅನ್ನೋ ಗ್ರಂಥದಲ್ಲಿ. ಸತತಾಭ್ಯಾಸ ಬೇಕು, ವೃದ್ಧ ಸೇವಾನುರಾಗ. ಅವನಿಗೆ ಒಂದು ದಿನಚರಿ ಇರ್ತದೆ, ಬೆಳಿಗ್ಗೆ 5 ಗಂಟೆಗೆ ಹೇಳಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ, ಅವನು ಹೀಗೀಗೆ ಮಾಡಬೇಕು, ಅವನು ಕಾವ್ಯ ಓದಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು, ಬರ್ದನ್ನ ಇನ್ನೊಬ್ಬರಿಗೆ ತೋರಿಸ್ಬೇಕು, ಅನುಸಂಧಾನ ಆಗ್ಬೇಕು. ಹಾಗೆ ಮಾಡ್ ಈಗ ಬರ್ದದ್ದೆಲ್ಲ ಕಾವ್ಯ ಆಗ್ತದೆ.
0: ಅದು ಯಾರು ಹೇಗಿದೆ ಅಂದ್ರೆ ಎಲ್ರಿಗೂ ರೆಡಿಮೇಡ್ ಆಗಿ ಒಂದೇ ದಿನದಲ್ಲೇ ಕವಿ ಆಗ್ಬೇಕು,
1: ಕೂಡಲೇ ಪ್ರಶಸ್ತಿ ಬರಬೇಕು,
0: ಬೇಗಲೇ ತನ್ನ ಪುಸ್ತಕಗಳು ಪ್ರಕಟ ಆಗ್ಬೇಕು.
1: ಹೌದು
0: ಅನ್ನೋದು ಅಂದ್ರೆ ಆ ಒಂದು ಪರಿಶ್ರಮ ಪಡ್ಲಿಕ್ಕೆ ಇವತ್ತು ಜನ ಸಿದ್ಧರಾಗಿಲ್ಲ.
1: ಬೇಂದ್ರೆ ಎಲ್ಲ ಹುಟ್ಟ ಕವಿಗಳು,
0: ಹೌದು,
1: ಕುಣಿಯೋಣು ಬಾರ ಕುಣಿಯೋಣು ಬಾರ, ಆ

0: ನಿಮ್ ಭಾಷಣ ಚೆನ್ನಾಗಿತ್ತು, ನಿಮ್ ಹೇಳಿಕೆ ಚೆನ್ನಾಗಿತ್ತು ಅಂತ ಹೇಳಿ ಅವ್ರು ಏನಾದ್ರು ಒಂದು ಬ್ರೆಡ್ ಒಗಿತಾರೆ, ಯಾವ್ದೊಂದು ಪ್ರಾಧಿಕಾರನೋ ಮತ್ತೇನೋ ಮತ್ತೆ ಯಾವುದೋ ವಿಮರ್ಶೆನೋ ಯಾವುದೋ ಒಂದು ಕಮ್ಮಟ ಸಂಚಾಲಕನೋ ಧನ್ಯೋಸ್ಮಿ ಅಂತ ಹೇಳಿ ಮತ್ತೆ ಅವರು ಪಾದ ಪೂಜೆಗೆ ಮತ್ತು ಭಿಕ್ಷೆ ಮಾಡ್ಲಿಕ್ಕೆ ತಯಾರಾಗ್ತದೆ. ನಮ್ಮ ಅಧಿಕಾರಿಗಳು, ಅಧಿಕಾರದಲ್ಲಿರುವ ರಾಜಕಾರಣಿಗಳು ಹಾಗೆ, ಅವರು ಜಗದ್ಗುರುಗಳು ಮಹಾಮಾನ್ಯರು ಅಥವಾ ಇಡೀ ಜಗತ್ತೇ ನಮ್ದು ಹಂಗಾಗ್ತದೋ ಅಂತ. ಅದಕ್ಕೆ ಡಿ ವಿ ಜಿ ಬಹಳ ಚಂದ ಇದು, ಪದ ಕುಸಿಯೇ ನೆಲ ವಿಹುದು ಮಂಕುತಿಮ್ಮ, ಅವ್ರಿಗೆ ಇನ್ನು ನೆಲ ಇದೆ ಅಂತ ಗೊತ್ತಿಲ್ಲ, ಅವರಿಗೆ ಪದ ಮಾತ್ರ ಕಾಯಂ ಅಂತ ತಿಳ್ಕೊಂಡು ಈಗ ಪದದ ಬಗ್ಗೆ ಎಷ್ಟು ಜಗಳ ನಡೀತದೆ, ಎಷ್ಟು ಹುನ್ನಾರಗಳು ನಡೀತವೆ, ಎಷ್ಟು ಚರ್ಚೆಗಳು ನಡೀತವೆ, ಆಮೇಲೆ ಪತ್ರಿಕೆಯವರು ಅದರ ಬಗ್ಗೆ ಎಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತಾರೆ, ಇದೇ ನಡೆದದೇ ಹೊರತು ನಮ್ಮಲ್ಲಿ ನೀರು ನದಿ ಹೇಗೆ ಹರಿತಾ ಇದೆ, ಬಡವ ಹೇಗೆ ಬದುಕ್ತಾ ಇದ್ದಾನೆ, ಒಬ್ಬ ನೇಕಾರ ಹೇಗೆ ನೇಯ್ತಾ ಇದ್ದಾನೆ, ಒಬ್ಬ ಮಾಲಿ ತನ್ನ ತೋಟದಲ್ಲಿ ಹೇಗೆ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದು ಯಾರು ನೋಡ್ತಾ ಇದ್ದಾರೆ ಮೇಡಮ್? ಯಾರಿಗೆ ಇಂಥ ಹೃದಯಾಂತರ್ಗತವಾದ ಕಳಕಳಿ ಇದೆ? ಯಾವುದೂ ಇಲ್ಲ. ಎಷ್ಟು ಹಣ ಬರ್ತದೆ, ಯಾರ್ದೋ ದುಡ್ಡು, ಎಲ್ಲವನ್ನು ಜಾತ್ರೆ ಅದು ಮಾಡುವ ಕಾಲದಲ್ಲಿ ಇದ್ದೀವಿ ನಾವು. ಹಾಗಾಗಿ ಕವಿ ಆದವನಿಗೆ ಸಾಮಾಜಿಕ ಪ್ರಜ್ಞೆ ಇರಬೇಕು, ಅವನಿಗೆ ಇನ್ನೊಬ್ಬರನ್ನ ಅರಿತುಕೊಳ್ಳುವಂತ ಪರಯಂಗಿತ ಪ್ರಜ್ಞೆಯೂ ಇರಬೇಕು. ಪರಯಂಗಿತ ಪ್ರಜ್ಞೆ ಅಂತಲೇ ಒಂದು ನನ್ನ ಕವಿತೆ ಇದೆ, ಒಂದು ಪರಯಂಗಿತ ಪ್ರಜ್ಞೆಯ ಪಾತಳಿಗಳು ಅಂತ. ಇನ್ನೊಬ್ಬರ ಇಂಗಿತ ಏನು ಅಂತ ಅರ್ತುಕೊಂಡು ವರ್ತಿಸ್ಬೇಕು. ಏನು ನನಗಾಗೆ ನಾ ಇದ್ದೀನಿ, ನಮ್ಮಲ್ಲಿ ನಮ್ಮ ಗೆಳೆಯರೆಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ, ಹಾಗೀಗ ಅವರು ಈ ನೆಲದಲ್ಲಿದ್ದಾರೋ ಅಥವಾ ಮ್ಯಾಲಿದಾರೋ, ಇವ್ರ ಕುರ್ಚಿಗೆ ಮತ್ತು ನೆಲಕ್ಕೆ ಏನು ಅಂತರ ಇದೆಯೋ, ಇವ್ರ ಆಕಾಶಕ್ಕೆ ಸಮೀಪನೋ ಅಥವಾ ಭೂಮಿಗೆ ಸಮೀಪನೋ ಅಂತ ಗೊತ್ತಾಗದೆ ಹೋದಂಗೆ ವರ್ತನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಅವ್ರನ್ನೆಲ್ಲ ಕಂಡ್ರೆ ಸುಮ್ಮನೆ ನಮಗೆ ಜೆ ಡಿ ಆರ್ ದಾಸಿಮಯ್ಯನ ಮಾತು, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನೇನೆಂಬೆ ಕಾಣ ರಾಮನಾಥ, ಆ ಮಾತು ನಿಜ ಆಗ್ತದೆ ಮೇಡಮ್.
1: ಹೌದೌದು ಸರ್, ಸಾಕಷ್ಟು ಪ್ರಶಸ್ತಿಗಳು ತಮ್ಮನ್ನು ಹುಡ್ಕೊಂಡು ಬಂದಾವ. ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ
0: ಬಂದಿರಿ, ನಂಗೆ ಸಂತೋಷ ಮೇಡಮ್.
1: ಈ ಪ್ರಶಸ್ತಿಗಳು ಬಂದಾಗ ಏನ್ ಅನಿಸ್ತಿತ್ತು?
0: ಏನೂ ಅನಿಸ್ಲಿಲ್ಲ ನನಗೆ. ಒಬ್ಬ ಬಡವ ಕಾಣ್ತಾನೆ, ಒಬ್ಬ ರೈತ ಕಾಣ್ತಾನೆ, ಒಬ್ಬ ಕೂಲಿ ಕಾಣ್ತಾನೆ, ಆಸ್ಪತ್ರೆ ಯಾರು ನರಳುತ್ತಾ ಇರುವಂತ ತಾಯಿ ಕಾಣ್ತಾನೆ, ಅದು ಯಾವುದು, ಇದೆಲ್ಲ ಸುಳ್ಳುಗಳೇ ಅವು. ಅದಕ್ಕೆ ಅದು ಈ ಕೆಲವೇ ಯಾರಿಗೆ ಪ್ರಶಸ್ತಿ ಬಂತು ಅಂದ್ರೆ ವಾಟ್ಸಪ್ನಲ್ಲಿ ನೋಡ್ರಿ ನೀವು, ಅಂಥವ್ರು ಇಂಥವ್ರು ಇಂದ್ರ ಚಂದ್ರ ಜದೀಚಿ ಅಂತೆಲ್ಲ ಎಷ್ಟು ಹೊಗಳುವವರು, ಇದು ಮಾಡೋರು, ಅವೆಲ್ಲ ಸುಳ್ಳುಗಳು. ಅದಕ್ಕೆ ಸರ್ವಜ್ಞ ತಾನೆ, ಕಚ್ಚೆ ಕೈ ಬಾಯಿಗಳು ತಾನಿಚ್ಛೆಯಲ್ಲಿರೆ ಅಜನಪ್ಪ ಅಚ್ಯುತನಪ್ಪ ಲೋಕದಲ್ಲಿ ಸರ್ವಜ್ಞ. ಕಚ್ಚೆ ಕೈ ಬಾಯಿ ಇದು ಮೂರು ನಮ್ದೇ ಆಗಿರ್ಬೇಕು, ಚಾರಿತ್ರ ಸರಿ ಇರಬೇಕು, ಕೈ ನಮ್ದೇ ಸರಿಯಾಗಿರ್ಬೇಕು, ಹೇಗಿರ್ಬೇಕು ಅಂತ ಬಾಯಿಯನ್ನು ಸರಿ ಇಟ್ಕೋಬೇಕು. ಅದಕ್ಕೆ ಬೇಂದ್ರೆ ಬಹಳ ಚಂದ ಹೇಳಿದ್ರು, ಮಾತು ಮೌನದ ಪ್ರತಿಮೆ, ಮೌನ ಮಾತಿನ ದೈವ ಅಂತ. ಎಷ್ಟು ದೊಡ್ಡ ಮಾತು ನೋಡಿ, ಮಾತು ಹೇಗೆ ಬರಬೇಕು ಅಂದ್ರೆ ಮೌನದ, ಮೌನವೇ ಪ್ರತಿಮೆ ಆಕಾರ ತಾಳು ಬಂದ್ರೆ ಚಂದ ಇನ್ನೊಬ್ಬರಿಗೆ, ಆದ್ರೆ ಮೌನ ಇದೆಯಲ್ಲ ಅದು ಮಾತಿನ ದೈವ ಆಗಿದ್ದಾಗ ಅದು ಸೈಲೆನ್ಸ್ ಹೇ ಥೌಸಂಡ್ ಮೀನಿಂಗ್ಸ್ ಅಂತಾರೆ, ಹಾಗಿದ್ರೆ ಚಂದ.
1: ಖಂಡಿತ ಸರ್, ನಿಮ್ಮ ಮಾತನ್ನ ಕೇಳ್ತಾ ಕುತ್ಕೊಂಡು ಬಿಟ್ರೆ ನಾವು ಲೋಕನೇ ಮರೆತು ಬಿಡ್ತೀವೋ ಏನೋ ಅಂತ.
0: ಮಂಜುಳ ಅಂದ್ರೆ ಹೆಸರೇ ಹಂಗಾಕರ್ ನಿಮ್ಮ ಅಪ್ಪ ಅಮ್ಮ, ಆ ನಾದ ತರಂಗಿಣಿ ಮಂಜುಳ ಜುಳು ಜುಳು ಜುಳು ಜುಳು ನಾದಂಗ
1: ಅಷ್ಟು ಅಗಾಧ ಜ್ಞಾನ ಸಂಪತ್ತದ. ಮತ್ತೆ ಮತ್ತೆ ನಿಮ್ಮನ್ನ ಮಾತನಾಡಿಸೋದು ಮತ್ತೆ ನಿಮ್ಮ ಲೇಖನಿಯಿಂದ ಮೂಡಿ ಬಂದಂತ ಲೇಖನಗಳನ್ನ ನಮ್ಮ ಕೇಳುಗರಿಗೆ ತಲುಪಿಸುವತ್ತ ನಾವು ಪ್ರಯತ್ನಶೀಲರಾದೀವಿ ಅಂತ.
0: ಧನ್ಯವಾದಗಳು.
1: ಸಂದರ್ಶನ
0: ಬಟ್ಟೆಯಲ್ಲಿ ಎಷ್ಟು ಕಾಲ ಎಣ್ಣೆ ಇದೆಯೋ ಗೊತ್ತಿಲ್ಲ. ಅಷ್ಟು ದಿನ ನೀವು ಕರೀರಿ, ನಾ ಬರ್ತೀನಿ, ಅಲ್ಲಿವರೆಗೂ ನಮ್ ಕೆಲಸ ಮಾಡೋಣ, ನಾವು ಸಹಪಯಣಿಗರಾಗಿರೋಣ.
1: ಧನ್ಯವಾದಗಳು ಸರ್,
0: ತುಂಬಾ ನಿಮಗೆ ಮತ್ತು ಧಾರವಾಡದ ಬಹಳ ಪ್ರತಿಷ್ಠಿತ ಬಾನುಲಿ ಆಕಾಶವಾಣಿಗೆ ನನ್ನ ವಂದನೆಗಳು, ಬಾನುಲಿಗೆ ನನ್ನ ನಮಸ್ಕಾರ.
2: ಇದುವರೆಗೆ ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕ ಹಿರಿಯ ಸಾಹಿತಿ ಜನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಸಂಕಲನ ರಾಖಿ ಹಾನಗಲ್. ಇಲ್ಲಿಗೆ ಕನ್ನಡ ಭಾರತಿ ಕಾರ್ಯಕ್ರಮ ಸಂಪನ್ನವಾಯಿತು. ಧಾರವಾಡ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
3: ಆಕಾಶವಾಣಿ ಮಂಗಳೂರು.
4: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
5: ನಹುಷ ವಿಮೋಚನೆ ನಡೆಸಿಕೊಡುತ್ತಾರೆ ಅಜಪುರ ಯಕ್ಷಗಾನ ಸಂಘ ಬ್ರಹ್ಮ ಅವರ ಇಲ್ಲಿನ ಸದಸ್ಯರು.
6: ಅಯ್ಯ ನಹುಷ ಮಹಾರಾಜ,
7: ಸುರಗುರುಗಳೇ,
6: ಪುಣ್ಯ ಕುಲದಲ್ಲಿ ಹುಟ್ಟಿ ಪುಣ್ಯ ಕಾರ್ಯಗಳನ್ನೇ ಮಾಡಿ ಪುಣ್ಯಾತ್ಮರಾದ ನೀನು ಗಳಿಸಿದ ಪುಣ್ಯಕ್ಕೆ ಮತ್ತಷ್ಟು ಪುಣ್ಯವನ್ನು ಕೂಡಿಸಬೇಕೆಂಬ ಸತ್ಸಂಕಲ್ಪದಿಂದ ಒಂದಲ್ಲ ಎರಡಲ್ಲ 100 ಹಯಮೇಧಗಳನ್ನು ಮುಗಿಸಿ ಪುಣ್ಯ ನಿಧಿ ಎರಿಸಿಕೊಂಡಿರುವೆ ನೀನು.
7: ಹೌದೇ,
4: ತಪ್ಪದೇ ಕೇಳಿ ಯಕ್ಷಗಾನ.

0: ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ನಾಳೆ ರಾತ್ರಿ 9:30
1: ಪ್ರಿಯ ಕೇಳುಗರೆ, ಜುಲೇಖಾ ಏನಪ್ಪೋಯ ಆರೋಗ್ಯ ಸಂಪದ ಕ್ಯಾನ್ಸರ್ ಜಾಗೃತಿ ಕುರಿತು ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಿಗ್ಗೆ 8:30. ನಾಳಿನ ಕಾರ್ಯಕ್ರಮದಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಕುರಿತು ಜುಲೇಖಾ ಏನಪ್ಪೋಯ ವಿಶ್ವವಿದ್ಯಾನಿಲಯದ ಕ್ಯಾನ್ಸರ್ ವಿಭಾಗದ ತಜ್ಞ ವೈದ್ಯರಾದ ಡಾಕ್ಟರ್ ಲಕ್ಷ್ಮೀ ಶೆಣಿಯವರು ಭಾಗವಹಿಸಲಿದ್ದಾರೆ. ತಪ್ಪದೇ ಕೇಳಿ ಜುಲೇಖಾ ಏನಪ್ಪೋಯ ಆರೋಗ್ಯ ಸಂಪದ ನಾಳೆ ಬೆಳಿಗ್ಗೆ 8:30. ಪ್ರಾಯೋಜಕರು ಜುಲೇಖಾ ಏನಪ್ಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ದೇರಳಕಟ್ಟೆ, ಮಂಗಳೂರು.
2: ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಬಿ ದೇವೇಂದ್ರಪ್ಪ ಅವರ ಹಾಡುಗಾರಿಕೆ ಕೇಳೋಣ. ಇವರೊಂದಿಗೆ ವಾಯ್ಲಿನ್ ಪಕ್ಕವಾದ್ಯ ಎಡಿ ಜಕರಯ್ಯ, ಮೃದಂಗ ವಿ ನಾಗಭೂಷಣಾಚಾರ್. ಕೇಳಿ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರವರ ಕೃತಿ, ರಾಮಪ್ರಿಯ ರಾಗ, ರೂಪಕತಾಳ ಕೋರಿನವರ

ಮಾಮ ಮಾಮ ಗಿ ಗಮ ಪದ ಮಾಮ ಗಿ ಗಮ ಪದ.

ಇದೀಗ ಬಸವಣ್ಣನವರ ಇನ್ನೊಂದು ವಚನ, ರಾಗ ರಂಜನಿ ರೂಪಕತಾಳ, ಎಂದೋ ಸಂಸಾರದ.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಬಿ ದೇವೇಂದ್ರಪ್ಪ ಅವರ ಹಾಡುಗಾರಿಕೆ ಕೇಳಿದಿರಿ. ಇವರೊಂದಿಗೆ ವಾಯ್ಲಿನ್ ಪಕ್ಕವಾದ್ಯ ಎಡಿ ಜಕರಯ್ಯ, ಮೃದಂಗ ವಿ ನಾಗಭೂಷಣಾಚಾರ್. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಈಗ ಹಿಂದಿ ಚಿತ್ರಗೀತೆಗಳ ನಿಶಾಗೀತ್ ಕಾರ್ಯಕ್ರಮ. ಪ್ಯಾರ್ ಕಾ ಮೌಸಮ್ ಚಿತ್ರಕ್ಕಾಗಿ ಮೊಹಮ್ಮದ್ ರಫಿ ಮತ್ತು ಲತಾ ಮಂಗೇಶ್ಕರ್ ಹಾಡಿರುವ ಗೀತೆ, ರಚನೆ ಮಜ್ರು ಸುಲ್ತಾನ್ಪುರಿ, ಸಂಗೀತ ಆರ್ ಡಿ ಬರ್ಮನ್.

ಇದೀಗ ಆಶಾ ಭೋಸ್ಲೆ ಹಾಡಿರುವ ಉಮ್ರಾವ್ ಜಾನ್ ಚಿತ್ರದ ಗೀತೆ, ರಚನೆ ಶಹರ್ಯಾರ್, ಸಂಗೀತ ಖಯ್ಯಂ.

ಸಹಿಬಾನ್ ಚಿತ್ರಕ್ಕಾಗಿ ಅನುರಾಧ ಪೌದಾಳ್ ಮತ್ತು ಜಾಲಿ ಮುಖರ್ಜಿ ಹಾಡಿರುವ ಗೀತೆ. ಆನಂದ್ ಭಕ್ಷ್ಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಶಿವಹರಿ.

ಪೃಥ್ವಿ ಚಿತ್ರಕ್ಕಾಗಿಯೇ ಉದಿತ್ ನಾರಾಯಣ್ ಮತ್ತು ಸಾಧನಾ ಸರ್ಗಮ್ ಹಾಡಿರುವ ಗೀತೆ. ಜಲೇಶ್ ಶಿರ್ವಾಣಿಯವರ ರಚನೆ ಇದು. ಸಂಗೀತ ವಿಜೂಷಾ.

ಕಾರ್ಯಕ್ರಮದ ಕೊನೆಯಲ್ಲಿ ಇದೀಗ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಅಲಗ್ ಅಲಗ್ ಚಿತ್ರದ ಗೀತೆ, ಸಾಹಿತ್ಯ ಆನಂದ್ ಭಕ್ಷಿ ಅವರದು, ಸಂಗೀತ ಆರ್ ಡಿ ಬರ್ಮನ್.

0: ಹಿಂದಿ ಚಿತ್ರಗೀತೆಗಳ ನಿಶಾಗೀತ್ ಕಾರ್ಯಕ್ರಮವನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಆಕಾಶವಾಣಿಗೆ 90ರ ಸಂಭ್ರಮ,
2: ಮಂಗಳೂರು ಆಕಾಶವಾಣಿಗೆ 50ರ ಸಂಭ್ರಮ.
1: ಈ ಸಂಭ್ರಮವನ್ನು ಇಮ್ಮಡಿಗೊಳಿಸಲಿದೆ
3: ಸ್ವರ ಸಂಭ್ರಮ.
2: ಕನ್ನಡ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ
4: ಇದೇ ಮೇ 25 ಸೋಮವಾರ ಸಂಜೆ 6 ಗಂಟೆಗೆ
2: ಮಂಗಳೂರು ಪುರಭವನದಲ್ಲಿ.
1: ಬನ್ನಿ, ಸ್ವರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ.

ಕೇಳುಗರೆ, ನಮ್ಮ ನಿಲಯದ ನಾಳಿನ ಕೆಲವು ಕಾರ್ಯಕ್ರಮಗಳಲ್ಲಿ ನಮ್ಮ ಬೆಳಗಿನ ಪ್ರಸಾರ 5:55 ಆರಂಭ, 6:10 ವಂದನಾ ಭಕ್ತಿಗೀತೆಗಳು, 6:30 ಚಿಂತನ ಗುಡ್ಡಪ್ಪಗೌಡ ಬಲ್ಯ ಅವರಿಂದ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಸುಷ್ಮಾ ಶೆಣೈ, 8:30 ಜುಲೇಖಾ ಏನಪೋಯ ಆರೋಗ್ಯ ಸಂಪದ, ಶ್ವಾಸಕೋಶದ ಕ್ಯಾನ್ಸರ್ ಕುರಿತು ಜುಲೇಖಾ ಏನಪೋಯ ವಿಶ್ವವಿದ್ಯಾನಿಲಯದ ಕ್ಯಾನ್ಸರ್ ವಿಭಾಗದ ತಜ್ಞ ವೈದ್ಯರಾದ ಡಾಕ್ಟರ್ ಲಕ್ಷ್ಮೀ ಶೆಣೈ ಅವರೊಂದಿಗೆ ಸಂದರ್ಶನ, 9:05 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ, ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು, ಭಾಗವಹಿಸ್ತಾರೆ ನಿವೃತ್ತ ಸುಬೇದಾರ್ ನಾಗರಾಜು ಕೆ. 9:30 ಭಾವಗಾನ ತಿಂಗಳ ಹಾಡು, ರಚನೆ ಕೊಳಸೆಪ್ಪೆ ಗೋವಿಂದ ಭಟ್, ಸಂಗೀತ ಸಂದೀಪ್ ಆರ್ ಬಲ್ಲಾಳ್, ಹಾಡಿದವರು ಜೇಸನ್ ಲೋಪೋ. 10:05 ಅಂತಾರಾಷ್ಟ್ರೀಯ ಜೀವ ವೈವಿಧ್ಯದ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. 10:30 ತುಳು ಕಾರ್ಯಕ್ರಮ ಜವನೆರೆ ಕಲಾ, ಸಮರ ಕಲೆ ಮತ್ತು ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಸುಜನ್ ಇವರೊಂದಿಗೆ ಮಾತುಕತೆ. 11:00 ವನಿತಾವಾಣಿ, ವೈಷ್ಣವಿ ಅವರಿಂದ ಭಾಷಣ, ವಿಷಯ ಆರೋಗ್ಯಕರ ಆಹಾರ ಸಮತೋಲನ ಮತ್ತು ತಿಳುವಳಿಕೆ. 11:30 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್. 12:05 ವನಿತಾ ವಿಹಾರ, ಆಹಾರ ತಜ್ಞರಾದ ತನುಶ್ರೀ ಉದಯರವಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸುಜಾತ ಎಫ್ ತಳವಾರ್. 12:35 ಆರೋಗ್ಯ ಸಂಚಿಕೆ, ಮಕ್ಕಳ ಚರ್ಮದ ಕಾಳಜಿ ಕುರಿತು ಚಿತ್ರದುರ್ಗದ ಚರ್ಮರೋಗ ತಜ್ಞರಾದ ಡಾಕ್ಟರ್ ನಾಗರಾಜ ನಾಯ್ಕ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ, ವಿಷಯ ಪಿಎಂ ಅಗ್ನಿಪಥ್ ಯೋಜನೆ. 1:20 ಸ್ವರಮಾಧುರ್ಯ ವಿರೂಪಾಕ್ಷಯ್ಯ ವಂದಲಿ ಹಾಡಿರುವ ವಚನಗಳು. 1:30 ಸಂಯೋಜಿತ ಕನ್ನಡ ಚಿತ್ರಗೀತೆಗಳು, 2:15 ಹಿಂದಿ ಚಿತ್ರಗೀತೆಗಳು, 2:40 ಕನ್ನಡ ಚಿತ್ರಗೀತೆಗಳು, ಇನ್ನು ಸಂಜೆ 5:00 ಹಿಂದಿ ಚಿತ್ರಗೀತೆಗಳು, 5:45 ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ, ಭಾಗವಹಿಸ್ತಾರೆ ನಿಮ್ಹಾನ್ಸ್ನ ತಾಯಂದಿರ ಮಾನಸಿಕ ಆರೋಗ್ಯ ವಿಭಾಗದ ವೈದ್ಯರಾದ ಡಾಕ್ಟರ್ ಸುಂದರ್ ನಾಗ್, ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. 6:10 ತುಳು ಕಾರ್ಯಕ್ರಮ ಪದರಂಗಿತ, 6:50 ಕೃಷಿ ರಂಗ, ಶ್ವಾನ ಸಾಕಣೆ ಕುರಿತು ಡಾಕ್ಟರ್ ಗುರುಮೂರ್ತಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ರಜನಿ ಭಟ್. 8:00 ವಾರದ ಅತಿಥಿ, ಈ ಕಾರ್ಯಕ್ರಮದಲ್ಲಿ ಹಿರಿಯ ವೃತ್ತಿಪರ ರಂಗಭೂಮಿ ಕಲಾವಿದೆ ಸುಮತಿಶ್ರೀ ನವಲಿ ಹಿರೇಮಠ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದಾನೆ. 8:00

ಗಂಟೆ 8:30ಕ್ಕೆ ಕನ್ನಡದಲ್ಲಿ ಭಾಷಣ ಎಂ ರಮೇಶ್ ಭಟ್ ಅವರಿಂದ. ವಿಷಯ ಅನ್ಯಲೋಕ ಜೀವಿಗಳ ಅನ್ವೇಷಣೆ. ಕೇಳುಗರೆ, ಇವು ನಮ್ಮ ನಿಲಯದ ನಾಳಿನ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ 11:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: for heat wave to severe heat wave conditions over Uttar Pradesh, Madhya Pradesh and Vidarbha for tomorrow, and it will continue this week. Similar conditions are likely to prevail over Delhi, Haryana, Chhattisgarh and coastal Andhra Pradesh. In the Malaysia Masters Super Badminton, India's Ashmita Chaliha advanced to the women's singles quarterfinals in Kuala Lumpur today. She will next face 8th seed Line Hoymar Kirsbach of Denmark. And that is the end of this news bulletin.
1: ಆಕಾಶವಾಣಿ ಮಂಗಳೂರು. ಈಗ ಸಮಯ 11:10:05. ಇಲ್ಲಿಗೆ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಗಿಯಿತು. ನಮ್ಮ ನಾಳಿನ ಪ್ರಸಾರ ಬೆಳಿಗ್ಗೆ 5:55 ಆರಂಭ. ಶ್ರೋತೃ ಬಾಂಧವರಿಗೆಲ್ಲ ಸಿದ್ದಕಟ್ಟೆ ಮಲ್ಲಿಕಾ ಅಜಿತ್ ಶೆಟ್ಟಿ ಕೋರುವ ಶುಭರಾತ್ರಿ. ಜೈ ಹಿಂದ್.